0: ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ರಾಜನೇ. ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಅಕ್ಟೋಬರ್ 4 ಭಾನುವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಅಷ್ಟಮಿ ತಿಥಿ, ಪುನರ್ವಸು ನಕ್ಷತ್ರ, ಪರಿಗಾ ಯೋಗ, ಕೌಲವ ಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು. ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ ಕವನ ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 8:20 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ನಾಳೆ ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ಮಹಾನ್ ಹಿನ್ನೆಲೆ ಗಾಯಕಿಯಾದ ವಾಣಿ ಜಯರಾಮ್ ಅವರ ಬಗ್ಗೆ ಹಾಗೂ ರಂಗಭೂಮಿ ಕಲಾವಿದೆ ಭಾರ್ಗವಿ ನಾರಾಯಣ್ ಅವರ ಬಗ್ಗೆ ಹಾಗೂ ಕನ್ನಡ ಚಿತ್ರರಂಗ ಕಂಡ ಮಹಾನ್ ಸಾಹಿತಿಗಳಲ್ಲಿ ಒಬ್ಬರಾದ ಸೂರಟ್ ಅಶ್ವಥ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮಹಾನ್ ಹಿನ್ನೆಲೆ ಗಾಯಕಿಯಾದ ವಾಣಿ ಜಯರಾಮ್ರವರು. ವಾಣಿ ಜಯರಾಮ್ರವರು ಹಿನ್ನೆಲೆ ಗಾಯಕಿಯಾಗಿ ತಮ್ಮ ಸೃಶಾವ್ಯ ಕಂಠಸಿರಿಗೆ ಹೆಸರಾಗಿದ್ದವರು.

ಹೀಗೆ ಹಾಡುತ್ತಾ ಕನ್ನಡ ಚಿತ್ರರಂಗಕ್ಕೆ 1973 ತಮ್ಮ ಸುಮಧುರ ಗಾಯನದಿಂದ ವಾಣಿ ಜಯರಾಮ್ ಪ್ರವೇಶಿಸಿದರು. ಗಾನ ಮಾಧುರ್ಯತೆಯ ವಿಚಾರ ಬಂದಾಗ ಭಾರತೀಯ ಚಿತ್ರರಸಿಕರಿಗೆ ನೆನಪಾಗುವ ಪ್ರಮುಖ ಹೆಸರು ವಾಣಿ ಜಯರಾಮ್.

ಹಾಡನ್ನು ಹಾಡಿದ ವಾಣಿ ಜಯರಾಮ್ ಅವರು. ಹಾಡಿರುವುದು ಕಿವಿಗೆ ಬಿದ್ದೊಡನೆ ನಮ್ಮ ಹೃದಯಾಂತರಂಗದ ಸಂಗೀತದಲ್ಲಿ ವಿಲೀನವಾಗಿರುತ್ತೆ. ಸಂಗೀತ ಪ್ರಧಾನವಾದ ಶಂಕರಾಭರಣಂ ಚಿತ್ರ, ಸಂಗೀತ ಪ್ರೇಮಿಗಳು ತುಂಬಿರುವ ಕನ್ನಡ ನಾಡಿನಲ್ಲಿ ಪ್ರಚಂಡ ಯಶಸ್ಸು ಕಂಡಿತು. ಆ ಚಿತ್ರದಲ್ಲಿ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿರುವ ಮಾನಸ ಸಂಚರರೇ ಬ್ರಹ್ಮನಿ ಮಾನಸ ಸಂಚರರೇ ಹಾಡು ಕೇಳುವುದು ಒಂದು ಆಧ್ಯಾತ್ಮಿಕ ಅನುಭವವಾಗುತ್ತೆ. ಇದೇ ಹಾಡಿಗೆ ವಾಣಿ ಜಯರಾಮ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿರುವುದು ನಮ್ಮೆಲ್ಲರಿಗೂ ತಿಳಿದ ವಿಚಾರವಾಗಿದೆ. ಇದೇ ರೀತಿ ರಜನೀಕಾಂತರನ್ನು ತಮಿಳು ಸಿನಿಮಾಗೆ ಪರಿಚಯಿಸಿದ ಅಪೂರ್ವ ರಾಗಂಗಳ್ ಚಿತ್ರದ ಏಳು ಸ್ವರಂಗಳುಕುಳ್ ಎತ್ತನೈ ಪಾಡಲ್ ಎಂಬ ಅಷ್ಟೇ ಸುಶ್ರಾವ್ಯ ಹಾಡಿಗೂ ಕೂಡ ಅವರು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡರು. ವಾಣಿ ಜಯರಾಮ್ ಅವರು 1945 ನವೆಂಬರ್ 30 ವೆಲ್ಲೂರಿನ ಇಡಂಗು ಗ್ರಾಮದಲ್ಲಿ ಜನಿಸಿದರು. ವಾಣಿಯವರ ತಾಯಿ ಸುಪ್ರಸಿದ್ಧ ಸಂಗೀತ ವಿದ್ವಾಂಸ ರಂಗರಾಮಾನುಜ ಅಯ್ಯಂಗಾರ್ ಅವರ ಶಿಷ್ಯೆ. ಹೀಗಾಗಿ ಸಂಗೀತದ ಹಿನ್ನೆಲೆ ಸ್ವಾಭಾವಿಕವಾಗಿ ವಾಣಿ ಜಯರಾಮ್ ಅವರಿಗೆ ದೊರಕಿತು. ತಮ್ಮ 5 ವಯಸ್ಸಿನಲ್ಲೇ ಕಡಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರ ಬಳಿ ಸಂಗೀತಾಭ್ಯಾಸ ಪ್ರಾರಂಭ ಮಾಡಿದರು. 7 ವಯಸ್ಸಿಗೆ ಬರುವ ವೇಳೆಗೆ ದೇಶೀಕರ್ ಕೃತಿಗಳನ್ನು ಸ್ಫುಟವಾಗಿ ಸರಾಗವಾಗಿ ಹಾಡುತ್ತಿದ್ದರು. ತಿರುವನಂತಪುರದಲ್ಲಿ 3 ಕಾಲ ಸುದೀರ್ಘ ಸಂಗೀತ ಕಚೇರಿ ನೀಡಿದಾಗ ವಾಣಿಯವರಿಗೆ ವಯಸ್ಸು ಕೇವಲ 10 ವರ್ಷವಾಗಿತ್ತು. ಮುಂದೆ ಅವರು ಆರ್ ಬಾಲಸುಬ್ರಹ್ಮಣ್ಯಂ ಮತ್ತು ಆರ್ಎಸ್ ಮಣಿ ಅಂತಹ ಹಿರಿಯರಲ್ಲಿ ಹೆಚ್ಚಿನ ಸಂಗೀತಾಭ್ಯಾಸ ನಡೆಸಿದರು. ಕೇವಲ ಗಾಯನದಲ್ಲಷ್ಟೇ ಅಲ್ಲದೆ ಚಿತ್ರರಚನೆಯಲ್ಲಿಯೂ ಕೂಡ ಅವರದ್ದು ಗಣನೀಯ ಪ್ರತಿಭೆ ಅಂತಾನೆ ಹೇಳಬಹುದು. ಓದಿನಲ್ಲೂ ಪ್ರಚಂಡರಾದ ಅವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಈಗ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಹಾಡನ್ನ ಕೇಳಿ ವಾಪಸ್ ಬರೋಣ.

ಸ್ನೇಹಿತರೆ, ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದ ಜಯರಾಮ್ ಅವರೊಡನೆ ನಡೆದ ವಿವಾಹ ವಾಣಿ ಅವರ ಜೀವನದಲ್ಲಿ ಮಹತ್ತರ ತಿರುವು ತಂದಿತು. ಸ್ವತಃ ವಾದಕರಾಗಿದ್ದ ಸಂಗೀತ ಪ್ರಿಯ ಜಯರಾಮ್ ತಮ್ಮ ಪತ್ನಿಯ ಪ್ರತಿಭೆಗೆ ನೀರೆರೆದು ಪೋಷಿಸಿದರು. ವಾಣಿಯವರು ಪಟಿಯಾಲ ಘರಾಣಾದ ಅಬ್ದುಲ್ ರೆಹಮನ್ನರ ಬಳಿ ಹಿಂದೂಸ್ತಾನಿ ಸಂಗೀತ ಕಲಿಯಲು ಪ್ರೇರಕರಾದರು. ಈ ಸಂದರ್ಭದಲ್ಲಿ ಇವರ ಕಂಠಸಿರಿಗೆ ಮಾರುಹೋದ ಮರಾಠಿ ಚಿತ್ರ ನಿರ್ದೇಶಕ ವಸಂತ ದೇಸಾಯಿ ತಮ್ಮ ಮರಾಠಿ ಆಲ್ಬಂನ ಋಣಾನುಬಂಧಾಚ್ಯ ಗೀತೆಗೆ ಕುಮಾರ ಗಂಧರ್ವರೊಂದಿಗೆ ಹಾಡಿಸಿದರು. ಈ ಚಿತ್ರದ ಗಾಯನವನ್ನು ಮೆಚ್ಚಿಕೊಂಡ ಪ್ರಸಿದ್ಧ ಹಿಂದಿ ಚಿತ್ರ ನಿರ್ದೇಶಕ ಋಷಿಕೇಶ್ ಮುಖರ್ಜಿ ತಮ್ಮ ಪ್ರಖ್ಯಾತ ಚಿತ್ರ ಗುಡ್ಡಿ ಚಿತ್ರದಲ್ಲಿ ವಾಣಿ ಜಯರಾಮ್ ಅವರಿಂದ ಹಾಡಿಸಿದರು. ಈ ಚಿತ್ರದ ಬೋಲ್ ರೇ ಪಪ್ಪಿ ಹರ ದೇಶಾದ್ಯಂತ ಸಂಚಲನೆಯನ್ನುಂಟು ಮಾಡಿ ವಾಣಿ ಜಯರಾಮ್ ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಟ್ಟಿತು. ಮಿಯಾನ್ ಮಹಲಾರ್ ರಾಗದಲ್ಲಿ ಮೂಡಿದ ಈ ಹಾಡಿಗೆ ಶ್ರೇಷ್ಠ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯ ಚಲನಚಿತ್ರ ಗೀತೆಗೆ ನೀಡಲಾಗುವ ಪ್ರತಿಷ್ಠಿತ ತಾನ್ಸೇನ್ ಸಮ್ಮಾನ್ ಗೌರವ ನೀಡಲಾಯಿತು. ಈಗ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಮತ್ತೊಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ.

ಕನ್ನಡ ಚಲನಚಿತ್ರರಂಗದಲ್ಲಿ 1973 ಹಾಡಲು ಆರಂಭಿಸಿದ ವಾಣಿ ಜಯರಾಮ್ ಅವರು 1000 ಹೆಚ್ಚು ಗೀತೆಗಳನ್ನು ಹಾಡಿದ್ದರು. ಒಟ್ಟು 12 ಭಾಷೆಗಳಲ್ಲಿ ಅವರು ಹಾಡಿರುವ ಚಿತ್ರಗೀತೆಗಳ ಸಂಖ್ಯೆ 10,000 ಮೀರುತ್ತವೆ. ಅವರ ಇನ್ನಿತರ ಕೆಲವು ಹಾಡುಗಳನ್ನ ಮೆಲುಕು ಹಾಕುತ್ತಾ ಹೋದರೆ, ನಗು ನೀ ನಗು, ಕಿರುನಗೆ ನಗು, ಈ ಶತಮಾನದ ಮಾದರಿ ಹೆಣ್ಣು, ಹಾಗೆ ಲೈಫ್ ಇಸ್ ಎ ಮೆರಿ ಮೆಲೋಡಿ, ದಿವ್ಯ ಗಗನ ವನವಾಸಿನಿ, ರಾಗ ಜೀವನ ರಾಗ, ಬೆಸುಗೆ ಬೆಸುಗೆ ಜೀವನವೆಲ್ಲ ಸುಂದರ ಬೆಸುಗೆ, ಹೀಗೆ ಅಸಂಖ್ಯಾತ ಸೃಶಾವ್ಯ ಹಾಡುಗಳ ಬೃಹತ್ ಪಟ್ಟಿಯನ್ನು ಬೆಳೆಸುತ್ತಾ ಹೋಗಬಹುದು. ಈಗ ಅವರು ಹಾಡಿದ ಮತ್ತೊಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ.

ವಾಣಿ ಜಯರಾಮ್ ರವರು ಘಜಲ್, ಭಜನ್, ಭಕ್ತಿ ಗೀತೆಗಳ ಗಾಯನದಲ್ಲೂ ಕೂಡ ಮುಂಚೂಣಿಯಲ್ಲಿದ್ದರು. ಮಲಯಾಳಂ, ತಮಿಳು, ಹಿಂದಿ ಭಾಷೆಗಳಲ್ಲಿ ಅವರ ಕವನ ಸಂಕಲನಗಳು ಪ್ರಕಟವಾಗಿವೆ. ಪಂಡಿತ್ ಬಿರ್ಜು ಮಹಾರಾಜರೊಂದಿಗೆ ಸೇರಿ ಗೀತ ಗೋವಿಂದವನ್ನು ಕಥಕ್ಗೆ ಅಳವಡಿಸಿರುವುದು ಅವರ ಗಮನಾರ್ಹ ಸಾಧನೆ. ಚೆನ್ನೈ ನಗರದಲ್ಲಿ ಇವರು ನಡೆಸುತ್ತಿದ್ದ ಸಂಗೀತ ಸಂಶೋಧನಾ ಕೇಂದ್ರ ವರ್ಷವಿಡೀ ರಸಗ್ರಹಣ ಶಿಬಿರ ಮತ್ತು ವಿಚಾರ ಸಂಕಿರಣಗಳನ್ನು ಏರ್ಪಡಿಸುತ್ತಿತ್ತು. ಶಾಲಾ ಮಕ್ಕಳಿಗಾಗಿ ವಿಶೇಷ ಶಿಬಿರಗಳಿವೆ. ಸಂಗೀತದಿಂದ ಕ್ಯಾನ್ಸರ್ ರೋಗಿಗಳ ನೋವು ನಿವಾರಿಸುವ ಕುರಿತು ಸಹ ಶಿಬಿರಗಳನ್ನು ಆಯೋಜಿಸಿದ್ದರು. ಸಂಗೀತ ಮೌಲ್ಯಗಳ ಕುರಿತ ವಿದ್ವತ್ಪೂರ್ಣ ಉಪನ್ಯಾಸಗಳಿಗೆ ಸಹ ಅವರು ಪ್ರಸಿದ್ಧ ಪಡೆದರು. ತಮಿಳಿನಲ್ಲಿ ಅಪೂರ್ವ ರಾಗಾಂಗಳ್, ತೆಲುಗಿನಲ್ಲಿ ಶಂಕರಾಭರಣಂ, ಸ್ವಾತಿ ಕಿರಣಂ ಚಿತ್ರಗಳಲ್ಲಿನ ಹಿನ್ನೆಲೆ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ, ಹಲವಾರು ರಾಜ್ಯಗಳ ಶ್ರೇಷ್ಠ ಗಾಯಕಿ ಪ್ರಶಸ್ತಿ, ಸಂಗೀತ ಸಂಹಾನ್, ಹಿಂದಿ ಭಾಷೆಯನ್ನೊಳಗೊಂಡಂತೆ ಹಲವು ಭಾಷೆಗಳ ಚಿತ್ರಗಳ ಗಾಯನಕ್ಕಾಗಿ ಫಿಲಂ ಫೇರ್ ಪ್ರಶಸ್ತಿ, ಪದ್ಮಭೂಷಣ, ಹೀಗೆ ಹಲವಾರು ಪ್ರಶಸ್ತಿಗಳು ವಾಣಿ ಜಯರಾಮ್ ಅವರಿಗೆ ಸಂದಿದ್ದರಿಂದ ಆ ಪ್ರಶಸ್ತಿಗಳ ಮೌಲ್ಯಗಳು ಹೆಚ್ಚಿವೆ. ಈ ಪ್ರಶಸ್ತಿಗಳಲ್ಲಿ ಗುಜರಾತ್, ಒರಿಸ್ಸಾ ರಾಜ್ಯಗಳ ಪ್ರಶಸ್ತಿಗಳು ಸೇರಿವೆ ಎಂದರೆ ವಾಣಿ ಜಯರಾಮ್ ಅವರಿಗಿರುವ ವ್ಯಾಪ್ತಿಯ ಅರಿವಾಗುತ್ತದೆ. ಸೊ ಸ್ನೇಹಿತರೆ, ಅವರ ವೆಬ್ ಪುಟದಲ್ಲಿ ವಾಣಿ ಜಯರಾಮ್ ಅವರ ಉದ್ಘೋಷ ಹೀಗಿದೆ: ಐ ನೀಡ್ ಸಾಂಗ್ಸ್ ವಿತ್ ಸಬ್ಸ್ಟೆನ್ಸ್. ಇಟ್ ವಾಸ್ ಮ್ಯೂಸಿಕ್ ರಾದರ್ ದ್ಯಾನ್ ನೇಮ್. ಫೇಮ್ ಅಂಡ್ ಗ್ಲಾಮರ್ ದಟ್ ಆಲ್ವೇಸ್ ಕ್ಯಾಪ್ಟಿವೇಟೆಡ್ ಮೀ. ವಾಹ್, ಇಂತಹ ಮಹಾನ್ ಗಾಯಕಿ, ಸಜ್ಜನ ವ್ಯಕ್ತಿತ್ವದ ವಾಣಿ ಜಯರಾಮ್ ಅವರನ್ನು ಇಡೀ ವಿಶ್ವ ಇವರು ನಮ್ಮವರು ಎಂದು ಅಭಿಮಾನಿಸಿದ್ದರಲ್ಲಿ ಅಚ್ಚರಿಯಿಲ್ಲ. ಇಂತಹ ಮಹಾನ್ ಗಾಯಕಿ 2023 ಫೆಬ್ರವರಿ 4 ನಿಧನರಾದರು. ದಿವ್ಯ ಜೀವಿಗಳೇ ಹಾಗೆ ಸದ್ದಿಲ್ಲದೆ ಬಾಳಿ, ಸದ್ದಿಲ್ಲದೆ ಹೇಳದೆ ಕೇಳದೆ ಹೊರಟು ಬಿಡುತ್ತಾರೆ. ಈ ಮಹಾನ್ ಗಾಯಕಿಯ ನೆನಪು ಅಮರ ಅಂತ ಹೇಳ್ತಾ ಅವರು ಹಾಡಿದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರಂಗಭೂಮಿ ಕಲಾವಿದೆ ಭಾರ್ಗವಿ ನಾರಾಯಣ್ ಅವರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ, ಇವರು ಪ್ರಖ್ಯಾತ ರಂಗಭೂಮಿ ಕಲಾವಿದೆ ಮತ್ತು ದೂರದರ್ಶನ ಧಾರಾವಾಹಿಗಳ ಮೌಲ್ಯಯುತ ಪಾತ್ರಗಳ ನಿರ್ವಹಣೆಯ ಅನುಭವಿ ಪಾತ್ರಧಾರಿ ಅಂತ ಪ್ರಸಿದ್ಧರಾಗಿದ್ದವರು ಮಾತ್ರವಲ್ಲ, ನಮ್ಮ ಮಧ್ಯಮ ವರ್ಗದ ಬದುಕನ್ನು ತೆರೆಯ ಮೇಲೆ, ರಂಗದ ಮೇಲೆ ನಮ್ಮ ಬದುಕನ್ನೇ ಪ್ರತಿನಿಧಿಸುತ್ತಿದ್ದಾರೆ ಎಂಬುವಷ್ಟು ಅಕ್ಕರೆ ಹುಟ್ಟಿಸಿದ್ದಾರೆ. ಭಾರ್ಗವಿ ನಾರಾಯಣ್ ಅವರು 1938 ಫೆಬ್ರವರಿ 4 ಬೆಂಗಳೂರಿನಲ್ಲಿ ಜನಿಸಿದರು. ತಂದೆ ಡಾಕ್ಟರ್ ಎಂ ರಾಮಸ್ವಾಮಿ, ತಾಯಿ ನಾಮಗಿರಿಯಮ್ಮ. ಮಹಾರಾಣಿ ಕಾಲೇಜಿನಿಂದ ಬಿಎಸ್ಸಿ ಪದವಿ ಪಡೆದ ನಂತರದಲ್ಲಿ ಇಂಗ್ಲಿಷ್ನಲ್ಲಿ ಎಂಎ ಪದವಿ ಪಡೆದ ಭಾರ್ಗವಿ ಅವರು ಇಎಸ್ಐ ಕಾರ್ಪೊರೇಷನ್ನಲ್ಲಿ ವ್ಯವಸ್ಥಾಪಕರ ಹುದ್ದೆ ನಿರ್ವಹಿಸಿ 1990 ಸ್ವಯಂ ನಿವೃತ್ತಿ ಪಡೆದರು. ಮಹಾನ್ ಕಲಾವಿದ ಮೇಕಪ್ ನಾಣಿ ಎಂದು ಪ್ರಖ್ಯಾತರಾಗಿದ್ದ ಬೆಳವಾಡಿ ನಂಜುಂಡಯ್ಯ ನಾರಾಯಣ ಅವರ ಬಾಳ ಸಂಗಾತಿಯಾಗಿದ್ದರು. ಇವರ ಮಕ್ಕಳಾದ ಸುಧಾ ಬೆಳವಾಡಿ ಮತ್ತು ಪ್ರಕಾಶ್ ಬೆಳವಾಡಿ ಸಹ ರಂಗಭೂಮಿ, ಸಿನಿಮಾ ಮತ್ತು ಕಿರುತೆರೆಗಳಲ್ಲಿ ಮಹತ್ ಸಾಧನೆ ಮಾಡಿದ್ದಾರೆ. ಹೈಸ್ಕೂಲ್ನಲ್ಲಿದ್ದಾಗಲೇ ರಂಗಭೂಮಿಯ ಬಗ್ಗೆ ಆಸಕ್ತಿ ಮೂಡಿಸಿಕೊಂಡ ಭಾರ್ಗವಿಯವರು ಉಪಾಧ್ಯಾಯಿನಿಯಾಗಿದ್ದ ವಿಮಲಾರವರ ಪ್ರೋತ್ಸಾಹದಂತೆ ತಮ್ಮದೇ ಗುಂಪು ಕಟ್ಟಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಶಾಲಾ ಕಾಲೇಜುಗಳ ನಾಟಕಗಳಲ್ಲಿ ಭಾರ್ಗವಿಯವರು ಪ್ರಮುಖ ಪಾತ್ರ ವಹಿಸಿದ ನಾಟಕಕ್ಕೆ ಬಹುಮಾನ ಗ್ಯಾರಂಟಿ ಎಂಬ ಪ್ರತೀತಿ ಇತ್ತು. ಅವರು ರಾಜ್ಯ ನಾಟಕ ಸ್ಪರ್ಧೆಗಳಲ್ಲಿ 2 ಉತ್ತಮ ನಟಿ ಪ್ರಶಸ್ತಿ ಗಳಿಸಿದರು. ರಾಜ್ಯ ಮಟ್ಟದ ಮಕ್ಕಳ ನಾಟಕ ಸ್ಪರ್ಧೆಗಾಗಿ ಅವರು ಬರೆದು ನಿರ್ದೇಶಿಸಿದ ಮಕ್ಕಳ ನಾಟಕ ಭೂತಯ್ಯನ ಪೇಚಾಟ ನಾಟಕಕ್ಕೆ 1975 ರಾಜ್ಯ ಮಟ್ಟದ ಪ್ರಶಸ್ತಿ ಬಂತು. ಹಾಗೆಯೇ ಸ್ನೇಹಿತರೆ, ಭಾರ್ಗವಿ ನಾರಾಯಣ್ ಅವರು 1955 ಆಕಾಶವಾಣಿಯ ಕಲಾವಿದೆಯಾಗಿ ಭಾಗವಹಿಸಿದ ನಾಟಕಗಳ ಜೊತೆಗೆ ಹಲವಾರು ನಾಟಕಗಳನ್ನು ಕೂಡ ಬರೆದು ನಿರ್ದೇಶಿಸಿದರು. ಪ್ರೊಫೆಸರ್ ಹುಚ್ಚರಾಯರ ಚಲನಚಿತ್ರದಲ್ಲಿನ ನಟನೆಗಾಗಿ ಅವರಿಗೆ ಶ್ರೇಷ್ಠ ಪೋಷಕ ನಟಿ ಪ್ರಶಸ್ತಿ ಸಂದಿತು. 2 ಹಂತಕನ ಸಂಚು, ಪಲ್ಲವಿ ಅನುಪಲ್ಲವಿ, ಬಾನಲ್ಲೇ ಮಧುಚಂದ್ರಕೆ, ಕಾಡ ಬೆಳದಿಂಗಳು, ಮುಯ್ಯಿ,

ರಾಜಕುಮಾರ, ಬಟರ್ಫ್ಲೈ ಮುಂತಾದವು. ಅವರು ನಟಿಸಿದ ಚಿತ್ರಗಳಲ್ಲಿ ಕೆಲವು ಮುಕ್ತ, ಮಂಥನ, ಮನೆ ಮನೆ ಕತೆ ಸೇರಿದಂತೆ ಅನೇಕ ದೂರದರ್ಶನ ಧಾರಾವಾಹಿಗಳಲ್ಲೂ ಪಾತ್ರ ನಿರ್ವಹಿಸಿದ್ದರು. ಭಾರ್ಗವಿ ನಾರಾಯಣ್ ಅವರು ಜೀ ಟಿವಿ ದೈನಿಕ ಧಾರಾವಾಹಿ ಋತುಮಾನಕ್ಕಾಗಿ ಚಿತ್ರಕತೆ, ಸಂಭಾಷಣೆ ರಚಿಸಿರುವುದಲ್ಲದೆ ಬಾಳೆ ಬಂಗಾರ ಕಾರ್ಯಕ್ರಮಕ್ಕೆ ಕ್ರಿಯಾಶೀಲ ಸಲಹೆ ಮಾರ್ಗದರ್ಶನಗಳನ್ನು ಕೂಡ ನೀಡಿದ್ದರು. ಉಳಿದಂತೆ ಅನೇಕ ಟಿವಿ ಧಾರಾವಾಹಿಗಳಲ್ಲೂ ಕೂಡ ಚಿತ್ರಕತೆ, ಸಂಭಾಷಣೆ ರಚಿಸಿದ್ದ ಭಾರ್ಗವಿ ನಾರಾಯಣ್ ಅವರಿಗೆ ಕವಲೊಡೆದ ದಾರಿ ಧಾರಾವಾಹಿಗಾಗಿ ಮಂಗಳೂರಿನ ಪ್ರತಿಷ್ಠಿತ ಸಂದೇಶ ಪ್ರಶಸ್ತಿ ಲಭಿಸಿತು. ನಾನು ಭಾರ್ಗವಿ ಎಂಬುವುದು ಭಾರ್ಗವಿ ನಾರಾಯಣ್ ಅವರ ಆತ್ಮಕಥನ. ಈ ಕೃತಿಗಾಗಿ ಅವರಿಗೆ ಎಂಕೆ ಇಂದಿರಾ ಪ್ರಶಸ್ತಿ ಸಂದಿತು. ಭಾರ್ಗವಿ ನಾರಾಯಣ್ ಅವರಿಗೆ 1998 ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿ ಲಭಿಸಿತು. ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಹಾಗೂ ಮುಂತಾದ ಅನೇಕ ಗೌರವಗಳು ಸಂದಿದ್ದವು. ನಾಟಕ ಅಕಾಡೆಮಿಯ ಸದಸ್ಯೆಯಾಗಿಯೂ ಸಹ ಅವರು ಸೇವೆ ಸಲ್ಲಿಸಿದರು. ಭಾರ್ಗವಿ ನಾರಾಯಣ್ ಅವರು 2022 ಫೆಬ್ರವರಿ 14 ನಿಧನರಾದರು. ನಾನು ಭಾರ್ಗವಿ ಎಂದು ಬರೆದ ಇಂತಹ ನಿರ್ಗವಿ ಸಹಜ ಕಲಾವಿದೆ ನಮಗಿನ್ನೆಲ್ಲಿ, ಹೀಗೆ ಬಾಳಿ ಹೋದ ಇನ್ನೂ ಇವರು ನಮ್ಮೊಡನೆ ಶಾಶ್ವತವಾಗಿ ಇರಬೇಕು ಎಂದೆನಿಸುತ್ತಿರುವಾಗಲೇ ಹೊರಟು ಬಿಡುವ ಇಂತಹ ಬದುಕೆ ಧನ್ಯ. ಅದು ಭಾರ್ಗವಿಯಂತಹ ಸಹಜ ಬದುಕಿರುವವರಿಗೆ ಮಾತ್ರವೇ ಸಾಧ್ಯವಾಗುವಂಥದ್ದು. ಈ ಮಹಾನ್ ಜೀವಿಗೆ ನಮನ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಕಂಡ ಮಹಾನ್ ಸಾಹಿತಿಗಳಲ್ಲಿ ಸೂರಟ್ ಅಶ್ವಥ್ ಒಬ್ಬರು. ಗಾಳಿ ಗೋಪುರ, ನಾಡಿನಂದ, ಈ ದೀಪಾವಳಿ ಬಂತು ಸಂತೋಷ ತಾಳಿ, ಹಾಡುವ ಮುರಳಿಯ ನಲಿಯುವ ಗೆಜ್ಜೆಯ ಎದೆಯಲ್ಲಿ ಒಂದೇ ರಾಗ, ಅದು ಆನಂದ ಭೈರವಿ ರಾಗ, ಚೈತ್ರದ ಕುಸುಮಾಂಜಲಿ, ಕರೆಯೇ ಕೋಗಿಲೆ, ಪ್ರೀತಿ ಹೊನಲೆ ಹಾಯಾಗಿರಲಿ, ಕಣ್ಣು ಮುಚ್ಚಿ ಕುಳಿತರೆ ಕಾಣುವೆ ನೀನೊಬ್ಬನೇ ಮುಂತಾದ ಶ್ರೇಷ್ಠ ಗೀತೆಗಳನ್ನು ಕನ್ನಡಕ್ಕೆ ಕೊಟ್ಟವರು ಸೂರಟ್ ಅಶ್ವಥ್ ಅವರು. ಇಂತಹ ಶ್ರೇಷ್ಠ ಗೀತೆಗಳನ್ನು ಕೊಟ್ಟ, ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದ ಈ ಮಹಾನ್ ಸಾಹಿತಿ ತಾವು ಮಾತ್ರ ಬಡತನದ ಬವಣೆಯಲ್ಲಿಯೇ ಬದುಕನ್ನು ಸವೆದರು. ನಂಜನಗೂಡಿನ ವೈದಿಕ ಮನೆತನದ ಅಗ್ನಿಹೋತ್ರಿ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳ ಶ್ರೇಷ್ಠ ಪುತ್ರರಾಗಿ ಸೂರಟ್ ಅಶ್ವಥ್ 1915 ಫೆಬ್ರವರಿ 15 ಜನಿಸಿದರು. ಇವರ ಬಾಲ್ಯದ ಹೆಸರು ಅಶ್ವಥ ನಾರಾಯಣ ಶಾಸ್ತ್ರಿ. ಮೈಸೂರಿನ ವೆಲ್ಸಿ ಮಿಷನರಿ ಸ್ಕೂಲ್ನಲ್ಲಿ ಓದಿದ ಇವರು ಸಂಸ್ಕೃತ ಶಾಲೆಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ನಂತರ ತಂದೆ ನಂಜನಗೂಡಿನ ದೇವಾಲಯದಲ್ಲಿ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸಿದ ಕಾರಣದಿಂದ ಸೂರಟ್ ಅಶ್ವಥ್ ಅವರಿಗೆ ಗಣೇಶ ದೇವಾಲಯದ ಅರ್ಚಕನ ಹುದ್ದೆ ನೀಡಲಾಯಿತು. ಆದರೆ ಯಾವಾಗಲೂ ರಂಗಭೂಮಿಯ ಕನಸು ಹೊತ್ತು ತಿರುಗುತ್ತಿದ್ದ ಈತ ಮನೆ ಬಿಟ್ಟು ಚಾಮುಂಡೇಶ್ವರಿ ನಾಟಕ ಸಭಾ ಸೇರಬಯಸಿದರು. ಆದರೆ ತಂದೆಯ ನಿಧನದ ವಾರ್ತೆ ತಿಳಿದು ಬಂದು ದಾರಿಯಲ್ಲೇ ಹಿಂದಿರುಗಿದರು. ಮನೆಯ ಜವಾಬ್ದಾರಿ ಹೊರಲು ಅಂಗಡಿಯೊಂದರಲ್ಲಿ ಕೆಲಸ ಮಾಡತೊಡಗಿದರು. ಅವರ ತಾಯಿಯವರು ಸಹ ಮನೆಯ ಖರ್ಚು ಹೊಂದಿಸಲು ಅಡುಗೆ ಕೆಲಸ ಮಾಡತೊಡಗಿದರು. ನಟ ಭಯಂಕರ ಗಂಗಾಧರ ರಾಯರು ಇವರ ಪ್ರತಿಭೆಯನ್ನು ಗುರುತಿಸಿ ರಂಗ ಪ್ರವೇಶ ಮಾಡಿಸಿದರು. ಮೊಹಮ್ಮದ್ ಪೀರ್ ಅವರ ನಾಟಕ ಮಂಡಳಿ ಅವರಿಗೆ ಖ್ಯಾತಿಯನ್ನು ತಂದುಕೊಟ್ಟಿತು. ಮೊಹಮ್ಮದ್ ಪೀರ್ ಅವರ ಚಂದ್ರಕಲಾ ನಾಟಕ ಕಂಪನಿಯಲ್ಲಿ ಅವರು ಡಿಕ್ಕಿ ಮಾಧವರಾವ್, ಎಚ್ಎಲ್ಎನ್ ಸಿಂಹ, ಬಿಆರ್ ಪಂತಲು ಅವರಂತಹ ಜೊತೆಗಾರರಾಗಿ ದುಡಿದರು. ತಂಗಿಯ ಮದುವೆಗಾಗಿ ಹಣಕ್ಕಾಗಿ ನಾಟಕ ಸಂಸ್ಥೆಯಿಂದ ಹೊರಬಂದು ಇದ್ದಿಲು ಮಾರಾಟದ ಸಂಸ್ಥೆಗೆ ಸೇರಿದರು. ಆದರೂ ಮೊಹಮ್ಮದ್ ಫೀರ್ ಅವರು ಇವರನ್ನು ನಾಟಕಕ್ಕೆ ಪುನಃ ಕರೆತಂದರು. ಆದರೆ ಮೊಹಮ್ಮದ್ ಪೀರ್ ಅವರ ಮರಣದಿಂದಾಗಿ ಸೂರಟ್ ಅಶ್ವಥ್ ಪುನಃ ಒಂಟಿಯಾದರು. ಸ್ನೇಹಿತರೆ, ಸೂರಟ್ ಅಶ್ವಥ್ ಅವರು ರಚಿಸಿರುವಂತಹ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ.

ಚಿತ್ರರಂಗದಲ್ಲಿ ಪೂರ್ಣ ಪ್ರಮಾಣದ ಕೆಲಸವಿಲ್ಲದೆ ಮತ್ತೆ ರಂಗಭೂಮಿಗೆ ಮರಳಿದ ಅಶ್ವಥ್ 1949 ಜ್ಯೋತಿ ಕಲಾ ಸಂಘ ಎಂಬ ನಾಟಕ ಸಂಸ್ಥೆ ಆರಂಭಿಸಿದರು. ಅದರಲ್ಲಿ ಅವರಿಗೆ ಯಶಸ್ಸು ಕಾಣಲಿಲ್ಲ. ಆದರೆ ನಾಟಕರಾಗಿ ಅವರು ಅಭಿನಯಿಸಿದ ಸಂಸಾರ ನೌಕ, ಪ್ರೇಮಲೀಲಾ, ಕೃಷ್ಣಲೀಲಾ ನಾಟಕಗಳು ಅವರನ್ನು ಉಳಿಸಿದವು. 1953-54 ಅವರು ವಿಚಿತ್ರ ಪ್ರಪಂಚ ಮತ್ತು ರೇಣುಕಾ ಮಹಾತ್ಮೆ ಚಿತ್ರಗಳ ಸಹಾಯಕ ನಿರ್ದೇಶಕರಾದರು. ನಂತರದಲ್ಲಿ ರಣಧೀರ ಕಂಠೀರವ, ರಾಜ ಸತ್ಯವ್ರತ, ಶ್ರೀಶೈಲ ಮಹಾತ್ಮೆ, ಧರ್ಮಸ್ಥಳ ಮಹಾತ್ಮೆ, ಭಕ್ತ ಕನಕದಾಸ ಮುಂತಾದ ಚಿತ್ರಗಳಲ್ಲಿ ನಟಿಸಿದರು. 1962 ಅವರು ರತ್ನಮಂಜರಿ, ಸ್ವರ್ಣಗೌರಿ ಮತ್ತು ಲವಕುಶ ಚಿತ್ರಗಳಿಗೆ ಗೀತ ರಚನೆ ಮಾಡಿದರು. 1963 ರಾಷ್ಟ್ರ ಪ್ರಶಸ್ತಿ ಪಡೆದ ನಂದಾದೀಪ ಅಲ್ಲದೆ ವೀರಕೇಸರಿ, ಜೇನುಗೂಡು ಚಿತ್ರಗಳಿಗೆ ಸೂರಟ್ ಅಶ್ವಥ್ ಹಾಡುಗಳನ್ನು ಬರೆದರು. 1972 ವೈ ಆರ್ ಸ್ವಾಮಿ ಮತ್ತು ಮಧುಕರ್ ಅವರ ಜೊತೆಗೂಡಿ ಬಾಂಧವ್ಯ ಎಂಬ ಚಿತ್ರ ನಿರ್ಮಿಸಿ ಕೈಸುಟ್ಟುಕೊಂಡರು. ಮುಂದೆ ನಿರ್ಮಿಸಿದ ಶನಿ ಪ್ರಭಾವ ಅವರ ದುರ್ದೆಸೆಯ ಮೇಲೆ ತನ್ನ ಪ್ರಭಾವವನ್ನು ಮತ್ತಷ್ಟು ವ್ಯಾಪಿಸಿತು. ಪುಟ್ಟಣ್ಣ ಕಣಗಾಲ್ರವರು ಸೂರಟ್ ಅಶ್ವಥ್ ಅವರಿಗೆ ಪಡುವಾರಳ್ಳಿ ಪಾಂಡವರು ಚಿತ್ರದಲ್ಲಿ ಗೀತ ರಚನೆಯ ಅವಕಾಶ ಮಾಡಿಕೊಟ್ಟರು. ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ, ಕಣ್ಣು ಮುಚ್ಚಿ ಕುಳಿತರೆ ಕಾಣುವೆ ನೀನೊಬ್ಬನೇ ಮುಂತಾದ ಹಾಡುಗಳು ಮತ್ತೊಮ್ಮೆ ಕನ್ನಡ ರಸಿಕರ ನಾಲಿಗೆಯ ಮೇಲೆ ಕುಣಿದಾಡಿದವು. ಅವರು ಧರ್ಮಸೆರೆ, ರಂಗನಾಯಕಿ ಚಿತ್ರಗಳಿಗಾಗಿ ಸಹ ಒಂದಷ್ಟು ದುಡಿದರು. ಆನಂದ ಭೈರವಿ, ಶ್ರುತಿ ಚಿತ್ರಗಳಲ್ಲಿ ಅವರು ರಚಿಸಿದ ಹಾಡುಗಳು ಕನ್ನಡಿಗರ ಹೃದಯ ಸೆಳೆದವು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸೂರಟ್ ಅಶ್ವಥ್ ಅವರನ್ನು ಹೂಮಳೆ ಚಿತ್ರಕ್ಕಾಗಿ ಆಹ್ವಾನಿಸಿದರು. ಹೀಗೆ 60 ಚಿತ್ರಗಳಿಗೆ ಸಂಭಾಷಣೆ ಹಾಗೂ ಸುಮಾರು 160 ಚಿತ್ರಗಳನ್ನು ಸೂರಟ್ ಅಶ್ವಥ್ ಅವರು ರಚಿಸಿದರು. 1998 ಫೆಬ್ರವರಿ 5 ಸೂರಟ್ ಅಶ್ವಥ್ ಅವರು ನಿಧನ ಹೊಂದಿದರು. 1994 ಅವರಿಗೆ ರಾಜ್ಯ ಸರ್ಕಾರ ಪ್ರಶಸ್ತಿ ಗೌರವ ನೀಡಿ ಗೌರವಿಸಲಾಯಿತು. ಇತ್ತೀಚಿನ ವರ್ಷದಲ್ಲಿ ನಿಧನರಾದ ಅವರ ಪುತ್ರಿ ಜ್ಯೋತಿ ಅವರು ಹಿನ್ನೆಲೆ ಗಾಯಕಿಯಾಗಿ ವಾದ್ಯವೃಂದ ಮತ್ತು ಸಂಗೀತ ಶಾಲೆ ನಡೆಸಿ ಖ್ಯಾತಿ ಗಳಿಸಿದ್ದರು. ಬನಶಂಕರಿ 3ನೇ ಹಂತದಲ್ಲಿರುವ ಉದ್ಯಾನವನಕ್ಕೆ ಸೂರಟ್ ಅಶ್ವಥ್ ಅವರ ಹೆಸರನ್ನು ಇರಿಸಲಾಗಿದೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ ಗಾಯಕಿಯಾದ ವಾಣಿ ಜಯರಾಮ್ ಅವರ ಬಗ್ಗೆ, ಹಾಗೆ ರಂಗಭೂಮಿ ಕಲಾವಿದೆ ಭಾರ್ಗವಿ ನಾರಾಯಣ್ ಅವರ ಬಗ್ಗೆ, ಹಾಗೆ ಕನ್ನಡ ಚಿತ್ರರಂಗ ಕಂಡ ಮಹಾನ್ ಸಾಹಿತಿಗಳಲ್ಲಿ ಒಬ್ಬರಾದ ಸೂರಟ್ ಅಶ್ವಥ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾಯ್ತು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
6: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
5: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
10: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
9: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
10: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಮಹಾಲಕ್ಷ್ಮಿ ಸ್ವೀಟ್ಸ್.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು, ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
1: ಎಪಿಸೋಡ್ 20 ತಮ್ಮೆಲ್ಲರಿಗೂ ಸ್ವಾಗತ. ಕೀಟನಾಶಕಗಳು ಕೆಲವು ಗಿಡಮರಗಳ ಮೇಲೂ ಸಹ ದುಷ್ಪರಿಣಾಮವನ್ನು ಬೀರುತ್ತವೆ. ಕೀಟನಾಶಕಗಳು ಗಿಡಗಳ ಮೇಲೆ ಸಿಂಪಡಿಸುವುದರಿಂದ ಗಿಡಗಳಲ್ಲಿ ಇರುವ ಕೆಲವು ಮಾರ್ಪಾಡುಗಳಾಗುತ್ತವೆ. ಹೆಪ್ಟಾಕ್ಲೋರಾ ಕೀಟನಾಶಕವು ಮಣ್ಣಿಗೆ ಬಿದ್ದಾಗ ಮಣ್ಣಿನಲ್ಲಿನ ನೈಟ್ರೋಜನ್, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಮ್ಯಾಂಗ್ನೀಸಿಯಂ, ಐರನ್, ಕಾಪರ್, ಅಲ್ಯೂಮಿನಿಯಂ ಮತ್ತು ಜಿಂಕ್ ಧಾತುಗಳು ಪರಿವರ್ತನೆ ಹೊಂದುತ್ತವೆ. ಅದೇ ರೀತಿ 2,4-D ಕೀಟನಾಶಕದಿಂದ ಗೋಧಿಯಲ್ಲಿರುವ ಪ್ರೋಟೀನ್ ಹಾಗೂ ಗೆಣಸಿನಲ್ಲಿರುವ ಸಕ್ಕರೆ ಗೆಣಸಿನಲ್ಲಿರುವ KNO3 ತುಂಬ ಹೆಚ್ಚಾಗುತ್ತದೆ. ಆದರೆ ಈ KNO3 ಧಾತುವು ಕಾಂಪ್ಲೆಕ್ಸ್ ಧಾತುವು ದನಕರಗಳಿಗೆ ವಿಷವಾಗಿ ಪರಿಗಣಿಸುತ್ತದೆ. ಅದೇ ರೀತಿ ರಾಗ್ ವಾಟ್ರಾ ಎಂಬ ಕಳೆಯು ಸಕ್ಕರೆಯ ಅಂಶವನ್ನು ಹೆಚ್ಚು ಮಾಡುತ್ತದೆ. ಇದು ದನಕರ ಕುರಿಗಳಿಗೆ ವಿಷವಾಗಿ ಪರಿಗಣಿಸುತ್ತದೆ. 2,4-D ಕೀಟನಾಶಕವನ್ನು ಸಿಂಪಡಿಸುವುದರಿಂದ ಗಿಡಗಳಲ್ಲಿ 10-15% ಬೀಜಗಳ ಉತ್ಪಾದನೆಯ ಇಳುವರಿಯು ಕಡಿಮೆಯಾಗುತ್ತದೆ. ಆಹಾರ ಧಾನ್ಯದಲ್ಲಿ ಕೀಟನಾಶಕದ ಶೇಖರಣೆ ವಿಶೇಷವಾಗಿ ಭೂಮಿಯ ಒಳಗಡೆ ಬೆಳೆಯುವ ಗೆಡ್ಡೆ, ಗೆಣಸು, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್ನಂತಹ ಬೆಳೆಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೀಟನಾಶಕದ ಶೇಖರಣೆಯಾಗುತ್ತದೆ. ಈ ಕೀಟನಾಶಕಗಳು ಪರಿಸರದಲ್ಲಿ ಹೆಚ್ಚು ಕಾಲ ಉಳಿಯುತ್ತವೆ. ಇಂತಹ ಗೆಡ್ಡೆ, ಗೆಣಸು, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್ಗಳನ್ನು ತಿಂದಾಗ ಇವು ಕೀಟನಾಶಕಗಳು ಮನುಷ್ಯನಲ್ಲಿಯೂ ಸಹ ಸೇರಿಕೊಳ್ಳುತ್ತವೆ. ಇದರಿಂದ ಮನುಷ್ಯನಿಗೆ ಇತರ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತದೆ. ಈ ಕೀಟನಾಶಕಗಳು ಕೊಬ್ಬಿನ ಅಂಶದಲ್ಲಿ ಕರಗುವುದರಿಂದ ಅವು ಅಲ್ಲಿಯೇ ಶೇಖರಣೆಯಾಗುತ್ತವೆ. ಹಾಗೂ ಇಂಥ ಪ್ರಾಣಿಗಳನ್ನು ತಿಂದಾಗ ಕುರಿ, ಆಡು, ಕೋಳಿ ಇವುಗಳು ಮಾನವನಲ್ಲಿ ಶೇಖರಣೆಯಾಗುತ್ತವೆ. DTT ಮತ್ತು BHC ಯ ಶೇಖರಣೆಯು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿಗೆ ಧಾನ್ಯಗಳಲ್ಲಿ ಶೇಖರಣೆಯಾಗಿವೆ ಎಂದು WHO ವರದಿಯು ತಿಳಿಸುತ್ತದೆ. ಇದಲ್ಲದೆ ಎಂಡ್ರೈನ್, ಹೆಪ್ಟಾಕ್ಲೋರಾ ಹಾಗೂ ಎಂಡಾಸಲ್ಫಾನ್ನಂತಹ ಮಾರಕ ಕೀಟನಾಶಕಗಳು ಕೆಲವು ಮುಖ್ಯ ಧಾನ್ಯಗಳಲ್ಲಿ ಗುರುತಿಸಲಾಗಿದೆ ಎಂದು ವರದಿಯು ತಿಳಿಸುತ್ತದೆ. ಸುಮಾರು 10-15 ವರ್ಷಗಳ ಹಿಂದೆ ಭಾರತದಿಂದ 1,000 ಟನ್ನಷ್ಟು ಅಕ್ಕಿಯ ಧಾನ್ಯವನ್ನು ಅಮೆರಿಕ ದೇಶಕ್ಕೆ ರಫ್ತು ಮಾಡಲಾಗಿತ್ತು. ಆದರೆ ಅಮೆರಿಕದಲ್ಲಿರುವ ಲ್ಯಾಬೊರೇಟರಿಗಳು ಅವುಗಳನ್ನು ಟೆಸ್ಟ್ ಮಾಡಿ ಪ್ರಯೋಗದ ನಂತರ ಅಕ್ಕಿಯ ಧಾನ್ಯದಲ್ಲಿ ಹೆಚ್ಚಿನ ಪೆಸ್ಟಿಸೈಡ್ಗಳಿರುವುದು ಕಂಡುಬಂದಿದೆ ಎಂದು 1,000 ಟನ್ ರಫ್ತಾಗಿದ್ದ ಅಕ್ಕಿಯನ್ನು ಭಾರತ ದೇಶಕ್ಕೆ ವಾಪಸ್ ಕಳಿಸಿತು. ಈ ಕೀಟನಾಶಕಗಳಿಂದ ಕಲುಷಿತವಾದ ಈ ಧಾನ್ಯಗಳನ್ನು ಭಾರತ ದೇಶವು ತಮ್ಮ ದೇಶದ ಜನಗಳಿಗೆ ಉಪಯೋಗಿಸಲು ಮಾರ್ಕೆಟ್ಗೆ ಬಿಡುಗಡೆ ಮಾಡಿರುತ್ತದೆ. ಆದರೆ ಭಾರತ ದೇಶದಲ್ಲಿ ಇಷ್ಟು ಅಲ್ಪ ಪ್ರಮಾಣದ ಪೆಸ್ಟಿಸೈಡ್ಗಳನ್ನು ತಿಂದಾಗ ಮನುಷ್ಯನಲ್ಲಿ ಯಾವುದೇ ಅಡ್ಡಪರಿಣಾಮ ಬೀರುವುದಿಲ್ಲ ಎಂದು ವರದಿ ತಿಳಿಸುತ್ತದೆ. ಕೆಲವು ಪದಾರ್ಥಗಳಲ್ಲಿ ಕೀಟನಾಶಕಗಳ ಪ್ರಮಾಣವು ಇಂತಿವೆ. ಸ್ಪಿನಾಚ್ ಸೊಪ್ಪು 35 PPM, ಬದನೆಕಾಯಿ 36 PPM, ಹೂಕೋಸು 50 PPM, ಎಲೆಕೋಸು 50 PPM, ಮೂಲಂಗಿ 50 PPM, ಅಡಿಗೆ ಎಣ್ಣೆ 36 PPM ನಷ್ಟು ಕೀಟನಾಶಕಗಳು

0: ಸಂಗ್ರಹಣವಾಗಿರುತ್ತದೆ. ಈಗ ಹೇಳಿದ ಎಲ್ಲ ಪದಾರ್ಥಗಳನ್ನು ಒಂದು ಸಂಸ್ಥೆಯು ದೆಹಲಿಯ ಮಾರುಕಟ್ಟೆಯಿಂದ ಸಂಗ್ರಹಿಸಿ ನಂತರ ಅವುಗಳನ್ನು ಲ್ಯಾಬೊರೇಟರಿಗಳಲ್ಲಿ ಟೆಸ್ಟ್ ಮಾಡಲಾಗಿದೆ ಎಂದು ವರದಿ ತಿಳಿಸುತ್ತದೆ. ರೈತರು ತರಕಾರಿಗಳನ್ನು ಕಟಾವು ಮಾಡುವ ಮುಂಚೆ ಕೀಟನಾಶಕಗಳನ್ನು ಸಿಂಪಡಿಸಿದಾಗ ಈ ರೀತಿಯಾಗುವ ಸಂಭವವಿರುತ್ತದೆ. ಅಲ್ಲದೆ ಮಾಂಸ ಮತ್ತು ಕೋಳಿಯ ಮಾಂಸಗಳಲ್ಲಿಯೂ ಸಹ ಕೀಟನಾಶಕದ ಅಂಶವಿರುವುದು ಪತ್ತೆಯಾಗಿದೆ. ಅದೇ ಮನುಷ್ಯ ಸರಾಸರಿಯಾಗಿ ಪ್ರತಿದಿನ 5 mg/kg ತಮ್ಮ ದೇಹದ ತೂಕಕ್ಕೆ ರಷ್ಟು ಕೀಟನಾಶಕಗಳು ದೇಹವನ್ನು ಪ್ರವೇಶಿಸಿದರೆ ಯಾವುದೇ ತೊಂದರೆ ಇಲ್ಲ ಎಂದು ವರದಿ ತಿಳಿಸುತ್ತದೆ. ಇದಕ್ಕಿಂತ ಹೆಚ್ಚಾದರೆ 5 mg/kgಗಿಂತ ಹೆಚ್ಚಾದ ಕೀಟನಾಶಕಗಳು ಮನುಷ್ಯನ ದೇಹದಲ್ಲಿ ಸೇರಿದರೆ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ ಎಂದು ವರದಿಯು ತಿಳಿಸುತ್ತದೆ. ಕೀಟನಾಶಕಗಳ ಪ್ರಮಾಣವು ದೇಹದಲ್ಲಿ ಹೆಚ್ಚಾದರೆ ಮನುಷ್ಯನಿಗೆ ಲಿವರ್ ಕ್ಯಾನ್ಸರ್ ಅಥವಾ ಯಕೃತ್ತಿನ ಕ್ಯಾನ್ಸರ್ ಬರುತ್ತದೆ ಎಂದು ವರದಿ ತಿಳಿಸುತ್ತದೆ. ಕೀಟನಾಶಕಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಮಾನವನ ಕಿಣ್ವಗಳು ಎನ್ಝೈಮ್ಸ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ತಾಯಿಯ ಹೊಟ್ಟೆಯಲ್ಲಿ ಇರುವ ಮಗುವಿನಲ್ಲಿಯೂ ಸಹ ಕೀಟನಾಶಕಗಳು ಶೇಖರಣೆಯಾಗುವ ಸಾಧ್ಯತೆ ಇರುತ್ತದೆ ಅಥವಾ 5 ವರ್ಷದೊಳಗೆ ಸಾಯಬಹುದು. ತಾಯಿಯ ಹಾಲಿನಲ್ಲಿಯೂ ಸಹ DDT ಮತ್ತು ಇತರ ಕೀಟನಾಶಕಗಳು ಅಂಶವು ಇದೆ ಎಂದು WHO ವರದಿ ತಿಳಿಸುತ್ತದೆ. ಅದೇ ರೀತಿ ರಸಗೊಬ್ಬರಗಳನ್ನು ಸಹ ನಾವು ಹೆಚ್ಚಿನ ಸಾಂದ್ರತೆಯಲ್ಲಿ ಉಪಯೋಗಿಸಿದಾಗ ಕೃಷಿ ಭೂಮಿಯಲ್ಲಿಯೂ ಸಹ ಕೆಲವು ಬದಲಾವಣೆಗಳಾಗುತ್ತವೆ. ಕೃಷಿ ಭೂಮಿಗೆ ಹಾಕಿದ ಗೊಬ್ಬರವು ಮಣ್ಣಿನ ಮೂಲಕ ಹರಿದು ಪರಿಸರವನ್ನು ಸೇರುತ್ತದೆ. ಮಣ್ಣಿನ ಸವಕಳಿಯ ಮೂಲಕ ಗೊಬ್ಬರವು ಅದೇ ರಸಗೊಬ್ಬರವು ಪರಿಸರವನ್ನು ಸೇರುತ್ತದೆ. ಹೆಚ್ಚು ಮಳೆ ಬಂದಾಗ ರಸಗೊಬ್ಬರವು ಕೃಷಿ ಭೂಮಿಯಿಂದ ಹರಿದು ಪರಿಸರವನ್ನು ಸೇರುತ್ತದೆ. ಸಾರಜನಕಯುಕ್ತವಾದ ಗೊಬ್ಬರವು ನೈಟ್ರೇಟ್ ಆಗಿ ಪರಿವರ್ತನೆ ಹೊಂದುತ್ತದೆ. ಈ ನೈಟ್ರೇಟ್ ನೀರಿನಲ್ಲಿ ಕರಗುವುದರಿಂದ ಪರಿಸರಕ್ಕೆ ಆಘಾತವನ್ನುಂಟು ಮಾಡುತ್ತದೆ. ಹೆಚ್ಚಿಗೆ ನೈಟ್ರೇಟ್ ಯುಕ್ತವಾದ ನೀರನ್ನು ಕುಡಿದಾಗ ಮನುಷ್ಯನಲ್ಲಿ ಹುಟ್ಟುವ ಮಗುವಿಗೆ ನೀಲಿ ರೋಗ ಬರುವುದ ಸಾಧ್ಯತೆ ಇರುತ್ತದೆ. ಅಂದರೆ ಮಗುವು ನೀಲಿ ಬಣ್ಣದಲ್ಲಿ ಹುಟ್ಟುತ್ತದೆ. ಇದು ಹೆಚ್ಚಿನ ನೈಟ್ರೇಟ್ ನೀರನ್ನು ತಾಯಿಯಂದಿರು ಕುಡಿದಾಗ ಆಗುವ ದುಷ್ಪರಿಣಾಮ. ಪೊಟಾಷಿಯಂ ಮಣ್ಣಿನಲ್ಲಿ ಹೆಚ್ಚು ಹೀರುವುದರಿಂದ ಪರಿಸರದ ಮೇಲೆ ಆಘಾತ ಕಡಿಮೆ ಇರುತ್ತದೆ. ಅದೇ ರೀತಿ ಫಾಸ್ಫರಸ್ ಮಣ್ಣಿನಲ್ಲಿ ಪೂರ್ತಿಯಾಗಿ ಹೀರುವುದರಿಂದ ಪರಿಸರ ಆಘಾತ ಅತ್ಯಂತ ಕಡಿಮೆ ಇರುತ್ತದೆ ಹಾಗೂ ಮಾನವನ ಮೇಲೂ ಕಡಿಮೆ ದುಷ್ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದಾಗಿ ಸರ್ಕಾರವು ಫಾಸ್ಫರಸ್ ಯುಕ್ತ ರಸಗೊಬ್ಬರವನ್ನು ಬಳಸುವಂತೆ ಶಿಫಾರಸು ಮಾಡುತ್ತದೆ. ರಸಗೊಬ್ಬರದಿಂದಾಗುವ ದುಷ್ಪರಿಣಾಮಗಳು. ರಾಸಾಯನಿಕ ಗೊಬ್ಬರಗಳು ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳು ಹೆಚ್ಚಾದರೆ ಅಂಥ ನೀರಿನಲ್ಲಿ ಸೂಕ್ಷ್ಮಾಣು ಸಸ್ಯಗಳು ಹೆಚ್ಚಾಗಿ ಬೆಳೆದು ನೀರು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ನೈಟ್ರೇಟ್ ಮತ್ತು ಫಾಸ್ಫೇಟ್ ಪ್ರಮಾಣವು 0.3 PPM ಮತ್ತು 0.001 PPMಗಿಂತ ಹೆಚ್ಚಾದರೆ ಆಲ್ಗೆ ಸಸ್ಯಗಳು ತುಂಬ ಹೆಚ್ಚಾಗಿ ಬೆಳೆಯುತ್ತವೆ ಎಂದು UK ಪರಿಸರ ಇಲಾಖೆ ಯುನೈಟೆಡ್ ಕಿಂಗ್ಡಮ್ ಪರಿಸರ ಇಲಾಖೆಯು ತಿಳಿಸುತ್ತದೆ. ಆಲ್ಗೆ ಬೆಳವಣಿಗೆಗೆ ಇತರ ಫ್ಯಾಕ್ಟರ್ಗಳು ಸಹ ಸಹಾಯಕಾರಿಯಾಗಿಯೂ ಇವೆ. ಬೆಂಗಳೂರಿನಲ್ಲಿರುವ ಎಲ್ಲ ಕೆರೆಗಳು 50 ಕೆರೆಗಳು ಏನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವಿಶ್ಲೇಷಣೆ ನಡೆಸುತ್ತಿದೆಯೋ ಆ ಎಲ್ಲ ನೀರಿನ ಬಣ್ಣವು ಹಸಿರು ಬಣ್ಣದಲ್ಲಿದೆ. ಇದಕ್ಕೆ ಕಾರಣ ಮಾನವನಿಂದ ಬಿಡುಗಡೆಯಾದ ಸೀವೇಜ್ ನೀರು. ಕಲುಷಿತ ನೀರು ಕೆರೆಗಳನ್ನು ಸೇರುತ್ತದೆ. ಈ ಕೆರೆಗಳಲ್ಲಿ ಸೇರಿದಾಗ ಮನುಷ್ಯನ ಆರ್ಗ್ಯಾನಿಕ್ ಮ್ಯಾಟರ್ನಲ್ಲಿ ಇರತಕ್ಕಂಥ ಫಾಸ್ಫೇಟ್ ಹಾಗೂ ಸಲ್ಫೇಟ್ಗಳು ಆ ನೀರಿನಲ್ಲಿ ಆಲ್ಗೆಗಳು ಬೆಳೆಯುವಂತೆ ಮಾಡುತ್ತದೆ. ಇದರಿಂದಾಗಿ ಹೆಚ್ಚಿಗೆ ಆಲ್ಗೆಗಳು ಬೆಳೆದರೆ ಅದರಲ್ಲಿ ಮೀನುಗಳನ್ನು ಬೆಳೆಯಲು ಆಗುವುದಿಲ್ಲ. ಏಕೆಂದರೆ ಹೆಚ್ಚಿಗೆ ಆಲ್ಗೆಗಳು ಬೆಳೆದಂತೆ ಮೀನುಗಳು ಉಸಿರಾಟದಲ್ಲಿ ಈ ಆಲ್ಗೆಗಳು ತೊಂದರೆಯನ್ನುಂಟು ಮಾಡಿ ಮೀನಿಗೆ ಸಾವನ್ನು ತರಬಹುದು. ಆದ ಕಾರಣ ಹೆಚ್ಚು ಹಸಿರು ಇರುವ ಬಣ್ಣಕ್ಕಿರುವ ಯಾವುದೇ ಕೆರೆಗಳಲ್ಲಿ ಮೀನುಗಳನ್ನು ಬೆಳೆಯಲು ಸಾಧ್ಯವಾಗುವುದಿಲ್ಲ. ನಾನು ಈಗಾಗಲೇ ತಮಗೆ ತಿಳಿಸಿರುವಂತೆ ನೈಟ್ರೇಟ್ ಹೆಚ್ಚಾದರೆ 3 ತಿಂಗಳ ಮಗುವಿಗೆ ಬ್ಲೂ ಬೇಬಿ ಡಿಸೀಸ್ ಅಥವಾ ಕಾಯಿಲೆ ಬರುತ್ತದೆ. ಇದಕ್ಕೆ ಕಾರಣ ರಕ್ತದಲ್ಲಿ ನೈಟ್ರೇಟ್ ಕಣಗಳು ಹೆಚ್ಚಾದರೆ ಹೆಮೋಗ್ಲೋಬಿನ್ನಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ. ಆಮ್ಲಜನಕದ ಕೊರತೆ ಉಂಟಾದಾಗ ಮಗು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನೈಟ್ರೇಟ್ ರಕ್ತಕ್ಕೆ ಆಮ್ಲಜನಕ ಹೀರುವುದನ್ನು ತಡೆಗಟ್ಟುತ್ತದೆ. ನೈಟ್ರೇಟ್ ಹೆಚ್ಚಾಗಲು ಒಂದು ಕಾರಣವೆಂದರೆ ಅಂತಹ ನೀರು ಗ್ರಾಮಸಾರ ನೀರಿನಿಂದ ಕಲುಷಿತವಾಗಿರುತ್ತದೆ. ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ನೈಟ್ರೇಟ್ ರಸಗೊಬ್ಬರವನ್ನು ಬಳಸುವುದರಿಂದ ನೈಟ್ರೋಜನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಇದು ಓಜೋನ್ ಪದರವನ್ನು ಸಹ ನಾಶ ಮಾಡುತ್ತದೆ ಎಂದು ಒಂದು ವರದಿಯು ತಿಳಿಸುತ್ತದೆ. ರಸಗೊಬ್ಬರಗಳಿಂದ ಕೀಟನಾಶಕಗಳಿಂದ ಪರಿಸರವು ಹಾಳಾಗದಂತೆ ಕಾಪಾಡಲು ಕೆಲವು ಸಲಹೆಗಳನ್ನು ಕೊಡಲಾಗಿದೆ. ಈಗ ಉಪಯೋಗಿಸುತ್ತಿರುವ ಅತ್ಯಂತ ವಿಷಯುಕ್ತವಾದ ಹಾಗೂ ಹೆಚ್ಚು ದಿನ ಪರಿಸರದಲ್ಲಿ ಉಳಿಯುವ ಕಚ್ಚಾ ವಸ್ತುಗಳ ಬದಲಾಗಬೇಕಾಗಿದೆ. ಪರಿಸರದಲ್ಲಿ ಕರಗುವ ಹಾಗೂ ಕಡಿಮೆ ವಿಷಯುಕ್ತವಾದ ಕಚ್ಚಾ ವಸ್ತುಗಳನ್ನು ಉಪಯೋಗಿಸುವುದು ಒಳ್ಳೆಯದು. ಕಚ್ಚಾ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿ ತ್ಯಾಜ್ಯ ಉತ್ಪತ್ತಿಯಾಗುವಂತೆ ನೋಡಿಕೊಳ್ಳಬೇಕು. ಉತ್ಪಾದನೆಯಲ್ಲಿ ಉಪಯೋಗಿಸುವ ವಸ್ತುಗಳು ಉತ್ಪತ್ತಿಯಾದರೆ ಅವುಗಳು ಇತರೆ ಸಿದ್ಧ ವಸ್ತುಗಳನ್ನು ತಯಾರಿಸಲು ಮರುಬಳಕೆ ಮಾಡಬಹುದು. ಸಿದ್ಧ ವಸ್ತುಗಳನ್ನು ಯಾಂತ್ರಿಕವಾಗಿ ಚೀಲಗಳಲ್ಲಿ ತುಂಬಲು ವ್ಯವಸ್ಥೆ ಮಾಡುವುದರಿಂದ ನೆಲದ ಮೇಲೆ ಚೆಲ್ಲುವ ಸಂಭವ ಕಡಿಮೆ ಇರುತ್ತದೆ. ತಯಾರಿಸುವ ಕಾರ್ಖಾನೆಗಳಲ್ಲಿ ಕ್ಲೋಸ್ ರೂಪ್ ಉಪಯೋಗಿಸುವುದರಿಂದ ತ್ಯಾಜ್ಯದ ಉತ್ಪತ್ತಿಯು ಕಡಿಮೆಯಾಗುತ್ತದೆ. ಪಂಪ್ಗಳಿಗೆ ಸಂಗ್ರಹ ಟ್ಯಾಂಕ್ಗಳಿಗೆ ಅಥವಾ ಇತರೆ ಉಪಕರಣಗಳಿಗೆ ನೈಟ್ರೋಜನ್ ಬ್ಲ್ಯಾಂಕೆಟ್ಸ್ಗಳನ್ನು ಉಪಯೋಗಿಸುವುದರಿಂದ ಲೀಕೇಜಸ್ಗಳು ಕಡಿಮೆಯಾಗುತ್ತವೆ. ಉಪಕರಣಗಳನ್ನು ಶುದ್ಧಿ ಮಾಡಲು ಹೆಚ್ಚು ಒತ್ತಡದ ಗಾಳಿಯನ್ನು ಉಪಯೋಗಿಸುವುದರಿಂದ ಕಲುಷಿತ ನೀರು ಉತ್ಪಾದನೆಯಾಗುವುದಿಲ್ಲ. ಉಪಕರಣಗಳನ್ನು ತೊಳೆಯಲು ಉಪಯೋಗಿಸುವ ನೀರಿನಲ್ಲಿ ಕಾರ್ಖಾನೆಯ ಪುನರ್ಬಳಕೆ ಮಾಡಬಹುದಾಗಿದೆ. ಕಾರ್ಖಾನೆಗಳಲ್ಲಿ ಬರುವ ಧೂಳನ್ನು ಸಂಗ್ರಹಿಸಿ ಅವುಗಳನ್ನು ಸಹ ಪುನರ್ಬಳಕೆ ಮಾಡಬಹುದಾಗಿದೆ. ಬಳಕೆ ಮಾಡಬಹುದಾದ ವ್ಯವಸ್ಥೆ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಯಾವುದೇ ಕಾರ್ಖಾನೆಯು ತನ್ನಲ್ಲಿ ಉತ್ಪತ್ತಿ ಮಾಡಿದ ಕಲುಷಿತ ನೀರು ಹಾಗೂ ಕಲುಷಿತ ಗಾಳಿಯನ್ನು ಇಕ್ವಿಪ್ಮೆಂಟ್ಗಳ ಮೂಲಕ ಅವುಗಳ ಮಾಲಿನ್ಯತೆಯನ್ನು ಕಡಿಮೆ ಮಾಡಲು ಸೂಚಿಸುತ್ತದೆ. ನಿರ್ವಾತ ಪಂಪ್ಗಳನ್ನು ಉಪಯೋಗಿಸಿ ತ್ಯಾಜ್ಯ ಉತ್ಪಾದನೆ ಕಡಿಮೆ ಮಾಡಬಹುದು. ವಿಷಯುಕ್ತ ಕಚ್ಚಾ ವಸ್ತುಗಳನ್ನು ವೈಜ್ಞಾನಿಕವಾಗಿ ನಾಶಗೊಳಿಸಬಹುದು. ಗುಣಮಟ್ಟಕ್ಕೆ ಸಮಾನವಾಗಿರುವ ಉತ್ಪಾದನಾ ವಸ್ತುಗಳನ್ನು ಆದಷ್ಟು ಬೇಗ ಪುನರ್ಬಳಕೆ ಮಾಡುವುದು ಮತ್ತು ಹೆಚ್ಚು ದಿನಗಳವರೆಗೆ ಸಂಗ್ರಹಿಸುವುದನ್ನು ತಪ್ಪಿಸಬಹುದು. ಸಿದ್ಧ ವಸ್ತುಗಳನ್ನು ಹೆಚ್ಚು ದಿನ ಸಂಗ್ರಹಿಸದೆ ಅವುಗಳನ್ನು ಬಳಕೆ ಮಾಡುವುದು. ವಿಷಯುಕ್ತ ಸಿದ್ಧ ವಸ್ತುಗಳನ್ನು ಹಾಗೂ ಕಚ್ಚಾ ವಸ್ತುಗಳನ್ನು ಲೇಬಲ್ ಅಂಟಿಸಿ ಒಂದು ನಿಗದಿತ ಪಡಿಸಿದ ಸ್ಥಳದಲ್ಲಿ ಸಂಗ್ರಹಿಸಬಹುದು ಹಾಗೂ ಕಾಲಕಾಲಕ್ಕೆ ವಸ್ತು ಸಮತೋಲನವನ್ನು ಪರಿಶೀಲಿಸಬಹುದು. ಡೇಟ್ ಎಕ್ಸ್ಪೈರಿಯಾದ ಕಚ್ಚಾ ವಸ್ತುಗಳನ್ನು ವೈಜ್ಞಾನಿಕವಾಗಿ ನಾಶ ಮಾಡಬಹುದು. ಇದರಿಂದಾಗಿ ಮಾಲಿನ್ಯವು ತಪ್ಪುತ್ತದೆ. ಇಲ್ಲಿಗೆ ಎಪಿಸೋಡ್ 20 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
3: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

0: ಹಿಂದೆ ಒಂದೂರಿನಲ್ಲಿ ಒಬ್ಬ ಸಾಹುಕಾರನಿದ್ದ. ಅವನಿಗೆ 100 ಎಕರೆ ಜಮೀನಿತ್ತು. ಕೆಲಸ ಮಾಡಲು ಆತನ ಬಳಿ ಆಳುಗಳೇ ಇರಲಿಲ್ಲ. ಒಂದು ಸಲ ಸಾಹುಕಾರನ ಮನೆಗೆ ಒಬ್ಬ ಸ್ವಾಮಿ ಬಂದರು. ಅವರಿಗೆ ಸಾಹುಕಾರ ಮತ್ತು ಆತನ ಹೆಂಡತಿ ಸರಿಯಾದ ಆದರ ಆತಿಥ್ಯ ತೋರಿದರು. ಸ್ವಾಮಿಗಳು ಆಶೀರ್ವಾದ ಮಾಡಿ, ನಿಮ್ಮ ಮನೆಗೆ ನಾಳೆ ಒಬ್ಬ ಬ್ರಹ್ಮರಾಕ್ಷಸ ಬರ್ತಾನೆ, ಆತ ನಿಮಗೆ ಸಹಾಯ ಮಾಡ್ತಾನೆ ಎಂದು ಹೇಳಿದರು. ಮರುದಿನ ಅದೇ ಸಮಯಕ್ಕೆ ಒಬ್ಬ ಬ್ರಹ್ಮರಾಕ್ಷಸ ಪ್ರತ್ಯಕ್ಷನಾದ.
1: ನಾನು ಆ ಬ್ರಹ್ಮರಾಕ್ಷಸ, ನನಗೆ ನೀವು ಸತತವಾಗಿ ಕೆಲಸ ಹೇಳಬೇಕು, ಇಲ್ಲದಿದ್ದರೆ ನಿಮ್ಮನ್ನೇ ನುಂಗಿಬಿಡುತ್ತೇನೆ
0: ಎಂದು ಹೇಳಿದ. ಹಾಗೆ ಆಗಲಿ ಎಂದು ಹೇಳಿದ ಸಾಹುಕಾರ. ಕೂಡಲೇ ಬ್ರಹ್ಮರಾಕ್ಷಸನನ್ನು ಊರ ಪಕ್ಕದಲ್ಲಿದ್ದ ಕೆರೆಯ ಹತ್ತಿರ ಕರೆದುಕೊಂಡು ಹೋಗಿ, ಈ ಕೆರೆಯಲ್ಲಿ ಬಹಳ ಹೂಳು ತುಂಬಿದೆ, ಅದನ್ನೆಲ್ಲ ಸ್ವಚ್ಛ ಮಾಡು, ಕೆರೆಗೆ ನೀರು ಬರುವಂತೆ ಮಾಡು ಎಂದು ಅಪ್ಪಣೆ ಮಾಡಿದ. ಬ್ರಹ್ಮರಾಕ್ಷಸ
1: ಆಗಲಿ
0: ಎಂದ. ತಾನು ನೀಡಿದ ಕೆಲಸ ಮುಗಿಸಲು ಬ್ರಹ್ಮರಾಕ್ಷಸನಿಗೆ ಕನಿಷ್ಠ 10 ದಿನಗಳಾದರೂ ಆಗುತ್ತೆ ಎಂದುಕೊಂಡ ಸಾಹುಕಾರ ಮನೆಗೆ ಬಂದು ಹೆಂಡತಿಯೊಂದಿಗೆ ಹರಟೆ ಹೊಡೆಯುತ್ತಾ ಕುಳಿತ. ಆದರೆ ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮರಾಕ್ಷಸ ಪ್ರತ್ಯಕ್ಷನಾದ.
1: ನನಗೆ ಹೇಳಿದ ಕೆಲಸ ಮುಗಿಯಿತು, ಈಗ ಇನ್ನೊಂದು ಏನಾದರೂ ಕೆಲಸ ಹೇಳ್ರಿ
0: ಎಂದ. ಸಾಹುಕಾರನಿಗೆ ಆಶ್ಚರ್ಯವಾಯಿತು, ಮೆಚ್ಚುಗೆಯೂ ಆಯಿತು. ಸರಿ ಎಂದು, ನನ್ನ 100 ಎಕರೆ ಹೊಲಗಳನ್ನು ಉಳುಮೆ ಮಾಡು ಎಂದು ತಿಳಿಸಿದ. 100 ಎಕರೆ ಹೊಲಗದ್ದೆಗಳ ಉಳುಮೆ ಮಾಡಿ ಮುಗಿಸಲು ತಿಂಗಳಾನುಗಟ್ಟಲೆ ಸಮಯ ಬೇಕೆಂದು ಸಾಹುಕಾರನು ನಿದ್ದೆ ಮಾಡತೊಡಗಿದ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಬ್ರಹ್ಮರಾಕ್ಷಸ ಮತ್ತೆ ಕಾಣಿಸ್ಕೊಂಡ.
1: ನೀವು ಹೇಳಿದ ಕೆಲಸಗಳನ್ನೆಲ್ಲ ಮುಗಿಸಿದ್ದೇನೆ, ಈಗ ನಾನು ಏನು ಮಾಡಲಿ
0: ಎಂದು ಕೇಳಿದ. ಬ್ರಹ್ಮರಾಕ್ಷಸನ ಕೆಲಸದ ವೇಗ ನೋಡಿ ಸಾಹುಕಾರನಿಗೆ ಭಯವಾಯಿತು. ಕೂಡಲೇ ಎದ್ದು ಹೊಲದ ಹತ್ತಿರ ಬಂದ. ಸರಿ, ಉಳುಮೆ ಮಾಡಿದ ಈ ಹೊಲಗಳನ್ನು ಬಿತ್ತು, ಚೆನ್ನಾಗಿ ನೀರಾಯಿಸು ಎಂದು ಹೇಳಿದ.
1: ಆಗ್ಲಿ ಸ್ವಾಮಿ
0: ಎಂದ ಬ್ರಹ್ಮರಾಕ್ಷಸ. ಸಾಹುಕಾರ, ಈ ಕೆಲಸ ಮಾಡಲು ಕನಿಷ್ಠ 1 ವಾರವಾದರೂ ಸಮಯ ಬೇಕಾಗಬಹುದು ಎಂದುಕೊಂಡು ಮನೆಗೆ ಬಂದು ಮಲಗಿಕೊಂಡ. ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಬ್ರಹ್ಮರಾಕ್ಷಸ ಪುನಃ ಪ್ರತ್ಯಕ್ಷನಾದ. ಮತ್ತೆ,
1: ಬೇಗ ಬೇಗ ಕೆಲಸ ಕೊಡಿ
0: ಎಂದು ಕೇಳುತ್ತಲೇ ಇದ್ದ. ರಾತ್ರಿ ಇಡೀ ಏನಾದರೊಂದು ಕೆಲಸ ಸಾಹುಕಾರ ಕೊಡುತ್ತಲೇ ಇದ್ದ. ಕೊನೆಗೆ ಏನು ಕೆಲಸ ಕೊಡುವುದೆಂದು ತಿಳಿಯದೆ ಚಿಂತೆ ಮಾಡತೊಡಗಿದ. ಏಕೆಂದರೆ ಸತತ ಕೆಲಸ ಕೊಡದಿದ್ದರೆ ಬ್ರಹ್ಮರಾಕ್ಷಸ ತನ್ನನ್ನೇ ತಿಂದು ಬಿಡ್ತಾನೆ. ಗಂಡನ ಚಿಂತೆಗೆ ಕಾರಣ ತಿಳಿದ ಹೆಂಡತಿ, ನೀವೇನು ಚಿಂತಿಸಬೇಡಿ, ರಾಕ್ಷಸನನ್ನು ನನ್ನ ಬಳಿ ಕಳಿಸಿರಿ ಎಂದಳು. ಬ್ರಹ್ಮರಾಕ್ಷಸ ಸಾಹುಕಾರನ ಹೆಂಡತಿ ಹತ್ತಿರ ಬಂದ. ಹೆಂಡತಿಯು ತನ್ನ ತಲೆಯ 1 ಕೂದಲು ಕಿತ್ತು ರಾಕ್ಷಸನ ಕೈಗೆ ನೀಡಿ, ಇದನ್ನು ನೆಟ್ಟಿಗೆ ಮಾಡಿಕೊಂಡು ಬಾ, ಹೋಗು ಎಂದು ಆಜ್ಞಾಪಿಸಿದಳು.
1: ಇದೇನು ಅಂತ ದೊಡ್ಡ ಕೆಲಸ
0: ಎಂದುಕೊಂಡು ಬ್ರಹ್ಮರಾಕ್ಷಸ ಮರದ ಕೆಳಗೆ ಬಂದು ಕೂದಲನ್ನು ಜಗ್ಗಿ ನೆಟ್ಟಿಗೆ ಮಾಡತೊಡಗಿದ. ಒಂದಲ್ಲ ಎರಡಲ್ಲ ನಾನಾ ಬಗೆಯಲ್ಲಿ ಪ್ರಯತ್ನಿಸಿದ. ಏನು ಮಾಡಿದರೂ ಕೂದಲು ಇನ್ನೂ ಹೆಚ್ಚು ಹೆಚ್ಚು ಸುರುಳಿಸುತ್ತಕೊಳ್ಳುತ್ತಿದ್ದೇ ವಿನಃ ನೆಟ್ಟಿಗೆ ಆಗ್ತಾನೆ ಇರಲಿಲ್ಲ. ಅದರಿಂದ ಬ್ರಹ್ಮರಾಕ್ಷಸನಿಗೆ ಭಯವಾಯಿತು. ತನಗೆ ಕೊಟ್ಟ 1 ಸರಳ ಕೆಲಸ ಮಾಡಲು ಆಗಲಿಲ್ಲ ತನ್ನಿಂದ, ಇನ್ನು ಇಲ್ಲಿದ್ದರೆ ಒಳ್ಳೆಯದಲ್ಲ ಎಂದುಕೊಂಡು ಓಡಿ ಹೋಗ್ಬಿಟ್ಟ. ಆಮೇಲೆ ಸಾಹುಕಾರ ಮತ್ತು ಅವನ ಹೆಂಡತಿ ತಾವೇ ತಮ್ಮ ಕೈಲಾದಷ್ಟು ಕೆಲಸ ಮಾಡಿಕೊಳ್ಳುತ್ತಾ ಸುಖವಾಗಿ ಇದ್ದರು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
1: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜೀವಿತ ಹಿತವ ಅರಸು. ಪಿರಿದೆಲ್ಲ ಮತನೀತಿಗಳಿಗಿಂತ ಜೀವಿತವು ನೆರೆ ಬಂದ ನದಿ ದಡಕ್ಕೆ ಬಾಗಿ ಪರಿಯುವುದೇಂ. ಧರ್ಮ ಸೂಕ್ಷ್ಮದ ತಿಳಿವೆ ಲೋಕ ಸೂತ್ರದ ಸುಳುವು ಅರಸು ಜೀವಿತ ಹಿತವ ಮಂಕುತಿಮ್ಮ. ಪಿರಿದೆಲ್ಲ ಮತನೀತಿಗಳಿಗಿಂತ ಜೀವಿತವು. ಪಿರಿದೆಲ್ಲ ಅಂದರೆ ಪಿರಿದ ಹಿರಿದಾದ ಎಲ್ಲ ಮತನೀತಿಗಳಿಗಿಂತ ಜೀವಿತವು. ನೆರೆ ಬಂದ ನದಿ ದಡಕ್ಕೆ ಬಾಗಿ ಪರಿಯುವುದೇ. ಪರಿಯುವುದೇಮ್ ಅಂದರೆ ಹರಿಯುತ್ತಾ, ನೆರೆ ಬಂದ ಪ್ರವಾಹ ಬಂದ ನದಿ ದಡದ ಕಡೆ ಬಾಗಿ ಹರಿಯುತ್ತೇನು. ಧರ್ಮ ಸೂಕ್ಷ್ಮದ ತಿಳಿವೆ, ಧರ್ಮ ಅಂದರೆ ಧರ್ಮ, ಅದರ ಸೂಕ್ಷ್ಮವನ್ನು ತಿಳಿವೆ ಲೋಕ ಸೂತ್ರದ ಸುಳುವು. ಸುಳುವು ಅಂದರೆ ಅರಿವು, ತಿಳುವಳಿಕೆ ಅಂತ. ಅರಸು ಜೀವಿತ ಹಿತವ ಮಂಕುತಿಮ್ಮ. ಅರಸು ಅಂದರೆ ಹುಡುಕಾಡು, ಜೀವಿತದ ಹಿತ ಎಲ್ಲಿದೆ ಅನ್ನೋದನ್ನು ನೀನು ಹುಡುಕಾಡು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪಿರಿದೆಲ್ಲ ಮತನೀತಿಗಳಿಗಿಂತ ಜೀವಿತವು. ನೆರೆ ಬಂದ ನದಿ ದಡಕ್ಕೆ ಬಾಗಿ ಪರಿಯುವುದೇಂ. ಧರ್ಮ ಸೂಕ್ಷ್ಮದ ತಿಳಿವೆ ಲೋಕ ಸೂತ್ರದ ಸುಳುವು ಅರಸು ಜೀವಿತ ಹಿತವ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಎಲ್ಲ ಮತನೀತಿಗಳಿಗಿಂತ ಜೀವಿತ ಅನ್ನೋದೇ ದೊಡ್ಡದು. ಪ್ರವಾಹ ಬಂದಾಗ ನದಿ ತನ್ನ ದಂಡೆಗಳನ್ನು ಗೌರವಿಸಿ ಹರಿಯುತ್ತಾ. ಧರ್ಮ ಸೂಕ್ಷ್ಮದ ತಿಳಿವಿನಲ್ಲಿ ಲೋಕಸೂತ್ರದ ಅರಿವಿದೆ. ಜೀವಿತದ ಹಿತವನ್ನ ಹುಡುಕಾಡು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ದೀರ್ಘಕಾಲದಿಂದ ಇರೋ ಈ ಲೋಕದಲ್ಲಿ ಮನುಷ್ಯ ಕೇವಲ 3 ಮಿಲಿಯನ್ ವರ್ಷಗಳ ಈಚೆಗೆ ಕಾಣಿಸ್ಕೊಂಡ. ಅವನಿಗೆ ಬದುಕೋ ಛಲ ಎಂಥದ್ದು ಅಂದರೆ ಎಂಥ ಪರಿಸ್ಥಿತಿಯಲ್ಲೂ ಹೇಗೋ ಜೀವನ ನಡೆಸಿ ತನ್ನ ಪರಂಪರೆಯನ್ನ ಉಳಿಸ್ಕೊಳ್ತಾನೆ. ಅಸಾಧ್ಯವಾದ ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಎಲ್ಲವನ್ನ ಗೆದ್ದು ಬದುಕ್ತೊಡಗ್ತಾನೆ, ಮತ್ತು ಇವತ್ತು ಬದುಕಿದನ್ ಸಹ. ಮನುಷ್ಯ ತನ್ನ ಭಾವನಾ ವೈಖರಿಯಿಂದ, ಬುದ್ಧಿಯ ಎಟುಕಿನಿಂದ ಹಲವಾರು ಅಸಾಧ್ಯ ಕಾರ್ಯಗಳನ್ನು ಮಾಡಿದ್ದಾನೆ. ನೆಲದಲ್ಲಿ ಹುಟ್ಟಿ ಅದಕ್ಕೆ ಅಂಟಿ ಬಾಳಿದ ಮನುಷ್ಯ ಅಂತರಿಕ್ಷಗಾಮಿಯಾಗಿದ್ದಾನೆ. ಹಾಗಾಗಿ ಅವನ ಜನ್ಮ ದೊಡ್ಡದು ಅನ್ಬೇಕು. ಅದಕ್ಕೆ ದಾಸರು ಕೂಡ ಈ ರೀತಿ ಹಾಡ್ತಾರೆ, ಮಾನವ ಜನ್ಮ ದೊಡ್ಡದು ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ. ಮನುಷ್ಯನ ಬದುಕನ್ನ ಪುರಾತನರು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ದಾರೆ. ಮಾನವನ ಜೀವನ ಪರಂಪರೆ ಅಶ್ವತ್ಥ ವೃಕ್ಷದ ಹಾಗೆ ಬಹಳ ಕಾಲ ಬಾಳುವಂಥದ್ದು. ಅದು ಒಂದಿನ ಇದ್ದಾಗೆ ಇನ್ನೊಂದು ದಿವಸ ಇರೋದಿಲ್ಲ. ಒಂದು ಕಡೆ ಚಿಗುರುತ್ತೆ, ಮತ್ತೊಂದು ಕಡೆ ಬಾಡಿದ ಹಾಗೆ ಕಾಣಿಸುತ್ತೆ. ಬಾಡಿದ ಕೊಂಬೆನ ಕೆಲವು ದಿವಸ ಬಿಟ್ಟು ನೋಡಿದ್ರೆ ಮತ್ತೆ ಹೊಸ ಚಿಗುರು ಕಾಣಿಸುತ್ತೆ. ಮನುಷ್ಯನ ಜನಾಂಗದ ಜೀವಿತ ಕೂಡ ಹಾಗೆ. ಒಂದ್ ಕಡೆ ಪ್ರಗತಿನ ಉಂಟು ಮಾಡೋ ವಿವೇಕ, ಯುಕ್ತಿ, ಅಭಿವೃದ್ಧಿ, ಉತ್ಸಾಹಗಳೆಲ್ಲ ಕಂಡು ಬಂದ್ರೆ ಮತ್ತೊಂದು ಕಡೆಗೆ ನಿರಾಸೆ, ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ನಿಸರ್ಗ ಹಾನಿಗಳ್ಕೊಂಡು ಪ್ರಗತಿ ವಿರೋಧವಾದ ಹಾಗೆ ಕಾಣಿಸುತ್ತೆ. ಒಟ್ಟು ನೋಡಿದ್ರೆ ಎಲ್ಲೂ ಅತಿಯಾಸೆಗೆ ಸ್ಥಳ ಇಲ್ಲ, ನಿರಾಸೆಗೂ ಕಾರಣ ಇಲ್ಲ. ಹೇಗೋ ಒಂದು ಬಗೆಯಾಗಿ ಮನುಷ್ಯ ಜೀವನ ಅನ್ನೋ ನದಿ ಹರಡ್ತಾ ವಿಸ್ತಾರಗೊಳ್ತಾ ಸರ್ವ ಕಾಲಗಳಲ್ಲೂ ಹರಿಯುತ್ತಾನೆ ಇದೆ. ಮತನೀತಿಗಳೇನೋ ಬೇಕಾದಷ್ಟಿದೆ, ಅವುಗಳಿಗಿಂತ ಬದುಕು ದೊಡ್ಡದು. ಬದುಕಿನ ಹದಕ್ಕೆ ಈ ಮತನೀತಿಗಳು ಬೇಕು. ಮತನೀತಿಗಳಿಗಾಗಿ ಬದುಕು ಕುಗ್ಗಬೇಕಾಗಿಲ್ಲ, ಆದರೆ ಅವುಗಳನ್ನು ಮೀರುವ ಹಠದ ಪ್ರಮತ್ತತೆಯನ್ನೂ ಬೇಡ. ಅವುಗಳನ್ನು ಬದುಕಿನ ಸೊಗ್ಗಕ್ಕಾಗಿ ನಾವು ಅಳವಡಿಸ್ಕೊಳ್ಬೇಕು. ನದಿಯ ದಂಡೆಗಳು ಅದರ ಪ್ರವಾಹನ ನಿರ್ದೇಶನ ಮಾಡುತ್ತೆ, ಆದರೆ ನೆರೆ ಬಂದಾಗ ಪ್ರವಾಹ ದಂಡೆಗಳನ್ನು ಮೀರಿ ಸಾಗಬಹುದು. ಹಾಗೆ ಮತನೀತಿಗಳು ನಿರ್ದೇಶ ಮಾಡಬೇಕೇ ಹೊರತು ನಿಗ್ರಹ ಮಾಡಬಾರ್ದು. ಇದೇ ಧರ್ಮ ಸೂಕ್ಷ್ಮ. ಅದರ ಸ್ಪಷ್ಟ ಅರಿವಾದಾಗ ಲೋಕ ಜೀವನ ಸುಸೂತ್ರ ಆಗತ್ತೆ. ಸರಿಯಾಗಿ ಯೋಚಿಸಿದ್ರೆ ಧರ್ಮತತ್ವಗಳಿಗೂ ಲೌಕಿಕ ವ್ಯವಹಾರಕ್ಕೂ ಬಹಳ ವಿರೋಧ ಏನೂ ಇಲ್ಲ ಅನ್ನೋದಕ್ಕೆ ಮಹಾನ್ ಸಾಧಕರ

0: ಸಂತರ ಜೀವನಗಳೇ ಸಾಕ್ಷಿಯಾಗಿದೆ. ಅವರ ಧರ್ಮಚಿಂತನೆ ಲೋಕ ವ್ಯವಹಾರಕ್ಕೆ ಯಾವತ್ತೂ ಅಡ್ಡಿ ಆಗಲಿಲ್ಲ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಜಗತ್ತಲ್ಲಿರೋ ಎಲ್ಲ ಧರ್ಮಗಳು, ಮತಗಳು ಮತ್ತು ನೀತಿ ನಿಯಮಗಳಿಗಿಂತ ಮನುಷ್ಯನ ಬದುಕು, ಜೀವಿತ ಬಹಳ ದೊಡ್ಡದು ಮತ್ತು ಶ್ರೇಷ್ಠವಾದದ್ದು. ನದಿಗೆ ಭಾರಿ ಪ್ರವಾಹ ಅಥವಾ ನೆರೆ ಅನ್ನೋದು ಬಂದಾಗ ಆ ನೀರು ತನ್ನ ದಡದ ಮರ್ಯಾದೆಗೆ ಅಥವಾ ಗಡಿಗೆ ಬಾಗಿ ಅಡಗಿ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದು ದಡವನ್ನು ಮೀರಿ ಹರಿಯತ್ತೆ. ಅದೇ ರೀತಿ ಬದುಕಲ್ಲಿ ಕಷ್ಟದ ಅಥವಾ ಅನಿವಾರ್ಯ ಪರಿಸ್ಥಿತಿಗಳು ಎದುರಾದಾಗ ಮನುಷ್ಯ ಕಟ್ಟುನಿಟ್ಟಾದ ನಿಯಮಗಳನ್ನು ಮೀರಿ ನಡಿಬೇಕಾಗತ್ತೆ. ಇಂಥ ಸಂದರ್ಭಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಧರ್ಮ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳದೆ ಈ ಲೋಕದ ನಿಯಮದ ಗುಟ್ಟು. ಹಾಗಾಗಿ ಕೇವಲ ಕಠಿಣ ನೀತಿ ನಿಯಮಗಳಿಗೆ ಕಟ್ಟು ಬಿದ್ದು ಬದುಕನ್ನು ಹಾಳು ಮಾಡಿ ಕೊಳ್ದಲೇ ನಿನ್ನ ಜೀವಿತಕ್ಕೆ ಯಾವ್ದು ಹಿತನೋ ಮತ್ತು ಮನುಕುಲದ ಒಳಿತಿಗೆ ಯಾವುದು ಪೂರಕವೋ ಅದನ್ನು ನೀನೇ ವಿವೇಚನೆಯಿಂದ ಹುಡುಕಿಕೋ ಅಂತ DVJ ಅವರು ನಮಗೆ ಸಂದೇಶ ಕೊಟ್ಟಾಗಿದೆ. ಸರಳವಾಗಿ ಹೇಳಬೇಕಾದ್ರೆ, ನಿಯಮಗಳು ಇರೋದು ಮನುಷ್ಯನಿಗಾಗಿ ಹೊರತು ಮನುಷ್ಯ ಇರೋದು ನಿಯಮಗಳಿಗಾಗಿ ಅಲ್ಲ. ಬದುಕನ್ನು ಪ್ರೀತಿಸೋದು ಮತ್ತು ರಕ್ಷಿಸೋದು ಎಲ್ಲ ಧರ್ಮಗಳಿಗಿಂತ ಮಿಗಿಲಾದದ್ದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
3: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
2: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
3: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
2: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
3: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
1: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
5: ಸ್ನೇಹಿತರೆ, ಇಲ್ಲಿವರೆಗೂ ನಾವು ಪ್ರೇಕ್ಷಕರ ಕುರಿತು ಒಂದಷ್ಟು ಏನು ಸಂಶೋಧನೆಗಳಾಗಿದೆ, ಅಧ್ಯಯನಗಳು ನಡೆದಿದೆ, ಆ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ನಾವು ನಟರಿದ್ದಾರಲ್ಲ, ನಟರ ಮೇಲೆ ಯಾವ ರೀತಿಯ ಪರಿಣಾಮಗಳಾಗಿದೆ ಅನ್ನೋಂಥದ್ದು ಅಧ್ಯಯನಗಳನ್ನು ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಇವತ್ತು ಚರ್ಚೆ ಮುಂದುವರಿಸೋಣ ಅಂತ ಶ್ರೀನಿವಾಸ್ ಅವ್ರನ್ನ ಸ್ವಾಗತ ಮಾಡೋಣ ಇದಕ್ಕಾಗಿ. ನಮಸ್ಕಾರ ಶ್ರೀನಿವಾಸ್.
6: ನಮಸ್ಕಾರ. ನೋಡಿ, ನಾವು ಕೆಥಾರ್ಸಿಸ್ ಅನ್ನೋದ್ರ ಬಗ್ಗೆ ಅಥವಾ ಭಾವವಿರೇಚನೆ, ಭಾವಶೋಧನೆ, ಅಬ್ರಿಯಾಕ್ಷನ್ ಇದ್ರ ಬಗ್ಗೆ ಎಲ್ಲ ಕಳೆದ ಸಂಚಿಕೆಯಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಆ್ಯಕ್ಟರ್ನ ಪ್ರೈಮರಿ ಕೆಥಾರ್ಸಿಸ್ ಆ್ಯಕ್ಟರ್ನಲ್ಲಿರೋದ್ರಿಂದ ಈ ಆ್ಯಕ್ಟರ್ಗಳ ಮೇಲೆ ಕೆಥಾರ್ಸಿಸ್ನ ಪ್ರಭಾವ ಏನು? ನೋಡಿ, ಅರಿಸ್ಟಾಟಲ್ ಅವರು ವಿವರಿಸಿದ್ದು ಪ್ರೇಕ್ಷಕರ ಭಾವಶೋಧನೆ, ಭಾವವಿರೇಚನ, ಸ್ಪೆಕ್ಟೇಟರ್ಸ್ ಕೆಥಾರ್ಸಿಸ್ ಬಗ್ಗೆ ಒಂದು ನಿಷ್ಕ್ರಿಯ ಭಾವಶೋಧನೆ ಅಥವಾ ಭಾವವಿರೇಚನ, ಪ್ಯಾಸಿವ್ ಕೆಥಾರ್ಸಿಸ್ ಅಂತ ಆಗ್ತದೆ.
5: ನಿಷ್ಕ್ರಿಯ ಆದರೆ
6: ಅಲ್ಲ, ಪ್ರೇಕ್ಷಕಂದು ನಿಷ್ಕ್ರಿಯ ಭಾವಶೋಧನೆ. ಅವನು ಫಿಸಿಕಲಿ ಏನೋ
5: ಮಾಡೋಕ್ಕೋಗಲ್ಲ,
6: ಹೌದಾ? ಆದರೆ ನಾಟಕದ ಸ್ಟ್ರಕ್ಚರಲ್ಲಿ ನಟನ ಮೇಲೆ ಬೀರುವ ಪರಿಣಾಮಗಳ ಕುರಿತು ಮೊರನ್ ಅವರ ಗಮನ ಕೇಂದ್ರೀಕೃತ. ಇಡೀ ರಂಗಭೂಮಿ ಪ್ರೇಕ್ಷಕನ ಮೇಲೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಇಡೀ ರಂಗಭೂಮಿ ನಟರ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದ್ರ ಕಡೆ ಗಮನ ಹರಿಸಿದ್ದು ದ ಪ್ರೈಮರಿ ಕೆಥಾರ್ಟಿಕ್ ಎಫೆಕ್ಟ್ಸಿನ ಬಗ್ಗೆ ರಾಜ್ಯ ಮೊರನ್ ಅವರು

0: ಆಲೋಚನೆ
1: ಮಾಡಿದ್ರೆ
0: ಈ ಮನೋನಾಟಕದ ಪರಿಕಲ್ಪನೆ ಉಟ್ಕೊಳ್ತದೆ. ನಾವು ಮನೋನಾಟಕದ ತತ್ವ ಅರ್ಥ ಮಾಡ್ಕೋಬೇಕಾದ್ರೆ ಅದರಿಂದನೇ ಇಲ್ಲಿ ನಟನೇ ಪ್ರೇಕ್ಷಕ ಅಂತ ನನ್ನ ಕಳೆದ ಯಾವುದೋ ಸಂಚಿಕೆಯಲ್ಲಿ ಹೇಳಿದ್ದು. ಪ್ರೇಕ್ಷಕರು ಅಂತ ಇನ್ನೊಂದು ಗುಂಪಿರೋದಿಲ್ಲ, ಆ ನಟನೊಳಗಿನ ಪ್ರೇಕ್ಷಕನ್ನೇ ಪ್ರೇಕ್ಷಕನ ಮಾಡಿಕೊಂಡು ಆ ನಟನಲ್ಲಿರೋ ನಟನ್ನೇ ಉಪಯೋಗಿಸ್ಕೊಂಡು ಅಲ್ಲಿ ಒಂದು ರೀತಿಯ ಒಂದು ಕೆಥಾರ್ಸಿಸ್ ಎಫೆಕ್ಟನ್ನು ಮಾಡಿ ಅಲ್ಲೊಂದು ಸಂಯೋಜನೆ ಮಾಡಿ ಥೆರಪೆಟಿಕ್ ವ್ಯಾಲ್ಯೂ ಎಮರ್ಜ್ ಆಗುತ್ತೆ, ಸೂಪರ್ ಡೈನಾಮಿಕ್ ಕಮ್ಯುನಿಟಿ ಮೆಂಬರ್ ಆಗಿ ಹುಟ್ಕೊಳ್ತದೆ ಅನ್ನೋದನ್ನು. ಅಂದರೆ ನಟ ಪಾತ್ರನ ಕೇವಲ ಗಮನಿಸೋದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಪಾತ್ರವನ್ನು ಎಂಬಾಡಿ ಸಾಕಾರಗೊಳಿಸೋಕೆ ಪ್ರಯತ್ನ ಪಡ್ತಾ ಇರ್ತಾನೆ.
1: ನೋಡೋನಲ್ಲ, ಬರೀ
0: ಅವ್ನು ನೋಡೋ ಕೆಲಸ ಅಲ್ಲ, ಮಾಡಿಸೋ ಕೆಲಸ, ಮಾಡೋ ಕೆಲಸ. ನಾಟಕದ ಭಾವಶೋಧನೆ ಅಥವಾ ಕೆಥಾರ್ಸಿಸ್ ಪರಿಣಾಮ ಪ್ರೇಕ್ಷಕರ ಮೇಲೆ ಉಂಟಾಗೋದಕ್ಕಿಂತ ಹೆಚ್ಚಾಗಿ ನಟರ ಮೇಲೆ ಉಂಟಾಗುವಂತೆ ಮಾಡುತ್ತದೆ ಅಂತ ಮರಾನ್ ಅವರು ಆಲೋಚಿಸ್ತಾರೆ. ನಟನ ವೈಯಕ್ತಿಕ ಅನುಭವಗಳನ್ನ, ನಟರ ಪಾತ್ರಗಳನ್ನು ಮುಟ್ಟುವ ವಿಶೇಷ ಸಂದರ್ಭಗಳಲ್ಲಿ ಇದು ನಿಜವೂ ಹೌದು ಅಂತ ZT Mehra 1971 ಹೇಳ್ತಾರೆ. ಈ ರೀತಿಯ ಕ್ರಿಯಾತ್ಮಕ ಭಾವಶೋಧನೆ ಆಕ್ಟಿವ್ ಕೆಥಾರ್ಸಿಸ್ ಕುರಿತು, ಸೊ ರಂಗಭೂಮಿನ ಪ್ಯಾಸಿವ್ ಕೆಥಾರ್ಸಿಸ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟುಬಿಟ್ಟು ಅದರ ಆಕ್ಟಿವ್ ಕೆಥಾರ್ಸಿಕ್ ಭಾಗಗಳನ್ನು ನಾನು ಗಮನಿಸಿರಲಿಲ್ಲ. ಅದನ್ನು ಮರನ್ ಅವ್ರು ಹೇಳ್ತಾರೆ, ಉದ್ಧಾರಕನಾಗಿಸುವ ಇಚ್ಛಿಸಲು ಒಬ್ಬನು ಮೊದಲಿಗೆ ತನ್ನನ್ನು ಉದ್ಧರಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು ಎನ್ನುವ ಪೌರ್ವಾತ್ಯ ನಮ್ಮ ಈಸ್ಟರ್ನ್ ಅಥವಾ ಈ ಈಸ್ಟರ್ನ್ ಸಮೀಪ ಇರುವಂಥ ಧರ್ಮಗಳ ಸ್ಫೂರ್ತಿ ಇದಕ್ಕೆ ನೀಡಿದೆ ಅಂತ ಉಲ್ಲೇಖಿಸ್ತಾರೆ. ಸೊ ಈ ಮರನ್ ಅವರ ಮನೋನಾಟಕದ ಸ್ಫೂರ್ತಿ ಇರೋದು ಈಸ್ಟರ್ನ್ ಆರಿಜಿನಲ್ಲಿ ಈಸ್ಟರ್ನ್ ಫಿಲಾಸಫಿ. ನಾವು ಆವಾಗ ಭರತನಾಟ್ಯ ಶಾಸ್ತ್ರದಲ್ಲಿ ಅಷ್ಟು ಆಳವಾದಂಥ ವಿಧ ವಿಧವಾದಂಥ ವ್ಯಾಖ್ಯಾನ ನಟನೆಗೆ ಕೊಟ್ಟಿರುವಂಥ ವರ್ತಿ ಹಾಕಿ ಅನ್ನೋದು ಅರ್ಥ ಆಗ್ತದೆ. ಅಲ್ಲಿ ಪ್ರೇಕ್ಷಕನ ಭಾಗಕ್ಕಿಂತ ನಟನ ಪ್ರತಿಯೊಂದು ಪಾರ್ಟ್ ಆ್ಯಂಡ್ ಪಾರ್ಟು, ಭಾವ, ದೇಹ, ಅಂಗ, ವಾಚಿಕ, ಧ್ವನಿ, ಆಲೋಚನೆ, ಇನ್ನೊಂದು ಹಾವ ಭಾವ ಚಲನೆಗೆ ಅಷ್ಟೊಂದು ಚಿಂತನೆ ಆ ಕಾಲಘಟ್ಟದಲ್ಲಿ ಕೊಟ್ಟಿದ್ಯಾಕೆ? ಈಸ್ ಇಟ್ ಫಾರ್ ಎ ಟೈಮ್ ಪಾಸ್?
1: ಅಲ್ಲ, ಆಗ ಸಮುದಾಯ
0: ಅಂದರೆ ನಾವು ಮನೋನಾಟಕದ ಮೂಲ ಕೆದಕ್ತಾ ಹೋದರೆ ನಮ್ಮಲ್ಲಿ ನಟರಾಜ ಮತ್ತು ಅಪಸ್ಮರಣ ಆ ಸಂಕೇತ ವೆಸ್ಟರ್ನಲ್ಲಿ ಎಮರ್ಜ್ ಆಗಿಲ್ಲ. ಈಸ್ಟರ್ನ್ ಈ ಭಾವನೆಗಳ ಇದರಲ್ಲಿ ಇರತಕ್ಕಂಥ ಎನ್ಸೆಂಬಲ್ ಆಗಿರೋ ಸಂಕೇತ ನೋಡಿದಾಗ ಅಪಸ್ಮಾರ ಅನ್ನೋ ರಾಕ್ಷಸ ಎಪಿಲೆಪ್ಸಿ ಎನ್ನುತಕ್ಕಂಥದ್ದು ಅದನ್ನು ಒಂದಕ್ಕೊಂದಕ್ಕೆ ಆ ಸಂಕೇತಗಳನ್ನ ಜೋಡಿಸಿದಾಗ ನಮಗೆ ಈ ಈಸ್ಟರ್ನ್ ಇನ್ಫ್ಲೂಯೆನ್ಸ್ ಆನ್ ಮನೋನಾಟಕ ಅಂತ ಗೊತ್ತಾದಾಗ
1: ಇದು ಆಧುನಿಕ ಇದು ಯೋಚನೆ ಇದು ಇದು ಸಹಿತ
0: ಈಸ್ಟರ್ನ್ ಚಿಂತನೆಗಳಾಗಿದ್ದಾದ್ರೆ ಈಸ್ಟಲ್ಲೇ ಇರತಕ್ಕಂಥ ನಾವು ಅದನ್ನು ಜಾರಿಗೆ ತರಲೇಬೇಕಲ್ಲ,
1: ನಮ್ದು ಒರಿಜಿನು
0: ಹೌದಾ? ಮನೋನಾಟಕದ ಭಾವಶೋಧನೆ ಭಾವ ವಿರೇಚನದ ಪರಿಕಲ್ಪನೆ ಸಕ್ರಿಯ ಮತ್ತು ನಿಷ್ಕ್ರಿಯ ಭಾವಶೋಧನೆ, ಒಂದು ಪ್ಯಾಸಿವ್ ಮತ್ತು ಆಕ್ಟಿವ್ ಕೆಥಾರ್ಸಿಸ್ ಅಂದರೆ ನಟರ ಮತ್ತು ಪ್ರೇಕ್ಷಕನ ಭಾವಶೋಧನೆಗಳನ್ನು ಒಳಗೊಂಡಿದೆ. ಒಂದು ಕಡೆ ಪ್ರೇಕ್ಷಕನ ಭಾವಶೋಧನೆಯೂ ಆಗಬೇಕು, ಇನ್ನೊಂದು ಕಡೆ ನಟರ ಭಾವಶೋಧನೆಯೂ ಆಗಬೇಕು. ಆಗ ನಟನೊಳಗಿನ ಪ್ರೇಕ್ಷಕ ಆ ಶೋಧನೆಗಳು ಅಲ್ಲಿಗೆ ಅಪ್ಲಿಕೇಶನ್ ಆಗೋದೇ ಮನೋನಾಟಕ ಆಗುತ್ತೆ. ಸೊ ಇಲ್ಲಿ ಮನೋನಾಟಕದ ಪ್ರೇಕ್ಷಕ ಯಾರು? ನಟನೊಳಗಿನ ಪ್ರೇಕ್ಷಕ
1: ನಟನೆ.
0: ಸೊ ಮನೋನಾಟಕಕ್ಕೆ ಹೊಸದಾಗಿ ಇನ್ನೊಬ್ಬ ಯಾರೋ ಥರ್ಡ್ ಪಾರ್ಟಿ ಪ್ರೇಕ್ಷಕ ಇರೋದಿಲ್ಲ. ಈಸ್ ದಿ ಫಸ್ಟ್ ಪಾರ್ಟಿ ಆ್ಯಂಡ್ ಈಸ್ ದಿ ಸೆಕೆಂಡ್ ಪಾರ್ಟಿ ಆ್ಯಂಡ್ ಈಸ್ ದಿ ಥರ್ಡ್ ಪಾರ್ಟಿ. ಸೊ ಅವನೇ ಕಮ್ಯುನಿಟಿ ಆಗ್ತಾನೆ, ಅವನೇ ವ್ಯಕ್ತಿ
1: ಆಗ್ತಾನೆ.
0: ಸೊ ನಾವು ಇಂಟ್ರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ನ ಸ್ಪೆಕ್ಟಾಕ್ಟರ್ನ ಕಲ್ಪನೆನೂ ಅದೇ.
1: ಹೌದು,
0: ಸ್ಪೆಕ್ಟೇಟರ್ ಆಕ್ಟರ್ ಆಗಬೇಕು ಅಂದರೆ ಸ್ಪೆಕ್ಟೇಟರ್ನಲ್ಲಿರುವ ನಟನ ಉದ್ದೀಪಿಸೋದು, ನಟನಲ್ಲಿರುವ ಪ್ರೇಕ್ಷಕನ ಉದ್ದೀಪಿಸದೆ ನೀವು ಪ್ರೇಕ್ಷಕನಲ್ಲಿರುವ ನಟನ ಹೆಂಗೆ ಉದ್ದೀಪಿಸೋಕ್ಕಾಗುತ್ತೆ?
1: ಇಲ್ಲಿ ಆದರೆ ಅಲ್ಲಿ ಆಗುತ್ತೆ.
0: ಸೊ ಅದರಿಂದನೇ ಸಾಂಪ್ರದಾಯಿಕ ರಂಗಭೂಮಿಯಲ್ಲಿ ನಟನಟಿಯರು ತಮಗೆ ನಿಗದಿಯಾಗಿರುವ ಪಾತ್ರಗಳನ್ನ ರಂಗ ತಾಲೀಮಿನ ಹಾಗೂ ಪ್ರದರ್ಶನಗಳನ್ನು ನೀಡುವ ಸಂದರ್ಭಗಳಲ್ಲಿ ಹೌದಾ ಹಲವಾರು ಬಾರಿ ನಿರ್ವಹಿಸುವುದು ಅನಿವಾರ್ಯ.

0: ಮಾಡಿದ್ದೆ ಮಾಡ್ತಾ ಹೋಗ್ಬೇಕು. ತಮ್ಮ ಪ್ರದರ್ಶನಗಳನ್ನು ನಿತ್ಯ ನೂತನವಾಗಿ ಕಾಯ್ದಿಟ್ಟುಕೊಳ್ಳೋ ಸಲುವಾಗಿ ಅವರ ಸಮಸ್ಯೆಗಳು ಸಾಕಷ್ಟು, ಅವರು ಏನು ಮಾಡ್ತಾರೆ, ಸಾಕಷ್ಟು ಸ್ವಾಭಾವಿಕ ಮತ್ತು ಸೃಜನಶೀಲತೆಯನ್ನು ಪಡ್ಕೊಂಡಿರ್ತಾರೆ. ಒಂದ್ ಕಡೆ ನಾವೆಲ್ಟಿನೂ ಕಾಪಾಡ್ಕೋಬೇಕು, ಇನ್ನೊಂದ್ ಕಡೆ ಇದನ್ನೂ ಕಾಪಾಡ್ಕೋಬೇಕು ಅನ್ನೋದ್ರಿಂದ ಅವ್ರೇನ್ ಮಾಡ್ತಾ ಇರ್ತಾರೆ, ಆ ಸ್ಪಾಂಟೆನಿಟಿ ಅನ್ನೋದನ್ನು ಡೆವಲಪ್ ಮಾಡ್ಕೋತಾ ಇರ್ತಾರೆ
1: ನಿರಂತರವಾಗಿ.
0: ಹಾ, ಇನ್ನೊಂದು ಆ ಶಿಸ್ತುಬದ್ಧವಾಗಿರೋದನ್ನ ಉಳಿಸ್ಕೋತಾ ಇರ್ತಾರೆ. ಸೊ ಈ ಎರಡೂ ಫ್ಯಾಕ್ಟರ್ಗಳೇ ಈ ಸೂಪರ್ ಡೈನಾಮಿಕ್ ಕಮ್ಯುನಿಟಿಯ ಲಕ್ಷಣ ಆಗ್ತದೆ. ಅಂದ್ರೆ ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್, ಸ್ಟ್ಯಾಟಿಕ್ಕಿನ ಒಳಗಿನ ಡೈನಾಮಿಕ್, ಡೈನಾಮಿಕ್ಕಿನ ಒಳಗಿನ ಸ್ಟ್ಯಾಟಿಕ್ ಅನ್ನೋದರ ಒಂದು ನಿರಂತರ ಕೊಡುಕೊಳ್ಳುವಿಕೆ ಆಗ್ತಾ ಇರ್ತದೆ. ಇದು ಆ ನಟನಲ್ಲಿ ನಡೀತಾ ಇರ್ತದೆ. ಸೊ ಮೇಕ್ ಎನ್ ಆಕ್ಟರ್ ಅನ್ನತಕ್ಕಂಥ ಒಂದು ಸ್ಲೋಗನ್ ಉಟ್ಕೋತದೆ ಆಕ್ಟಿಂಗ್ ಥಿಯರಿ ಎಲ್ಲವೂ ಹೇಳೋವಂಥದ್ದು. ಅವನು ಪ್ಯಾಸಿವ್ ಮತ್ತು ಆಕ್ಟಿವ್ ಭಾವಶೋಧನೆಗಳು ನಡೀತಾ ಇರಬೇಕು. ಆದರೆ ಮನೋನಾಟಕದ ಸಂದರ್ಭದಲ್ಲಿ ಇದು ವಿಭಿನ್ನ ಆಗುತ್ತೆ. ಪಾರಂಪರಿಕ ನಾಟಕದಲ್ಲಿ ಆ ದೃಷ್ಟಿಕೋನದಿಂದ ಅವ್ನು ಮಾಡ್ತಾ ಇರ್ತಾನೆ ಸ್ಪಾಂಟೆನಿಟಿ, ಅದಕ್ಕೋಸ್ಕರ ಡೆವಲಪ್ ಮಾಡ್ಕೊತಾ ಇರ್ತಾನೆ ಯಾಕಂದ್ರೆ ನಾವೀನ್ಯತೆ ದೃಷ್ಟಿಯಿಂದ. ಮನೋನಾಟಕದಲ್ಲಿ ನೋಡಿ, ಇಲ್ಲಿ ಸಾಂಪ್ರದಾಯಿಕ ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಪಾತ್ರವನ್ನು ನಿರ್ವಹಿಸುವ ನಟನ ಬದಲಾಗಿ ತನ್ನ ವೈಯಕ್ತಿಕ ಬದುಕಿನ ದುರಂತವನ್ನು ಮನೋನಾಟಕದ ವೇದಿಕೆಯಲ್ಲಿ ಅಭಿವ್ಯಕ್ತಿಸುವ ಖಾಸಗಿ ವ್ಯಕ್ತಿಯನ್ನು ಹೊಂದಿರ್ತದೆ.
1: ಓಕೆ,
0: ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಆಗಿಬಿಡ್ತದೆ. ಇಲ್ಲಿ ಯಾವುದೇ ಹಸ್ತಪ್ರತಿ ಆಗಲಿ ರಂಗ ತಾಲೀಮುಗಳಾಗಲಿ ಇರುವುದಿಲ್ಲ. ಪ್ರತಿಯೊಂದು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಭವಿಸುತ್ತದೆ. ನಾಯಕನು ತನ್ನಲ್ಲಿನ ಸ್ವಾಭಾವಿಕ ಸೃಜನಶೀಲತೆಯ ಮೂಲಕ ತನ್ನ ಪಾತ್ರ ಮತ್ತು ಕ್ರಿಯೆಗಳೆರಡನ್ನೂ ಸೃಷ್ಟಿಸುವುದು ಅನಿವಾರ್ಯ. ಇಟ್ ಈಸ್ ಕಂಪಲ್ಸರಿ ಅಂಡ್ ನೆಸೆಸಿಟಿ. ಏಕಕಾಲಕ್ಕೆ ನಾಟಕದ ಸೃಷ್ಟಿನೂ ಆಗುತ್ತೆ ಮತ್ತು ಅದರ ಪ್ರದರ್ಶನವೂ ಆಗುತ್ತೆ.
1: ಓಕೆ,
0: ಕ್ರಿಯೇಟಿವ್ ಆ್ಯಂಡ್ ಪರ್ಫಾರ್ಮೆನ್ಸ್ ಎರಡೂ ಒಂದೇ ಟೈಮಲ್ಲಿ ನಡೆಯೋದ್ರಿಂದ ಮನೋನಾಟಕದಲ್ಲಿ ಒಂದೇ ಒಂದು ಪ್ರದರ್ಶನ ಮಾತ್ರ ಇರುತ್ತದೆ. ಇಡೀ ಲೈಫಲ್ಲಿ ಓನ್ಲಿ ಒನ್ ಶೋ.
1: ಓಕೆ, ಮತ್ತೆ ರಿಪೀಟ್ ಮಾಡಲಿಕ್ಕೆ ಆಗಲ್ಲ.
0: ನೋ ರಿಪೀಟೆಡ್ ಪರ್ಫಾರ್ಮೆನ್ಸ್. ರಿಪೀಟ್ ಪರ್ಫಾರ್ಮೆನ್ಸ್ ದಟ್ ಈಸ್ ಅನದರ್ ಶೋ. ಅದರಲ್ಲಿ ಕ್ಷಣದ ಮಹತ್ವ ಬಂದ್ಬಿಡ್ತದೆ.
1: ಓಕೆ,
0: ತತ್ವ ದುರಂತ ನಾಟಕವು ಪ್ರೇಕ್ಷಕನ ಮೇಲೆ ಉಂಟು ಮಾಡುವ ಭಾವಶೋಧನೆಯ ಪರಿಣಾಮಗಳ ಕುರಿತು ಅರಿಸ್ಟಾಟಲ್ ಅವರ ಪರಿಕಲ್ಪನೆ ಏನಿತ್ತು, ಮರನ್ ಅವರು ಅದನ್ನು ಮೀರಿ ಅದರ ವ್ಯಾಪ್ತಿನ ಸಾಕಷ್ಟು ವಿಸ್ತರಣೆ ಮಾಡ್ತಾರೆ.
1: ವಿಸ್ತರಣೆ ಆಗಿದೆ. ಈಗ
0: ಇಲ್ಲಿ ಭಾವಶೋಧನೆ ಭಾವ ವಿವೇಚನದ ಪರಿಣಾಮಗಳು ಪ್ರೇಕ್ಷಕನ ಮೇಲೆ ಉಂಟಾಗೋದಕ್ಕಿಂತ ಹೆಚ್ಚಾಗಿ ನಟರ ಮೇಲೆ ಸಾಕಷ್ಟು ಉಂಟಾಗುತ್ತೆ, ಮತ್ತು ಇದು ರಂಗಭೂಮಿಯ ಹೊರಗಿನ ಬದುಕಿನಲ್ಲಿ ನಡೆಯುತ್ತೆ.
1: ಆಹಾಹಾಹಾ, ಅಂದರೆ ನಾ ನಟ ಆಗಿರೋದ್ರಿಂದ ನಟ ಎಲ್ಲಿರ್ತಾನೆ ಅಲ್ಲಿ ನಡೀತದೆ,
0: ಹೌದಾ? ಆದರೆ ಇಲ್ಲಿ ಸಬ್ಜೆಕ್ಟೇ ಆಗಲಿ, ಅಪ್ರೋಚ್ ಆಗಲಿ, ಸ್ಟೈಲ್ಸ್ ಆಗಲಿ, ಮೋರ್
1: ಮುಂದೆ
0: 100% ಸ್ಪಾಂಟೆನಿಟಿ ಮೇಲೆ ಹೋಗೋದು ಫಾರ್ ಓನ್ಲಿ ಒನ್ ಶೋ.
1: ನಂತರ ಫಾಲೋಅಪ್ ಆಗ್ತಿರುತ್ತೆ.
0: ಅಲ್ಲ, ಒಂದೇ ಶೋ,
1: ಅದು ಮುಗೀತು
0: ಅಲ್ಲಿಗೆ, ಅದು ಮುಗೀತು.
1: ಹಂಗೆ ಮುಗಿಯಲ್ಲ,
0: ಪಾರಂಪರಿಕ ರಂಗ ಮೇಲೆ ನಡೀತಾನೆ ಇರ್ತದೆ. ಸೊ ಈ ಎರಡರ ವ್ಯತ್ಯಾಸವನ್ನು ನಾವು ಗುರುತಿಸ್ಕೋಬೇಕಾಗತ್ತೆ. ಅದರಿಂದನೇ ನಿಷ್ಕ್ರಿಯ ಕೆಥಾರ್ಸಿಸ್ಸು, ಸಕ್ರಿಯ ಕೆಥಾರ್ಸಿಸ್ಸು, ನಿಷ್ಕ್ರಿಯ ಮತ್ತು ಅಂದರೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಕೆಥಾರ್ಸಿಸ್ಸಿನ ಬಗ್ಗೆ ನಾವು ಆಲೋಚನೆ ಮಾಡೇ ಇಲ್ಲ. ಕೆಥಾರ್ಸಿಸ್ಗೆ ಬಂದು ಸೆಕೆಂಡ್ರಿ ಕೆಥಾರ್ಸಿಸ್ಗೆ ಬಂದು ನಿಂತುಬಿಟ್ವಿ.
1: ಪ್ರೈಮರಿಗೆ ಹೋಗಲಿಲ್ಲ,
0: ಪ್ರೈಮರಿಗೆ ಹೋಗಲಿಲ್ಲ. ಆದರೆ ನೀವು ಹೋಗಲಿಲ್ಲ ಅಂದರೆ ಅದು ಆಗ್ತಾ ಇದ್ದಿದ್ದೇನು ಸುಳ್ಳಲ್ಲ,
1: ನಮಗೆ ಗಮನಿಸಿಲ್ಲ ಅಷ್ಟೇ, ನಾವು ಗಮನಿಸಿಲ್ಲ,
0: ಹೌದಾ? ಸೊ ಅದರ ಪರಿಣಾಮಗಳು ಕೂಡ ಆಯಾ ಕ್ಷೇತ್ರದ ಮೇಲೆ ಬೀಳ್ತಾ ಇರ್ತದಲ್ಲ.
1: ಸತ್ಯ.
0: ಸೊ ಈ ಹಂತದಲ್ಲಿ ನಾವು ಈ ಸಂಚಿಕೆಯಲ್ಲಿ ಈ ಬಗ್ಗೆ ನಿಲ್ಲಿಸ್ಬೋದು ಅಂತ ಕಾಣಿಸ್ತದೆ.
1: ತುಂಬ ಇದಕ್ಕೆ ಆಳವಾಗಿ ಹೋಗ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ. ಈಗ ನಾವು ಇಲ್ಲಿವರೆಗೂ ನಾವು ಸಾಮಾನ್ಯವಾಗಿ ನೋಡ್ತಿರೋಂಥದ್ದು ಸೆಕೆಂಡ್ರಿ ಕೆಥಾರ್ಸಿಸ್ನೇ ಅಷ್ಟೇ ನೋಡ್ತಿದ್ವಿ. ಈಗ ಪ್ರೈಮರಿ ಕೆಥಾರ್ಸಿಸ್ಗೆ ಬಂದಾಗ ನಟ ಮುಖ್ಯ ಆಗ್ತಾನೆ ಅಂತ. ನಟನಲ್ಲಿ ನಡೆಯುವಂಥ ಪ್ರತಿಯೊಂದು ವಿಚಾರಗಳು ಇದೆಯಲ್ಲ, ಸೊ ಅದನ್ನು ನಾವು ಈಗ ಹೈಲೈಟ್ ಮಾಡಲಿಕ್ಕೆ ಹೊರಟಿದ್ದೇವೆ, ಅದನ್ನು ಗುರುತಿಸ್ಲಿಕ್ಕೆ ಹೊರಟಿದ್ದೇವೆ ನಾ ಅಂಥದ್ದು. ಓಕೆ, ಒಳ್ಳೆಯದಾಯ್ತು ನರ್ಸ್. ಇದನ್ನು ಸದ್ಯಕ್ಕೆ ಈ ಸಂಚಿಕೆನ ಇಲ್ಲಿಗೆ ನಿಲ್ಲಿಸೋಣ. ಇದರ ಮುಂದುವರೆದ ಭಾಗನ ಮುಂದಿನ ಸಂಚಿಕೆಯಲ್ಲಿ ನಾವು ಪಡ್ಕೊಳ್ಳೋಣ.

0: ಓಕೆ, ನಮಸ್ಕಾರ. ನಮಸ್ಕಾರ.
1: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತಹ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತಹ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾಂಗಣ ಕಾರ್ಯಕ್ರಮ ಸಹ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾಂಗಣ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ.
7: ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಹಟ್ಟಿ ಶಾಲೆಯ ಮಕ್ಕಳು ಇದ್ದಾರೆ. ಮೊದಲಿಗೆ ಈ ಶಾಲೆಯ ಪರಿಚಯವನ್ನ ತಿಳ್ಕೊಳ್ಳೋಣ. ಈ ಶಾಲೆ ಯಾವಾಗಿಂದ ಪ್ರಾರಂಭ ಆಯಿತು, ಹಾಗೆ ಈ ಶಾಲೆಯ ಶೈಕ್ಷಣಿಕ ಬೆಳವಣಿಗೆ ಹಾಗೆ ಮಕ್ಕಳ ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಭೂಮಿಕಾ ಈ ಶಾಲೆಯ ಪರಿಚಯವನ್ನ ಮಾಡ್ಕೊಡ್ತಾರೆ, ಕೇಳೋಣ ಬನ್ನಿ.
8: ನನ್ನ ಹೆಸರು ಭೂಮಿಕಾ. ನನ್ನ ಶಾಲೆಯ ಹೆಸರು ಸರ್ಕಾರಿ

0: ರಾಘವೇಂದ್ರ ಆಚಾರ್ ಅವರು ಶಾಲಾ ಶೈಕ್ಷಣಿಕ ಪ್ರಗತಿಗೆ ಕಾರಣೀಭೂತರಾದರು. ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ 3 ಜನ ಶಿಕ್ಷಕರಿದ್ದು 30 ವಿದ್ಯಾರ್ಥಿಗಳು 1ರಿಂದ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ. ಉತ್ತಮ ಭೌತಿಕ ಸೌಲಭ್ಯ, ಪ್ರತ್ಯೇಕ ಶೌಚಾಲಯಗಳಿವೆ. ಬಿಸಿ ಊಟ ಹಾಗೂ ಕ್ಷೀರಭಾಗ್ಯ ಪೂರಕ ಪೌಷ್ಟಿಕ ಆಹಾರದ ವ್ಯವಸ್ಥೆ ಸರ್ಕಾರದಿಂದ ಉಚಿತವಾಗಿ ಸಿಗುತ್ತದೆ. ಹಾಗೆಯೇ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ಉಚಿತವಾಗಿಯೇ ಒದಗಿಸಲಾಗಿದೆ. ಸ್ವಚ್ಛ ಪರಿಸರದಲ್ಲಿ ರುಚಿಯಾಗಿ ನಮ್ಮ ಅನ್ನಪೂರ್ಣೆಯರು ಪ್ರೀತಿಯಿಂದ ನಮಗೆ ಊಟ ಬಡಿಸುತ್ತಾರೆ. ಪೋಷಕರು ಕಾಲಕಾಲಕ್ಕೆ ಶಾಲೆಗೆ ಆಗಮಿಸಿ ಶಾಲಾ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ ನೀಡುತ್ತಾರೆ. ನಾವು ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ಕಲಿಕಾ ಹಬ್ಬ, ರಾಷ್ಟ್ರೀಯ ಹಬ್ಬಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಬೆಳಗಿಸುತ್ತೇವೆ. ಧನ್ಯವಾದಗಳು.
1: ಪರಿಚಯವನ್ನ ತಿಳಿಸ್ಕೊಟ್ಟಂತ ಭೂಮಿಕಾಗೆ ಧನ್ಯವಾದಗಳನ್ನ ಹೇಳ್ತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಟ್ಟಿ ಶಾಲೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಪಡೆದುಕೊಡುವ ಮೂಲಕ ಅದು ಮಕ್ಕಳಿಗೆ ಸಿಗುವಂತೆ ಜೊತೆಗೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಕೈಜೋಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಊರಿನ ದೇವಸ್ಥಾನದ ಜಗಲಿಯಿಂದ ಪ್ರಾರಂಭವಾಗಿ ಈಗ ತನ್ನದೇ ಆದಂತಹ ಸ್ವಂತ ಕಟ್ಟಡವನ್ನ ಹೊಂದುವ ಮೂಲಕ ಮಕ್ಕಳಿಗೆ ಎಲ್ಲ ರೀತಿಯ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣವನ್ನ ಕಲ್ಪಿಸಿಕೊಡುವ ಮೂಲಕ ಮಕ್ಕಳ ಪ್ರಗತಿಗೆ ಕೈ ಜೋಡಿಸ್ತಾ ಇರುವಂತಹ ಎಲ್ಲ ಶಿಕ್ಷಕರಿಂದ ಮಕ್ಕಳನ್ನ ನಾವು ಈ ಶಾಲೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಜೊತೆಗೆ ಈ ಶಾಲೆಯ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯ ಕುರಿತಾಗಿ ಹಾಗೆ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ವೇದಿಕೆಯಾದಂತಹ ಈ ಕಾರ್ಯಕ್ರಮದ ಮೂಲಕ ಮಕ್ಕಳ ಕಾರ್ಯಕ್ರಮವನ್ನು ಆಲಿಸೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿ ಶಶಾಂಕ್ ಒಂದು ದೇಶಭಕ್ತಿ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
2: ನನ್ನ ಹೆಸರು ಶಶಾಂಕ್, ನಾನು 6ನೇ ತರಗತಿ ಓದುತ್ತಿದ್ದೇನೆ. ನಾನು ಭಕ್ತಿ ಗೀತೆಯನ್ನೇ. ಬಾರು ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರಯ್ಯ ನಮ್ಮ ಮನೆಗೆ, ಬಾರು ನಮ್ಮ ಮನೆಗೆ ಗೋಪಾಲ

ಯಾರು ನಮ್ಮ ಮನೆಗೆ, ಗೋಪಾಲಕೃಷ್ಣ ಬಾರಯ್ಯ ನಮ್ಮ ಮನೆಗೆ, ಬಾರು ನಮ್ಮ ಮನೆಗೆ ಗೋಪಾಲ.

0: ನಮ್ಮ ಮನೆಗೆ, ಗೋಪಾಲಕೃಷ್ಣ ಬಾರಯ್ಯ ನಮ್ಮ ಮನೆಗೆ, ಬಾರು ನಮ್ಮ ಮನೆಗೆ, ಗೋಪಾಲಕೃಷ್ಣ ಬಾರಯ್ಯ ನಮ್ಮ ಮನೆಗೆ.
1: ಭಕ್ತಿ ಗೀತೆಯೊಂದನ್ನ ಭಕ್ತಿಪೂರ್ವಕವಾಗಿ ರಂಗನನ್ನ ಕರೆದಂತಹ ಶಶಾಂಕ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಸನ್ನಿಧಿ, ಇವರು ಇಂಗ್ಲಿಷ್ನ ಒಂದು ಸಂಭಾಷಣೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
2: ಮೈ ನೇಮ್ ಇಸ್ ಸನ್ನಿಧಿಯ. ಐ ಆಮ್ ಸ್ಟಡಿಂಗ್ ಇನ್ 6th ಸ್ಟ್ಯಾಂಡರ್ಡ್. ಆನ್ಸರ್ ದ ರಿಡಲ್ಸ್ ಇನ್ ಇಂಗ್ಲಿಷ್. ಫಸ್ಟ್ ಒನ್, ವಾಟ್ ಈಸ್ ದ ಲಾಂಗ್ವೇಜ್ ವರ್ಡ್ ಇನ್ ದ ಇಂಗ್ಲಿಷ್ ಲಾಂಗ್ವೇಜ್? ಸ್ಮೈಲ್. Second one, what word begin with E, end with E, and as one letter? Envelope. Third one, what starts with P, ends with E, and has millions of letters? Post office. And fourth one, which pillar keep traveling all the time? Caterpillar. What has the size and shape but no weight? Shadow. Which sun may prove dangerous? Poison. What cannot move or walk but can go from place to place? Road. Which letter in the English alphabet? Always ask a question. Why? ಥ್ಯಾಂಕ್ ಯು.
1: ಸನ್ನಿಧಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ

ಗ್ರಾಮ ತಗೊಂಡು ಮತ್ತೆ ಬರೋಣ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಶಾಲೆಯ ಪರಿಚಯ ಹಾಗೆ ಮಕ್ಕಳ ಕಾರ್ಯಕ್ರಮವನ್ನು ಆಲಿಸ್ತಿದ್ವಿ. ಇನ್ನಷ್ಟು ಕಾರ್ಯಕ್ರಮವನ್ನು ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ತನ್ವಿಕಾ ಒಂದು ಕಥೆಯನ್ನ ಹೇಳ್ತಾರಂತೆ. ಕತೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗತ್ತಲ್ವಾ? ಹಾಗಾದ್ರೆ ತನ್ವಿಕಾ ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ.
3: ಮೈ ನೇಮ್ ಇಸ್ ತನ್ವಿಕಾ, ಐ ಆಮ್ ಸ್ಟಡಿಯಿಂಗ್ ಇನ್ 6th standard. ನಾನು ಹೇಳುತ್ತಿರುವ ಕಥೆಯ ಹೆಸರು ವಿದ್ವಾಂಸನ ಸೋಂಬೇರಿ ಮಗ. ಒಂದೂರಲ್ಲಿ ಒಬ್ಬ ವಿದ್ವಾಂಸ ಇರ್ತಾನೆ. ಆ ವಿದ್ವಾಂಸಂಗೆ ಒಬ್ಬ ಮಗ ಇರ್ತಾನೆ. ಅವನು ತುಂಬಾ ಸೋಂಬೇರಿಯಾಗಿರ್ತಾನೆ. ಅವನು ಅವರಪ್ಪ ಎಷ್ಟು ಹೇಳಿದ್ರು ಓದ್ಕೊಂತಾನೆ ಇರಲ್ಲ. ಅವನ ಜಾಣ ಆಗ್ತಾನೆ ಇರಲ್ಲ. ಅವನ್ ಮತ್ತೆ ಮತ್ತೆ ನಾನು ಸೋಂಬೇರಿನೇ ಆಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅವರಪ್ಪ ಎಲ್ಲರಿಗೂ ಆ ಊರಲ್ಲಿ ಎಲ್ಲರಿಗೂ ವಿದ್ಯೆ ಹೇಳ್ಕೊಡ್ತಾ ಇರ್ತಾರೆ. ಅವಾಗ ಒಂದಿನ ಅವರಿಗೆ ಅನ್ಸತ್ತೆ, ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ, ನನ್ನ ಮಗನೇ ಹಿಂಗ್ ಓದಲ್ಲ, ನನ್ ಬಗ್ಗೆ ಊರಿನ ಜನರೆಲ್ಲ ಹೆಂಗ್ ಅನ್ಕೊಂತಾರೆ ಅಂತ ಯೋಚನೆ ಮಾಡ್ತಾನೆ. ಅವಾಗ ಊರಿನ ಜನರೆಲ್ಲ ಅದೇ ಮಾತಾಡ್ಕೊಂತಾರೆ, ಓ ಇವರು ನಮಗೆಲ್ಲ ಹೇಳ್ಕೊಡ್ತಾರೆ, ಆದ್ರೆ ಅವ್ರ ಮಗನೇ ಸೋಂಬೇರಿ ಇದ್ದಾನೆ, ಅವನಿಗೆ ಹೇಳ್ಕೊಡ್ತಿಲ್ಲ ಅಂತ ಅನ್ಕೊಂತಾರೆ ಜನರೆಲ್ಲ. ಅದಕ್ಕೆ ಅವನಿಗೊಂದಿನ ನನಗೆ ಹಿಂಗೆಲ್ಲ ಅಂತಿದ್ದಾರೆ, ನಾನು ಏನು ಮಾಡೋದು, ಅವನ್ ಕಲಿ ಅಂದರೆ ಕಲಿಯಲ್ಲ ಅಂತ ಬೇಜಾರಾಗ್ಬಿಟ್ಟು ಅವನವತ್ತು ಅವನ ಮಗನ್ನ ಹೊರಗಡೆ ಹಾಕ್ತಾನೆ ಮನೆಯಿಂದ. ಹಾಕ್ಬಿಟ್ಟು ನೀನು ವಿದ್ವಾಂಸ ಆಗಿ ವಿದ್ಯೆ ಕಲಿತು ನಂತರ ಆಗೋವರೆಗೂ ನಾನು ನಿನಗೆ ಮನೆ ಒಳಗೆ ಸೇರಿಸ್ಕೊಳಲ್ಲ ಅಂತ ಹೇಳ್ತಾನೆ. ಅವಾಗ ಅವನು ಅವ್ರ ಮಗ ದಾರಿ ಇಲ್ಲದೆ ಊರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ನಡ್ಕೊಂಡು ಹೋಗ್ತಾ ಹೋಗ್ತಾ ಊರ್ ದಾಟ್ತಾನೆ. ಊರ್ ದಾಟದ ಮೇಲೆ ಅಲ್ಲೊಬ್ಬ ಗುರುಜಿ ಸಿಗ್ತಾರ ಅವನಿಗೆ. ಆ ಗುರುಜಿ ಸಿಕ್ಕಾಗ ಅವನು ಅಳ್ತಾ ಇರ್ತಾನೆ. ಅವಾಗ ಆ ಗುರುಜಿ ಕೇಳ್ತಾರೆ, ಯಾಕಪ್ಪ ಅಳ್ತಾ ಇದೀಯ, ನಿನಗೇನು ತೊಂದರೆ ಆಗ್ತಿದೆ ಅಂತ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ನಮ್ಮಪ್ಪ ಹಿಂಗ್ ನನ್ನ ಹೊರಗಡೆ ಹಾಕಿದ್ದಾರೆ, ನಾನು ವಿದ್ವಾಂಸ ಆಗ್ಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಅವಾಗ ಗುರುಜಿಗಳು ಹೇಳ್ತಾರೆ, ಅಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ, ಆ ಕೆರೆ ಹತ್ರ ಒಂದು ದೊಡ್ಡ ಬಂಡೆ ಕಲ್ಲಿದೆ, ಆ ಕಲ್ ಮೇಲೆ ನೀನು ಕೂತು ಧ್ಯಾನ ಮಾಡು, ನಾನು ನಿನಗೊಂದು ಶ್ಲೋಕ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಅವನಿಗೆ ಆ ಶ್ಲೋಕನ ಹೇಳ್ಕೊಡ್ತಾರೆ. ಅವಾಗ ಅವನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಆ ಬಂಡೆ ಕಲ್ ಮೇಲೆ ಕೂತು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡ್ತಿರುವಾಗ ಆ ಮಾರನೇ ದಿನ ಆ ಊರಿನ ಜನರೆಲ್ಲ ಅಲ್ಲಿಗೆ ಬಂದು ಯಾಕೆ ಇವನು ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾ ಇರ್ತಾರೆ. ಆವಾಗ ಆ ಊರಿನ ಮುಖ್ಯಸ್ಥರು ಬಂದು ಇವನು ವಿದ್ವಾಂಸ ಆಗ್ಬೇಕಂತೆ, ಅದಕ್ಕೆ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಅವರೆಲ್ಲ ನಗ್ತಾರೆ, ಧ್ಯಾನ ಮಾಡಿದ್ರೆ ವಿದ್ವಾಂಸ ಆಗ್ತಾರಾ ಅಂತ ನಗ್ತಾರೆ. ಅದಕ್ಕೆ ಅವರು ಎಷ್ಟು ಹೇಳಿದ್ರು ಅವನು ಕೇಳಲ್ಲ, ಇಲ್ಲ ನಾನು ವಿದ್ವಾಂಸ ಆಗ್ತೀನಿ, ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಆ ಊರಿನ ಮುಖ್ಯಸ್ಥ ಇವನಿಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ, ನಾವೇನಾದರೂ ಒಂದು ಉಪಾಯ ಮಾಡಲೇಬೇಕು ಅಂತ ಮಾರನೇ ದಿನ ಅವನು ಆ ಕೆರೆ ಹತ್ರ ಬಂದು ಮಣ್ಣು ಕಲ್ಲು ಎಲ್ಲಾನು ಕೆರೆ ಒಳಗೆ ಹಾಕ್ತಾ ಇರ್ತಾನೆ. ಆವಾಗ ಅವನು ಧ್ಯಾನ ಮಾಡ್ತಿರೋನೆದ್ದು, ಯಾಕೆ ಸರ್ ನೀವು ಮಣ್ಣು ಕಲ್ಲು ಹಾಕ್ತಿರೋದು ಇನ್ನ ಕೆರೆಗೆ ಅಂತ ಕೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ನಾನು ಈ ಊರಿಂದ ಪಕ್ಕದ ಊರಿಗೆ ಹೋಗೋಕ್ಕೆ ಸೇತುವೆ ಕಟ್ಟಬೇಕು, ನಮಗೆ ಹೋಗೋಕ್ಕೆ ದಾರಿ ಇಲ್ಲ, ಅದಕ್ಕೆ ನಾನು ಕಲ್ಲು ಮಣ್ಣು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಅವನಿದ್ದವನು ನಕ್ಬಿಟ್ಟು, ಯಾಕೆ ಸರ್ ಈ ಥರ ಎಲ್ಲ ಮಣ್ಣು ಕಲ್ಲು ಹಾಕ್ಬಿಟ್ರೆ ಸೇತುವೆ ಕಟ್ಕೊಂಬಿಡತ್ತಾ, ನೀವು ಸಿಮೆಂಟು ಎಲ್ಲ ಹಾಕಿ ಗಾರೆ ಮಾಡಿದ್ರೆ ತಾನೇ ಸೇತುವೆ ಕಟ್ಟೋದು ಅಂತ ಹೇಳ್ತಾನೆ. ಅವಾಗ ಅವರು ಅಷ್ಟೇ ನಕ್ಬಿಟ್ಟು, ಹಾಗಿದ್ರೆ ನೀನು ಮತ್ತೆ ಧ್ಯಾನ ಮಾಡಿದ್ರೆ ವಿದ್ವಾಂಸ ಆಗ್ತೀಯ, ವಿದ್ಯಾ ಬುದ್ಧಿ ಅಕ್ಷರಗಳು ಬರಹ ಎಲ್ಲ ಕಲ್ತ್ರೆ ತಾನೇ ವಿದ್ವಾಂಸ ಆಗೋದು ಅಂತ ಹೇಳ್ತಾರೆ. ಅವಾಗ ಅವನಿಗೆ ಬುದ್ಧಿ ಬಂದು ಅವನ್ ಮತ್ತೆ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪಂಗೆ ಕೇಳ್ತಾನೆ, ಅಪ್ಪ ಅಪ್ಪ ನಾನು ಇಲ್ಲೇ ಓದ್ತೀನಿ, ಇನ್ಮೇಲೆ ನೀವೇ ನನಗೆ ಓದಿಸ್ರಿ, ನಾನು ವಿದ್ವಾಂಸ ಆಗ್ತೀನಿ ಅಂತ ಹೇಳ್ತಾನೆ. ಅವಾಗ ಅವ್ರ ಅಪ್ಪ ಮನೆಗೆ ಸೇರಿಸ್ಕೊಂಡು ಅವನಿಗೆ ವಿದ್ಯೆ ಎಲ್ಲ ಕಲಿಸ್ತಾನೆ. ಅವನು ವಿದ್ವಾಂಸ ಆಗಿ ಅವನು ಇಡೀ ಊರಿನ ಜನರಿಗೆಲ್ಲ ವಿದ್ಯೆ ಕಲಿಸ್ತಾನೆ. ಧನ್ಯವಾದಗಳು.
2: ತನ್ವಿಕಾ ಹೇಳಿದಂತಹ ಕತೆ ಎಷ್ಟು ಚೆನ್ನಾಗಿತ್ತಲ್ವಾ? ನಾವು ಯಾವುದೇ ಒಂದು ಕೆಲಸವನ್ನ ಮಾಡೋದಿರ್ಬೋದು ಅಥವಾ ವಿದ್ಯೆಯನ್ನ ಕಲಿಯುವಾಗ್ಲೂ ಕೂಡ ಶ್ರದ್ಧೆಯಿಂದ ಕಲಿಯುವುದರ ಜೊತೆಗೆ ಅದರ ಬಗ್ಗೆ ನಮ್ಗೆ ಅರಿವಿರಬೇಕು. ಜ್ಞಾನ ಇದ್ದಾಗ ಮಾತ್ರ ನಾವು ಏನನ್ನಾದ್ರೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಎಂಬುದನ್ನ ಈ ಕಥೆಯಿಂದ ತಿಳಿಲಿಕ್ಕೆ ಸಾಧ್ಯ. ಹಾಗಾದ್ರೆ ಸ್ನೇಹಿತರೆ, ಈಗ ಇದೇ ಶಾಲೆಯ ವಿದ್ಯಾರ್ಥಿ ವಿಶಾಲ್ ಬಸವಣ್ಣನವರ ಒಂದು ವಚನವನ್ನ ಹಾಡ್ತಾರೆ, ಕೇಳೋಣ.
4: ನನ್ನ ಹೆಸರು ವಿಶಾಲ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ವಿಶ್ವಗುರು ಬಸವಣ್ಣನವರ ಕೆಲವು ವಚನಗಳನ್ನು ವಾಚಿಸುತ್ತಿದ್ದೇನೆ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನಡೆಸುವ ಪರಿ. ಈಗ ಬಸವಣ್ಣನವರ ಇನ್ನೊಂದು ವಚನ. ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ನೆರೆದು ಜೇನುತುಪ್ಪ ಒಯ್ದಡೆ, ಸಿಯಾಗಬಲ್ಲದೆ ಕೈಯಾಗಬಲ್ಲದೆ, ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ. ಈಗ ಬಸವಣ್ಣನವರ ಇನ್ನೊಂದು ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಾಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹುದಹುದನಬೇಕು ಕೂಡಲ ಸಂಗಮ ದೇವ. ಹೀರ ಕಂಡಲ್ಲಿ ಮುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಧನ್ಯವಾದಗಳು.
2: ಬಸವಣ್ಣನವರ ವಚನವನ್ನ ವಾಚನ ಮಾಡಿದಂತಹ ವಿಶಾಲ್ಗೆ ಧನ್ಯವಾದಗಳನ್ನ ಹೇಳ್ತಾ, ವಚನಗಳಲ್ಲಿ ಇಷ್ಟು ಚೆನ್ನಾಗಿ ಹೇಳಿದಾರಲ್ವ ಸ್ನೇಹಿತರೆ, ಕಳಬೇಡ, ಕುಲಬೇಡ, ಹುಸಿಯ ನುಡಿಯಲು ಬೇಡ, ಅಂದ್ರೆ ಸುಳ್ಳು ಹೇಳ್ಬೇಡ, ತಪ್ಪನ್ ಮಾಡಬೇಡ, ಬೇರೆಯವರಿಗೆ ಮೋಸ ಮಾಡಬೇಡ ಎಂಬುದಿರ್ಬೋದು, ಅಥವಾ ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ನಾವು ಆಡುವಂತಹ ಮಾತು ಹೇಗಿರ್ಬೇಕು ಎಂಬುದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳುವ ಮೂಲಕ ನೈತಿಕ ಶಿಕ್ಷಣ ಅಂದ್ರೇನು, ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬುದನ್ನ ಈ ವಚನದಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾದ್ರೆ ಸ್ನೇಹಿತರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ಪಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
8: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆ ಶಿವಮೊಗ್ಗ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿ ಗಗನ್ ಒಂದು ಇಂಗ್ಲಿಷ್ ಪೊಯಮ್ ಒಂದನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
9: ಮೈ ನೇಮ್ ಇಸ್ ಗಗನ್, ಐ ಆಮ್ ಸ್ಟಡಿಂಗ್ ಇನ್ 6th ಸ್ಟ್ಯಾಂಡರ್ಡ್. The rainbow poem. Boat sail in the rivers and ship sail on the seas, but clouds that sail across the sky are prettier far than these. There are bridges on the rivers as pretty as you please, but the bow that bridges heaven and overtops the trees and builds a road from earth to sky is prettier far than this. This poem written by Krishna Roshetty. Thank you.
8: English rhymes ಅನ್ನ ಹೇಳಿದಂತ ಗಗನ್ಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ಕವಿಗಳು ತಮ್ಮ ಹೆಸರಿನ ಜೊತೆಗೆ ಕಾವ್ಯ ನಾಮವನ್ನ ಕೂಡ ಇಟ್ಕೊಂಡಿರ್ತಾರೆ. ಅಂದ್ರೆ ಅವರು ತಮ್ಮ ಹೆಸರಿಂದ ಗುರುತಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರ ಕಾವ್ಯ ನಾಮದಿಂದ ಗುರುತಿಸ್ಕೊಂಡಿರೋದೇ ಜಾಸ್ತಿ ನಾವು ನೋಡ್ತೀವಿ. ಅಂತ ಕವಿ ಮತ್ತು ಕವಿಗಳ ಕಾವ್ಯ ನಾಮದ ಪರಿಚಯವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇದೇ ಶಾಲೆಯ ವಿದ್ಯಾರ್ಥಿ ಶಶಾಂಕ್. ಕವಿ ಪರಿಚಯ ಹೇಳ್ತಾರೆ, ಕೇಳೋಣ ಬನ್ನಿ.
10: ನನ್ನ ಹೆಸರು ಶಶಾಂಕ್, ನಾನು 6ನೇ ತರಗತಿ ಓದುತ್ತಿದ್ದೇನೆ. ಇದರಲ್ಲಿ ನಾನು ಕನ್ನಡದ ಕೆಲವು ಕವಿಗಳು ಮತ್ತು ಅವರ ಕಾವ್ಯನಾಮವನ್ನು ನಿಭಾಯಿಸುತ್ತಿದ್ದೇನೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾವ್ಯನಾಮ ಕುವೆಂಪು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರಿ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇವರ ಕಾವ್ಯನಾಮ BM ಶ್ರೀ. ಮಾಸ್ತಿ ವೆಂಕಟೇಶ ಆಯಂಗರ್ ಇವರ ಕಾವ್ಯನಾಮ ಶ್ರೀನಿವಾಸ. ವಿನಾಯಕ ಕೃಷ್ಣ ಗೋಕಾಕ್ ಇವರ ಕಾವ್ಯನಾಮ ವಿಕ್ರು ಗೋಕಾಕ್. ವೆಂಕಟರಾಮಯ್ಯ ಸೀತಾರಾಮಯ್ಯ ಇವರ ಕಾವ್ಯನಾಮ VC. ಆನಂದ ಬೆಟ್ಟಗೇರಿ ಕೃಷ್ಣ ಶರ್ಮ ಇವರ ಕಾವ್ಯನಾಮ ಆನಂದ ಕಂದ. ಸಿದ್ದಯ್ಯ ಪುರಾಣಿಕ ಇವರ ಕಾವ್ಯನಾಮ ಕಾವ್ಯನಂದ. ರಂಗನಾಥ ಶ್ರೀನಿವಾಸ ಮುಗಳಿ ಇವರ ಕಾವ್ಯನಾಮ ರಂ ಶ್ರೀ ಮುಗಳಿ. ಮಲ್ಲಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಇವರ ಕಾವ್ಯನಾಮ ತಿರುಕ. ಧನ್ಯವಾದಗಳು.
8: ಕವಿಗಳು ಹಾಗೆ ಅವರ ಕಾವ್ಯನಾಮದ ಕುರಿತು ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ಶಶಾಂಕ್ಗೆ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ಒಗಟುಗಳ ಬಗ್ಗೆ ನೀವು ಕೇಳಿರ್ತೀರಾ. ನಮ್ಮ ಹಿರಿಯರು ಆ ಕಾಲದಿಂದಲೂ ಕೂಡ ಮದುವೆ ಇರ್ಬೋದು ಅಥವಾ ಕಾರ್ಯಕ್ರಮಗಳಲ್ಲಿ ಈ ಒಗಟಿನ ಒಂದು ಸ್ಪರ್ಧೆಯನ್ನ ಏರ್ಪಡಿಸೋದಿರ್ಬೋದು ಅಥವಾ ಒಗಟನ್ನ ಹೇಳುವ ಮೂಲಕ ಅದರ ಉತ್ತರವನ್ನ ನಾವು ಕಂಡುಹಿಡಿಬೇಕಿತ್ತು ಅಥವಾ ಇದನ್ನ ಒಡಪು ಅಂತ ಕೂಡ ಹೇಳ್ತಾರೆ. ಈ ಒಗಟಿನ ಕುರಿತು ಮಾಹಿತಿಯನ್ನ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ತನ್ವಿಕಾ ಹೇಳಲಿಕ್ಕೆ ಬರ್ತಾ ಇದ್ದಾರೆ, ಕೇಳೋಣ ಬನ್ನಿ.
11: ಮೈ ನೇಮ್ ಇಸ್ ತನ್ವಿಕಾ, ಐ ಆಮ್ ಸ್ಟಡಿಯಿಂಗ್ ಇನ್ 6th ಸ್ಟ್ಯಾಂಡರ್ಡ್. ಒಗಟುಗಳು. ಫಸ್ಟ್ ಒನ್, ಮನೆ ಮೇಲಿರೋ ಅಜ್ಜಿಗೆ ಮೈಯೆಲ್ಲಾ ಕಣ್ಣು, ಉತ್ತರ ಜರಡಿ. ಸೆಕೆಂಡ್ ಒನ್, ಅಟ್ಟದ ಮೇಲೆ ಪುಟ್ಲಕ್ಷ್ಮಿ, ಉತ್ತರ ಹಣೆಬಟ್ಟು. ಥರ್ಡ್ ಒನ್, ಸಾಗರ ಪುತ್ರ ಸಾರಿನ ಮಿತ್ರ, ಉತ್ತರ ಉಪ್ಪು. ಫೋರ್ತ್ ಒನ್, ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ, ಉತ್ತರ ಬುಗುರಿ. ಫಿಫ್ತ್ ಒನ್, ಜುಟ್ಟುದ್ದ ಹುಡುಗಿಗೆ ಮಾರುದ್ದ ಜಡೆ, ಸೂಜಿ ದಾರ. ಸಿಕ್ಸ್ತ್ ಒನ್, ಗಿಡ ಗಿಡಕ್ಕೆ ಕುಡುಗೋಲು ಕಟ್ಟಿದೆ, ಉತ್ತರ ಹುಣಸೆ ಹಣ್ಣು. ಸೆವೆಂತ್ ಒನ್, ಹಲ್ಲು ಇದ್ದರೂ ನಾ ಪ್ರಾಣಿಯಲ್ಲ, ಉತ್ತರ ಬಾಚಣಿಕೆ. ಏಟ್ ಒನ್, ಕಂಬದ ಮೇಲೆ ನಿಂಬೆಕಾಯಿ, ಉತ್ತರ ಲವಂಗ. ನೈನ್ತ್ ಒನ್, ಮಾತಾಡದೆ ಸತ್ಯ ಹೇಳುತ್ತದೆ, ಉತ್ತರ ಕನ್ನಡ. ಟೆಂತ್ ಒನ್, ಮಾತಾಡದೆ ಸತ್ಯ ಹೇಳುತ್ತದೆ, ಉತ್ತರ ಕನ್ನಡ. ಧನ್ಯವಾದಗಳು.
12: ಒಗಟುಗಳನ್ನ ಹೇಳಿದಂತಹ ತನ್ವಿಕಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ, ನಮ್ಮ ಜನಪದ ಸಾಹಿತ್ಯದ ಅತ್ಯಂತ ಪ್ರಾಚೀನವಾದಂತ ಹಾಗೆ ಹಲವು ಕುತೂಹಲಗಳು, ಬುದ್ಧಿವಂತಿಕೆ, ಕಲ್ಪನಾ ಶಕ್ತಿ, ಗ್ರಹಿಕೆಯನ್ನ ಒಡ್ಡೋದಕ್ಕೆ ರೂಪಿಸಿದಂತಹ ಈ ಗೂಢವಾದಂತಹ ಪ್ರಶ್ನೆಗಳು, ಈ ಪ್ರಶ್ನೆನೆ ಒಗಟು ಅಂತ ಹೇಳ್ತಾರೆ. ಇದು ಅತ್ಯಂತ ಕಡಿಮೆ ಪದಗಳನ್ನ ಬಳಸಿ ಅರ್ಥಪೂರ್ಣವಾದ ಹಾಗೆ ಸವಾಲುಗಳನ್ನ ಒಡ್ಡುವಂತಹ ಈ ರೀತಿಯ ಒಗಟುಗಳು ಬುದ್ಧಿಶಕ್ತಿಗೆ ಮತ್ತೆ ನಮ್ಮ ಆಲೋಚನಾ ಶಕ್ತಿಗೆ ಒಂದು ಸವಾಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನಾವು ಒಂದಿಷ್ಟು ಆಲೋಚನೆಯನ್ನ ಮಾಡಿ ಉತ್ತರವನ್ನ ಕೊಡ್ಬೇಕಾಗತ್ತೆ, ಅದಷ್ಟು ಈಸಿಯಾಗಿರಲ್ಲ. ಅಂತಹ ಒಗಟುಗಳನ್ನ ನಮ್ಮ ಹಿರಿಯರು ಮದುವೆಗಳಲ್ಲಿರ್ಬೋದು, ಅಥವಾ ಮದುವೆನಲ್ಲಿ ಗಂಡು ಹೆಣ್ಣಿನ ಹೆಸರನ್ನು ಹೇಳೋದಕ್ಕೆ, ಹೆಣ್ಣು ಗಂಡಿನ ಹೆಸರನ್ನ ಹೇಳೋದಕ್ಕೆ ಈ ರೀತಿಯ ಒಗಟುಗಳ ಮೂಲಕ ಅಥವಾ ಒಡಪಿನ ಮೂಲಕ ಹೇಳ್ತಿದ್ರಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಹಿರಿಯರ ಈ ರೀತಿಯ ಸಂಪ್ರದಾಯ. ಹಾಗಾದ್ರೆ ಸ್ನೇಹಿತರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮೆಗೆ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆ ಶಿವಮೊಗ್ಗ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆರಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯ ಮಕ್ಕಳಿಂದ ಒಂದು ಕಿರು ನಾಟಕವನ್ನ ಆರಿಸೋಣ.
4: ನನ್ನ ಹೆಸರು ಸನ್ನಿಧಿ ಎಂ. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಇಂದು ನಾನು ಕಿತ್ತೂರಿನ ರಾಣಿ ಚೆನ್ನಮ್ಮಳ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ.
5: ನನ್ನ ಹೆಸರು ಶಶಾಂಕ್. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಇಂದು ನಾನು ಮಂತ್ರಿಯ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ.
6: ನನ್ನ ಹೆಸರು ಗಗನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬ್ರಿಟಿಷ್ ಅಧಿಕಾರಿ ತ್ಯಾಕರೆ ಸಾಹೇಬರ ಪಾತ್ರ ನಿಭಾಯಿಸುತ್ತಿದ್ದೇನೆ.
7: ನಮಸ್ಕಾರ ತಾಯಿ. ನಿಮ್ಮನ್ನು ನೋಡಲು ತ್ಯಾಕರೆ ಸಾಹೇಬರು ಬಂದಿದ್ದಾರೆ.
4: ಯಾವ ವಿಷಯಕ್ಕಾಗಿ?
7: ಮಂಡ್ರ ಒಪ್ಪಂದದ ಬಗ್ಗೆ ಚರ್ಚಿಸಬೇಕಂತೆ.
4: ಸರಿ, ಬರಲು ಹೇಳಿ, ಕುಳಿತುಕೊಳ್ಳಿ.
6: ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನಗಳಿಂದ ಕಾದಿದ್ದೆನು. ಆಹಾ, ನಾನು ಇಲ್ಲಿಗೆ ಬಂದಿದ್ದು ಮಂಡ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ ಬಂದಿದ್ದೇನೆ.
4: ಕಪ್ಪ ಕೊಡಬೇಕೆ? ಕಪ್ಪ ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ?
6: ಓ ಚೆನ್ನಮ್ಮ ರಾಣಿ, ಇಂಥ ಕಷ್ಟದಲ್ಲೂ ಇಷ್ಟೊಂದು ಕೋಪವೇ? ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು.
4: ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಕಿ ನಾಟಿ ನೆಟ್ಟೀರಾ, ಹೊರೆ ಒತ್ತೀರಾ, ದಣದವರಿಗೆ ಅಂಬಲಿನಾರು ಕಾಸಿ ಕೊಟ್ಟೀರಾ, ಇಲ್ಲವಲ್ಲ?
6: ಇನ್ಸಲ್ಟ್ ರಾಣಿ ಸಾಹೇಬ್. ನೀವು ಮಾಂಡ್ರ ಕಂಪನಿಯ ಕಟ್ಟಳೆ ಮೀರುತ್ತಿದ್ದೀರಿ. ಮಾಂಡ್ರ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ.
4: ಏನಂದೇ? ಅಧಿಕಾರವೇ? ನೀವೇನು ಅಣ್ಣ ತಮ್ಮಂದಿರೆ, ನೆಂಟರೆ, ಇಷ್ಟರೆ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಎಲೆ ಕೆಂಪು ಮುಸುಡಿನ ಕೋತಿಗಳೇ, ಭಾರತವನ್ನು ಬಿಟ್ಟು ತೊಲಗಿ. ಇಲ್ಲದಿದ್ದರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ನಾನು. ಕಪ್ಪ ಕೇಳುವವರ ನಾಳಿಗೆ ಸೀಳೆ ಬಿಡುವೆ. ಹೋಗಿ, ಪ್ರಾಣವನ್ನು ಉಳಿಸಿಕೊಳ್ಳಿರಿ. ಧನ್ಯವಾದಗಳು.
6: ಧನ್ಯವಾದಗಳು.
3: ಸ್ವಾಭಿಮಾನದ ಪ್ರತೀಕವಾದಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರ ಕುರಿತಾದಂತಹ ಒಂದು ಕಿರು ನಾಟಕವನ್ನ ಪ್ರದರ್ಶಿಸಿದ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿ ಫಾತಿಮಾ ನಮ್ ಜೊತೆಗಿದ್ದಾರೆ. ಫಾತಿಮಾ ಅವ್ರು ಏನ್ ಹೇಳ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳೋಣ ಬನ್ನಿ.
8: ನನ್ನ ಹೆಸರು ಫಾತಿಮಾ, 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಾಜಿ ಮಾಡಬೇಕಾದ್ರೆ ಹೇಳ್ತೀವಿ ಸೂರೆ ಫಾತಿಹಾ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅರ್ರಹ್ಮಾನಿರ್ರಹೀಮ್, ಮಾಲಿಕಿ ಯೌಮಿದ್ದೀನ್, ಇಯ್ಯಾಕ ನಅ್ಬುದು ವಇಯ್ಯಾಕ ನಸ್ತಈನ್, ಹೇದಿನ ಸಿರಾತಲ್ ಮುಸ್ತಖೀಮ್, ಸಿರಾತಲ್ ಲಜೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ಜುಬಿ ಅಲೈಹಿಮ್ ಜಾಲಿಮ್ ಆಮೀನ್. ಇನ್ ಆತನ ಕಲ್ ಕೌಸರ್ ಫಸಲ್ಲಿ ರಬ್ಬಿಕ ವನ್ಹರ್, ಇನ್ನ ಶಾನಕ ಹೂವಲ್ ಅಪ್ ತರ್ ಹುಲ್ಲೌಜ್ಬಿ ರಬ್ಬಿನ್ ನಾಸಿ ಮಲಕಿನ್ ನಾಸಿ ಇಲಾಹಿನ್ ನಾಸಿ ಕುಲ್ಮಿನ್ ಶರ್ರಿನ್ ನಾಸಿ. ಧನ್ಯವಾದಗಳು.
3: ಫಾತಿಮಾಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಮಾನ್ವಿತಾ ಇವರು ಕವಿ ದರಾ ಬೇಂದ್ರೆ ಅವರ ಪರಿಚಯವನ್ನ ಮಾಡ್ಕೊಡ್ತಾರೆ, ಕೇಳೋಣ ಬನ್ನಿ.
9: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮಾನ್ವಿತಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ಸ್ನೇಹಿತರೆ, ಇಂದು ನಾನು ಕನ್ನಡ ಶ್ರೇಷ್ಠ ಕವಿಗಳಾದ ಹಾಗೂ ಅಂಬಿಕಾ ತನಯ ದತ್ತ ಎಂಬ ಕಾವ್ಯಾನುಮಾನದಿಂದ ಚಿರಪರಿಚಿತರಾದ ದರಬೇಂದ್ರೆ ಅವರನ್ನು ಪರಿಚಯ ಮಾಡುತ್ತಿದ್ದೇನೆ. ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಧಾರವಾಡದಲ್ಲಿ ರಾಮಚಂದ್ರ ಭಟ್ಟ ಮತ್ತು ಅಂಬವ್ವ ಎಂಬ ದಂಪತಿಯ ಮಗನಾಗಿ ಜನವರಿ 31, 1896 ಜನಿಸಿದ್ದರು. ಇವರು ಧಾರವಾಡದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಪಡೆದು ನಂತರ MA ಪದವಿಯನ್ನು ಪಡೆದರು. ಇವರು ಕನ್ನಡ, ಇಂಗ್ಲಿಷ್ ಮತ್ತು ಸಾಂಸ್ಕೃತಿಕ ಭಾಷೆಗಳಲ್ಲಿ ತುಂಬಾ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಇವರು ರಾಜಾರಾಮ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದಲ್ಲಿ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ. ಇದರ ಜೊತೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಇವರು ಭಜನರಾಗಿದ್ದಾರೆ. ಧನ್ಯವಾದಗಳು.
3: ಕವಿ ಪರಿಚಯವನ್ನ ತಿಳಿಸ್ಕೊಟ್ಟಂತ ಮಾನ್ವಿತಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಇನ್ನಷ್ಟು ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆ ಶಿವಮೊಗ್ಗ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಸಂಚಿತ್ ಮತ್ತು ಮಾನ್ವಿತ ಈ ವಿದ್ಯಾರ್ಥಿಗಳು ಜೋಗ ಜಲಪಾತದ ಕುರಿತಾಗಿ ಒಂದು ಕಿರು ನಾಟಕವನ್ನ ಪ್ರಸ್ತುತ ಪಡಿಸ್ತಾರೆ, ಕೇಳೋಣ. ಬನ್ನಿ.
1: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಂಚಿತ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡರಹಟ್ಟಿಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ನಾನು ಪ್ರವಾಸಿಗನ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ.
2: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮಾನ್ವಿತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡರಹಟ್ಟಿಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ನಾನು ಜೋಗ ಜಲಪಾತ ಪಾತ್ರವನ್ನು ವಹಿಸುತ್ತಿದ್ದೇನೆ. ಸ್ನೇಹಿತರೆ, ಹೇಳಿ ಕೇಳಿ, ಇಂದು ಮಳೆಗಾಲ. ಮಳೆಗಾಲ ಎಂದರೆ ಎಲ್ಲೆಲ್ಲೋ ನೀರೋ ನೀರು. ಹಾಗಾಗಿ ಜೋಗ ಜಲಪಾತವನ್ನು ನೋಡಲು ಪ್ರವಾಸಿಗರ ದಂಡನೆ ಹರಿದು ಬರುತ್ತಿದೆ.
3: ನಮಸ್ತೆ ಜೋಗ.
2: ನಮಸ್ತೆ ಸ್ನೇಹಿತರೆ.
3: ಜೋಗ, ನಿನ್ನ ಪರಿಚಯ ಮಾಡಿಕೊಡುವೆಯಾ?
2: ಅಗತ್ಯವಾಗಿ ಮಾಡಿಕೊಡುವೆ. ನನ್ನಲ್ಲಿ 4 ಜಲಧಾರೆಗಳಿವೆ. ಅವುಗಳೇ ರಾಜ, ರಾಣಿ, ರೋರೋರ್ ಮತ್ತು ರಾಕೆಟ್. ನಾನು ರಾಜನಂತೆ ವೈಭವದಿಂದ, ರೋರೋ ರೂಪದಲ್ಲಿ ರಭಸದಿಂದ, ಇನ್ನು ರಾಣಿಯಾಗಿ ರಾಕೆಟ್ ವೇಗದಲ್ಲಿ ಬಂಡೆಗಳ ಮಧ್ಯ ಪ್ರಪಾತಕ್ಕೆ ಧುಮುಕುವೆ.
3: ಆಹಾ, ಎಷ್ಟೊಂದು ವೈಭೋಗ ಮತ್ತು ಅಂದ ಚೆಂದ ನಿನ್ನಲ್ಲಿ. ಹಾಗಾಗಿ ನಿನ್ನನ್ನು ನೋಡಲು ದೇಶ ವಿದೇಶದಿಂದ ಜನರು ಬರುವುದು ಅಲ್ಲವೇ?
2: ಹೌದು. ಆದರೆ ನನಗೆ ಒಂದೇ ಒಂದು ಬೇಸರವೆಂದರೆ ನನ್ನಿಂದ ಖುಷಿ ಪಡುವ ನೀವು ತಾವು ತರುವ ತಿಂಡಿ ತಿಂದು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಎಲ್ಲೆಂದರಲ್ಲಿ ಎಸೆದು ಹೋಗುತ್ತಿದ್ದೀರಾ. ಇದರಿಂದ ನನಗೆ ತುಂಬಾ ನೋವಾಗುತ್ತಿದೆ.
3: ಚೇ ಚೇ, ನೀನು ಬೇಜಾರಾಗಬೇಡ ಜೋಗ. ನೀನು ಬೇಜಾರಾದರೆ ನನಗೂ ಬೇಜಾರಾಗುತ್ತದೆ.
2: ಅದಕ್ಕಾಗಿ ಪ್ರವಾಸಿಗರಲ್ಲಿ ನನ್ನದೊಂದು ಮನವಿ, ನನ್ನನ್ನು ನೋಡಲು ಬರುವ ನೀವು ತಿಂಡಿ ತಿಂದು ಉಳಿದ ಕಸದ ಬ್ಯಾಗ್ಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಕಸದ ಬುಟ್ಟಿಯಲ್ಲೇ ಹಾಕಿ ಎಲ್ಲೆಂದರಲ್ಲಿ ಉಗುಳಬೇಡಿ. ಸ್ವಚ್ಛತೆಯನ್ನು ಕಾಪಾಡಿ. ಆಗ ನಾನು ಖುಷಿಯಿಂದ ಕೈ ಬೀಸಿ ಸದಾ ಕರೆಯುತ್ತೇನೆ. ಇಲ್ಲದಿದ್ದರೆ ನಾನು ನಿಮ್ಮ ಮುಂದಿನ ಪೀಳಿಗೆಗೆ ಇಷ್ಟೊಂದು ವೈಭೋಗದಿಂದ ನೋಡಲು ಕಾಣಿಸುವುದಿಲ್ಲ. ಎಚ್ಚರಿಕೆ.
3: ಆಯ್ತು ಜೋಗ, ನೀನು ಬೇಜಾರಾಗಬೇಡ. ನೀನು ಹೇಳಿದಂತೆಯೇ ನಾವೆಲ್ಲರೂ ನಡೆದುಕೊಳ್ಳುತ್ತೇವೆ.
4: ಎಲ್ಲರಿಗೂ ಧನ್ಯವಾದಗಳು. ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ.
0: ಪರಿಸರ ಜಾಗೃತಿ ಕುರಿತಾದಂತಹ ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸಿದಂತ ಸಂಚಿತ್ ಮತ್ತು ಮಾನ್ವಿತಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ನಾವು ಯಾವುದೇ ಒಂದು ಪ್ರವಾಸಿ ತಾಣಕ್ಕೆ ಹೋದಾಗಲೂ ಕೂಡ ನಾವು ತಗೊಂಡು ಹೋದಂತಹ ಆಹಾರದ ಪಟ್ಟಣ ಇರ್ಬೋದು, ನೀರಿನ ಬಾಟಲಿಗಳನ್ನ ಎಲ್ಲೆಂದರಲ್ಲಿ ಎಸೆಯುವಂತಹ ಕೆಲಸವನ್ನ ಮಾಡ್ತೀವಿ. ಹಾಗೆ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ಅಲ್ಲಿ ಪರಿಸರದಲ್ಲಿರುವಂತಹ ಅಲ್ಲಿಯ ಪ್ರಾಣಿ ಪಕ್ಷಿಗಳಿಗೆ ಅದರಿಂದ ತೊಂದರೆ ಆಗುತ್ತೆ, ಹಾಗೆ ಪರಿಸರ ಕೂಡ ಹಾಳಾಗುತ್ತೆ. ಅದರಿಂದ ಯಾವುದೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರು ಕೂಡ ಕೇವಲ ಆ ಪ್ರವಾಸಿ ತಾಣವನ್ನ ನೋಡೋದಷ್ಟೇ ಅಲ್ಲ, ಅಲ್ಲಿಯ ಸುತ್ತಮುತ್ತಲಿನ ಪರಿಸರವನ್ನ ಕೂಡ ನಾವು ಸ್ವಚ್ಛಂದವಾಗಿಟ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಅಂತಾನೆ ಹೇಳ್ತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಶಾಲೆ ಓದ್ತಾ ಇರುವಂತಹ ನಿಶಾ, ತನ್ವಿತಾ ಮತ್ತು ದೀಕ್ಷಾ ಇವರೆಲ್ಲರೂ ಸಹ ರೈಮ್ಸ್ ಅನ್ನ ಹೇಳ್ತಾರೆ, ಕೇಳೋಣ.
5: ನನ್ನ ಹೆಸರು ನಿಶಾ. ನಾನು 2ನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು ತನ್ವಿತಾ. ನಾನು 2ನೇ ತರಗತಿ ಓದುತ್ತಿದ್ದೇನೆ.
7: ನನ್ನ ಹೆಸರು ದೀಕ್ಷಾ. ನಾನು
8: ಹೌ ಮೆನಿ ಫಿಂಗರ್ ಆನ್ ಒನ್ ಹ್ಯಾಂಡ್, ಹೌ ಮೆನಿ ಫಿಂಗರ್

0: finger onto it. Let's all come together. Let's all come together. 6, 7, 8, 9, 10. 6, 7, 8, 9, 10. 6, 7, 8, 9, 10. Clap, clap, clap your hands. Clap, clap, clap your hands. Clap your hands with me. Clap your hands with me.
1: ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳಿದಂತಹ ತನ್ವಿತಾ, ದೀಕ್ಷಾ ಮತ್ತು ನಿಶಾಗೆ ಧನ್ಯವಾದಗಳನ್ನು ಹೇಳ್ತಾ ಈಗ 4ನೇ ತರಗತಿಯ ವಿದ್ಯಾರ್ಥಿಗಳು ಕನ್ನಡಮ್ಮನ ಹರಕೆ ಪದ್ಯವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಸಂಚಿತ್, ನಾನು 4ನೇ ತರಗತಿ ಓದುತ್ತಿದ್ದೆ.
3: ನಾನು ಸನ್ನಿಧಿ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
4: ನನ್ನ ಹೆಸರು ಫಾತಿಮಾ, ನಾನು 5ನೇ ತರಗತಿ ಓದುತ್ತಿದ್ದೇನೆ.
5: ನನ್ನ ಹೆಸರು ದೀಪಿಕಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು ಮಾನವಿತಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
7: ನನ್ನ ಹೆಸರು ಪ್ರಿಯಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
0: ನಾವು ಹೇಳುತ್ತಿರುವ ಪದ್ಯ ಹೆಸರು ಕನ್ನಡಮ್ಮನ ಹರಕೆ.

0: ಧನ್ಯವಾದಗಳು. ಇದನ್ನ ಬರೆದವರು ರಾಷ್ಟ್ರಕವಿ ಕುವೆಂಪು.
1: ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಕನ್ನಡಾಭಿಮಾನವನ್ನ ಬೆಳೆಸ್ಕೊಳ್ಬೇಕು, ಕನ್ನಡಕ್ಕಾಗಿ ಹೋರಾಟವನ್ನ ಮಾಡಬೇಕು. ಕನ್ನಡ ನಮ್ಮ ಉಸಿರು, ನಮ್ಮ ತಾಯಿ ಅಂತ ಕನ್ನಡದ ಕುರಿತಾದಂತಹ ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಪದ್ಯವನ್ನ ಹಾಡಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಕಾಗೆಯ ಕುರಿತಾಗಿ ಸಹ ಒಂದು ಪದ್ಯವನ್ನ ಈಗ ಹೇಳ್ತಿದ್ದಾರೆ ಮಕ್ಕಳು, ಕೇಳೋಣ.
2: ನನ್ನ ಹೆಸರು ಸಂಚಿತ್, ಡೆರೆಟೆಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ.
3: ನನ್ನ ಹೆಸರು ಮಾನ್ವಿತಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
4: ನನ್ನ ಹೆಸರು ಸನ್ನಿಧಿ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
5: ನನ್ನ ಹೆಸರು ಫಾತಿಮಾ, ನಾನು 5ನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು ದೀಪಿಕಾ, ನಾನು 4ನೇ ತರಗತಿ ಓದುತ್ತೇನೆ.
7: ನನ್ನ ಹೆಸರು ಪ್ರಿಯಾ, 4ನೇ ತರಗತಿ ಓದುತ್ತಿದ್ದೇನೆ.
0: ಕಾಗೆಯ ಬಗ್ಗೆ ಮಕ್ಕಳ ಗೀತೆ.

0: ಧನ್ಯವಾದಗಳು.
1: ಕಾಗೆಯ ಹಾಡನ್ನ ಹಾಡಿದಂತಹ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಭೂಮಿಕಾ ಇವರು ಗಾದೆ ಮಾತುಗಳ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಭೂಮಿಕಾ, ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಾನು ಗಾದೆಗಳನ್ನು ಹೇಳುತ್ತಿದ್ದೇನೆ. ಕೈ ಕೆಸರಾದರೆ ಬಾಯಿ ಮೊಸರು, ಅಂದರೆ ಕಷ್ಟಪಟ್ಟು ದುಡಿದರೆ ನಾವು ಸುಖವಾಗಿರಬಹುದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಂದರೆ ಆದಾಯವಿದ್ದಷ್ಟೇ ಖರ್ಚು ಮಾಡಬೇಕು. ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಅಂದರೆ ಕೆಲಸ ಮಾಡುವ ಮುಂಚೆಯೇ ಯೋಚಿಸಬೇಕು. ಗಿಡವಾಗಿ ಬಗ್ಗದ್ದು ಮಡವಾಗಿ ಬಗ್ಗಿತೆ, ಅಂದರೆ ಚಿಕ್ಕಂದಿನಲ್ಲಿಯೇ ನಾವು ಸರಿಯಾದ ರೀತಿಯನ್ನು ರೂಢಿಸಿಕೊಳ್ಳಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಅಂದರೆ ಮಾತನಾಡುವ ರೀತಿಯನ್ನು ತಿಳಿದು ಮಾತನಾಡಬೇಕು. ಇದರಿಂದ ತಪ್ಪು ಅಭಿಪ್ರಾಯಗಳು ಉಂಟಾಗುವುದಿಲ್ಲ. ಕುಂಬಾರನಿಗೆ 1 ವರುಷ, ದೊಣ್ಣೆಗೆ 1 ನಿಮಿಷ, ಅಂದರೆ ಯಾವುದಾದರೂ ತಯಾರಿಸುವಲು ಸಮಯ ತುಂಬಾ ಬೇಕು. ಹಾಳು ಮಾಡಲು 1 ನಿಮಿಷ ಸಾಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಚಿಕ್ಕಂದಿನಲ್ಲಿಯೇ ಮಕ್ಕಳ ಪ್ರತಿಭೆ ಬೆಳಕಿಗೆ ಬರುತ್ತದೆ. ಹಾಳಾಗಿ ದುಡಿ, ಅರಸನಾಗಿ ಉಣ್ಣು. ಕೆಲಸ ಅಂದರೆ ಕೆಲಸ ಮಾಡುವಾಗ ಹಾಳಿನಂತೆ ಶ್ರಮಪಟ್ಟು ಕೆಲಸ ಮಾಡಿದರೆ ಅದರ ಫಲವು ಅರಸನಂತೆ ನಾವು ಬದುಕಲು ಅನುವು ಮಾಡುತ್ತದೆ. ಅತಿ ಆಸೆ ಗತಿಗೇಡು, ಅಂದರೆ ಅತಿಯಾದ ಆಸೆ ಪಟ್ಟರೆ ಇರುವುದನ್ನು ಕಳೆದುಕೊಳ್ಳಲಾಗುತ್ತದೆ. ಗಾಳಿ ಬಂದಾಗ ತೂರಿಕೋ, ಅಂದರೆ ಅವಕಾಶ ಬಂದಾಗ ಉಪಯೋಗಿಸಿಕೊಳ್ಳಬೇಕು. ಕಾಯಕವೇ ಕೈಲಾಸ, ಅಂದರೆ ನಾವು ಮಾಡುವ ಕೆಲಸವನ್ನು ದೇವರ ಪೂಜೆಯಂತೆ ಶ್ರದ್ಧೆಯಿಂದ ಮಾಡಬೇಕು. ಥ್ಯಾಂಕ್ ಯು.
1: ಗಾದೆ ಮಾತುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದಂತಹ ಭೂಮಿಕೆಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾಂಗಣ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸಿದ್ವಿ. ಈ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಇತರ ಎಲ್ಲ ಶಿಕ್ಷಕ ವರ್ಗದವರಿಗೆ, ಎಸ್ಡಿಎಂಸಿ ಸದಸ್ಯರಿಗೆ, ಪೋಷಕ ವರ್ಗದವರಿಗೆ ಹಾಗೆ ಎಲ್ಲ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶಿವೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತ. ಹಾಗೆ ಎಲ್ಲರಿಗೂ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ, ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಏನಪ್ಪ ಅಂತಂದರೆ ಅದು ಭಾನುವಾರ ಅಂತಂದ್ರೆ ಒಂಥರ ಸ್ಪೆಷಲ್ ಅಲ್ವಾ? ಯಾಕಂದರೆ ಕಳೆದ ಸೆಪ್ಟೆಂಬರ್ 28 ನಮ್ಮ ಭಾರತದ ಗಾನ ಕೋಗಿಲೆ, ಭಾರತ ರತ್ನ, ಮೆಲೋಡಿ ಕ್ವೀನ್ ಲತಾ ಮಂಗೇಶ್ಕರ್ ಅವರ ಜನ್ಮದಿನ ಕಳೀತು ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಸ್ವರದಲ್ಲಿದ್ದ ಆ ದೈವಿಕ ಶಕ್ತಿ, ಪ್ರತಿಯೊಂದು ಹಾಡಿನಲ್ಲೂ ಮಿಡಿಯುವ ಆ ಭಾವನೆ ನೆನೆಸ್ಕೊಂಡ್ರೇ ಮೈ ರೋಮಾಂಚನ ಆಗುತ್ತೆ. ಸೊ ಇವತ್ತಿನ ಈ ಒಂದು ಲೇಜಿ ಸಂಡೇನ ಲತಾ ಮಂಗೇಶ್ಕರ್ ಅವರ ಅದ್ಭುತ ಮಧುರ ಗೀತೆಗಳ ಜೊತೆಗೆ ಮತ್ತಷ್ಟು ಸ್ಪೆಷಲ್ ಮಾಡೋಣ. ಇವತ್ತಿನ ಸಂಡೇನ ನೀವೆಲ್ಲ ಹೇಗೆ ಖುಷಿ ಖುಷಿಯಾಗಿ ಆಚರಿಸ್ತಿದ್ದೀರಾ? ಚಹದ ಒಂದು ಜೊತೆಗೆ ಲೇಟಾಗಿ ಎದ್ದಿದ್ದೀರಾ, ಅಥವಾ ಫ್ಯಾಮಿಲಿ ಜೊತೆ ಔಟಿಂಗಿಗೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಮಾತಾಡ್ತಾ ಇವತ್ತಿನ ಸಂಡೇ ಸ್ಪೆಷಲ್ ಪ್ರೋಗ್ರಾಮ್, ನಮ್ಮ ಮಧುರ ಗಾನ ಕಾರ್ಯಕ್ರಮವನ್ನು ಶುರು ಮಾಡೋಣ.

0: ಓಕೆ
1: ಓಕೆ ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಮೀನಾ ಅವರು ಅಭಿಮಾನ್ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಗೀತೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ.
2: ಸಂಡೇ ಸ್ಪೆಷಲ್ ಶುಭೋದಯ.
1: ಓಕೆ, ಶುಭೋದಯ ನಿಮಗೂ ಕೂಡ. ಆಯ್ತಾ ತಿಂಡಿ?
2: ಇಲ್ಲಪ್ಪ, ತಾಳಿಪಿಟ್ಟು ಆಗ್ಬೇಕಿನ.
1: ಓಹ್, ಸೂಪರ್ ಸೂಪರ್.
2: ನಿಮ್ದಮ್ಮ?
1: ಇವತ್ತು ಬಿಸಿಬೇಳೆ ಬಾತು.
2: ಓಕೆ, ಲತಾ ಮಂಗೇಶ್ಕರ್ ಅವ್ರದ್ದು ಹಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಒಂದ್ ಎರಡ್ ಲೈನ್ ಹಾಡ್ತೀನಿ, ತಪ್ಪಿದ್ರೆ ಕ್ಷಮಿಸ್ಬೇಕು.
1: ಓಕೆ.
2: ಪೇಲ ಪೇ

0: तुमसे मेरा प्यार है, ए ए कबूतर जा जा जा, कबूतर जा जा जा, ಅಷ್ಟೇ ಕಣಮ್ಮ ಬರದ.
1: ಓಕೆ,
0: ಹಿಂದಿ ಅಷ್ಟು ಬರಲ್ಲ.
1: ಚೆನ್ನಾಗಿ ಹಾಡಿದ್ರಿ ಉಮಾ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
1: ಓಕೆ, ಎಸ್ ಉಮಾ ಮೇಡಮ್ ಅವರು ಸಖತ್ತಾಗಿ ಹಾಡ್ತಾ ಇದ್ರು. ಹಾಮ್ ಆಪ್ಕೆ ಹೈ ನಾ ಕೌನ್ ಅಲ್ವಾ, ಸೂಪರ್ ಆಗಿರುವಂತಹ ಟ್ರ್ಯಾಕ್ ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇವರಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ. ಹಲೋ
2: ಹಲೋ, ನಮಸ್ತೆ.
1: ನಮಸ್ತೆ ಬೀನಾ ಮೇಡಮ್.
2: ನಮಸ್ತೆ ನಪ್ಪ ಶ್ವೇತಾ.
1: ಆಯ್ತಾ ತಿಂಡಿ?
2: ತಿಂಡಿ ತಿನ್ಲಿಲ್ಲಮ್ಮ, ತಿಂತ ಕೂತ್ರೆ ಸಿಗೋದೇ ಇಲ್ಲ ಯಾವಾಗ್ಲೂ.
1: ಓಹೋ, ಓಕೆ, ಮೊದಲು ಟ್ರೈ ಮಾಡ್ತಾ ಇದ್ದೀರಾ ಹಾಗಾದ್ರೆ?
2: ಹೌದಪ್ಪ, ಟ್ರೈ ಮಾಡ್ತಾ ಇದ್ದೆ.
1: ಓಕೆ, ಹ್ಮ್, ಸೊ ಇವತ್ತು
2: ಮೋಸ್ಟ್ಲಿ ಇದು ಯಾವ ಫಿಲಮ್ ಅಂತ ಗೊತ್ತಿಲ್ಲ, ಸೆಹರಾ ಅಂತ ಇರ್ಬೋದೇನಪ್ಪ, ಆದ್ರೆ ರಿಂಗ್ ಟೋನ್ ಎಲ್ಲ ತುಂಬಾ ಜನ ಇಟ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿದೆ ಅಂತ.
1: ಹಾಡಿ ಹಾಡಿ.
2: ಓ ಪಂಕ ಹೊತೆ ತೋ ಓಡ ಆತಿರಿ ರಸಿಯಾ ಓ ಜಾಲಿಮಾ, ತುಜೆ ದಿಲ್ ಕ ದಾಗ.

0: ஓகே, தேங்க்யூ.
1: தேங்க்யூ ஸோ மச். தும்ப சின்னாங்க அடுத்து பீனா மேடம், தேங்க்யூ.
0: தேங்க்யூமா.
1: ஓகே ஓகே, நம்ம பீனா மேடம் ஒரு ಸೆಹರಾ ಚಿತ್ರದಿಂದ 1963 ಈ ಒಂದು ಚಿತ್ರ ರಿಲೀಸ್ ಆಗಿದ್ದು. ತುಂಬ ಹಳೆಯ ಚಿತ್ರ, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಅಂತಲೇ ಹೇಳ್ಬೋದು. ಚೆನ್ನ ಅಲ್ಲ, ಅದನ್ನು ಬೇಕಾದ್ರೆ ನಾವು ಈಗ ಏನು ಕಲರ್ ಕಲರ್ ಆಗೂ ಕೂಡ ನಾವು ನೋಡ್ಬೋದು ಅಂತ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಓಕೆ, ಕರೆಕ್ಟ್, ಕಟ್ ಆಯಿತು. ಸೊ ಸ್ನೇಹಿತರೆ, ನಮ್ಮ ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಸಾಕಷ್ಟು. ಓಕೆ, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ
2: ಮೇಡಮ್.
1: ಓಕೆ, ಸೋಮಶೇಖರ್ ಸರ್, ಊಟ ಆಯ್ತಾ?
2: ಊಟ ಮಾಡ್ಬೇಕು ಮೇಡಮ್ ಈಗ. ಅದೇ ಮೇಡಮ್, ನೀವು ನಮಗೆ ಹೋಮ್ವರ್ಕ್ ಕೊಟ್ಟಿದ್ರಿ ಅಂತ. ಒಬಿಡಿಯನ್ ಸ್ಟೂಡೆಂಟ್ ಅವಾಗ್ಲೂ ಅಷ್ಟೇ, ಈಗಲೂ ಅಷ್ಟೇ ಮೇಡಮ್. ನಾನು ತಯಾರಾಗಿದ್ದೀನಿ. ತುಂಬಾ ಇಷ್ಟವಾಗಿದೆ ಹಾಡು ಮೇಡಮ್ ನನಗೆ. ಇವರು

ಗಾಯಕಿ ಲತಾ ಮಂಗೇಶ್ಕರ್ ಅಂದ ಕೂಡಲೇ ಈ ಹಾಡು ನನಗೆ ನೆನಪಾಗುತ್ತೆ ಮೇಡಮ್. ದಿವಸಕ್ಕೆ ಒಂದ್ಸರಿ ಹಾಡು ಕೇಳ್ತೇನೆ ಮೇಡಮ್. ಶೋರ್ ಚಿತ್ರದ್ದು ಮೇಡಮ್ ಇದು ಹಾಡ್ತೇನೆ.

0: ಮೇಡಮ್
1: ಹೇಳಿ ಸರ್ ಹೇಳಿ.
0: ಈ ಹಾಡು ನಾವೇನ್ ಪಡೆದುಕೊಂಡು ನಾವೇನ್ ಕಳೆದುಕೊಂಡು ಇದನ್ನೆಲ್ಲ ನೆನಪು ಮಾಡ್ಕೊಂಡು.
1: ಖಂಡಿತ ಖಂಡಿತ ಸರ್,
0: ಸೂಪರ್ ಸಾಂಗ್ ಮೇಡಮ್.
1: ಖಂಡಿತ,
0: ಈ ಅವಕಾಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ಓಕೆ, ಕೇಳಿಸ್ಕೊಂಡಲ್ವಾ ನಮ್ಮ ಸೋಮಶೇಖರ್ ಸರ್ ಅವರು. ಶೋರ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯಿತು. ನಗ್ಮ ಯಾರು ನಮ್ಮ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಹಾಡು ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನವಾಜ್ ಅವರೇ,
2: ಆರಾಮದಿರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಸೂಪರ್ ಆಗಿದ್ದೇವೆ ಮೇಡಮ್. ಆಯ್ತಾ, ಮೂಡಿ ಬರಕತ್ತೀರಿ ಕೇಳಕತ್ತೀರಿ ಮೇಡಮ್, ಲತಾ ಮಂಗೇಶ್ಕರ್ ಅವ್ರ ಹಾಡು ಹಾಡ್ಬೇಕಲ್ರಿ ಇವತ್ತ?
1: ಹೌದು, ರೆಡಿನಾ?
2: ಕೇಳಿಸಲ್
1: ಹಾಡ್ತೀರಾ?
2: ಹಾ ಹಾಡ್ತೀನಿ ನೋಡ್ರಿ ಮೇಡಮ್.
1: ಹಾಡಿ ಹಾಡಿ.
2: ನಾ ಸರ್ಗಮದ ಹಾಡ್ತೀನಿ ಮೇಡಮ್. ಡಬ್ಲಿ ಬಾಲೆ ಡಬ್ಲಿ ಬಜಾ ಮೇರೆ ಗುಂಗುರು ಬುಲಾತೆ ಹೈ ಹಾ, ಮೈಂ ನಾಚೂಂ ತೂ ನಚಾ, ತೇರೆ ಬಿನ್ ಮೈ ಕ್ಯಾ ಮೇರೆ ಬಿನ್ ತೂ ಕ್ಯಾ, ಕ್ಯಾ ರಂಗ ಛಾನೇ ಲಗಾ, ದೋನೋ ಕೇ ಸದಕೇ ತೂ ಹಸ್ತೇ ಹಸ್ತೇ ದಿಲ್ ಮೇ ಸಮಾನೇ ಲಗಾ, ಡಬಲಿ ವಾಲೇ ಡಬಲಿ ಬಜಾ ಮೇರೆ ಗುಂಗುರು ಬುಲಾತೇ ಹೈ ಹಾ, ಮೈ ನಾಚೂಂ ತೂ ನಚಾ.
1: ಧನ್ಯವಾದ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು ನವಾಜರೆ ಕರೆ ಮಾಡಿದಕ್ಕೆ.
2: ಧನ್ಯ, ನಮಸ್ತೆ.
1: ಓಕೆ, ಸೂಪರ್ ಆಗಿ ಹೇಳಿದ್ರು. ಸರ್ಗಮ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯಿತು. 1979 ರಿಲೀಸ್ ಆದಂತಹ ಈ ಒಂದು ಚಿತ್ರದ ಗೀತೆಯನ್ನು ನವಾಜ್ ಅವರು ಹಾಡಿದಾಯಿತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ,
3: ನಾನು ಪ್ರೇಮ ಮೇಡಮ್.
1: ಓ ಪ್ರೇಮ ಅವರೇ, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ದೋಸೆ ಚಟ್ನಿ.
1: ಹಾ ಸೂಪರ್. ಓಕೆ, ಇವತ್ತು ಲತಾ ಮಂಗೇಶ್ಕರ್ ಅವರ ಹಾಡನ್ನ ಹಾಡ್ಬೋದು.
3: ಒಂದು ಕನ್ನಡದಲ್ಲಿ ಹಾಡಿದಾರೆ ಮೇಡಮ್, ಅದೊಂದು ಲೈನ್ ಹಾಡ್ತೀನಿ.
1: ಹಾಡಿ ಹಾಡಿ.
3: ಎರಡು ಹಾಡು ಹಾಡಿದ್ದಾರೆ ಕನ್ನಡದಲ್ಲಿ.
1: ಹೌದು ಹೌದು. ಹಾ,
3: ಬೆಳ್ಳನೆ ಬೆಳಗ

ಬೆಳ್ಳನೆ ಬೆಳಗಾಯಿತು, ಬೆಳ್ಳನೆ ಬೆಳಗಾಯಿತು, ಆಕಳಿಸುವುದುಂಟೆ ಆಕಳ ಕರು ಬಿಟ್ಟೆ, ಆಕಳಿಸುವುದುಂಟೆ ಆಕಳ ಕರು ಬಿಟ್ಟೆ.

0: ಇಷ್ಟೇ ಮೇಡಮ್, ಎರಡ್ ಲೈನ್ ಅವ್ರದ್ದು.
1: ಓ ಸೂಪರ್ ಆಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ ಪ್ರೇಮ ಅವರೇ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಎಸ್, ನಮ್ಮ ಪ್ರೇಮ ಅವರು ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ನಮ್ಮ ಲತಾ ಮಂಗೇಶ್ಕರ್ ಅವರು ಕನ್ನಡ ಹಾಡನ್ನ ಹಾಡಿದ್ದಾರೆ. ಒಂಥರ ಏನು ಫೇಮಸ್ ಅಂತಾನೆ ಹೇಳ್ಬೋದು, ಒಂಥರ ಮೆಲೋಡಿಯಾಗಿ ಕಂಪೋಸ್ ಮಾಡಿದ್ದಾರೆ ನಮ್ಮ ರಾಗ ಭೂಪಲ್ಲಿ ಅವರು. ಸೊ ಹಾಗೆ ಮತ್ತೊಂದು ಹಾಡು ಉಂಟು ನಮ್ಮ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಎಲ್ಲರೂ ಇರುತ್ತಿರೋ ಅಂತ ಒಂದು ಭಕ್ತಿ ಗೀತೆ, ಆ ಒಂದು ಟ್ರೆಡಿಷನಲ್ ಫ್ಲೋಕ್ ಸಾಂಗು ಕೂಡ ನಮ್ಮ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ
2: ಮೇಡಮ್. ವಿದ್ಯಾನಗರ ವಿಶ್ವಾಸ್ ಅಂತ ಮಾತಾಡ್ತಿರೋದು ಮೇಡಮ್.
1: ಓಕೆ ವಿಶ್ವಾಸ್ ಅವರೇ, ಆಯ್ತಾ ತಿಂಡಿ?
2: ತಿಂಡಿ ಇಲ್ಲ ಮೇಡಮ್, ಈಗ ಆಗ್ಬೇಕು ಮನೆಯಲ್ಲಿ, ಇವತ್ತು ವೀರೇ ಪೂಜೆ ಹಂಗಾಗಿ.
1: ಓಹೋ, ಓಕೆ ಓಕೆ ಓಕೆ. ವಿಶ್ವಾಸ್ ಅವರೇ, ಇವತ್ತು ಲತಾ ಮಂಗೇಶ್ಕರ್ ಅವರ ಹಾಡನ್ನ ಹಾಡ್ಬೋದು?
2: ಎಸ್ ಮೇಡಮ್, ಲತಾ ಮಂಗೇಶ್ಕರ್ ಅಂದ್ರೆ ಫಸ್ಟ್ ನನಗೆ ಮನ್ಸಲ್ಲಿ ಭಾವನೆ ಬರುತ್ತೆ ಮ್ಯಾಮ್, ಏ ಮೇರೆ ಇವತ್ತು ಅನ್ಕೋಲ್ ಹೋಗೋ ಹಾಡು. ಆಕ್ಚುಲಿ ಅದು ನಾವು ಮುಂಬೈಲಿ ಒಂದು ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕಾದ್ರೆ ಬಾಳ ಠಾಕ್ರೆ ಸಾಹೇಬರು ಮುಂಚೂಣಿಯಲ್ಲಿ ನಡೆಸಿದ್ದು. ಆ ಹಾಡು ಹೇಳ್ಬೇಕಾದ್ರೆ ಮೇಡಮ್, ಆ ಯೂಟ್ಯೂಬ್ ಅಲ್ಲಿ ಒಂದ್ಸರಿ ನೋಡಿ, ಪ್ರತಿಯೊಬ್ರು ಏನ್ ನಿಂತ್ಕೊಂತಾರೆ ಮೇಡಮ್, ಆ ವಾಯ್ಸಿಗೆ ಹೊಡಿಸಿದ ಶಕ್ತಿ ಇದೆ. ಹಂಗಂತ ಹೇಳಿ ಹಾಡು ಹೇಳಕ್ ಹೋಗಲ್ಲ, ಯಾಕಂದ್ರೆ ಹಾಡಿ ಅದೇ ಆದ ಘನತೆ ಗೌರವ ಇದೆ, ಮತ್ತೆ ಅವ್ರ ವಾಯ್ಸ್ ಅಲ್ಲಿ ಬಂದ್ರೆ ಮಾತ್ರ ಅದು ಇದು. ಹಾಗಾಗಿ ನನ್ನ ಫೇವ್ರೇಟ್ ರಾಜ್ ಖನ್ನಾ ಮತ್ತೆ ರೇಖಾ ಅವ್ರಿಗೆ ಕೊಟ್ಟರೆ ಹಾಡನ್ನ ಹಾಡ್ತೀನಿ ಮೇಡಮ್. ಇವರ ಲತಾ
1: ಮಂಗೇಶ್ಕರ್
2: ತುಮೇ ಕ್ಯಾ ಬತಾ ದೂ, ತುಮೇ ಬತಾ

0: ಹೋಗ್ಬಿಟ್ಟು ಮೇಡಮ್ ಅವ್ರ ವಾಯ್ಸ್ ಕೇಳಿದ್ರೆ ನಾನು ಭಾವುಕನಾಗ್ತೀನಿ ಮೇಡಮ್ ಹಂಗಾಗಿ.
1: ಓಹೋ, ಓಕೆ.
0: ನಿಜ ಇಲ್ಲ ನಿಜ ಮೇಡಮ್, ಆಕ್ಚುಲಿ ಅವರು ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಪ್ರಾಬಬಲಿ 2021 ತನಕ 21 ಮಾರ್ಚ್ ತನಕ ಇದ್ರು ಅನ್ಸುತ್ತೆ. ಅವ್ರ ಎಲ್ಲ ಹಾಡುಗಳು ವಾಚ್ ಮಾಡ್ತಾ ಬಂದಾಗ ನಮ್ಮ ಏನತ್ರ ಕಳೆದೋಗ್ತಿವಿ ಮೇಡಮ್.
1: ಖಂಡಿತ ಖಂಡಿತ. ಎಸ್, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ. ಎಸ್, ವಿಶ್ವಾಸ್ ಅವರು ಅದ್ಭುತವಾಗಿ ಹಾಡ್ತಾ ಇದ್ರು. ನಾನು ಇಲ್ಲ ಮೇಡಮ್, ನನಗೆ ಕೆಲವೊಂದು ಸರಿ ಕೆಲವೊಂದು ಹಾಡುಗಳು ಹಾಗೆ ನಮ್ಮ ಲತಾ ಮಂಗೇಶ್ಕರ್ ಅವರು ಹಾಡುಗಳನ್ನು ಕೇಳ್ತಾ ಇದ್ದಾರೆ, ಭಾವುಕನಾಗ್ತೀನಿ ಅಂತ ಹೇಳಿದ್ದು ನಿಜ ಸ್ನೇಹಿತರೆ. ಅವರೊಬ್ಬರೆಲ್ಲ ಲೈಕ್ ಆ ಒಂದು ಫೀಲ್ ಯಾರಿಗಿರುತ್ತಲ್ವಾ, ಆ ಎಲ್ಲ ಮನಸ್ಸುಗಳಿಗೂ ಹಾಗೆ ಅನ್ಸೋದು. ಕೆಲವೊಂದು ವಾಯ್ಸ್ ನೋ ಕೇಳ್ತಾ ಇದ್ರೆ ಹಾಗೆ ಕಳೆದೋಗ್ಬಿಡ್ತೀವಿ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
0: ನಮಸ್ತೆ ಮೇಡಮ್, ನಮಸ್ಕಾರ.
1: ಓಕೆ, ಹುಚ್ಚೇಗೌಡ ಸರ್.
0: ನಮಸ್ಕಾರ ಮೇಡಮ್. ನಿಲಯದ ನಿರ್ದೇಶಕರು, ಎಲ್ಲ ಆರ್ಜಿಗಳು, ಮತ್ತೆ ಎಫ್ಎಂ ಶಿವಮೊಗ್ಗ ಎಫ್ಎಂ ಕೇಳ್ತಾ 90.84 ಕೇಳ್ತಾ ಇರ್ತಕ್ಕಂತ ಎಲ್ಲಾ ರೇಡಿಯೋ ಗೆಳೆಯರಿಗೆ ಮತ್ತೆ ಆರ್ಜೆ ರೇಡಿಯೋ ಜಾಕಿ ಎಲ್ಲರಿಗೂ ನಮಸ್ಕಾರ ಮೇಡಮ್.
1: ನಿಮಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ನಮಸ್ಕಾರ. ಓಕೆನಾ.
0: ನಾನು ಎಸ್ ವಿ ವಿಜಯಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಮತ್ತೆ ನಾನು ಮತ್ತೆ ನಮ್ಮ ಸ್ನೇಹಿತರೊಬ್ರು ಪ್ರಕಾಶ್ ಅನ್ನೋರು, ನಾವಿವತ್ತು ಧರ್ಮಪುರಿ ಆಕಾಶವಾಣಿ ಸ್ಟೇಷನ್ ನಲ್ಲಿ ಏನೋ ಫಂಕ್ಷನ್ ಇದೆ, ಹೋಗ್ತಾ ಇದೀವಿ ಮೇಡಮ್. ನಿಮ್ಮ ಆಕಾಶವಾಣಿಯವರು ನಮ್ಮನ್ನ ಕರೆಸಿದ್ದಾರೆ.
1: ಸೂಪರ್ ಸೂಪರ್.
0: ನಾವು ಪ್ರಕಾಶ್ ಅವರು ಹೋಯ್ತಾ ಇದೀವಿ, ಅವ್ರು ಚಿಂತೃಪ್ತಿಯಿಂದ ಬಂದಿದ್ದಾರೆ. ಇಲ್ಲಿ ಸೇರಿ ಹೊಸೂರಲ್ಲಿ ಸೇರಿ ಹೋಯ್ತಾ ಇದೀವಿ. ಈಗ ನಾನು ನಿಮ್ಗೆ ಒಂದು ಹಾಡು ಆಡ್ತೀನಿ, ಹಿಂದಿ ಹಾಡು ಹೇಳಿ ಮೇಡಮ್, ನೀವೇನ್ ಹೇಳ್ತೀರಿ ಹೇಳಿ ಮೇಡಮ್.
1: ಇಲ್ಲ ಸರ್, ನೀವು ಲತಾ ಮಂಗೇಶ್ಕರ್ ಅವರ ಹಾಡನ್ನ ಹಾಡ್ಬೋದು ಅಂತ ಹೇಳ್ತಾ ಇದ್ದಷ್ಟೇ.
0: ಆಡ್ತಾ ಇದೀನಿ ಮೇಡಮ್, ಆಡ್ತೀನಿ ಮೇಡಮ್. ಲತಾ ಮಂಗೇಶ್ಕರ್ ಹಾಡು ಆಡ್ತೀನಿ, ಒಂದೆರಡು ಲೈನ್ ಆಡ್ತೀನಿ ಅಷ್ಟೇ, ಜಾಸ್ತಿ ಆಡ್ನಾರಿ. ಮಾತಾಡೋದು ಅಷ್ಟೇನೆ ಮೇಡಮ್, ಇನ್ನೇನಿಲ್ವಾ, ಬೇರೆ ಮಾತಾಡಿದ ಆಡಿ ಮೇಡಮ್.
1: ಮಾತಾಡ್ಲಿಕ್ಕೆ ಇನ್ನೂ ಬೇಜಾನ್ ಟೈಮ್ ಇದೆ ಸರ್, ನೀವೆಲ್ಲ ಹೊರಟಿದ್ದೀರಲ್ಲ. ಸೊ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನಮ್ಮ ಹಾಗೆ ಕೂಡ ಎಲ್ಲ ಆಕಾಶವಾಣಿ ಎಲ್ಲ, ಬಟ್ ನೀವು ಅಷ್ಟು ಅಭಿಮಾನದಿಂದ ನೀವು ಹೇಳ್ತಾ ಇರ್ಬೇಕಾದ್ರೆ ನಾವು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ.
0: ಹಲೋ
1: ಸರ್, ನಮಸ್ತೆ.
0: ಹಲೋ,
1: ನಮಸ್ತೆ ಸರ್. ನಮಸ್ತೆ. ಓಕೆ, ಹುಚ್ಚೇಗೌಡ ಸರ್, ಹಾಡ್ ಹೇಳಿ, ಹಾಡ್ ಹೇಳಿ.
2: ಹಲೋ
1: ಹಲೋ,
2: ನಾನ್ ಶ್ಯಾಮಲಾ ಪ್ರಕಾಶ್ ಅಂತ ಹೇಳಿ ಮೇಡಮ್, ಚಿಕ್ಕತಿರ್ತಿಂದ ಶ್ಯಾಮಲಾ ಪ್ರಕಾಶ್ ಅಂತ.
1: ಚಾಮುಂಡ ಪ್ರಕಾಶ್. ಹಾಕೆ. ಹಾ,
2: ನಮಸ್ತೆ
1: ಸರ್. ಈಗ
2: ಮೇಡಮ್, ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಸರ್, ನಿಮ್ ಹೆಸರು?
0: ಹಲೋ ಮೇಡಮ್. ಸರಿ, ಅವ್ರದು ಅದು ಏನೋ ಕೇಳಿಸ್ತಾ ಇಲ್ಲ ಇಯರ್ ಫೋನ್. ಸರಿ ನೋಡಿ, ಆಡ್ತೀನಿ ಮೇಡಮ್.
1: ನೋಡಿ,
0: ಸುನೆ ಚಂಪಾ ಸುನೆ ತಾರ ಕೋಯಿ ಗೀತಾ ಕೋಯಿ ಹಾರ ಬಡ ಮಜಾ ಸುನೊ ಮೇರಿ ಬಡ ಮಜಾ ಆಯೇ ಹಾಯೇ ಸುನೊ ಮೇರಿ ಬಾ ಸುನೆ ಚಂಪಾ ಸುನೆ ತಾರ ಕೋಯಿ ಗೀತಾ ಕೋಯಿ ಹಾರ. ಸರಿ ಮೇಡಮ್, ಲತಾ ಮಂಗೇಶ್ಕರ್ ಆಡಿರೋದು ಇದು.
1: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ ಮೇಡಮ್, ಓಕೆ ಮೇಡಮ್.
1: ಓಕೆ, ಹುಚ್ಚೇಗೌಡ ಸರ್ ಅವರು ಸುಮಾರು ಸಖತ್ ಜೋಶಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಹಾಗೆ ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ. ಸೊ ಸುನ್ ಚಂಪಾ ಸುನತಾರ ಅಂತ ಮೋಸ್ಟ್ಲಿ ಇದು ನಾನು ಕೇಳಲಿಕ್ಕಿಲ್ಲ ಈ ಹಾಡು. ಎಸ್, ಆದರೆ ಮಾತ್ರ ಹಾಡಿದ್ರು. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ. ಎಸ್, ಕರೆ ಕಟ್ ಆಯಿತು. ಸ್ನೇಹಿತರೆ, ತುಂಬ ಚೆನ್ನಾಗಿ ಇವತ್ತಿನ ನಮ್ಮ ಲತಾ ಮಂಗೇಶ್ಕರ್ ಅವರ ಒಂದು ಏನು ಅವರ ಹಾಡುಗಳನ್ನು ನಮ್ಮ ಕೇಳುಗರು ಹಾಡ್ತಾಯಿದ್ರು. ಎಸ್, ಈಗ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಲತಾಜಿಯವರು ಹುಟ್ಟಿದ್ದು. ಮನೆಯವರು ಇಟ್ಟಿದ ಹೆಸರು ಹೇಮಾ ಅಂತ ಹೇಳಿ. ಆಮೇಲೆ ತಂದೆ ರಂಗಭೂಮಿ ಕಲಾವಿದ ಪಂಡಿತ್ ದೀನನಾಥ್ ಮಂಗೇಶ್ಕರ್ ಅವರು ತಮ್ಮ ನಾಟಕದ ಪಾತ್ರವೊಂದರ ನೆನಪಿಗಾಗಿ ಲತಾ ಅಂತ ಹೆಸರಿಟ್ಟರು. ಆದರೆ ವಿಧಿಯ ಆಟ ನೋಡಿ ಲತಾಜಿ ಅವರಿಗೆ ಕೇವಲ ಸಣ್ಣ ಏನು ಚಿಕ್ಕರಿಂದಾಗಿಂದಲೂ ಕೂಡ ಅವರು ಕೆಲವೊಂದು ಹಾಡುಗಳನ್ನು ಕಲಿತಾ ಅವರು ಕೆಲವೊಂದು ಸಂದರ್ಭದಲ್ಲಿ ಅವರು ಕೂಡ ಭಾವುಕರಾಗಿದ್ದು ಉಂಟು ಅಂತಲೇ ಹೇಳ್ಬೋದು. ಮನೆಯಲ್ಲಿ ಹಿರಿಯ ಮಗಳಾಗಿದ್ದ ಲತಾಜಿಯವರು ತಮ್ಮ ತಂಗಿಯರಾದ ಆಶಾ, ಉಷಾ, ಮೀನಾ ಮತ್ತು ತಮ್ಮ ಹೃದಯನಾಥ್ ಅವರ ಜವಾಬ್ದಾರಿ ಹೊರಬೇಕಾಗಿ ಬಂತು. ಆ ಪುಟ್ಟ ವಯಸ್ಸಿನಲ್ಲೇ ಕುಟುಂಬಕ್ಕಾಗಿ ಹಾಡೋದಕ್ಕೆ ಅಭಿನಯಿಸೋದಕ್ಕೆ ಶುರು ಮಾಡಿದ ಆ ಪುಟ್ಟ ಹುಡುಗಿ ಮುಂದೆ ಇಡೀ ಜಗತ್ತೇ ತಿರುಗಿ ನೋಡೋ ಗಾನ ಕೋಗಿಲೆ ಆಗ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ಅವರ ಒಂದು ನೆನಪಿಗಾಗಿ ಕೆಲವೊಂದಿಷ್ಟು ಹಾಡುಗಳನ್ನು ನಮ್ಮ ಕೇಳುಗರು ಹಾಡ್ತಾ ಇದ್ದಾರೆ. ಹಾಗೆ ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. 9686096279 ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಹಾಡನ್ನು ಹಾಡ್ಬೋದು ಅಂತ ಹೇಳ್ತಾ ಈಗ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಷ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಅವರ ಹಾಡನ್ನು ಹಾಡ್ಬೋದು ಅಂತ ತಿಳಿಸಿದ್ದೆ. ಈಗ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
9: ಆಶಾ ಪ್ರಕಾಶ್ ಕೋಲಾರದಿಂದ.
1: ಓಕೆ ಮೇಡಮ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಪ್ಪ, ನೀನ್ ಚೆನ್ನಾಗಿದ್ದೀಯಮ್ಮ?
1: ಸೂಪರ್ ಆಗಿದ್ದೀನಿ. ಆಯ್ತಾ ತಿಂಡಿ?
9: ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ, ತಟ್ಟ ಅಕ್ಕಿ ರೊಟ್ಟಿ, ಈರುಳ್ಳಿ, ಬೆಳ್ಳುಳ್ಳಿ,
1: ಮಸಾಲೆ ರೊಟ್ಟಿ. ಓಕೆ, ನಮಗೆ ಕೊಡಲ್ವಾ?
9: ಕೊಡ್ತೀನಿ ಬಾರಮ್ಮ, ಇಲ್ಲ ಅನ್ನಕ್ಕಾಗತ್ತ? ಊಟ ಹಂಚ್ಕೊಂಡು ತಿನ್ಬಹುದು, ಹಣ್ಣು ಹಂಚ್ಕೊಂಡು ತಿನ್ಬಹುದು.
1: ಹೌದು,
9: ಎಲ್ಲ ಇದೆ ಬಾ, ಕೊಡ್ತಿದ್ದೆ ಅಷ್ಟೇ ಕೇಳಿದ್ದು.
1: ಓಕೆ ಆಶಾ ಅವ್ರೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಿಮ್ಮ? ಲತಾ ಮಂಗೇಶ್ಕರ್ ಅವರ ಹಾಡನ್ನ ಕೊಟ್ಟಿದ್ದೆ. ಓಕೆನಾ, ಹಾಡ್ತೀರಾ?
9: ಅದೇ ಹಾಡೇ ಹೇಳ್ಬೇಕಾ?
1: ಲತಾ ಮಂಗೇಶ್ಕರ್ ಅವ್ರದ್ದು ಸುಮಾರಿದೆ, ನಿಮ್ಮ ನಿಮ್ಮ ಕಾಲದಿಂದನು ಅವರು ಸಖತ್ ಫೇಮಸ್ ಅವರು.
9: ಏನಪ್ಪ
1: ಅದು ಹಾಡಿದರೆ? ಹಾಡಾಯ್ತು, ನೀವು ಹಾಡ್ತೀರಾ?
9: ಯಾವ ಹಾಡ ಇಲ್ಲಮ್ಮ.
1: ಹಾಡ್ತೀರಾ? ಸರಿ,
9: ಒಂದು ಕ್ಲೂ ಕೊಡು ಹೇಳ್ತೀನಿ ಬೇಕಾದ್ರೆ.
1: ಹಳೆ ಹಾಡದ ಆಕ್ಚುಲಿ. ಲಗ ಜಾಗಲೆ ಹಿಂದಿ ಅಂತ ಏನಿಲ್ಲ, ಬಟ್ ಈಗ ಅವರು ಪ್ರೇಮ್ ಅವ್ರು ಹಾಡಿದ್ರಲ್ಲ, ಹಂಗಾಗಿ ನೀವು ಚೇಂಜ್ ಮಾಡಿ ಹಾಡ್ತೀರ. ಯಾಕಂದ್ರೆ ನಿಮಗೆ ಗೊತ್ತಿದೆ ಹಾಡ್ಲಿಕ್ಕೆ ಹಿಂದಿ, ಅದಕ್ಕೆ ಕೇಳಿದ್ ನಾನು. ಹೇಳಿ ಹೇಳಿ.
9: ಏಕ ಏಕ ಅವರು ಏಕ ಸಿಲ್ಸಿಲ್ಲ ಹೋವೇ, ಪ್ರೀತಿ ಜನಕನಾದ ಹೋವೇ ಆಜ ಗೈ ತನೆ ತನೆ ತನಹನುಮೆ ಏಕ ಏಕ ಅವರು ಏಕ ಸಿಲ್ಸಿಲಾ ಹುವೇ ಸಂತೋಷ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್
9: ವೆಲ್ಕಮ್.
1: ಓಕೆ, ನಮ್ಮ ಆಶಾ ಪ್ರಕಾಶ್ ಅವರು ಸಿಲ್ಸಿಲಾ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದ್ದಾಯಿತು. ಕಿಶೋರ್ ಕುಮಾರ್ ಅವರು ಹಾಗೆ ಲತಾ ಮಂಗೇಶ್ಕರ್ ಅವರು ಈ ಒಂದು ಹಾಡನ್ನು ಹಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ,
10: ನಮಸ್ತೆ ಮೇಡಮ್.
1: ನಮಸ್ತೆ,
10: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
10: ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಮತ್ತೆ ಎಣ್ಗಾಯಿ ಪಲ್ಯ ಮಾಡಿದ್ರು ಮೇಡಮ್.
1: ಸೂಪರ್ ಸೂಪರ್. ಓಕೆ, ಇವತ್ತು ಲತಾ ಮಂಗೇಶ್ಕರ್ ಅವರ ಹಾಡನ್ನ ಹಾಡ್ಬೋದು?
10: ಖಂಡಿತ ಮೇಡಮ್, ಕನ್ನಡನೇ ನಂಗೆ ಸರಿಯಾಗಿ ಬರಲ್ಲ, ಆದ್ರೂ ಕೂಡ ಒಂದೆರಡು ಲೈನ್ ಹಾಡೋಣ ಅಂತ ಒಂದು ಪ್ರಯತ್ನ ಮಾಡಿದೆ, ಕನೆಕ್ಷನ್ ಸಿಕ್ತು ಮೇಡಮ್.
1: ಹಾಡಿ ಹಾಡಿಪ್ಪ.
10: ಇದು ಮೈನಾ ಪೆರಕೆರನ ಹಾಡಿದ್ದಾರ ಮೇಡಮ್?
1: ಇಲ್ಲ ಹಾಡಿಲ್ಲ. ಹಾಡಿ.
10: ಜ ಜ ಜ ಜ ಕಬೂತರ ಜ ಜ ಜ ಕಬೂತರ ಜ ಜ ಜ ಕಬೂತರ ಜ ಜ ಜ ಕಬೂತರ ಜ ಜ ಜ ಪಹಲೆ ಪ್ಯಾರ ಕಿ ಪಹಲಿ ಚಿಟ್ಟಿ ಹೋ ಪಹಲಿ ಪ್ಯಾರ ಪಹಲಿ ಚಿಟ್ಟಿ ಸಾಜನ ಕೋ ದೇಖ ಕಬೂತರ ಜ ಜ ಜ ಕಬೂತರ ಜ ಜ ಜ ಕಬೂತರ ಜ ಜ ಜ ಕಬೂತರ ಜ ಜ ಜ ಹುಣಸಕ ಹೇ ನಾ ಜಬ್ ಸೇ ಗಾಯೆ ತುಮ್ ಸೋ ಮೇ ಅಧೂರಿ ಲಗ್ತಿ ಹೋ. ಅಷ್ಟೇ ಮೇಡಮ್, ಗೊತ್ತಾಗ್ತಾ ಇರೋದು.
1: ಓಕೆ, ಕೇಳ್ತಾ ಇದ್ರ ಹಾಡುಗಳನ್ನ?
10: ಏನ್ ಮೇಡಮ್
1: ಹಾಡನ್ನ ಕೇಳ್ತಾ ಇರ್ತೀರಾ ಆಗಾಗ? ಲತಾ ಮಂಗೇಶ್ಕರ್
10: ಹೆಚ್ಚು ಕೇಳಂತದ ಅಂದ್ರೆ ಕನ್ನಡನೇ ಮೇಡಮ್.
1: ಓಕೆ ಓಕೆ,
10: ಆದ್ರೂ ಕೂಡ ಇದು ಒಂದೆರಡು ಆಕಾಶವಾಣಿಯಲ್ಲಿ ಮೂಡ್ ಬರ್ತಾ ಇರ್ತಲ್ಲ, ಒಂದೆರಡು ಲೈನ್
1: ಕೇಳಿಸ್ಕೊತಾರೆ.
10: ಗೀತೆಗಳು ಚೆನ್ನಾಗಿ ತುಂಬಾ ಕೇಳಕ್ಕೆ ಇಂಪ ಆಗಿರುತ್ತೆ,
1: ಖಂಡಿತ.
10: ಆದ್ರೆ ಆಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
1: ಓಕೆ ಸರ್, ಥ್ಯಾಂಕ್ ಯು ಪ ಥ್ಯಾಂಕ್ ಯು ಕರೆ ಮಾಡಿದ್ರೆ.
10: ಯಾವ್ದು ಕಷ್ಟ ಇಲ್ಲ,
1: ಖಂಡಿತ. ನೀವೇ ಅದನ್ನೇ ಹೇಳಕ್ಕೆ ಹೊರಟಿದ್ದೆ ಈಗ, ಕಲ್ತ್ರೆ ಯಾವ್ದು ಕಷ್ಟ ಇಲ್ಲ ಅಲ್ವಾ? ಎಸ್, ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ಸುಬ್ರಹ್ಮಣ್ಯವರು ಬೆಂಗಳೂರಿಂದ ಕರೆ ಮಾಡಿ ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು ಲತಾ ಮಂಗೇಶ್ಕರ್ ಅವರು. ಹಾಗೆ ಎಸ್ ಪಿ ಬಿ ಅವರು ಈ ಹಾಡನ್ನ ಹಾಡಿದ್ರು, ತುಂಬಾ ಚೆನ್ನಾಗಿರುವ ಹಾಡು ಅಂತಾನೆ ಹೇಳ್ಬೋದು. ಆಗ ನಾನು ಸಣ್ಣೋರಿದ್ದ ಕೇಳ್ತಾ ಇದ್ದಂತಹ ಗಾನ ಕೋಗಿಲೆಯ ಮೊದಲನೇ ಹಾಡು ಅಂತಾನೆ ಹೇಳ್ಬೋದು. ಸೊ ಯಾವುದೇ ಒಂದು ಪಾರಿವಾಳ ಹೋದ್ರು ಕೂಡ ಅವರ ಹಾಡೇ ನನಗೆ ನೆನಪಾಗ್ತಿತ್ತು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ಅರೆ ಅರೆ, ಕರೆ ಕಟ್ ಆಯ್ತು. ಓಕೆ, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ ಹಲೋ
11: ಹಲೋ,
1: ನಮಸ್ತೆ.
12: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ಸುಧಾ ಅವರೇ. ಆಯ್ತಾ ನಾಷ್ಟ?
12: ಅದೇ ಮಾಡ್ತಾ ಇದ್ದೆ ನೋಡ್ರಿ, ಮಿರ್ಚಿ ಹಾಕ್ತಾ ಇದ್ದೆ.
1: ಅದೇ ಆ ಕಡೆಯಿಂದ ಬುಲಾವ್ ಬಂತು ಪಾಪ, ನಿಮ್ಮ ಮನೆಯವ್ರು ಕರೆದ್ರು. ಓಕೆ, ಎಸ್, ಈಗ ಲತಾ ಮಂಗೇಶ್ಕರ್ ಅವರ ಹಾಡನ್ನ ಹಾಡ್ಬೋದಾ? ಓಕೆ
12: ಹಾಡ್ತೀನಿ ಮೇಡಮ್. ನಾನು ಕೂಡ ಮೈನೆ ಪ್ಯಾರಿಕೆ ಚಿತ್ರದ್ದೇ ತಗೊಂತಾ ಇದ್ದೀನಿ.
1: ಹಾ ಹಾಡಿ.
12: ದಿಲ್ ದೀವಾನಾ ಬಿನ್ ಸಜನಾ ಕೇ ಮಾನೇನಾ, ದಿಲ್ ದೀವಾನಾ ಬಿನ್ ಸಜನಾ ಕೇ ಮಾನೇನಾ, ಯೇ ಪಗಲಾ ಹೇ ಸಮಝಾನೆ ಸೇ ಸಮಝೇನಾ, ಯೇ ಪಗಲಾ ಹೇ ಸಮಝಾನೆ ಸೇ ಸಮಝೇನಾ, ದಕ್ ದಕ್ ದಕ್ ದಕ್ ಬೋಲೆ ಇತ್ ಉಟ ದೋಲೆ ದಿನ ರೇನಾ, ಯೇ ಪಗಲಾ ಹೇ ಸಮಝಾನೆ ಸೇ ಸಮಝೇನಾ, ದುನಿಯಾ ಮಾಂಗೇ ಅಪ್ನಿ ಮುರಾದೆ ಮೈ ತೋ ಮಾಂಗು ಸಾಜನ್, ಓ ಹೋ ದುನಿಯಾ ಮಾಂಗೇ ಅಪ್ನಿ ಮುರಾದೆ ಮೈ ತೋ ಮಾಂಗು ಸಾಜನ್, ರಹೆ ಸಲಾಮತ್ ಮೇರಾ ಸಜನಾ ಔರ್ ಸಜನಾ ಕಾ ಆಂಗನ್, ಇಸ್ಕೆ ಸಿವಾ ದಿಲ್ ರಬ್ ಸೇ ಕುಚ್ ಭೀ ಚಾಹೇನಾ, ಯೇ ಪಗಲಾ ಹೇ ಸಮಝಾನೆ ಸೇ ಸಮುಜೇನಾ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸುಧಾ ಮ್ಯಾಮ್. ಓಕೆ ಓಕೆ, ಸಖತ್ತಾಗಿ ಹಾಡ್ತಾ ಇದ್ರು. ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಸುಧಾ ಅವರು ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಹಾಡನ್ನು ಆರಿಸ್ಕೊಂಡು ಹಾಡಿದ್ದಾಯಿತು ಅಂತ ಹೇಳ್ತಾ ಹೌದಲ್ವಾ. ನಾವು ಕೆಲವೊಂದು ಹಾಡುಗಳ ಕೇಳ್ತಾ ಹೋದರೆ ನಮ್ಮ ಭಾವನೆಗಳು ಕೂಡ ಹಾಗೆ ತೇಲ್ತಾ ಇರುತ್ತೆ. ಮನೆಯಲ್ಲಿ ಸಖತ್ತಾಗಿ ಒಂಥರ ವೈಬೇ ಬೇರೆ ಚೇಂಜ್ ಆಗುತ್ತೆ. ಎಸ್, ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ ಹಲೋ
13: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ
13: ಮೇಡಮ್, ನನ್ನ ಹೆಸರು ಹಲೋ.
1: ಓಕೆ,
13: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಹತ್ತಿ ಜೋಡಣೆ ಹೊಳೆಸ್ಪುರ ತಾಲೂಕು ಹಾಸನ ಜಿಲ್ಲೆ.
1: ಓಕೆ ಚಂದ್ರಶೇಖರ್,
13: 13 ನಮ್ಮೆಲ್ಲ ಸೋದರ ಸೋದರಿಯರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
1: ನಮಸ್ಕಾರಗಳು.
13: ನಮ್ಮ ಲತಾಂ ಜಸ್ಕ್ ವಿಷಯ ತಗೊಂಡಿದ್ದೀರಾ?
1: ಹೌದು.
13: ಅವ್ರು ಕನ್ನಡದಲ್ಲಿ ಹಾಡುಗಳೇ ಕಮ್ಮಿ, ಒಂದೇ ಒಂದು ಹಾಡಿದೆ ಅಂತ ಕಾಣುತ್ತೆ.
1: ಎರಡು ಹಾಡಿದೆ,
13: ಅದೆಲ್ಲ ಹೇಳ್ಬಿಟ್ಟಿದ್ದಾರೆ.
1: ಹೌದು.
13: ನಾನು ಒಂದು ಏಕ್ ದ್ವಿಜ ಕೇಳಿ ಇದ್ದಿದ್ದು ಹೇಳ್ತೀನಿ ಮೇಡಮ್.
1: ಹಾಡಿ.
13: ಹಾಂ, ಶುರು ಮಾಡೋದಾ?
1: ಹಾಡಿ.
13: ತೇರೆ ಮೇರೆ ಬೀಚ್ ಮೇ ಕೈಸಾಯೆ ಬಂಧನ್ ಅಂಜಾನ, ಕೈಸಾಯೆ ಬಂಧನ್ ಅಂಜಾನ ಅಂತ ಅಷ್ಟೇ ಬರೋದು ಮೇಡಮ್ ನನಗೆ.
1: ಧನ್ಯವಾದಗಳು. ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು ಚಂದ್ರಶೇಖರ್ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
14: ಹಲೋ,
1: ನಮಸ್ತೆ.
14: ನಮಸ್ಕಾರ ಮೇಡಮ್, ಆರಾಮಿದ್ರಿ ಮೇಡಮ್?
1: ಸೂಪರ್ ಆಗಿದ್ದೀವಿ. ನೀವು ಸುಮಿತ್ರ ಅವರೇ?
14: ನಾವು ಕೂಡ ಆರಾಮಿದ್ದೀರಿ ಮೇಡಮ್.
1: ಆಯ್ತಾ ನಾಷ್ಟ?
14: ನಾಷ್ಟ ಆಯ್ತು ಮೇಡಮ್.
1: ಓಕೆ, ಇವತ್ತು ನಮ್ದು ಆಯ್ತು. ಓಕೆ, ಇವತ್ತು ಯಾವ ಗೀತೆನ ಹಾಡ್ತಾ ಇದ್ದೀರಾ?
14: ಅದೇ ಹಿಂದಿ ಹೇಳತ್ತಿರ ಲತಾ ಮಂಗೇಶ್ಕರ್ ಅವ್ರು ಅಂತೇಳಿ.
1: ಹೌದು ಹೌದು.
14: ನನಗೆ ಹಿಂದಿ ಅಷ್ಟೊಂದು ಬರಲ್ಲ, ಆದ್ರೂ ಹಾಡ್ತೀನಿ ತಪ್ಪ ಆದ್ರೆ ಕ್ಷಮೆ ಇರ್ಲಿ.
1: ಆಯ್ತು ಆಯ್ತು. ಓಕೆ.
14: ದೀದಿ ತೇರಾ ದೇವರ ದಿವಾನಾ,

0: गुड़ियों को डाली दाना, वो पगला है ये मुझके पुराना, वो पगला है ये मुझके पुराना, आए राम गुड़ियों को डाली दाना, आए राम गुड़ियों को डाली दाना।
1: ओके मैडम,
2: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
2: ಓಕೆ, ಎಸ್ ಸುಮಿತ್ರ ಅವರು ಒಂದು ಒಳ್ಳೆಯ ಗೀತೆನ ಹಾಡಿದಾಯಿತು. ಲತಾ ಮಂಗೇಶ್ಕರ್ ಅವರು ಹಾಗೆ ಎಸ್ ಪಿ ಬಿ ಅವರು ಹಾಡಿರುವಂತಹ ಎಸ್ ಯಾವ ಚಿತ್ರ, ದೀದಿ ತೇರಾ ದೇವರ್ ದಿವಾನಾ, ಯಾವ ಚಿತ್ರದ್ದು? ಎಸ್ ಹಾಮ್ ಆಪ್ಕೆ ಹೇ ಕೌನ್ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
2: ನಮಸ್ತೆ.
3: ನಮಸ್ತೆ
2: ವೇದಾ ಮೇಡಮ್.
3: ಆಯ್ತು,
2: ಅಚ್ಚಾ ನಮ್ದು ಆಯ್ತು. ಇವತ್ತು ತಿಂಡಿ ಬಿಸಿಬೇಳೆ ಬತ್ತು. ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
3: ನಮ್ಗೇನು ಅಷ್ಟೇನು ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳ್ತೇನೆ,
2: ಹಾಡಿ.
3: ಇದು ಯಾವ್ದು? ಓಡ್ ಕೌಂತಿ ಚಲನಚಿತ್ರದ್ದು.
2: ಓಕೆ,
3: ಅದೇ ಮಂಗೇಶ್ಕರ್ ಹಾಡು ಅಂತ ನಾನು ಅನ್ಕೊಂಡಿದ್ದೀನಿ.
2: ಹಾಡಿ, ಗೊತ್ತಾಗತ್ತೆ.

0: ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ವೇದಾ ಮೇಡಮ್ ಅವರು ಹಾಡಿದ್ರು, ಆದರೆ ಏನು ತಾಳ ಇದೆಯಲ್ಲ ಅದು ಸ್ವಲ್ಪ ಬೇರೆ ಥರನೇ ನನಗೆ ಕೇಳಿಸಿದುಂಟು. ಹಾಡಿದ್ದು ಹೌದು, ಓಕಾವಂತಿ ಚಿತ್ರದೇ ಹಾಡೋದು ಲಗ್ಜಾಗಲೇ. ನಾನು ಇದನ್ನು ಕೊನೆಯಲ್ಲಿ ಆ ಹಾಡನ್ನು ಪ್ಲೇ ಮಾಡ್ತೀನಿ. ನನಗೆ ಫಸ್ಟ್ ಒಂದ್ಸರಿ ಕನ್ಫ್ಯೂಸ್ ಆಯಿತು, ಏನಪ್ಪ ಇದು ಯಾವುದು ಅಂತ. ಬಟ್ ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಎಸ್ ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9860996279. ಓಕೆ, ನಿಮಗೆ ಗೊತ್ತಾ 1929 ಸೆಪ್ಟೆಂಬರ್ 28 ಮಧ್ಯಪ್ರದೇಶದ ಇಂದೋರ್ನಲ್ಲಿ ಲತಾಜಿ ಹುಟ್ಟಿದ್ದು ಅಂತ ನಾನು ಆಗಲೇ ತಿಳಿಸ್ತಾ ಇದ್ದೆ. ಸೊ ಈಗ 1946 ಹಿಂದಿ ಚಿತ್ರರಂಗಕ್ಕೆ ಕಾಲಿಟ್ಟ ಲತಾಜಿಯವರು ದೊಡ್ಡ ಬ್ರೇಕ್ ಸಿಕ್ಕಿದ್ದು ಅಂತಂದರೆ 1949 ಮಹಲ್ ಸಿನಿಮಾ ಮೂಲಕ. ಆ ಸಿನಿಮಾದ ಆಯೋಗನೇ ಒಂಥರ ಏನು ಆ ಥರನೇ ಹೇಳ್ಬೋದು, ಅದರಲ್ಲೊಂದು ಹಾಡಿದೆ ಆಯೇಗ ಆನೆವಾಲ ಅಂತ. ಸೊ ಆ ಒಂದು ಹಾಡು ರೇಡಿಯೋಗಳಲ್ಲಿ ಪ್ಲೇ ಆಗ್ತಾ ಇತ್ತು. ಇಡೀ ದೇಶವೇ ಯಾರೀ ಗಾಯಕಿ ಅಂತ ಬೆರಗಾಗಿ ಕೇಳ್ತಾ ಇದ್ದಿದ್ದು ಉಂಟು ಅಂತಲೇ ಹೇಳ್ಬೋದು. ಅಲ್ಲಿಂದ ಶುರುವಾದದ್ದ ಲತಾ ಮಂಗೇಶ್ಕರ್ ಅವರ ಎರಾ ಅಂತಲೇ ಹೇಳ್ಬೋದು. 6-7 ದಶಕಗಳ ಕಾಲ ಬರೋಬ್ಬರಿ 36 ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲೂ ನೆಲೆಸಿದ್ರು. ಪ್ರತಿಯೊಂದು ಹಾಡಿನಲ್ಲೂ ಪ್ರತಿಯೊಂದು ಪದವನ್ನು ಸ್ಪಷ್ಟವಾಗಿ ಉಚ್ಚರಿಸೋ ಆ ಶಿಸ್ತು, ಆ ಭಕ್ತಿ ನಿಜಕ್ಕೂ ನಮಗೆಲ್ಲ ಸ್ಫೂರ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಲತಾ ಮಂಗೇಶ್ಕರ್ ಅವರು ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋ ಇನ್ನೊಂದು ಅದ್ಭುತ ವಿಷಯ ಏನು ಅಂತಂದರೆ ನಮ್ಮ ಕನ್ನಡ ನಾಡಿನ ಜೊತೆಗಿನ ಅವರ ಬಾಂಧವ್ಯ. 1967 ಬಂದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಬೆಳ್ಳನೆ ಬೆಳಗಾಯಿತು ಅನ್ನೋ ಹಾಡನ್ನು ಲತಾಜಿಯವರು ಹಾಡಿದಾಗ ಪ್ರತಿಯೊಬ್ಬ ಕನ್ನಡಿಗನ ಮನೆ ಮನೆಯಲ್ಲೂ ಆ ಹಾಡು ಗಂಗೋತ್ರಿಯಂತೆ ಹರಿಯಿತು ಅಂತಲೇ ಹೇಳ್ಬೋದು. ಹಾಗೆ ಸ್ನೇಹಿತರೆ, ನೆನಪಿನ ದೋಣಿ ಚಿತ್ರದ ಕನಸಲು ನೀನೆ ಮನಸಲು ನೀನೆ ಹಾಡಂತೂ ಯಾವತ್ತಿಗೂ ಅಮರ ಅಂತಲೇ ಹೇಳ್ಬೋದು. ಇನ್ನು ಲತಾಜಿಯವರ ಧ್ವನಿಯಲ್ಲಿದ್ದ ಆ ಶಕ್ತಿ ಎಂಥದ್ದು ಗೊತ್ತಾ? 1963 ಚೀನಾ ಯುದ್ಧದ ನಂತರ ನವದೆಹಲಿಯಲ್ಲಿ ಲತಾ ಮಂಗೇಶ್ಕರ್ ಅವರು ಏ ಮೇರಿ ವತನ್ ಕೆ ಲೋಗೋ ಹಾಡನ್ನು ಹಾಡಿದಾಗ ಆ ಹಾಡನ್ನು ಕೇಳ್ತಾ ನಿಂತಿದ್ದ ಅವತ್ತಿನ ಭಾರತದ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಕೂಡ ಅವರು ಕಣ್ಣಲ್ಲಿ ನೀರು ತಂದಿದ್ದು ಉಂಟು. ಒಬ್ಬ ಗಾಯಕಿಯ ಧ್ವನಿ ದೇಶದ ಪ್ರಧಾನಿಯನ್ನೇ ಭಾವುಕರಾಗಿ ಮಾಡಿದ್ದು ಅಂತಂದರೆ ಆ ಧ್ವನಿಯಲ್ಲಿದ್ದ ದೈವಿಕ ಸ್ಪಂದನ ಎಂಥದ್ದು ಅಲ್ವಾ? ಸೊ ಅವರಿಗೆ ಎಷ್ಟೇ ನೆನ್ಪಿಸ್ಕೊಂಡ್ರೆ, ಎಷ್ಟು ಸರಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಿದ್ರು ಸಾಲದು ಸ್ನೇಹಿತರೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.
2: ನಮಸ್ತೆ ಶ್ವೇತಾ ಮೇಡಮ್.
1: ನಮಸ್ತೆ ಉಲ್ಲಾಸ್ ಅವರೇ, ಆಯ್ತಾ ತಿಂಡಿ?
2: ರೊಟ್ಟಿ ಮಾಡಿದ್ರು ಮೇಡಮ್. ನಿಮ್ದು ಮೇಡಮ್?
1: ನಮ್ದು ಬಿಸಿಬೇಳೆ ಬಾತು. ಹೌದು. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಲತಾ ಮಂಗೇಶ್ವರ್ ಸಂಗೊಳ್ಳಿ ರಾಯಣ್ಣ ಮೇಡಮ್ ಅದು.
1: ಓಕೆ ಓಕೆ, ಹಾಡಿ.
2: ಅದೇ ಬೆಳ್ಳನೆ ಬೆಳಗಾಯಿತು ಮೇಡಮ್ ಅದೇ
1: ಹಾಡಿಪ್ಪ.
2: ಬೆಳ್ಳನೆ ಬೆಳಗಾಯಿತು, ಬೆಳ್ಳನೆ ಬೆಳಗಾಯಿತು, ಬೆಳ್ಳನೆ ಬೆಳಗಾಯಿತು, ಬೆಳ್ಳನೆ ಬೆಳಗಾಯಿತು. ಎಳ್ಳಿನ ಚೇತನ ಗೆಲುವ ಬೆಳ್ಳನೆ ಬೆಳಗಾಯಿತು, ಬೆಳ್ಳನೆ ಬೆಳಗಾಯಿತು. ಆಕಳಿಸುವುದುಂಟೆ ಆಕಳು ಕರು ಬಿಟ್ಟೆ, ಆಕಳಿಸುವುದುಂಟೆ ಆಕಳು ಕರು ಬಿಟ್ಟೆ. ಓಕಳಿ ಕಂದಿವ ಆಕಳು ಹಿಂದುವ, ಬೆಳ್ಳನೆ ಬೆಳಗಾಯಿತು, ಬೆಳ್ಳನೆ ಬೆಳಗಾಯಿತು. ಎಳ್ಳಿನ ಚೇತನ ಗೆಲುವ ಬೆಳ್ಳನೆ ಬೆಳಗಾಯಿತು. ಅಷ್ಟೇ ಮೇಡಮ್, ಥ್ಯಾಂಕ್ಸ್.
1: ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಅವರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್.
1: ಓಕೆ, ಸಂಗೊಳ್ಳಿ ರಾಯಣ್ಣ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು ಉಲ್ಲಾಸ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
0: ಸತೀಶ್ ವಿದ್ಯಾನಗರ ಶಿವಮೊಗ್ಗ.
1: ನಮಸ್ತೆ ಸತೀಶ್ ಸರ್. ಆಯ್ತಾ ತಿಂಡಿ?
0: ತಿಂಡಿ ಆಗಿಲ್ಲ, ಭಾನುವಾರ ಸ್ವಲ್ಪ ಲೇಟ್.
1: ಓಕೆ ಓಕೆ. ಎಸ್, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ
0: ಮೇಡಮ್? ಒಂದು ಹಾಡ್ತೀನಿ ಮೇಡಮ್, ಜೋ ವಾದಾ ಕಿಯಾ ಹೇ ಓ ನಿಬಾನಾ ಪಡೆಗಾ.
1: ಓಕೆ ಓಕೆ, ಹಾಡಿ.
0: ಯಾವ ಫಿಲಂ ಅಂತ ಗೊತ್ತಿಲ್ಲ ನನಗೆ.
1: ಓಕೆ.
0: ಜೋ ವಾದಾ ಕಿಯಾ ಓ ನಿಬಾನಾ ಪಡೆಗಾ, ರೋಕೆ ಸಮಾನಾ ಛಾಯೇ ರೋಕೆ ಖುದಾಯೇ ತುಮಕೋ ಆನಾ ಪಡೆಗಾ. ಜೋ ವಾದಾ ಕಿಯಾ ಓ ನಿಭಾನಾ ಪಡೆಗಾ, ರೋಕೆ ಸಮಾನಾ ಛಾಯೇ ರೋಕೆ ಖುದಾಯೇ ತುಮಕೋ ಆನಾ ಪಡೆಗಾ. ಜೋ ವಾದಾ ಕಿಯಾ ಓ ನಿಭಾನಾ ಪಡೆಗಾ, ನಿಭಾನಾ ಪಡೆಗಾ. ತರಸ್ತೆ ನಿಗಾಹೋನೇ

0: जाने कदा जाने वफा, छोड़ो शर्माना तुमको आना पड़ेगा, जो वादा किया हो निभाना पड़ेगा, ये माना हमें जैसे जाना पड़ेगा, पढ़ ले समझ लो तुमने जब भी पुकारा हमको आना पड़ेगा, जो वादा किया हो निभाना पड़ेगा, निभाना पड़ेगा।
1: थैंक यू, करे ಮಾಡಿದಕ್ಕೆ ಧನ್ಯವಾದಗಳು ಸರ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಓಕೆ, ಸತೀಶ್ ಅವರು ತಾಜ್ ಮಹಲ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯಿತು. ಮೊಹಮ್ಮದ್ ರಫಿ ಅವರು ಹಾಗೆ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಹಾಡು ಅಂತಲೇ ಹೇಳ್ಬೋದು. ಈಗ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವಾದ ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಹಾಡನ್ನು ಹಾಡ್ಬೋದು ಅಂತ ತಿಳಿಸಿದ್ದೆ. ಸೊ ನಮ್ಮ ಕೇಳುಗರು ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಹಾಗೆ ಈಗ ಮತ್ತೊಂದು ಕಾಲ್ ಸ್ವೀಕರಿಸೋದಕ್ಕಿಂತ ಮುಂಚೆ ಇಲ್ಲ ಸ್ವೀಕರಿಸ್ಬಿಡೋಣ. ಹಲೋ,
11: ಹಲೋ,
1: ನಮಸ್ತೆ.
11: ನಮಸ್ತೆ ಮೇಡಮ್.
1: ನಮಸ್ತೆ. ಆಯ್ತಾ ತಿಂಡಿ? ಏನ್ ಮಾಡಿದ್ರಿ
11: ತಿಂಡಿ ಮೇಡಮ್? ಇದ್ದಲ್ಲಿ
1: ಅನಂತ್ ರಾಜು ಅವರೇ.
11: ಇಲ್ಲ ಮೇಡಮ್, ಅನಂತ್ ರಾಜ್ ಅಲ್ಲ. ನೋಡಿ ಎಷ್ಟು ಮಾಡಿ.
1: ಅದೇ ನಂಗೆ ನಿಮ್ ವಾಯ್ಸ್ ಸ್ವಲ್ಪ ಅವ್ರ ತರ ರಿಲೇಟ್ ಅನ್ಸ್ತು. ಸಾರಿ ಗೊತ್ತಾಗಿಲ್ಲ ಹೇಳಿ. ಮೀನಾಕ್ಷಿ ಮೀನಾಕ್ಷಿ ಅಲ್ಲಪ್ಪ.
11: ಮೀನಾಕ್ಷಿ ರಾಮಚಂದ್ರ ಮೇಡಮ್.
1: ರಾಮಚಾರಿನಾ?
11: ರಾಮಚಂದ್ರ.
1: ರಾಮಚಂದ್ರ ಓಕೆ. ನನ್ನ ಹೆಸರು ಶ್ವೇತಾ ಅಂತ. ಸರಿ ರಾಮಚಂದ್ರ ಅವ್ರೆ. ಆಯ್ತಾ ತಿಂಡಿ? ಓಕೆ, ಇವತ್ತು ಲತಾ ಮಂಗೇಶ್ಕರ್ ಅವರ ಹಾಡನ್ನ ಹಾಡಬಹುದು.
11: ಲತಾ ಮಂಗೇಶ್ಕರ್? ಹಿಂದಿ ನಮ್ಗೆ ಗೊತ್ತಿರಲಿಲ್ಲ ಮೇಡಮ್.
1: ಹೌದಾ? ಓಕೆ, ಅವರು ಹಾಡಿರುವಂತಹ ಎರಡು ಹಾಡಿದೆ, ಹಾಡಬಹುದಾ ಅದರಲ್ಲಿ?
11: ಲತಾ ಮಂಗೇಶ್ಕರ್ ಹಿಂದಿ ತುಜೆ ದೇಖಾ ತೋ ಜಿ ಜಾನಾ ಸನಮ್ ಪ್ಯಾರ್ ಹೋತಾ ಹೈ ದಿವಾನಾ ಸನಮ್ ಅಭಿಯ ಆಸೆ ಕಾ ಆ ಜಾ ಜನಮ್. ಅದು ಯಾರು ಹಾಡಿದ್ರು ಗೊತ್ತಿಲ್ಲ ಮೇಡಮ್. ತುಜೇರಿ ಬಾಮೋ ಹಿ ಮರ್ಗಾ ಜನಮ್ ತುಜೆ ದೇಖಾ ತೋ ಜಿ ಜಾನಾ ಸನಮ್.
1: ಸೂಪರ್. ಅದು ಆ ಹಾಡನ್ನ ಲತಾ ಮಂಗೇಶ್ಕರ್ ಅವರೇ ಹಾಡಿರೋದು. ಓಕೆ ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ರಾಮಚಂದ್ರ ಅವರು ಕನ್ಫ್ಯೂಷನ್ ಅಲ್ಲಿ ಹಾಡಿದ್ರು ಹೌದಾ ಇಲ್ಲ ಅಂತ, ಬಟ್ ಹೌದು ಆ ಹಾಡನ್ನ ನಮ್ಮ ಲತಾ ಮಂಗೇಶ್ಕರ್ ಅವರು ಹಾಗೆ ಕುಮಾರ್ ಸಾನು ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು. ಹಾಗೆ ನಮ್ಮ ಕೇಳುವರ್ಗದ ನಮ್ಮ ವಿಶ್ವಾಸ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಏನಪ್ಪ ಅಂದರೆ ಅವರೊಂದು ಸ್ಕ್ರಿಪ್ಟ್ ಅಂದರೆ ಒಂದು ಏನೋ ಮೆಸೇಜ್ ಕಳಿಸಿದ್ದಾರೆ. ಭಾರತ ಕ್ರಿಕೆಟ್ ತಂಡ 1983 ವಿಶ್ವಕಪ್ ಗೆದ್ದಾಗ ಭಾರತದಲ್ಲಿ ಆಟಗಾರರಿಗೆ ಅಭಿನಂದಿಸಲು ನವದೆಹಲಿಯಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿ ಅದರಲ್ಲಿ ಬಂದಂತಹ ಲಕ್ಷಾಂತರ ರೋಗಗಳನ್ನು ಆಟಗಾರರಿಗೆ ನೀಡಲಾಯಿತು. ನೆನಪಿರಲಿ, BCCI ಕ್ರಿಕೆಟ್ ಮಂಡಳಿ ಈಗಿನಷ್ಟು ಶ್ರೀಮಂತವಾಗಿರಲಿಲ್ಲ ಅಂತ. ಇದಕ್ಕೆ ಲತಾ ದೀದಿ ಅವರು ಅಷ್ಟು ಒಳ್ಳೆಯವರು ಅಂತ ಹೇಳಿಬಿಟ್ಟು ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ಎಸ್ ಹೌದು ಸ್ನೇಹಿತ, ಹೌದು ಸರ್, ನೀವು ಕಳಿಸಿದ್ದು ಏನು ಈ ಒಂದು ಮೆಸೇಜ್ ತುಂಬ ಚೆನ್ನಾಗಿದೆ. ಎಸ್, ಅವಾಗಿನ ಏನು BCCI ಕ್ರಿಕೆಟ್ ಮಂಡಳಿ ಆಗಿನ ನೋಡಿದವ್ರಿಗೆ ಗೊತ್ತಾಗತ್ತೆ ಅದರದ್ದು ಏನು ಏನು ಹೇಗಿತ್ತು ಅಂತ. ತುಂಬ ಥ್ಯಾಂಕ್ ಯು ನಮ್ಮ ಈ ಒಂದು ಮೆಸೇಜ್ ತಿಳಿಸಿದ್ದಕ್ಕೆ ವಿಶ್ವಾಸ್ ಅವರಿಗೆ ಅಂತ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ. ಅರೆ ಹಲೋ, ಕೇಳಿಸ್ತಾ ಇಲ್ಲ. ಓಕೆ, ಎಸ್, ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ನಮಸ್ತೆ. ಹಾಡಿ ಹಾಡಿ ಸರ್. ಹಲೋ
12: ಹಾಡಿ.
1: ಆಯ್ತು, ನಿಮ್ದಾಯ್ತಾ?
12: ತಿಂಡಿ
1: ನಮ್ದು ಇವತ್ತು ಬಿಸಿಬೇಳೆ ಬಾತು.
12: ನಮ್ದು ಕೇಸರಿ
1: ಬಾತ್. ಓಕೆ, ಕೇಸರಿ ಬಾತ್ ತಿಂಡಿನಾ ಚೌಚೌ ಬಾತ? ಚೌಚೌ ಬಾತ್ ಜೊತೆ ಕೇಸರಿ ಬಾತ್ ತಿಂದ್ರ? ಬರೀ ಕೇಸರಿ ಬಾತ್ ತಿಂದ್ರ? ಅರೆ ರೇ, ಸರಿ ಓಕೆ. ಸ್ವೀಟ್ ಸ್ವೀಟ್ ಆಗಿ ಈಗ ಹಾಡು ಹೇಳಿ ಲತಾ ಮಂಗೇಶ್ಕರ್ ಅವ್ರದ್ದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ದಿಲ್ಸೆ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯ್ತು ರಾಘವೇಂದ್ರ ಅವರು. ಲತಾ ಮಂಗೇಶ್ಕರ್ ಅವರು ಈ ಹಾಡನ್ನು ಹಾಡಿದುಂಟು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
13: ಹಲೋ,
1: ನಮಸ್ತೆ.
13: ನಮಸ್ತೆ ಶ್ವೇತಾ ಅವರಿಗೆ.
1: ಓಕೆ ಶಾಂತಾ ಮೇಡಮ್, ಆಯ್ತಾ ತಿಂಡಿ?
13: ತಿಂಡಿ ತಿನ್ಬೇಕು, ಕಡುಬು ಮೆಂತ್ಯ ಚಟ್ನಿ ಚಟ್ನಿ ಪುಡಿ.
1: ಓಕೆ ಸೂಪರ್.
13: ನಿಮ್ದು?
1: ನಮ್ದು ಇವತ್ತು ಬಿಸಿಬೇಳೆ ಬಾತು.
13: ಓ, ಬಿಬಿ ಬಾತು.
1: ಹೌದು,
13: ಎಲ್ಲರಿಗೂ ಮಧುರ ಗಾನದ ಈ ದಿನದ ಗುಡ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಬಾನುಲಿಕೇಂದ್ರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ವೇತಾ.
1: ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
13: ನೇನತೆ ಹಾಡ್ತಿದ್ದು. ಹಾ,

0: कबूतर जा कबूतर जा कबूतर जा कबूतर जा पहले प्यार की पहली चिट्ठी हो पहली बार की पहली चिट्ठी साजन पाते आ कबूतर जा कबूतर जा कबूतर जा कबूतर जा। थैंक यू श्वेता।
1: थैंक यू करे मरदिके धन्यवाद।
0: थैंक यू।
1: ओके नम ಶಾಂತಾ ಮೇಡಮ್ ಅವರು ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯಿತು. ಓಕೆ, ನಾಗರಾಜ್ ಅವರು ಮೆಸೇಜ್ ಹಾಕಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಸರ್. ಹಾಗೆ ಪ್ರಕಾಶ್ ಅವರು ಕೂಡ ಮೆಸೇಜ್ ಹಾಕಿದ್ದಾರೆ, ನಮಸ್ತೆ ಮೇಡಮ್, ಈ ದಿನ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಆಗೋದಿಲ್ಲ, ಹಾಗಾಗಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ, ನೀವು ಕೂಡ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಅಂತ ಪ್ರಕಾಶ್ ಅವರು ಮೆಸೇಜ್ ಹಾಕಿದರೆ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಧನ್ಯವಾದಗಳು ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ ಶ್ವೇತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಶುಭಾ ಮೇಡಮ್,
2: ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
2: ಚೆನ್ನಾಗಿದ್ದೀವಪ್ಪ.
1: ಆಯ್ತಾ ತಿಂಡಿ?
2: ಓ, ತಿಂಡಿ ಆಯ್ತು, ಇವತ್ತೆಲ್ಲ ಗೆಸ್ಟ್ ಎಲ್ಲ ಇದ್ರು, ತನಕ ಆಯ್ತು. ನಾವು ಫ್ರೀ ಆದ್ಮೇಲೆ ನಿಮಗೆ ಕಾಲ್ ಸ್ಟಾರ್ಟ್ ಮಾಡಿದ್ದೀವಿ.
1: ಸೂಪರ್ ಸೂಪರ್. ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ಲತಾ ಮಂಗೇಶ್ಕರ್ ಅವ್ರದ್ದು ಖುಷಿ ಆಯ್ತು ಕೇಳಿ, ಅದಕ್ಕೆ ಬಿಡಬಾರ್ದು ಅಂತ ಹೇಳಿ. ಯಾರು ಎಷ್ಟು ಚೆನ್ನಾಗಿದ್ರು ಕೂಡ ನಕ್ರೆ ನಗ್ಲಿ ಹತ್ರ ಹಳ್ಳಿ ಕೇಳಿ ಅಂತ ಹೇಳಿ.
1: ಯಾರು ಹಂಗ್ ಮಾಡಲ್ಲಪ್ಪ,
2: ಯಾಕಂದ್ರೆ ಲತಾ ಮಂಗೇಶ್ಕರ್ ಅವ್ರು ನನ್ ಫೇವ್ರೇಟ್ ಸಾಂಗ್ ಅವರು. ಒಳ್ಳೆ, ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ. ನಂಗೆ ಒಂದ್ ಎರಡ್ ಲೈನ್, ನಂದು ಬಾಳ ಹಳೇ ಮೂವಿ ಇದು, ಹಳೆ ಮೂವಿ ಅಂದ್ರೆ ಮೆಲೋಡಿ ಸಾಂಗ್. ಲತಾ ಮಂಗೇಶ್ಕರ್ ಎಸ್ ಪಿ ಬಿ ಹಾಕಿರೋದು ಸೌದಾಗರ್ ಅಂತ.
3: ಜಬ ಪಾಗುಮಿ ಕಹಿ ಬೋಲಿಕಿಲ್ಲಾ ತು ಬಹು ಮೀನೆ ಕಹಲು ಹಿಲು ಎಲು ಹಿಲು ಪರ್ವತ ಕಾಯಿ ಹಾಲಿ ಕಟ.

0: ಥ್ಯಾಂಕ್ ಯು.
1: ಸೊ ಥ್ಯಾಂಕ್ ಯು, ಕರೆ ಮಾಡಿದಕ್ಕೆ ಧನ್ಯವಾದಗಳು ಶುಭಾ ಮೇಡಮ್.
0: ತುಂಬಾ ದಿನ ಆಗಿತ್ತು, ಎಲ್ಲ ಮರ್ತೋಗಿದೆ ಟ್ಯೂನ್ ಎಲ್ಲ, ಆದ್ರೂ ಏನೋ ಫಸ್ಟ್ ನೆನಪಾಗಿದ್ದೆ ಆ
1: ಹಾಡು,
0: ಹಂಗಾಗಿ ಈ ಹಾಡನ್ನ ಹೇಳಿದ್ದೀನಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಶುಭಾ ಮೇಡಮ್ ಅವರು ಸೌದಾಗರ್ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯಿತು. ನಾನು ಯಾವಾಗ ಸಣ್ಣೋಳಿದ ಕೇಳಿದ್ದು ಈ ಹಾಡು, ಇಲು ಇಲು ಕ್ಯಾ ಹೇ ಇಲು ಅಂತ ಒಂದು ಸಾಂಗ್ನ ನಾನು ಕೇಳ್ತಾ ಇದ್ದೆ ಆಗಾಗ. ಸೊ ಆ ಒಂದು ಹಾಡನ್ನು ನೆನಪು ಮಾಡಿಕೊಟ್ಟಿದ್ದಕ್ಕೆ ಶುಭಾ ಮೇಡಮ್ ಅವರಿಗೆ ಧನ್ಯವಾದಗಳು. ಓಕೆ, ಇವತ್ತಿನ ನಮ್ಮ ಮಧುರ ಗಾನ ಕಾರ್ಯಕ್ರಮಕ್ಕೆ ಏನು ಟೈಮ್ ಆಗಿದೆ, ಮುಗಿಸುವಂಥ ಸಮಯ ಬಂದಿದೆ. ಕೊನೆಯದಾಗಿ ಸ್ನೇಹಿತರೆ, ನಮ್ಮ ಒಂದೆರಡು ಲೈನು ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದರೆ, ಸಾಧನೆ ದೊಡ್ಡದಾಗಿದ್ದಾಗ ಹುಡುಕಿಕೊಂಡು ಬರೋ ಗೌರವಗಳು ಅಷ್ಟೇ ದೊಡ್ಡದಾಗಿರುತ್ತೆ ಅಲ್ವಾ. ಸೊ ಲತಾಜಿಯವರು ಭಾರತ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ 2001 ಅವ್ರು ಪಡ್ಕೊಂಡ್ರು. ಹಾಗೆ ಪದ್ಮವಿಭೂಷಣ 1999 ಅವ್ರದ್ದು ಪಡ್ಕೊಂಡಿದ್ದಾಯಿತು. ಹಾಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳು ಕೂಡ 1989 ಅವರಿಗೆ ದೊರಕಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲ, ಫ್ರಾನ್ಸ್ ಸರ್ಕಾರದ ಅತ್ಯುನ್ನತ ಆಫೀಸರ್ ಆಫ್ ದ ಲೆಜೆಂಡ್ ಆಫ್ ಆನರ್ ಅಂತ ಈ ಒಂದು ಪ್ರಶಸ್ತಿ ಕೂಡ ಅವರಿಗೆ ಸಲ್ಲಿತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ಈ ನಮ್ಮ ಲತಾ ಮಂಗೇಶ್ಕರ್ ಸ್ಪೆಷಲ್ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ, ಲತಾಜಿಯವರ ಈ ಒಂದು ಹಾಡನ್ನು ಕೂಡ ನೀವು ಹಾಡಬೇಕು ಅಂತ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾಯಿತು. ಸೊ ಇಷ್ಟೊತ್ತು ನಮ್ಮ ನೀವೆಲ್ಲ ಕರೆ ಮಾಡಿ ಲತಾಜಿಯವರ ಒಂದು ಸೊಗಸಾದ ಹಾಡುಗಳನ್ನು ನಿಮ್ಮ ಕಂಠದಲ್ಲಿ ನಾವು ಕೇಳಿದ್ದಾಯಿತು, ಖುಷಿ ಪಟ್ಟಿದ್ದಾಯಿತು ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಒಂದು ಹಾಡನ್ನು ಹಾಡ್ತೀನಿ. ತುಂಬ ಇದೆ, ನನಗೆ ಕನ್ಫ್ಯೂಷನ್ ಆಯಿತು ಯಾವುದಪ್ಪ ಹಾಡೋದಂತ, ಯಾಕಂದರೆ ಅಷ್ಟು ಚೆನ್ನಾಗಿ ನಮ್ಮ ಲತಾಜಿಯವರು ಹಾಡಿದ್ದಾರೆ. ನನಗೆ ಈಗ ಸದ್ಯಕ್ಕೆ ನೆನಪಾಗ್ತಿರೋದು ಓಕೆ

ಅಂಜಲಿ. ಸೊ ಎಸ್, ಈ ಒಂದು ಹಾಡು ತುಂಬ ದಿವಸ ಆಯಿತು ನಾನು ಹಾಡಿದೆ, ನನಗೆ ತುಂಬ ಖುಷಿ ಕೊಟ್ಟಂತಹ ಹಾಡು ಅಂತಲೇ ಹೇಳ್ಬೋದು. ಈಗ ನಿಮಗೋಸ್ಕರ ಮತ್ತೊಂದು ಹಾಡನ್ನು ಪ್ಲೇ ಮಾಡ್ತಾ ಇವತ್ತಿನ ನಮ್ಮ ಮಧುರ ಗಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: This is the beginning.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
1: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಹೆಂಗಮ್ಮ ಮಲ್ಗೆ ಮಾರು,
5: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
4: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
5: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವನ್ನ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 rupees. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
0: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090977755. ಇದಕ್ಕೆ ಸಂಪರ್ಕಿಸಬಹುದು.
7: ಬ್ರೋ, ಅವನಿಗಿನ್ನೂ 26 ವರ್ಷ,

0: ಭಾರ ಎತ್ತುವಾಗ ಬಿದ್ಬಿಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಲೋಹಿಯ ಜನ್ಮಶತಾಬ್ದಿ ಪ್ರತಿಷ್ಠಾನದಿಂದ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಚಿಂತನಾಸ್ತಕ ಯುವಜನರಿಗಾಗಿ ಅಕ್ಟೋಬರ್ 24 ಮತ್ತು 25 ಕುಪ್ಪಳ್ಳಿಯಲ್ಲಿ ಅಧ್ಯಯನ ಶಿಬಿರ ಆಯೋಜಿಸಲಾಗಿದೆ. ಗಾಂಧಿ, ಲೋಹಿಯಾ, ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತು ಉಪನ್ಯಾಸ, ಚರ್ಚೆ ಹಾಗೂ ಸಂವಾದಗಳು ನಡೆಯಲಿವೆ. ನೆಲ್ಲುಕುಂಟೆ ವೆಂಕಟೇಶ್, ಧೂ ಸರಸ್ವತಿ, ಎ ನಾರಾಯಣ, ರಾಜಾರಾಮ್ ತೋಳ್ಪಾಡಿ, ನಿತ್ಯಾನಂದ ಬಿ ಶೆಟ್ಟಿ, ಎನ್ಎಂ ಇಸ್ಮಾಯಿಲ್, ಜಿ ಸಚ್ಚಿದಾನಂದ ಮೈಸೂರು, ಬಿ ಅಮರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಲು ಆಸಕ್ತಿ ಇರುವ 20-40 ವರ್ಷದೊಳಗಿನ ಯುವಕ ಯುವತಿಯರು ಗಾಂಧಿ, ಲೋಹಿಯಾ ಹಾಗೂ ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು 10-20 ವಾಕ್ಯಗಳಲ್ಲಿ ಬರೆದು ಹೆಸರು, ಊರು, ವಿದ್ಯಾಭ್ಯಾಸ ಅಥವಾ ಉದ್ಯೋಗ ವಿವರಗಳೊಂದಿಗೆ ಶ್ರೀದೇವಿ ಅವರ ಮೊಬೈಲ್ಗೆ 10 October ವಾಟ್ಸಪ್ ಮಾಡಬಹುದು. 2 ದಿನಗಳ ಊಟ ಹಾಗೂ ವಸತಿ ಸೇರಿದಂತೆ ವಿದ್ಯಾರ್ಥಿಗಳಿಗೆ 200 ರೂಪಾಯಿ ಮತ್ತು ಉದ್ಯೋಗಿಗಳಿಗೆ 500 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀದೇವಿ 9880605037 ಸವಿತಾ ನಾಗಭೂಷಣ್ 9481351079 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಗೋವರ್ಧನ ಟ್ರಸ್ಟ್ನ 1 ವರ್ಷದ ಗೋ ಸೇವಾ ಪಯಣದ ಅಂಗವಾಗಿ 7 October ಅಬ್ಬಲಗೆರೆಯ ನವ್ಯಶ್ರೀ ಈಶ್ವರವನದಲ್ಲಿ ಗೋ ಸಂಜೀವಿನಿ ಧಾಮ ಆಸಕ್ತ ಗೋವುಗಳ ಆರೈಕೆ ಕೇಂದ್ರಕ್ಕೆ ಶಂಕುಸ್ಥಾಪನೆ ಹಾಗೂ 8 October ಶುಭಮಂಗಳ ಸಮುದಾಯ ಭವನದಲ್ಲಿ ಗೋ ಸೇವಾ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಕೆಇ ಕಾಂತೇಶ್ ತಿಳಿಸಿದರು. ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ 8 AM to 10:30 ಗೋ ಸೇವಾ ಸಂಭ್ರಮದಲ್ಲಿ ಉಪನ್ಯಾಸ, ಸಂವಾದ, ವಿವಿಧ ಗೋ ತಳಿಗಳ ಪ್ರದರ್ಶನ, ಗೋ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಇರಲಿದೆ. ಅಶ್ವಶಕ್ತಿ ಹಾಗೂ ವಿಶ್ವಬಂಧು ಗೋಶಾಲೆಯ ಸಾವಯವ ಗೊಬ್ಬರ ಲೋಕಾರ್ಪಣೆ ಮಾಡಲಾಗುವುದು ಎಂದರು. ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ, ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಮಾಜಿ DCMKS ಈಶ್ವರಪ್ಪ ಅಧ್ಯಕ್ಷತೆ ವಹಿಸುವರು. ಈ ವೇಳೆ ರೈತರೊಂದಿಗೆ ಸಾವಯವ ಕೃಷಿ, ಮಣ್ಣಿನ ಫಲವತ್ತತೆ, ಗೊಬ್ಬರ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸಂವಾದ ನಡೆಯಲಿದೆ ಎಂದು ಹೇಳಿದರು. 7 October 1:00 PM ಗೋ ಸಂಜೀವಿನಿ ಧಾಮಕ್ಕೆ ಶಂಕುಸ್ಥಾಪನೆಯನ್ನು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿ ನೆರವೇರಿಸುವರು ಎಂದರು. ಮಾಜಿ DCMKS ಈಶ್ವರಪ್ಪ, ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ, ಕಾರ್ಯದರ್ಶಿಗಳಾದ ರಮೇಶ್ ಬಾಬು, ಎಂ ನಾಗೇಶ್, ಖಜಾಂಜಿ ಎಸ್ಕೆ ಶೇಷಾಚಲ, ಸೀತಾರಾಮ್, ನಾಗರಾಜ್, ಜಯಸ್ವಾಮಿ, ಉದಯ್ಕುಮಾರ್, ಶ್ರೀಕಾಂತ್, ಶುಭಾ ರಾಘವೇಂದ್ರ, ಉಷಾ ಅರುಣ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಸಹ್ಯಾದ್ರಿ ರಂಗತರಂಗದಿಂದ 40ನೇ ವರ್ಷದ ಸಂಭ್ರಮದ ಅಂಗವಾಗಿ ಜ್ಞಾನಪೀಠ

ಪ್ರಶಸ್ತಿ ಪುರಸ್ಕೃತ ಗಿರೀಶ್ ಕಾರ್ನಾಡರ ತುಘಲಕ್ ನಾಟಕವನ್ನು ಅಕ್ಟೋಬರ್ 5ರಂದು ಸಂಜೆ 6:30ಕ್ಕೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶಿಸಲಾಗುವುದು ಎಂದು ಸಂಸ್ಥೆಯ ಗೌರವಾಧ್ಯಕ್ಷ ಕಾಂತೇಶ್ ಕದರಮಂಡಲಗಿ ತಿಳಿಸಿದರು. ಪತ್ರಿಕಾಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್.ಎಸ್. ಹಾಲಸ್ವಾಮಿ ನಾಟಕವನ್ನು ನಿರ್ದೇಶಿಸಿ ವಿನ್ಯಾಸ ಮಾಡಿದ್ದಾರೆ. ಶ್ರೀಪಾದ ತೀರ್ಥಹಳ್ಳಿ ಸಂಗೀತ, ಶಂಕರ ಬೆಳಲಕಟ್ಟೆ ಬೆಳಕು, ಮಂಜು ರಂಗಸಜ್ಜಿಕೆ ಹಾಗೂ ಡಿ.ಎಸ್. ರವಿಶಂಕರ್ ಮೇಕಪ್ ನಿರ್ವಹಣೆ ಮಾಡಲಿದ್ದಾರೆ ಎಂದರು. ತುಘಲಕ್ ನಾಟಕ ಅಧಿಕಾರ, ಆದರ್ಶ, ರಾಜಕೀಯ ಭ್ರಮನಿರಸನ ಹಾಗೂ ಮನುಷ್ಯನ ಸಂಕೀರ್ಣ ಮನಸ್ಸಿನ ವಿವಿಧ ಆಯಾಮಗಳನ್ನು ತೆರೆದಿಡುತ್ತದೆ. ನಾಟಕಕ್ಕೆ 100 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಿದೆ ಎಂದರು. ನಿರ್ದೇಶಕ ಆರ್.ಎಸ್. ಹಾಲಸ್ವಾಮಿ ಮಾತನಾಡಿ, ಕಾವ್ಯಾತ್ಮಕ ಪ್ರದರ್ಶನ ನೀಡಲಿದ್ದೇವೆ ಎಂದರು. ಎಸ್. ಸುರೇಶ್, ಎಂ.ಬಿ. ಕೆಂಚನಾಗರಾಜ್, ಎಚ್.ವಿ. ಶ್ರೀನಿಧಿ ದೇಶಪಾಂಡೆ ಇದ್ದರು. ಮುಂದಿನ ವಿವರ. ಮಹಾನಗರ ಪಾಲಿಕೆಯು ದಸರಾ ಪ್ರಯುಕ್ತ ರಂಗ ದಸರಾ ಅಡಿಯಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಡ್ರಾಮಾ ಜೂನಿಯರ್ಸ್ ಹಾಗೂ 15 ವರ್ಷದ ಮೇಲ್ಪಟ್ಟವರಿಗೆ ಡ್ರಾಮಾ ಸೀನಿಯರ್ಸ್ ಎಂಬ ಜಿಲ್ಲಾ ಮಟ್ಟದ ಏಕಪಾತ್ರ ಅಭಿನಯ ಸ್ಪರ್ಧೆ ಆಯೋಜಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು ವಿವಿಧಾತ್ಮಕ ವಿಚಾರ ಅಥವಾ ಸಮಾಜದ ಶಾಂತಿಗೆ ಭಂಗ ತರುವ ವಿಚಾರಗಳನ್ನು ಹೊರತುಪಡಿಸಿ ಯಾವುದೇ ಪ್ರಕಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಅಭಿನಯವನ್ನು 3-4 ನಿಮಿಷ ಅವಧಿಯಲ್ಲಿ ಅಭಿನಯಿಸಬೇಕು. ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಅಕ್ಟೋಬರ್ 11ರಂದು ಮಧ್ಯಾಹ್ನ 2 ಗಂಟೆಗೆ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾದ ಡ್ರಾಮಾ ಜೂನಿಯರ್ಸ್ಗೆ ಪ್ರಥಮ ಸ್ಥಾನಕ್ಕೆ 4,000 ರೂಪಾಯಿ, ದ್ವಿತೀಯಕ್ಕೆ 3,000 ರೂಪಾಯಿ ಹಾಗೂ ತೃತೀಯಕ್ಕೆ 2,000 ರೂಪಾಯಿ. ಡ್ರಾಮಾ ಸೀನಿಯರ್ಸ್ ವಿಭಾಗದಲ್ಲಿ ಪ್ರಥಮಕ್ಕೆ 5,000 ರೂಪಾಯಿ, ದ್ವಿತೀಯಕ್ಕೆ 4,000 ರೂಪಾಯಿ ಹಾಗೂ ತೃತೀಯಕ್ಕೆ 3,000 ರೂಪಾಯಿ ನಗದು ಬಹುಮಾನವನ್ನು ರಂಗದಸರಾ ಸಮಿತಿಯಿಂದ ಅಕ್ಟೋಬರ್ 19ರಂದು 11:30ಕ್ಕೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರನ್ನು ಅಕ್ಟೋಬರ್ 10ರೊಳಗಾಗಿ ಸದಸ್ಯ ಕಾರ್ಯದರ್ಶಿಗಳು, ರಂಗದಸರಾ ಸಮಿತಿ, ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳುವುದು. ವಿವರ ಹಾಗೂ ನೋಂದಣಿಗೆ ದೂರವಾಣಿ ಸಂಖ್ಯೆ 9591482469 ಹಾಗೂ 83104251915 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಮಲವಗೊಪ್ಪದಲ್ಲಿರುವ ಭದ್ರಾ ಕಾಡ ಕೇಂದ್ರ ಕಚೇರಿಯಲ್ಲಿ ಅಕ್ಟೋಬರ್ 5ರಂದು ಬೆಳಗ್ಗೆ 11 ಗಂಟೆಗೆ ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ನೀರು ಬಳಕೆದಾರರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು ಮತ್ತು ಪದಾಧಿಕಾರಿಗಳಿಗೆ 1 ದಿನದ ತರಬೇತಿ ಕಾರ್ಯಾಗಾರ ಹಾಗೂ ನೀರು ಬಳಕೆದಾರರ ಸಹಕಾರ ಸಂಘಗಳಿಗೆ ಕೃಷಿ ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ರೈತ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್.ಜೆ. ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ವಲಯದ ಭಾರತೀಯ ಅಂಚೆ ನೌಕರರ ಸಂಘಗಳ ವಲಯ ಕಾರ್ಯಕಾರಿಣಿ ಸಭೆ ಹಾಗೂ ಸಂಘಟನಾ ಕಾರ್ಯಾಗಾರವನ್ನು ಅಕ್ಟೋಬರ್ 4 ಮತ್ತು 5 ರಂದು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 10:30ಕ್ಕೆ ಭಾರತೀಯ ಅಂಚೆ ನೌಕರರ ಒಕ್ಕೂಟದ ಕಾರ್ಯಾಧ್ಯಕ್ಷ ಬಿಜೆ ಸುಂದರೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ವಲಯದ ಭಾರತೀಯ ಅಂಚೆ ನೌಕರರ ಸಂಘದ ಕಾರ್ಯದರ್ಶಿ ಕೆಆರ್ ನಾಗರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ ವಲಯದ ವಿವಿಧ ಸಂಘಗಳ ವಲಯ ಮಟ್ಟದ ಹಾಗೂ ವಿಭಾಗೀಯ ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಲಿದ್ದು ಅಂಚೆ ನೌಕರರ ವಿವಿಧ ಸೇವಾ ಸಮಸ್ಯೆಗಳು, ಸಂಘಟನಾ ಚಟುವಟಿಕೆಗಳು ಹಾಗೂ ಮುಂಬರುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಯಲಿವೆ. APT 2 ಹೊಸ ಮಾದರಿಯ ಸದಸ್ಯತ್ವ ಪರಿಶೀಲನಾ ವ್ಯವಸ್ಥೆ ಕುರಿತು ವಿಶೇಷ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಭಾರತೀಯ ಸೇನೆಯಲ್ಲಿ ಸುದೀರ್ಘ 24 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಬಂದ ಇಬ್ಬರು ಯೋಧರನ್ನು ಕುಟುಂಬಸ್ಥರು, ಸ್ನೇಹಿತರು, ಮಾಜಿ ಯೋಧರು ಗುರುವಾರ ನಗರದ ರೈಲ್ವೆ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಬೆಂಗಳೂರು ತಾಳಗೊಪ್ಪ ರೈಲಿನಲ್ಲಿ ಇಬ್ಬರು ಯೋಧರು ತವರಿಗೆ ಮರಳಿದರು. ಯೋಧರು ರೈಲಿನಿಂದ ಇಳಿಯುತ್ತಿದ್ದಂತೆ ಕುಟುಂಬಸ್ಥರು, ಸ್ನೇಹಿತರು ಘೋಷಣೆ ಕೂಗಿದರು. ಡೊಳ್ಳು ಬಾರಿಸಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಸ್ವಾಗತಿಸಿದರು. ಹವಾಲ್ದಾರ್ ವಿಜಯ್ ಕುಮಾರ್ ಮಾತನಾಡಿ, ಸೇನೆಯಲ್ಲಿ ಪಂಜಾಬ್, ಗುವಾಹಟಿ, ಉತ್ತರ ಪ್ರದೇಶದ ಬಬೀನಾ, ಜಮ್ಮುವಿನ ಮೇಂಧಾರ್ ಸೆಕ್ಟರ್, ದೆಲ್ಲಿ, ಅರುಣಾಚಲ ಪ್ರದೇಶ, ಇತರೆಡೆ ಕರ್ತವ್ಯ ನಿರ್ವಹಿಸಿದ್ದೇನೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಮ್ಮುವಿನ ಖತುವಾ ಪ್ರದೇಶದಲ್ಲಿ ಡ್ರೋನ್ ಕಾರ್ಯಾಚರಣೆಯ ಜವಾಬ್ದಾರಿ ವಹಿಸಿಕೊಂಡಿದ್ದೆ ಎಂದು ವಿವರಿಸಿದರು. ಶಿವಾಜಿ ನಾಯಕ್ ಮಾತನಾಡಿ, ನನ್ನದು ಮೂಲತಃ ನ್ಯಾಮ್ತಿ ಪಟ್ಟಣ, ಶಿವಮೊಗ್ಗದಲ್ಲಿ ಕಾಲೇಜು ಶಿಕ್ಷಣ ಪಡೆದಿದ್ದೇನೆ. ಸಿಕಂದರಾಬಾದ್ನಲ್ಲಿ 2 ವರ್ಷ ಸೇನಾ ತರಬೇತಿ ಪಡೆದು ಪಂಜಾಬ್, ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರೀಯ ರೈಫಲ್ಸ್ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡೆ. ಬಳಿಕ ಮುಂಬೈ, ರಾಜಸ್ಥಾನ್, ಉತ್ತರ ಪ್ರದೇಶ, ಪಠಾಣ್ಕೋಟ್ ಹಾಗೂ ವಿವಿಧ ಗಡಿ ಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಿದೆ. ಕೊನೆಯದಾಗಿ ಗುವಾಹಟಿ ಮತ್ತು ಅಸ್ಸಾಂ ಭಾಗದಲ್ಲಿ ಸೇವೆ ಸಲ್ಲಿಸಿ ನಾನ್ ಕಮಿಷನ್ ಆಫೀಸರ್ ಆಗಿ ಸೇವೆ ಪೂರ್ಣಗೊಳಿಸಿದೆ ಎಂದರು. ಸ್ಫುಡಾಧ್ಯಕ್ಷ ಸಿಜೆ ಮಧುಸೂದನ್, ರಾಷ್ಟ್ರಭಕ್ತರ ಬಳಗದ ಕೆಇ ಕಾಂತೇಶ್, ಕುವೆಂಪು ವಿವಿ ಸಿಂಡಿಕೇಟ್ ಸದಸ್ಯ ಡಿಎಸ್ ಶಿವಕುಮಾರ್, ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್, ಪ್ರಮುಖರಾದ ಜೇಸುದಾಸ್, ನಾಗರಾಜ್ ನೇರಿಗೆ, ಗಣೇಶ್ ನಾವುಡ, ಎ ಗಂಗಾಧರ್ ಮತ್ತಿತರರಿದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ರಾಘವೇಂದ್ರ ವಿಜಯ ಹರಿಕತೆ. ಇದನ್ನು ನಡೆಸಿಕೊಡುವವರು ಹರಿಕತೆ ಚತುರೆ ಶ್ರೀಮತಿ ಬೇಲೂರು ವಸಂತಲಕ್ಷ್ಮಿ.
8: ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ

ಚತುರ್ಮುಖ ಬ್ರಹ್ಮದೇವರಿಗೆ ದೂತನಾದ ಶಂಕುಕರ್ಣನೆಂಬ ದೇವದೂತನೇ ಬ್ರಹ್ಮದೇವರ ಶಾಪರೂಪದ ಅನುಗ್ರಹ ಪಡೆದು ಕೃತಿಯುಗದಲ್ಲಿ ಪ್ರಹ್ಲಾದ ರಾಜರಾಗಿ ಜನಿಸಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪೂರ್ಣಾನುಗ್ರಹ ಪಡೆದು ನಂತರ ತ್ರೇತಿಯಲ್ಲಿ ವಿಭೀಷಣನಾಗಿ ಶ್ರೀರಾಮಚಂದ್ರ ದೇವರ ಅನುಗ್ರಹ ಪಡೆದು ದ್ವಾಪರ ಯುಗದಲ್ಲಿ ಬಾಕ್ಲೀಕ ರಾಜನಾಗಿ ಮತ್ತೆ ಕಲಿಯುಗದಲ್ಲಿ ಶ್ರೀಮದ್ ವ್ಯಾಸತೀರ್ಥರಾಗಿ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹವನ್ನು ಪಡೆದು ಮತ್ತೆ ಕಲಿಯುಗದಲ್ಲಿ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿ ತಮ್ಮ ಅಪಾರವಾದ ತಪಸ್ಸಿನ ಫಲವನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿ ಅಳಿಯುತ್ತಾ ಬಂದಿರುವ ಮಹಾಮಹಿಮರು, ಅನಂತ ಗುಣ ಸಂಪನ್ನರು, ಅಪರೋಕ್ಷ ಜ್ಞಾನಿಗಳು, ಸರ್ವಜನ ಧರಣಿಯರಾದ, ಕಲಿಯುಗದ ಕಾಮಧೇನು ಎಂದು ಪ್ರಖ್ಯಾತರಾದ ಶ್ರೀ ಗುರು ಸಾರ್ವಭೌಮರು, ಶಂಕು ಕರ್ಣಾಖ್ಯ ದೇವಸ್ತು ಭ್ರಮಶಾಪಶ್ಚ ಭೂತಲೇ ಪ್ರಹ್ಲಾದೈತಿ ವಿಜ್ಞೇಯ ಭೂಪ ರಕ್ಷಪಣೆ ರಥ ಸಯೇವ ರಾಘವೇಂದ್ರಾಖ್ಯ ಯತಿರೂಪೇಣ

ಪೂರ್ವಿಕರ ಸ್ಥಳ ಕುಂಭಕೋಣೆ. ಕ್ರಿಸ್ತಶಕ ಸುಮಾರು 13ನೇ ಶತಮಾನ. ಕುಲದಲ್ಲಿ ಮಾಧ್ವ ವೈಷ್ಣವರು, ಗೌತಮ ಗೋತ್ರೋದ್ಭವರು. ಈ ವಂಶದಲ್ಲಿ ಜನಿಸಿ ಬಂದ ಕೃಷ್ಣ ಭಟ್ಟರೆಂಬುವರು ನಮ್ಮ ಕಥಾ ನಾಯಕರಿಗೆ ಪ್ರಪಿತಾಮಹರಾಗಬೇಕು. ವೇದಾಧ್ಯಯನ ಸಂಗೀತದಲ್ಲೂ ಅದರಲ್ಲೂ ವೀಣಾವಾದನ ಪ್ರವೀಣರು. ಇವರಿಗೆ ವೀಣಾ ಕೃಷ್ಣ ಭಟ್ಟರೆಂದು ಹೆಸರಾಯಿತು. ದೇಶ ಸಂಚಾರ ಮಾಡಿಕೊಂಡು ವಿಜಯನಗರಕ್ಕೆ ಬಂದಿದ್ದಾರೆ. ವಿಜಯನಗರದ ರಾಜ ಕಲಾವಂತರಿಗೆ ಆಶ್ರಯದಾತನಾಗಿದ್ದ. ಕೃಷ್ಣ ಭಟ್ಟರು ದೊಡ್ಡ ವಿದ್ವಾಂಸರು, ತುಂಬಾ ಹಣ ಸಂಪಾದನೆ ಮಾಡಿದ್ದಾರೆ, ರಾಜಾಶ್ರಯ ಪಡೆದಿದ್ದಾರೆ. ಇವರು ಅಂತಿಮ ಕಾಲದಲ್ಲಿ ಒಬ್ಬ ಮಗನನ್ನ ಪಡೆದಿದ್ದಾರೆ. ಅವರ ಹೆಸರೇ ಕನಕಾಚಲ ಭಟ್ಟ. ತಂದೆಯಂತೆ ಪ್ರಖ್ಯಾತರಾಗಿ ವೇದ ಮತ್ತು ಗಾಯನವನ್ನು ಸಹ ಕಲಿಸುತ್ತಿದ್ದರು. ಇವರು ಅಂತಿಮ ಕಾಲದಲ್ಲಿ ಒಬ್ಬ ಮಗನನ್ನ ಪಡೆದಿದ್ದಾರೆ. ಅವರ ಹೆಸರೇ ತಿಮ್ಮಣ್ಣ ಭಟ್ಟರು. ತಿಮ್ಮಣ್ಣ ಭಟ್ಟರು ದೊಡ್ಡ ಪಂಡಿತರಾದರೂ ವಿಜಯನಗರ ಸಂಸ್ಥಾನವು ಹಾಳಾದುದರಿಂದ ಕಾಂಚೀಪುರ ಸಮೀಪದಲ್ಲಿರುವ ಭುವನಗಿರಿ ಎಂಬಲ್ಲಿಗೆ ವಾಸಕ್ಕೆ ಬಂದಿದ್ದಾರೆ. ಈತನ ಪತ್ನಿ ಹೆಸರು ಗೋಪಮ್ಮ. ಗಳಿಸಿದ ಆಸ್ತಿಯೆಲ್ಲ ಕರಗುತ್ತಾ ಬಂತು. ಮಕ್ಕಳಿಲ್ಲದ ಚಿಂತೆ ಒಂದಲ್ಲದೆ ಬೇರಾವ ಚಿಂತೆಯೂ ಆ ದಂಪತಿಗಳಿಗೆ ಇರಲಿಲ್ಲ. ಹಲವು ದೇವರಿಗೆ ಹರಕೆ ಹೊತ್ತಿದ್ದಾರೆ, ವ್ರತ ಉಪವಾಸಾದಿಗಳನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರವಾಗಿ ಚಿಂತಿಸಿ ಚಿಂತಿಸಿ ಬಳಲಿ ಬೆಂಡಾಗಿದ್ದಾರೆ. ಚಿಂತೆಯು ಲೋಕದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದ ಚಿಂತೆ ಉಂಟೇ ಉಂಟು. ಕೆಲವರಿಗೆ ಮದುವೆ ಆಗ್ಲಿಲ್ವಲ್ಲ ಅನ್ನೋ ಚಿಂತೆ, ಕೆಲವರಿಗೆ ಮಕ್ಕಳಾಗ್ಲಿಲ್ವಲ್ಲ ಅನ್ನೋ ಚಿಂತೆ, ಅಂಗಡಿ ಇಟ್ಟವರಿಗೆ ಸರಿಯಾಗಿ ವ್ಯಾಪಾರವಾಗ್ಲಿಲ್ವಲ್ಲ ಅನ್ನೋ ಚಿಂತೆ, ಅರಮನೆ ಇದ್ದವನಿಗೂ ನೆರಮನೆ ಚಿಂತೆ ಅಂತಾರೆ. ಚಿತೆಗೂ ಚಿಂತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ. ಚಿತೆಯು ಜೀವಿಲ್ಲದ ಶ್ರವನ್ನು ಸುಡುತ್ತದೆ, ಆದರೆ ಚಿಂತೆಯು ಜೀವುಳ್ಳ ದೇಹವನ್ನೇ ದಹಿಸಿ ಬಿಡುತ್ತದೆ. ಚಿಂತೆಯು ಲೋಕದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ತಿಮ್ಮಣ್ಣ ಭಟ್ಟರು ಗೋಪಮ್ಮನವರು ತಿರುಪತಿಗೆ ಯಾತ್ರೆ ಬಂದು ಶ್ರೀನಿವಾಸನನ್ನ ನೋಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರವಾಗಿ ಕಣ್ಣೀರು ಸುರಿಸುತ್ತಾ ಶ್ರೀನಿವಾಸನ ಸ್ತೋತ್ರ ಮಾಡ್ತಾ ಇದ್ದಾರೆ.

ಶ್ರೀನಿವಾಸನು ಅನುಗ್ರಹಿಸಿದ್ದಾನೆ. ಆತನ ಪ್ರಸಾದದಿಂದ ಎರಡು ಜನ ಮಕ್ಕಳಾಯಿತು, ಒಂದು ಹೆಣ್ಣು ಮತ್ತೊಂದು ಗಂಡು. ಹೆಣ್ಣು ಮಗುವಿನ ಹೆಸರು ವೆಂಕಮ್ಮ ಅಂತ ಹೆಸರಿಟ್ಟಿದ್ದಾರೆ, ಗಂಡು ಮಗುವಿನ ಹೆಸರು ಗುರುರಾಜ ಅಂತ ನಾಮಕರಣ ಮಾಡಿದ್ದಾರೆ. ವೆಂಕಮ್ಮ ದೊಡ್ಡವಳಾಗುತ್ತಿದ್ದಂತೆಯೇ ಮಧುರೆಯ ಲಕ್ಷ್ಮೀ ನರಸಿಂಹಾಚಾರ್ಯರೊಂದಿಗೆ ವಿವಾಹವಾಯಿತು. ವೆಂಕಮ್ಮ ಮದುವೆಯಾಗಿ ಗಂಡನ ಮನೆ ಸೇರಿದ್ದಾಳೆ, ಉಳಿದವನು ಗುರುರಾಜ ಒಬ್ಬನೇ ಮಗ. ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ ಎಂಬ ಲೋಕದ ಗಾಥೆಯಂತೆ ಮತ್ತೊಬ್ಬ ಮಗನಿಗೋಸ್ಕರವಾಗಿ ಪುನಃ ತಿರುಪತಿಗೆ ಯಾತ್ರೆ ಬಂದು ಶ್ರೀನಿವಾಸನ ಸೇವೆಯನ್ನು ಮಾಡಿ ಆತನಿಗೆ ಎಲ್ಲ ಉತ್ಸವವನ್ನು ಮಾಡಿಸಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ.

ಸಾಂದ್ರ ಶ್ರೀ ವೆಂಕಟಾಧೀಶ ಸಚ್ಚಿತ್ ಪ್ರಕಾಶ ಶ್ರೀನಿವಾಸ ನಮಸ್ತೆ ನಮಸ್ತೆ.

ದಂಪತಿಗಳಿಬ್ರು ನಿದ್ರಾಸಕ್ತರಾಗಿದ್ದಾರೆ. ಶ್ರೀನಿವಾಸ ಸ್ವಪ್ನದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ತಿಮ್ಮಣ್ಣ ಭಟ್ಟರಿಗೆ. ತಿಮ್ಮಣ್ಣ ಭಟ್ಟ, ಈಗ ನನ್ನ ಅನುಗ್ರಹದಿಂದ ನಿನಗೊಬ್ಬ ಮಗನು ಜನಿಸುತ್ತಾನೆ. ಅವನು ಲೋಕದಲ್ಲಿ ಪ್ರಖ್ಯಾತನಾಗುತ್ತಾನೆ, ಲೋಕದಲ್ಲಿ ಪೂಜ್ಯತನಾಗುತ್ತಾನೆ, ಅವನಿಂದ ಲೋಕ ಕಲ್ಯಾಣವಾಗುತ್ತೆ ಅಂತ ಹೇಳಿ ಅಂತರ್ಧಾನನಾಗಿದ್ದಾನೆ. ಸ್ವಪ್ನ ವೃತ್ತ ಅಂತವನ್ನ ಹೆಂಡತಿಗೆ ಹೇಳ್ತಾ ಇದ್ದಾರೆ. ಗೋಪಮ್ಮ ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದಾಳೆ. ನಮಗೂ ಸ್ವಪ್ನ ಆಗತ್ತೆ, ಬರೀ ಕೆಟ್ ಕೆಟ್ ಸ್ವಪ್ನ. ನಮ್ಗಾಗೋ ಸ್ವಪ್ನ ಅಂದ್ರೆ ಬಾವಿಗೆ ಬಿದ್ದು ಸತ್ತಂತೀಯೋ, ನಮ್ಮ ಹೆಣವನ್ನು ನಾವೇ ಹೊತ್ತುಕೊಂಡು ಹೋಗುತ್ತಿರುವಂತೀಯೋ. ಕೆಲವರು ಮಲಕೋಬೇಕಾದ್ರೆ ಭೂತದ್ದೋ ಪಿಶಾಚಿದೋ ಕಥೆ ಪುಸ್ತಕ ಓದ್ತಾರೆ, ಮೂಗಿನ ಮೇಲೆ ಇಟ್ಕೊಂಡು ಮಲಕೊಂಡ್ಬಿಡ್ತಾರೆ. ಸಮರಾತ್ರಿಯಲ್ಲಿ ಒಂದು ಭೂತಾನೋ ಪಿಶಾಚಿನೋ ಬಂದು ಮೂಗ್ ತಿಂತ ಇರೋ ಹಾಗೆ ಸ್ವಪ್ನ ಆಗತ್ತೆ. ಆಗ ಅಮ್ಮ ಅಂತ ಎದ್ದು ಕೂಗ್ತಾರೆ, ಅಯ್ಯೋ ದರಿದ್ರು ಮುಂಡೆ ಇದೆ, ಎಲ್ಲೋ ಕೆಟ್ಟ ಜಾಗಕ್ಕೆ ಹೋಗಿ ಹೆದರ್ಕೊಂಡು ಬಂದಿದೆ ಅಂತ ಹೇಳಿ ಚಿಟ್ಟಿಗೆ ಹಾಕೋದು, ಯಂತ್ರ ಕಟ್ಟೋದು ಮಾಡ್ತಾರೆ. ಮಲಗುವ ಮುನ್ನ ಭಗವದ್ ದರ್ಶನ ಮಾಡಿ ಮಲಗಿದರೆ, ಭಗವನ್ ನಾಮ ಸಂಕೀರ್ತನೆ ಮಾಡಿ ಮಲಗಿದರೆ ಯಾವ ದುಸ್ವಪ್ನಗಳು ಉಂಟಾಗಲ್ಲ. ಕೆಲವರಿಗೆ ಸುಸ್ವಪ್ನ, ಕೆಲವರಿಗೆ ದುಸ್ವಪ್ನ ಅಂತ ಉಂಟಾಗುತ್ತೆ. ಆದ್ರೆ ತಿಮ್ಮಣ್ಣ ಭಟ್ಟರು ಗೋಪಮ್ಮನವರು ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಯರಿಗೆ ಕೆಲವು ಬೈಕೆಗಳು ಉಂಟಾಗತ್ತೆ. ಕೆಲವರಿಗೆ ಹುಣಸೆಕಾಯಿ ಮಾವಿನಕಾಯಿ ತಿನ್ನೋ ಬೈಕೆ, ಇನ್ನು ಕೆಲವರಿಗೆ ಕೆಮ್ಮಣ್ಣು ತಿನ್ನೋ ಬೈಕೆ, ಇನ್ನು ಕೆಲವು ಗರ್ಭಿಣಿ ಸ್ತ್ರೀಯರಿಗೆ ದಿನಕ್ಕೆ 3 ಶೋ ಸಿನಿಮಾ ನೋಡೋ ಬೈಕೆ. ಗರ್ಭಿಣಿ ಸ್ತ್ರೀಯರು ದೈವ ಭಕ್ತರಾಗಿರಬೇಕು, ಸದ್ಗ್ರಂಥಾವಲೋಕನದಿಂದ ಪುಣ್ಯ ಪುರುಷರ ಜೀವನ ಚರಿತ್ರೆ ಓದುತ್ತಿರಬೇಕು, ಶುಚಿರ್ಭೂತರಾಗಿರಬೇಕು, ದೇವತಾ ಸಂದರ್ಶನ ಪಡೆಯಬೇಕು, ಇತ್ಯಾದಿಗಳಿಂದ ಸತ್ಸಂತಾನ ಪ್ರಾಪ್ತವಾಗುತ್ತದೆ. ಆದರೆ ಗೋಪಮ್ಮನವರಿಗೆ ಯಾವ ಕೆಟ್ಟ ಬಯಕೆಗಳು ಉಂಟಾಗಲಿಲ್ಲ. ಸರ್ವದಾ ಹರಿನಾಮ ಸ್ಮರಣೆ, ಹರಿಭಕ್ತಿ, ಹರಿಪೂಜಾದಿಗಳಲ್ಲಿ ಕಾಲ ಕಳೀತಾ ಇದ್ದಾಳೆ. ನವಮಾಸಗಳು ತುಂಬಿ ಬಂತು. ಒಂದು ಶುಭ ದಿವಸದಲ್ಲಿ ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಇಂತೂ ಶ್ರೀ ರಾಘವೇಂದ್ರರು ಅವತರಿಸಿದ್ದಾರೆ. 10 ದಿವಸ ಕಳೆದು 11ನೇ ದಿವಸ ಮಗುವಿಗೆ ತೊಟ್ಟಲು ಶಾಸ್ತ್ರ ಬಹಳ ವೈಭೋಗದಲ್ಲಿ ನಡೀತಾ ಇದೆ. ಮೊದಲು ಗುಂಡಪ್ಪನನ್ನ ಮಲಗಿಸಬೇಕು ಅಂತ ಕೆಲವು ವೃದ್ಧ ಮುತ್ತೈದೆಯರು ಸೂಚನೆ ಕೊಟ್ಟಿದ್ದಾರೆ. ಗುಂಡಪ್ಪನ ಜೋಗುಳವನ್ನ ಹಾಡ್ತಾ ಇದ್ದಾರೆ. ಜೋ ಜೋ

ಪುಟ್ಟಪ್ಪನ ಜೋಗಳ ಹಾಡಿ ನಂತರ ಈ ಮಗುವನ್ನ ತೊಟ್ಟಲಲ್ಲಿ ಮಲಗಿಸಿ ಮುತ್ತೈದೆಯರು ಲಾಲಿಯನ್ನ ಹಾಡಿದ್ದಾರೆ. ವೆಂಕಟೇಶನ ಅನುಗ್ರಹದಿಂದ ಜನಿಸಿದ ಕಾರಣ ಈ ಮಗುವಿಗೆ ವೆಂಕಟ ಭಟ್ಟ ಅಂತ ಹೆಸರಿಟ್ಟಿದ್ದಾರೆ. ಆಗಮಿಸಿದ್ದ ಭೂಸರೋತ್ತಮರು ಮಗುವನ್ನ ಆಶೀರ್ವದಿಸಿದ್ದಾರೆ. ತಿಮ್ಮಣ್ಣ ಭಟ್ಟರ್ನ ಗೋಪಮ್ಮನವ್ರನ್ನ ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ. ಶ್ರೀರಾಮನಾಮವೆಂಬ ಪ್ರಸಾದವೆಂಬ ಬಾಯಿಬೆಣ್ಣಿಟ್ಟಿದ್ದಾರೆ. ರಾಘವೇಂದ್ರ ಅವತರಿಸಿದ ಮೇಲೆ ಭೂಸರೋತ್ತಮರೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ಭಗವನ್ನಾಮಸ್ಮರಣೆ ಮಾಡ್ತಾ ಇದ್ರು. ಇಲ್ಲಿಗೆ ತಿಮ್ಮಣ್ಣ ಭಟ್ರು ವಿಜಯನಗರ ಬಿಟ್ಟು 12 ವರ್ಷವಾಗಿತ್ತು. ವೆಂಕಟ ಭಟ್ಟನಿಗೆ 3ನೇ ವರ್ಷ ವಯಸ್ಸು. ಚೌಲ ಅಕ್ಷರಾಭ್ಯಾಸವಾಯಿತು. ಹಿರಿಯ ಮಗನಾದ ಗುರುರಾಜನಿಗೆ ಸಕಾಲದಲ್ಲಿ ವಿವಾಹವೂ ಆಯಿತು. ಸಂಸಾರವು ದೊಡ್ಡದಾಗಿ ಬೆಳೆಯುತ್ತಾ ಬಂತು. ದಾರಿದ್ರ ಮತ್ತು ವೃದ್ಧಾಪ್ಯದಿಂದ ಶರೀರದಲ್ಲಿ ಶಕ್ತಿ ಕುಗ್ಗುತ್ತಾ ಬಂತು. ಒಪ್ಪತ್ತಿನ ಗ್ರಾಸಕ್ಕೂ ಕಠಿಣವೆನಸ ಹತ್ತಿತು. ಕಡು ದಾರಿದ್ರವನ್ನ ಅನುಭವಿಸ್ತಾ ಇದ್ದಾರೆ ತಿಮ್ಮಣ್ಣ ಭಟ್ಟರು. ಅದೇ ರೀತಿಯಾಗಿ ಚಿಂತಾಕ್ರಾಂತರಾಗಿ ಕಡು ದಾರಿದ್ರವನ್ನು ಅನುಭವಿಸಲಾರದೆ ವ್ಯಾಧಿಗ್ರಸ್ತರಾಗಿದ್ದಾರೆ. ಏನೇನು ಔಷಧಿ ತಗೊಂಡ್ರು ಗುಣಮುಖವಾಗುವ ಚಿಹ್ನೆಯೂ ತೋರಲಿಲ್ಲ. ಒಂದಿವಸ ಮಕ್ಕಳನ್ನು ಸಮೀಪಕ್ಕೆ ಕರೆದಿದ್ದಾರೆ. ಗುರುರಾಜ, ವೆಂಕಟ ಭಟ್ಟ, ನನ್ನ ಸಾವಿಗೋಸ್ಕರವಾಗಿ ದುಃಖ ಪಡಬೇಡಿ. ಆ ವಾಸುದೇವನಲ್ಲಿ ದೃಢವಾದ ಭಕ್ತಿಯನ್ನಡಿ. ಹರಿ ಕೃಷ್ಣ ವಾಸುದೇವ ಎನ್ನುತ್ತಾ ದೈವಾಧೀನರಾಗಿದ್ದಾರೆ. ತಿಮ್ಮಣ್ಣ ಭಟ್ಟರ ಅಂತ್ಯಕ್ರಿಯೆಗಳೆಲ್ಲವೂ ಸಾಂಗೋಪಾಂಗವಾಗಿ ನೆರವೇರಿತು. ಗುರುರಾಜ ಮತ್ತು ವೆಂಕಟ ಭಟ್ಟ ತಂದೆಯ ಸೇವೆಯನ್ನು ನಿಷ್ಠೆಯಿಂದ ನೆರವೇರಿಸಿದ್ದಾರೆ. ಗುರುರಾಜ ಬಹಳ ಕಷ್ಟದಲ್ಲಿ ಸಂಸಾರ ನಿರ್ವಹಣೆ ಮಾಡುತ್ತಾ ತಮ್ಮನಾದ ವೆಂಕಟ ಭಟ್ಟನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಭಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಗೆ ಹೋಗಿ ಬಿಟ್ಟು ಬಂದಿದ್ದಾನೆ. ಭಾವನ ಮನೆಯಲ್ಲಿ ವೆಂಕಟ ಭಟ್ಟನಿಗೆ 18 ವರ್ಷಗಳ ಕಾಲ ವಿದ್ಯಾಭ್ಯಾಸಂಗ ಸಾಂಗೋಪಾಂಗವಾಗಿ ನೆರವೇರಿತು. ಸಂಗೀತ ಶಾಸ್ತ್ರಗಳು ಕರತಲಾಮಲಕವಾಯಿತು. ಆದರೆ ಸುಧಾಪಾಠ ಮಾತ್ರ ಆಗಿರಲಿಲ್ಲ. ಕೆಲವರು ಹಿರಿಯರು ಹೇಳ್ತಾರೆ, ಸುಧಾ ಓದಿ ಪದ ಹಾಕು ಅಂತ. ಅದೇ ರೀತಿಯಾಗಿ ಸುಧಾಪಾಠ ಕಲಿಯಕ್ಕೋಸ್ಕರವಾಗಿ ವೆಂಕಟ ಭಟ್ಟ ಕುಂಭಕೋಣೆಗೆ ಬಂದು ಸುಧೀಂದ್ರ ತೀರ್ಥರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಸುಧೀಂದ್ರ ತೀರ್ಥರು ಸುಧಾಪಾಠವನ್ನ ಪ್ರಾರಂಭ ಮಾಡಿದ್ದಾರೆ. ನಾಗುಣಿ ಗುಣಿನಂವೇತಿ ಗುಣಿ ಗುಣಿಶುಮತ್ಸರಿ ಗುಣೀಚ ಗುಣರಾಗೀಚ ವಿರ್ಲಹ ಸರಳೋಜನಾಹ. ಗುಣಹೀನನಾದವನು ಗುಣವಂತನ್ನು ಅರ್ಥಕೊಳ್ಳಲಾರ, ಗುಣವಂತನಾದವನು ತನ್ನಂತೆ ಗುಣಿಗಳಾದವರಲ್ಲಿ ಮಾತ್ಸರ್ಯ ಪಡ್ತಾನೆ. ಉಳಿದ ಸಹಪಾಠಿಗಳಿಂದ ವೆಂಕಟ ಭಟ್ಟನಿಗೆ ತುಂಬಾ ಕಿರುಕುಳವಾಗ್ತಾ ಇತ್ತು. ಹೊಟ್ಟೆ ಕಿಸಿನಿಂದ ಉರಿತಾ ಇದ್ರು. ವೆಂಕಟ ಭಟ್ಟನ ಬಗ್ಗೆ ಚಾಡಿ ಹೇಳ್ತಾ ಇದ್ರು. ಈ ಚಾಡಿ ಹೇಳುವುದು ಒಂದು ರೋಗ, ಅದನ್ನು ಕೇಳಿ ತಲೆ ಕೆಡಿಸಿಕೊಳ್ಳುವುದು ಇನ್ನೂ ಒಂದು ಭಯಂಕರವಾದ ರೋಗ. ಯಾವ ರೋಗದಿಂದಲಾದರೂ ಉಳಿದುಕೊಳ್ಳಬಹುದು, ಈ ರೋಗದಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಈ ಚಾಡಿ ಎಂಬ ರೋಗವು ಗಂಡ ಹೆಂಡತಿಯರನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ, ಗುರು ಶಿಷ್ಯರನ್ನ, ಆಪ್ತ ಸ್ನೇಹಿತರನ್ನ, ಬಂಧು ವರ್ಗದವರನ್ನ ತೊರೆಸಿ ಜೀವನವನ್ನೇ ಜಿಗುಪ್ಸೆ ಮಾಡಿಬಿಡುತ್ತೆ. ಈ ಒಂದು ಭಯಂಕರವಾದ ರೋಗಕ್ಕೆ ಇದುವರೆಗೂ ಯಾವ ಮೇಧಾವಿಗಳು ಔಷಧಿ ಕಂಡುಹಿಡಿಯಲಿಲ್ಲವೆಂದು ಚಿಂತಿಸಬೇಕಾಗಿದೆ. ಈ ಚಾಡಿ ಕೇಳಿ ಕೇಳಿ ಕೇಳಿ ಸುಧೀಂದ್ರ ತೀರ್ಥರಿಗೆ ಒಂದಿವಸ ದುಃಖ ಬಂತು. ಈ ಚಾಡಿಕೋರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಸುಧಾ ಗ್ರಂಥದಿಂದ ಒಂದು ವಾಕ್ಯವನ್ನ ಉದಾಹರಿಸಿ ಅದರ ಅರ್ಥವನ್ನ ಬರ್ಕೊಂಡು ಬರಬೇಕು ಅಂತ ಶಿಷ್ಯರಿಗೆಲ್ಲ ತಿಳಿಸಿದ್ದಾರೆ. ಎಲ್ಲ ಶಿಷ್ಯರು ತಮ್ಮ ತಮ್ಮ ಸ್ಥಳಕ್ಕೆ ಹೊರಟೋದ್ರು. ವೆಂಕಟ ಭಟ್ಟ ಮುರುಕುಲು ಕಲ್ಲು ಮಂಟಪಕ್ಕೆ ಬಂದ. ಬೆಳಕೇ ಇಲ್ಲ, ಗುರುಗಳ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹರಿಹರಿ ಏನ್ ಮಾಡ್ಲಿ ಅಂತ ಹೇಳಿ ಒಣಗಿದ ತರೆಗೆರೆಗಳನ್ನು ಸಮರಾತ್ರಿವರೆಗೂ ಉರಿಸಿಕೊಂಡು ಅದರ ಬೆಳಕಿನ ಸಹಾಯದಿಂದ ಗುರುವು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದಿಟ್ಟಿದ್ದಾನೆ. ಪುಸ್ತಕದ ಮೇಲೆ ಪರಿಮಳ ಎಂದು ಬರೆದಿದೆ. ಪಕ್ಕದಲ್ಲಿಟ್ಟುಕೊಂಡು ನಿದ್ರಾಸಕ್ತನಾಗಿದ್ದಾನೆ. ಸ್ವಾಮಿಗಳು ದೀಪವನ್ನು ತೆಗೆಸಿಕೊಂಡು ಶಿಷ್ಯನೊಬ್ಬನನ್ನ ಜೊತೆಯಲ್ಲಿ ಕರ್ಕೊಂಡು ವೆಂಕಟ ಭಟ್ಟನ್ನು ಹುಡುಕಿಕೊಂಡು ಬರ್ತಾರೆ. ವೆಂಕಟ ಭಟ್ಟ ಎಲ್ಲೂ ಕಾಣಿಸೋದಿಲ್ಲ. ಊರು ಹೊರಗೆ ಕಲ್ಲು ಮಂಟಪದಲ್ಲಿ ಯಾರೋ ಮಲಕೊಂಡ ಹಾಗೆ ಗೋಚರವಾಯಿತು. ಅಲ್ಲಿ ಬಂದು ನೋಡ್ತಾರೆ, ಪಾಪ ಶೇಷವನ್ನರದ ಪುಣ್ಯ ಜೀವಿ ನಿದ್ರಾದೇವಿಯ ತೋಳ್ಬಂಧನದಲ್ಲಿ ಪವಡಿಸಿದ್ದಾನೆ. ಚಳಿಯಿಂದ ಮೈ ನಡುಗತಾ ಇದೆ. ಸ್ವಾಮಿಗಳು ನೋಡಿದ್ರು, ಅಯ್ಯೋ ವಿಧಿಯೇ, ಕಲ್ಲು ಚಪ್ಪಡಿಯೇ ಹಾಸಿಗೆ, ಆಕಾಶವೇ ಹೊದಿಕೆ, ಇಂಥ ಬಡ ಹುಡುಗನ ಮೇಲೆ ಚಾಡಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ತಮ್ಮ ಮೈ ಮೇಲೆ ಹೊದಿದ್ದ ಶಹಲನ್ನ ತೆಗೆದು ಅವನಿಗೆ ಸ್ವಹಸ್ತದಿಂದ ಹೊದಿಸಿ ಆಶೀರ್ವದಿಸಿ ನಂತರ ನೋಡ್ತಾರೆ ಒಂದು ಪಕ್ಕದಲ್ಲಿ ಉರಿದು ಬಿದ್ದಿರುವ ಬೂದಿಯ ರಾಶಿಯನ್ನ. ಆಹಾ, ಎಷ್ಟು ನಿಷ್ಠೆ, ಎಂತಹ ಸಹಿಷ್ಣತೆ, ಎಂತಹ ವಿದ್ಯಾ ಪ್ರೇಮಿ, ಇವನಲ್ಲವೇ ಮುಂದೆ ಮಹಾಪುರುಷನಾಗುವುದು, ಸತ್ಯ ಸತ್ಯ ಎನ್ನುತ್ತ ಆ ಸುಧಾಗ್ರಂಥವನ್ನ ತೆಗೆದುಕೊಂಡು ಆದ ತಾವು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದಿಟ್ಟಿರೋದನ್ನು ನೋಡಿ ಪುಸ್ತಕದ ಮೇಲೆ ಪರಿಮಳ ಎಂದು ಇರುವುದನ್ನು ನೋಡಿ ಕಣ್ಣು ಕೊತ್ಕೊಂಡಿದ್ದಾರೆ. ಅವನನ್ನು ಆಶೀರ್ವಾದ ಮಾಡಿ ತಮ್ಮ ಮೈ ಮೇಲಿದ್ದ ಶಹಲನ ಹೊದಿಸಿ ಹೊರಟೋಗಿದ್ದಾರೆ. ಎಲ್ಲ ಶಿಷ್ಯರೆಲ್ಲ ಸೇರಿದ್ರು ಪಾಠಕ್ಕೆ ಬರಲು ಸಾವಕಾಶವಾಡ್ತಾ ಇದ್ದಾರೆ. ವೆಂಕಟ ಭಟ್ಟ ಬರಲಿ, ಪಾಠ ಪ್ರಾರಂಭಿಸೋಣ ಎಂದರು. ಅವನು ಶುದ್ಧ ಸೋಮಾರಿ, ಅವಿವೇಕಿ, ಕಳ್ಳ. ನಿನ್ನೆ ರಾತ್ರಿ
ಶಾಲ್ ಕದ್ಕೊಂಡೋಗಿ ಮಲ್ಕೊಂಡಿದ್ದಾನೆ, ಅವನು ಬರೋ ತನಕ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಇದ್ದಾರೆ, ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಇದ್ದಾರೆ. ಆ ಕ್ಷಣದಲ್ಲಿ ಸ್ವಾಮಿಗಳು ನೋಡ್ತಾ ಇದ್ದಾರೆ, ವೆಂಕಟ ಭಟ್ಟ ಬರಲಿ, ಪಾಠ ಪ್ರಾರಂಭಿಸೋಣ ಅಂದ್ರು. ಅವನು ಶುದ್ಧ ಸೋಮಾರಿ, ಅವಿವೇಕಿ, ಕಳ್ಳ, ಅವನು ಬರೋ ತನಕ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಉಳಿದ ಶಿಷ್ಯರು ಆರ್ಭಟಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ವೆಂಕಟ ಭಟ್ಟ ಬಂದ, ಕಣ್ಣೀರು ಸುರಿಸುತ್ತಾ ಗುರುಗಳ ವಸ್ತ್ರವನ್ನ ಮುಂದಿಟ್ಟ. ಗುರುದೇವ, ಸತ್ಯವಾಗಿಯೂ ನಾನು ಕಳ್ಳನಲ್ಲ, ನಾನು ನಿರಪರಾಧಿ, ಇದೋ ಈ ಶಹಲನ್ನ ಸ್ವೀಕಾರ ಮಾಡಬೇಕು. ವೆಂಕಟ ಭಟ್ಟ, ಯಾಕಪ್ಪ ಪಾಠಕ್ಕೆ ಬರಲು ಸಾವಕಾಶ ಮಾಡದೆ? ಇದು ಗುರುವಿನ ಪ್ರಶ್ನೆ. ಗುರುದೇವ, ನಾನು ನಿದ್ರಾಸಕ್ತನಾಗಿ ಮಲಗಿದಾಗ ಯಾರೋ ಬಂದು ನನ್ನ ಪುಸ್ತಕವನ್ನು ಎತ್ತಿಕೊಂಡು ಹೋಗಿದ್ದಾರೆ, ಅಲ್ಲದೆ ತಮ್ಮ ಶಹಲನ್ನ ಹೊದಿಸಿ ನನಗೆ ಕಳ್ಳತನದ ಆರೋಪ ಬರುವಂತೆ ಮಾಡಿದ್ದಾರೆ. ಸತ್ಯವಾಗಿಯೂ ನಾನು ಕಳ್ಳನಲ್ಲ, ನಾನು ನಿರಪರಾಧಿ, ಇದೋ ಈ ಶಹಲನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಗುರುಗಳ ಮುಂದಿಟ್ಟು ಕಣ್ಣೀರು ಸುರಿಸ್ತಾ ಇದ್ದಾನೆ. ಸ್ವಾಮಿಗಳು ಪೀಠದಿಂದ ಎದ್ದು ಬಂದು ವೆಂಕಟ ಭಟ್ಟನ ಬಾಚಿ ಆಲಿಂಗಿಸಿಕೊಂಡಿದ್ದಾರೆ. ವೆಂಕಟ ಭಟ್ಟ, ನೀ ಕಳ್ಳ ಅಲ್ಲಪ್ಪ, ನಿನ್ನೆ ರಾತ್ರಿ ನಾನೇ ನಿನ್ನನ್ನು ಪರೀಕ್ಷಿಸಲು ಬಂದಿದ್ದೆ, ಭಯಂಕರವಾದ ಚಳಿಯಿಂದ ನಡುಗುತ್ತಿದ್ದ ನಿನಗೆ ನಾನೇ ಶಹಲನ ಹೊದಿಸಿ ಬಂದಿದ್ದೇನೆ, ಇದೋ ನೋಡು ನಿನ್ನ ಪುಸ್ತಕವನ್ನು ನಾನೇ ಎತ್ತಿಕೊಂಡು ಬಂದಿದ್ದೇನೆ, ನಾನು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದಿಟ್ಟಿದ್ದೀಯ, ಇಂದಿನಿಂದ ನೀನು ಪರಿಮಳಾಚಾರ್ಯ ಅಂತ ಹೇಳಿ ಪ್ರಸಿದ್ಧನಾಗು ಅಂತ ಆಶೀರ್ವಾದ ಮಾಡಿದ್ದಾರೆ. ನೋಡಿದಿರಾ, ಇಂಥ ಒಳ್ಳೆ ಹುಡುಗನ ಮೇಲೆ ಚಾಡಿ ಹೇಳ್ತಾ ಇದ್ದೀರಾ, ಇದರಿಂದ ನಿಮಗೆ ಲಾಭವಾಗದೆ ಹೋದ್ರು ವೆಂಕಟ ಭಟ್ಟನ ಕೀರ್ತಿ ಬೆಳಗಿತು, ಇನ್ನು ಮುಂದಕ್ಕೆ ಚಾಡಿ ಹೇಳಬೇಡಿ ಅಂತ ಹೇಳಿ ಉಪದೇಶ ಮಾಡಿದ್ದಾರೆ. ಕನ್ನಡಿಯ ಹೊಳಪನ್ನು ಕೆಡಿಸಬೇಕೆಂದು ಬೂದಿಯಿಂದ ಉಜ್ಜಿದರೆ ಉಜ್ಜಿದವನ ಕೈ ಕೊಳೆಯಾಗುತ್ತೆ, ಅಲ್ಲದೆ ಕನ್ನಡಿಯ ಹೊಳಪು ಇನ್ನು ಪ್ರಕಾಶಮಾನವಾಗಿತ್ತೆ. ಸ್ವಾಮಿಗಳು ದೇಶ ಸಂಚಾರಕ್ಕೆ ಹೊರಟಿದ್ದಾರೆ. ಹೊರಡುವಾಗ ಪರಿಮಳಾಚಾರ್ಯನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮುನ್ನಾರು ಗುಡಿಗೆ ಬಂದರು. ಅಲ್ಲಿ ಓರ್ವ ದ್ರಾವಿಡ ಸನ್ಯಾಸಿ ವ್ಯಾಕರಣ ಮತ್ತು ಭಾಷೆಗಳಲ್ಲಿ ಪರಿಮಳಾಚಾರ್ಯರಲ್ಲಿ ವಾದಕ್ಕೆ ಬರ್ತಾನೆ. ಪರಿಮಳಾಚಾರ್ಯರು ಆ ಪಂಡಿತರನ್ನ ಸೋಲಿಸಿದ್ದಾರೆ. ಆಗ ಸ್ವಾಮಿಗಳು ಸಂತೋಷ ಭರಿತರಾಗಿ ಮಹಾಭಾಷ್ಯಾಚಾರ್ಯ ಅಂತ ಬಿರುದು ಕೊಟ್ಟಿದ್ದಾರೆ. ಅಲ್ಲಿಂದ ತಂಜಾವೂರು ಕರ್ಕೊಂಬಂದ್ರು. ತಂಜಾವೂರು ಸಂಸ್ಥಾನವನ್ನ ರಘುನಾಥ ಭೂಪಾಲ ಆಳ್ತಾ ಇದ್ದ. ಅವನು ಸ್ವಯಂ ಪ್ರಾಜ್ಞ, ಮಂತ್ರಿ ಗೋವಿಂದ ದೀಕ್ಷಿತ, ಮಂತ್ರಿ ಮಗ ನಾರಾಯಣ ದೀಕ್ಷಿತನು ಮಹಾಪಂಡಿತೋತ್ತಮನಾಗಿ ತತ್ವಮಸಿ ಎಂಬ ಬಗ್ಗೆ ಪ್ರತಿಜ್ಞಾಪೂರ್ವಕವಾಗಿ ವಾದ ಮಾಡ್ತಾನೆ. ಆಗ ಪರಿಮಳಾಚಾರ್ಯರು ಪಂಡಿತರನ್ನು ಸೋಲಿಸಿದ್ದಾರೆ. ಸ್ವಾಮಿಗಳು ಸಂತೋಷ ಭರಿತರಾಗಿ ಆ ಪರಿಮಳಾಚಾರ್ಯನಿಗೆ ಮಹಾಭಾಷ್ಯ ವೆಂಕಟ ಭಟ್ಟ ಪರಿಮಳಾಚಾರ್ಯ ಅಂತ ಬಿರುದನ್ನ ದಯಪಾಲಿಸಿದ್ದಾರೆ. ರಘುನಾಥ ಭೂಪಾಲ ಸಂತೋಷ ಭರಿತನಾಗಿ ಸುಧೀಂದ್ರ ತೀರ್ಥರಿಗೆ ಕನಕಾಭಿಷೇಕ ಮಾಡಿಸಿದ. ಗೃಹ ಕೃತ್ಯದ ನಿಮಿತ್ತರಾಗಿ ಭುವನಗಿರಿಗೆ ಹಿಂತಿರುಗಿ ಬಂದಿದ್ದಾರೆ ಪರಿಮಳಾಚಾರ್ಯರು. ಕುಂಭಕೋಣಗೆ ಹಿಂತಿರುಗಿದ್ದಾರೆ ಸುಧೀಂದ್ರ ತೀರ್ಥರು. ಪರಿಮಳಾಚಾರ್ಯರ ಘನ ಅಧ್ಯಯನ, ಷಟ್ ಶಾಸ್ತ್ರ ಸಂಪನ್ನ, ಮಧುರ ಗಾನ, ವೀಣಾ ವಾದನ ಪ್ರವೀಣ, ಸರಸ ಕವಿತೆ, ಪ್ರತಿವಾದಿ ಭಯಂಕರ, ವಾಚಾಳತ್ವ, 30 ವರ್ಷದ ನಿಷ್ಠೆ, ಅಸ್ಕಲಿತ ಬ್ರಹ್ಮಚಾರಿತ್ವ, ಗುರುಕುಲ ವಾಸ, ಅಗ್ನಿದೇವತ ಆರಾಧಕ, ವಜ್ರಕಾಯ, ಸೂರ್ಯ ಸದೃಶ್ಯರು, ಗೌತಮ ಗೋತ್ರ ಶೋತ್ರಿಯ ಮನತನ, ಕೇಳುವುದೇನಿದೆ, ಭುವನಗಿರಿಯ ಜನರೆಲ್ಲಾ ಸೇರಿ ಸರಸ್ವತಿ ಎಂಬ ಕನ್ಯಾಮಣಿಯನ್ನು ಕೊಟ್ಟು ಪರಿಮಳಾಚಾರ್ಯರಿಗೆ ಮದುವೆ ಮಾಡಿದ್ದಾರೆ. ಇಂತೂ ರಾಘವೇಂದ್ರರಿಗೆ ವಿವಾಹವಾಯಿತು.

ಸಂಸಾರವು ಆನಂದದಾಯಕವಾಗಿತ್ತು. ಕೆಲವು ದಿವಸದಲ್ಲೇ ಸರಸ್ವತಿಬಾಯಿ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಗುವಿಗೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ತುಂಬಾ ಬಡತನ, ಮಗುವಿಗೆ ಹಾಲಿಗೂ ಕೂಡ ಗತಿ ಇಲ್ಲ. ಮಗು ಅತ್ತಾಗ್ಲಿಲ್ಲ, ಸಾಲಿಗ್ರಾಮವನ್ನು ತೊಳೆದು ನೀರನ್ನೇ ಕುಡಿಸ್ತಾ ಇದ್ದಾರೆ. ಮಗು ಹಸುವಿನಿಂದ ಹತ್ತು ಹತ್ತು ಸಾಕಾಗಿ ನೀರನ್ನೇ ಕುಡಿದು ಮಲಗ್ತಾ ಇದೆ. ಕಡು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಮುಂದಿನ ಗ್ರಾಮದ ಮನೆ ಒಂದರಲ್ಲಿ ಕುಲದೇವತಾರಾಧನೆ ನಡೆದಿತ್ತು. ಪರಿಮಳ ಆಚಾರ್ಯರು ಅಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ. ಮನೆ ಪುರೋಹಿತನಿಗೆ ಕಾಯಿಲೆ ಆಗಿತ್ತು. ಅಲ್ಲಿ ಓಡಾಡ್ತಾ ಇದ್ದ ಪ್ರತಿಷ್ಠೆ ಬ್ರಾಹ್ಮಣನ ಕಣ್ಣಿಗೆ ಮೂಲೆಯಲ್ಲಿ ಕುಳಿತ ಪರಿಮಳಾಚಾರ್ಯರು ಕಣ್ಣಿಗೆ ಬಿದ್ರು. ಆ ಬ್ರಾಹ್ಮಣ ಸಿಂಹದಂತೆ ಗರ್ಜಿಸಿದ, ಏ ಬ್ರಾಹ್ಮಣ, ಸುಮ್ಮನೆ ಕೂತಿದ್ಯಲ್ಲ, ಸ್ವಲ್ಪ ಗಂಧವನ್ನಾದರೂ ತೈ ಅಂತ ಹೇಳಿ ಸಾಣೆಕಲ್ಲು ಗಂಧದ ಕೊರಡು ತಂದು ಮುಂದಿಟ್ಟ. ಪರಿಮಳಾಚಾರ್ಯರು ನೊಂದುಕೊಂಡೇ ಗಂಧವನ್ನ ತೈದಿದ್ದಾರೆ. ಪುನಃ ಬಂದು ಗರ್ಜಿಸಿದ ಕೂಡಲೇ ಪರಿಮಳಾಚಾರ್ಯರು ನೊಂದುಕೊಂಡು ಅಗ್ನಿ ಸೂಕ್ತ ಮಂತ್ರವನ್ನು ಪಠಿಸಿದ್ದಾರೆ. ಎಲ್ಲರಿಗೂ ಗಂಧ ಕೊಟ್ಟಾಗ ಉರಿ ಉರಿ ಅಂತ ತತ್ತಳಿಸಿ ಹೋಗ್ತಾ ಇದ್ದಾರೆ. ನ್ಯಾಯಾಧಿಪತಿ ಹೆದರಿದ. ಗಂಧ ತೈದವನು ಯಾರು ಅಂತ ವಿಚಾರಿಸಿ ಪರಿಮಳ ಆಚಾರ್ಯರ ಪಾದಕ್ಕೆ ಬಂದು ನಮಸ್ಕರಿಸಿದ. ಆಗ ಪರಿಮಳ ಆಚಾರ್ಯರು ಸ್ವಲ್ಪ ದುಡುಕಿದನೆಂದು ದೇವರಿಗೆ ಕ್ಷಮಾಪಣೆ ಬೇಡಿ ಆ ಗಂಧವನ್ನು ತರಿಸಿ ವರ್ಣ ಸೂಕ್ತ ಮಂತ್ರದಿಂದ ಅಭಿಮಂತ್ರಿಸಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಉರಿ ಅಡಗಿ ಶೀತಲವಾದಂತಾಯಿತು. ಸಮಸ್ತರು ಬಂದು ಪರಿಮಳ ಆಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ. ನ್ಯಾಯಾಧಿಪತಿ ಸಂತೋಷಭರಿತನಾಗಿ ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಹಣೆ ಬರಹದಂತೆ ಪರಿಮಳ ಆಚಾರ್ಯರ ಮನೆಯಲ್ಲಿ ಕಳ್ಳತನವಾಯಿತು. ಕಳ್ಳರು ನುಗ್ಗಿ ಅಲ್ಪ ಸ್ವಲ್ಪ ಇದ್ದ ಹಣ ಕಾಸು ಎಲ್ಲವನ್ನ ಕದ್ಕೊಂಡು ಹೊರಟೋಗಿದ್ದಾರೆ. ಇದೆಲ್ಲ ಪರಮಾತ್ಮನ ಇಚ್ಛೆ ಎಂದರುತ್ತ ಅರಿತವರಾಗಿ ನೇರವಾಗಿ ಕುಂಭಕೋಣೆಗೆ ಬಂದರು. ಆಗ ಸ್ವಾಮಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ತಾನಿನ್ನು ವಿರಕ್ತನಲ್ಲವೆಂದು ಜ್ಞಾನಿಯಲ್ಲವೆಂದು ಪರಿಮಳ ಆಚಾರ್ಯರು ಉತ್ತರಿಸಿದ್ದಾರೆ. ಆಗ ಮರು ಮಾತಾಡದೆ ತಮ್ಮ ಪೂರ್ವಾಶ್ರಮದ ಸಹೋದರಳಿಯನೊಬ್ಬನಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಇವರೇ ಶ್ರೀ ಯಾದವೇಂದ್ರಂದು ಪ್ರಸಿದ್ಧರಾದವರು. ಮೂಲ ರಾಮದೇವರ ವಿಗ್ರಹ ಒಂದು ಬಿಟ್ಟು ಉಳಿದ ದೇವತಾ ವಿಗ್ರಹಗಳನ್ನು ಇವರಿಗೆ ಸ್ವಾಧೀನಪಡಿಸಿದ್ದಾರೆ. ಯಾದವೇಂದ್ರರು ಆಶ್ರಮವನ್ನು ತೆಗೆದುಕೊಂಡು ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಸ್ವಲ್ಪ ದಿವಸದಲ್ಲೇ ಸುಧೀಂದ್ರ ಕಾಯಿಲೆ ಗುಣಮುಖವಾಯಿತು. ಮೂಲರಾಮದೇವರು ಸುಧೀಂದ್ರರ ಸ್ವಪ್ನದಲ್ಲಿ ಬಂದು, ಪಂಡಿತನಾದ ಪರಿಮಳಾಚಾರ್ಯನಿಗೆ ಸನ್ಯಾಸಾಶ್ರಮವನ್ನು ಕೊಡು, ಅವನೇ ಪೂಜೆ ಮಾಡಲು ಯೋಗ್ಯನೆಂದು ತಿಳಿ ಅಂತ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿ ಅಂತರ್ಧಾನನಾಗಿದ್ದಾನೆ. ಮಾರನೇ ದಿವಸ ಸುಧೀಂದ್ರ ತೀರ್ಥರು ಪರಿಮಳಾಚಾರ್ಯರನ್ನ ಆಶ್ರಮಕ್ಕೆ ಬರಮಾಡಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ನನ್ನ ಪತ್ನಿ ಚಿಕ್ಕ ವಯಸ್ಸಿನವಳು, ಮಗನಿಗೆ ಉಪನಯನವಾಗಿಲ್ಲ, ನನಗೆ ಸಂಸಾರ ಜವಾಬ್ದಾರಿ ಅಡಗಿಲ್ಲ ಗುರುದೇವ ಎಂದಾಗ ದ್ರವ್ಯ ಸಹಾಯ ಮಾಡಿದ್ದಾರೆ. ಆಗ ಗುರುರಾಜನು ಲಕ್ಷ್ಮೀ ನರಸಿಂಹಾಚಾರ್ಯರು ಸುಧೀಂದ್ರರ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣನಿಗೆ ಬ್ರಹ್ಮೋಪದೇಶವನ್ನ ಸಾಂಗೋಪಾಂಗವಾಗಿ ನೆರವೇರಿಸಿದ್ದಾರೆ. ಮಗನ ಉಪನಯನ ಜವಾಬ್ದಾರಿ ಮುಗಿದ ಮೇಲೆ ಸರಸ್ವತಿ ಬಾಯಿಯಿಂದ ಒಡಗೂಡಿ ನಿದ್ರಾಸಕ್ತರಾಗಿದ್ದಾರೆ. ಸಮರಾತ್ರಿಯಲ್ಲಿ ಪರಿಮಳ ಆಚಾರ್ಯರಿಗೆ ವಾಗ್ದೇವಿಯಾದ ಶಾರದಾಂಬೆ ದಿವ್ಯ ದರ್ಶನ ಕೊಟ್ಟಿದ್ದಾಳೆ. ಪಂಡಿತನಾದ ಪರಿಮಳಾಚಾರ್ಯನೇ, ನಾನು ಮೂಲರಾಮದೇವರ ಆಣತಿಯಂತೆ ಬಂದಿದ್ದೇನೆ. ಇದೋ ನೀನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ನನ್ನ ಪೂಜೆಗೆ ಬದ್ಧ ಕಂಕಣನಾಗಬೇಕು, ನನ್ನ ಸೇವೆಗೆ ಸಿದ್ಧನಾಗಬೇಕು, ರಾಮದೇವರ ಪೂಜೆಗೆ ಬದ್ಧ ಕಂಕಣನಾಗಬೇಕಪ್ಪ ಅಂತ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿದ ಕೂಡಲೇ ಪರಿಮಳಾಚಾರ್ಯರಿಗೆ ವಾಗ್ದೇವಿಯ ದಿವ್ಯ ದರ್ಶನವಾದ ಕೂಡಲೇ ದಿವ್ಯ ಜ್ಞಾನೋದಯವಾಯಿತು.

ವಾಗ್ದೇವಿ ಅಂತರ್ಧಾನಳಾಗಿದ್ದಾಳೆ. ಪರಿಮಳಾಚಾರ್ಯರು ಏಕಾಏಕಿ ಸನ್ಯಾಸಿ ಆಗ್ತಾನೆಂದರೆ ಪತ್ನಿ ಎದೆ ಒಡೆದು ಸಾಯುತ್ತಾಳೆ. ಉಪಾಯಾಂತರವಾಗಿ ಕಾರ್ಯ ಸಾಧಿಸಬೇಕು ಅಂತ ಹೇಳಿ ಮಾರನೇ ದಿವಸ ಪರಿಮಳಾಚಾರ್ಯರು ಸರಸ್ವತಿ ಬಾಯಿಯನ್ನ ಹತ್ರ ಕೂಡಿಸ್ಕೊಂಡು, ನೋಡು ಸರಸ್ವತಿ, ಸ್ವಾಮಿಗಳು ನಮ್ಮ ಮಗನ ಉಪನಯನಕ್ಕೋಸ್ಕರವಾಗಿ ಬೇಕಾದಷ್ಟು ದ್ರವ್ಯ ಸಹಾಯ ಮಾಡಿದ್ದಾರೆ. ಪ್ರತಿಯಾಗಿ ಏನಾದರೂ ಮಾಡಬೇಕಲ್ಲವೇ? ಅಗತ್ಯವಾಗಿ ಮಾಡಬೇಕು ಸ್ವಾಮಿ. ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದ ಸ್ವಾಮಿಗಳಿಗೆ ನಮ್ಮ ಪ್ರಾಣವನ್ನರ್ಪಿಸಲು ಹಿಂದೆ ಮುಂದೆ ನೋಡಬಾರದು ಎಂದು ಹೇಳಿದಾಗ, ಸರಸ್ವತಿ, ಇದು ಅದಕ್ಕಿಂತಲೂ ಹೆಚ್ಚಿನದು ಅಂತ ಹೇಳಿ, ನಾನು ಸನ್ಯಾಸಿ ಆಗ್ಬೇಕು, ಅದಕ್ಕೆ ನೀನು ಒಪ್ಪುತ್ತೀಯ? ಹಾ ದೈವವೇ, ನನ್ನನ್ನು ವಂಚಿಸಿದೀಯ. ಪತಿದೇವನಗಲಿ ಮೃತ ಪ್ರಾಯಳಾಗಿ ಬಾಳ್ವೇನು ನಡೆಸಬೇಕೆ? ಸನ್ಯಾಸಿಯ ಪತ್ನಿ ಎಂದೆನಿಸಿಕೊಂಡು ಬಾಳುವುದಕ್ಕಿಂತ ಮರಣವೇ ಉತ್ತಮ. ರಾಮಭದ್ರ ಅಂಥೇಳಿ ಮೂರ್ಛಾಕ್ರಾಂತಳಾಗಿದ್ದಾಳೆ. ಸರಸ್ವತಿ ಬಾಯಿಯನ್ನು ಸಮಾಧಾನ ಪಡಿಸಿ ಪರಿಮಳಾಚಾರ್ಯರು ಅಣ್ಣನಾದ ಗುರುರಾಜನಿಗೆ ವರ್ತಮಾನ ಕಳಿಸಿದ್ರು. ಗುರುರಾಜ ಬಂದ, ವಿಚಾರ ಕೇಳಿ ಒಂದು ಕಡೆ ದುಃಖ, ಒಂದು ಕಡೆ ಹಿಗ್ಗು. ಲೋಕಾಧಿಪೀಠಾಧಿಪತಿಯಾಗುತ್ತಾನೆ ತಮ್ಮಾಯಿ ಎಂಬ ಹಿಗ್ಗು ಒಂದು ಕಡೆ, ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿ ಆಗ್ತಾನೆ ಅಂತ ಮತ್ತೊಂದು ಕಡೆ. ಆಗ ದುಃಖಿಸಿದ್ದಾರೆ. ಮೂವರನ್ನು ಕೂಡಿಸಿ ಪರಿಮಳಾಚಾರ್ಯರು ಗಾಡಿಯ ಚಕ್ರ ಮುಂದಕ್ಕೆ ಉರುಳುತ್ತಿರುವಂತೆಯೇ ಈ ನಾಲ್ವರ ಕಣ್ಣೀರಿನ ಬಿಸಿಬಿಂದುಗಳು ಉರುಳುತ್ತಾ ಇದೆ. ಗಾಡಿ ಕಣ್ಮರಿಯಾಗುವ ತನಕ ಪತ್ನಿ ಪುತ್ರನ ನೋಡ್ತಾ ನಿಂತಿದ್ದಾರೆ. ಗಾಡಿ ಕಣ್

ಮರಿಯಾಗಿ ಹೊರಟೋಯಿತು. ಮಾರನೇ ದಿವಸ ಶ್ರೀ ರಘುನಾಥ ಭೂಪಾಲನ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಸುಧೀಂದ್ರ ತೀರ್ಥರಿಯವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. 1545 ರುದ್ರೋದ್ಗಾರಿ ಸಂವತ್ಸರ ಪಾಲ್ಗುಣ ದ್ವಿತೀಯ ಕ್ರಮ ಸನ್ಯಾಸವು, ಶ್ರೀ ರಾಘವೇಂದ್ರ ತೀರ್ಥರೆಂಬ ಆಶ್ರಮ ನಾಮ ಅಂಕಿತವು ಸಕಲ ರಾಜಿಸಿನ್ಯಗಳ ಸಹಿತ ನೆರವೇರಿತು. ಸುಮಂಗಲಿರು ಆರತಿಯನ್ನು ಮಾಡಿದ್ದಾರೆ. ರಾಘವೇಂದ್ರರಿಗೆ ಪಟ್ಟಾಭಿಷೇಕವಾಯಿತು. ರಾಘವೇಂದ್ರ ತೀರ್ಥರು ಅಂತ ಆಶ್ರಮ ನಾಮಾಂಕಿತವಾಯಿತು.

ರಘುನಾಥ ಭೂಪಾಲ ಕನಕಾಭಿಷೇಕ ಮಾಡಿಸಿದ್ದಾರೆ. ಸುಧೀಂದ್ರ ತೀರ್ಥರು ತಮಗೆ ವಿಜಯೇಂದ್ರನಿಂದ ಉಪದಿಷ್ಟವಾಗಿದ್ದ ಚತುಷ್ಷಷ್ಠಿ ಅಂದರೆ 64 ಕಲೆಗಳನ್ನ ಉಪದೇಶ ಮಾಡಿದ್ದಾರೆ. ಸುಮಂಗಲಿಯರು ಗಾನವನ್ನ ಹಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ದೇಶ ಸಂಚಾರಕ್ಕೆ ಹೊರಟರು. ತನ್ನ ಗಂಡನು ಸನ್ಯಾಸಿಯಾದನೆಂಬ ವಾರ್ತೆ ಕೇಳಿ ಸರಸ್ವತಿಯ ತಲೆ ಮೇಲೆ ಸಿಡಿಲರಿಗಿದಂತಾಯಿತು. ರಾಮಭದ್ರ, ನಿನ್ನ ಪೂಜೆಗೋಸ್ಕರವಾಗಿ ನನ್ನ ಪತಿಯನ್ನು ಅಪಹರಿಸುತ್ತೀಯ ಸ್ವಾಮಿ, ನೀನು ದಯಾಮಯನೆಂದು ಕರುಣಾ ಸಮುದ್ರನು ತಿಳಿದಿದ್ದೆ. ಸನ್ಯಾಸಿಯ ಪತ್ನಿ ದೆನಿಸಿಕೊಂಡು ಬಾಳುವುದಕ್ಕಿಂತ ಸಾಯುವುದೇ ಮೇಲೂ ಅಂತ ಹೇಳಿ ದೇಹಾಭಿಮಾನವನ್ನು ತೊರೆದು ಮುಂದೆ ಮಾಡುವ ತಪ್ಪಿಗೋಸ್ಕರವಾಗಿ ದೇವರಲ್ಲಿ ಕ್ಷಮಾಪಣೆ ಬೇಡಿ, ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯಾ ದೋಷದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂತು. ಯಾಕೆ ಸರಸ್ವತಿ ಬಾಯಿ ಹಾಗೆ ಮಾಡಿದ್ಲು, ಬಾವಿಗೆ ಯಾಕೆ ಬೀಳ್ಬೇಕಾಗಿತ್ತು ಅಂದ್ರೆ, ಅವಳು ಮಹಾಜ್ಞಾನಿ, ಈ ಜನ್ಮದಲ್ಲಿದ್ರೆ ನನ್ನ ಗಂಡನ್ ನೋಡೋ ಹಾಗಿಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ನನಗೆ ಪಿಶಾಚಿ ಜನ್ಮ ಬರುತ್ತೆ, ಪಿಶಾಚಿ ಆಗಿದ್ದುಕೊಂಡು ಎಲ್ಲೆಲ್ಲೋ ನನ್ನ ಪತಿಯನ್ನು ನೋಡಬಹುದು ಅಂತ ಉದ್ದೇಶ ಇಟ್ಕೊಂಡು ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯಾ ದೋಷದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂತು. ರಾಘವೇಂದ್ರ ತೀರ್ಥರು ಪೂಜೆ ಮಾಡುತ್ತಿರುವ ಸಂದರ್ಭದಲ್ಲಿ ಬಂದು ಗಾಳಿ ರೂಪದಲ್ಲಿ ಬಂದು ನೋಡ್ತಾ ಇದ್ದಾಳೆ. ಶ್ರೀಗಳವರು ನೋಡಿದ್ರು, ಸರಸ್ವತಿ ನಿನಗೆ ಗತಿ ಬಂತೆ ಅಂಥೇಳಿ ತೀರ್ಥವನ್ನ ಹಾಕಿ ಪ್ರೋಕ್ಷಣೆ ಮಾಡಿದ್ದಾರೆ, ಸದ್ಗತಿಯನ್ನು ಕೊಟ್ಟಿದ್ದಾರೆ. ಈಗಲೂ ಅವರು ಗೋತ್ರೋದ್ಭವರು, ವಿವಾಹ ಮುಂತಾದ ಶುಭ ಕಾರ್ಯದಲ್ಲಿ ಸುವಾಸಿನಿಯರ ಪೂಜೆ ಮಾಡ್ತಾರೆ. ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ ಯಾದವೇಂದ್ರರು ಹಿಂತಿರುಗಿ ಬಂದರು, ಅವರಿಗೆ ಆಶಾಭಂಗವಾಯಿತು. ಶ್ರೀ ಮೂಲರಾಮರ ಸನ್ನಿಧಿಯಲ್ಲಿ ಚೀಟಿ ಪರೀಕ್ಷೆ ನಡೆಯಿತು, ರಾಘವೇಂದ್ರರಿಗೆ ಜಯವಾಯಿತು. ಶ್ರೀ ಯಾದವೇಂದ್ರರು ಕೃಷ್ಣಾ ತೀರಕ್ಕೆ ಹೋಗಿ ಮಡುಮಾಲೆ ಎಂಬ ಗ್ರಾಮದ ಬಳಿ ತಮ್ಮ ಪಾರ್ಥಿವ ದೇಹವನ್ನು ನೀಗಿ ಬೃಂದಾವನಸ್ಥರಾಗಿದ್ದಾರೆ. ಸುಧೀಂದ್ರ ತೀರ್ಥರು ಕೆಲವು ದಿವಸ ನಂತರ ಪಂಪಾಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ಅಲ್ಲಿ ನವಬೃಂದಾವನಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ. ದೇಶ ಸಂಚಾರಕ್ಕೆ ಹೊರಟಾಗ ವಾದದಲ್ಲಿ ಎದುರಾದ ಭೈರವ ಭಟ್ಟ ವೀರಭದ್ರ ಎಂಬುವರು ಪರಾಜಯರಾಗಿ ಹೋಗಿದ್ದಾರೆ. ಕಂಚಿ ನಾಮಗಿರಿ ನೋಡಿಕೊಂಡು ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ ರಾಘವೇಂದ್ರ ತೀರ್ಥರು. ಕೃಷ್ಣನನ್ನು ನೋಡಿದ್ರು, ಹೇ ಕೃಷ್ಣ, ಕಂಡೆನ.

ಉಡುಪಿಯಲ್ಲಿ ನಿಂತು ವ್ಯಾಸತೀರ್ಥ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶವೆಂಬ ತತ್ವ ಬರೆದು ನ್ಯಾಯಮುಕ್ತಾವಳಿ ಎಂಬ ವ್ಯಾಖ್ಯಾನ ಬರೆದು ಕೃಷ್ಣನಿಗೆ ಅರ್ಪಿಸಿದ್ದಾರೆ. ಕೃಷ್ಣನ್ನಗಲಿ ಹೋಗುವಾಗ ಶ್ರೀಗಳವರ ಕಣ್ಣಲ್ಲಿ ದುಃಖಾಶ್ರಗಳು ಮಿಡಿಮಿಡಿದು ಬಂತು. ಹೇ ಕೃಷ್ಣ, ನವನೀತ ಚೌರ, ಎಂದೆಂದಿಗೂ ನನ್ನ ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ನೆಲೆಸಿರೋ ತಂದೆ ಎನ್ನುತ್ತಾ, ಇಂದು ಎನಗೆ ಗೋವಿಂದ ನಿನ್ನಯ ಪಾದರವಿಂದವ

ಸುಬ್ರಹ್ಮಣ್ಯ ಕಾವೇರಿ ತೀರದಲ್ಲಿ ಸ್ವಲ್ಪ ದಿವಸ ತಪಸ್ಸನ್ನ ಆಚರಿಸಿ ನವಬೃಂದಾವನಕ್ಕೆ ಹೋಗಿ ಗುರುಬೃಂದಾವನ ದರ್ಶನ ಪಡೆದು ಮೊಳಕೆಯಡಿಗೆ ಹೋಗುವಾಗ ಆದವಾನಿಯಲ್ಲಿ ಇಳಿದಿದ್ದಾರೆ. ಆದವಾನಿಯಲ್ಲೊಬ್ಬ ಅನಾಥ ಬಾಲಕನಿದ್ದ. ಅವನ ಹೆಸರು ವೆಂಕಣ್ಣ. ಅವನಿಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಅವನ ಆಸ್ತಿಯನ್ನು ಅವನ ಸೋದರ ಮಾವ ಅಪಹಾರ ಮಾಡಿ ಅವನನ್ನು ದನ ಕಾಯುವ ಕೆಲಸಕ್ಕೆ ಹಾಕಿದ್ದ. ವೆಂಕಣ್ಣ ದನಗಳನ್ನು ಮೇಯಿಸಿಕೊಂಡಿರುವ ಸಂದರ್ಭದಲ್ಲಿ ರಾಘವೇಂದ್ರ ತೀರ್ಥರ ದರ್ಶನ ಮಾಡಿದ. ಭಕ್ತಿಯಿಂದ ನಮಸ್ಕರಿಸಿದ. ಗುರು ಸಾರ್ವಭೌಮರು ಆಶೀರ್ವದಿಸಿದ್ದಾರೆ, ವೆಂಕಣ್ಣ ನೀನು ಬಹಳ ಒಳ್ಳೆಯವನಪ್ಪ, ನಿನಗೆ ಕಷ್ಟ ಬಂದಾಗ ನನ್ನನ್ನು ಜ್ಞಾಪಿಸಿಕೋ ಅಂಥೇಳಿ ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ವೆಂಕಣ್ಣ ತನ್ನ ಸೋದರ ಮಾವನ ಮರಣಾನಂತರ ತನ್ನ ಊರಿಗೆ ಬಂದು ನೆಲೆಸಿದ್ದಾನೆ. ಅಜ್ದುಲ್ಲಾ ಖಾನ್ ಎಂಬುವನು ಆದವಾನಿಯ ನವಾಬ. ಯುದ್ಧಕ್ಕೆ ಹಣ ಬೇಕಾದಾಗ, ಖರ್ಚಿಗೆ ಹಣ ಬೇಕಾದಾಗ ತಾನೇ ಖುದ್ದಾಗಿ ಬಂದು ಹಣ ವಸೂಲ್ ಮಾಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ಹಣ ವಸೂಲಿಗೋಸ್ಕರವಾಗಿ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಎರಡು ಪತ್ರ ಬಂತು. ಓದಲು ಸುತ್ತಮುತ್ತ ನೋಡಿದ, ಯಾರೂ ಗೋಚರವಾಗಲಿಲ್ಲ. ವೆಂಕಣ್ಣ ದನಗಳನ್ನು ಮೇಯಿಸಿಕೊಂಡು ಕೂತಿದ್ದ. ಅರೆ ಬೊಮ್ಮನ್, ಈ ಪತ್ರ ಓದಿ ಅರ್ಥ ಹೇಳು. ಸ್ವಾಮಿ, ನನಗೆ ಓದಕ್ ಬರೋಲ್ಲ, ನಾನು ಅವಿದ್ಯಾವಂತ, ನನಗೇನು ಬರೋಲ್ಲ ಅಂದ. ಬರೋಲ್ಲ ಅಂದ್ರೆ ಬಿಡೋದಿಲ್ಲ, ಈ ಆನೆ ಕಾಲಿಗೆ ಹಾಕಿ ತುಳಿಸಿಬಿಡ್ತೇನೆ. ಎಚ್ಚರಿಕೆ, ಓದಿ ಅರ್ಥ ಹೇಳು. ವೆಂಕಣ್ಣನಿಗೆ ದಿಕ್ಕೇ ತೋಚದಂತಾಗಿ ಹಾಗೆ ಕಣ್ಣೀರು ಸುರಿಸ್ತಾ ಇದ್ದಾನೆ. ಪತ್ರವನ್ನು ಎದೆಗಪ್ಪಿಕೊಂಡ ಗುರುವಾಕ್ಯ ಸ್ಮೃತಿ ಪಥಕ್ಕೆ ಬಂತು. ಕರೆ

ಆಹಾ, ಗುರು ಸಾರ್ವಭೌಮರು ಕೂತು ಜಾಗದಿಂದ ಆಶೀರ್ವದಿಸಿದ್ದಾರೆ. ವೆಂಕಣ್ಣ ಕಲಿತವನಿಗಿಂತ ಹೆಚ್ಚಾಗಿ ಓದ್ತಾ ಇದ್ದಾನೆ. ಹುಜೂರ್, ನಿಮ್ಮ ಸೈನಿಕೆ ಜಯವಾಗಿದೆಯಂತೆ ಅಂಥೇಳಿ ಪತ್ರವನ್ನ ಮಡಿಸ್ಕೊಟ್ಟ. ಇನ್ನೊಂದು ಪತ್ರವನ್ನ ಓದಿ ಅರ್ಥ ಹೇಳು ಅಂದ್ರು. ಇನ್ನೊಂದು ಪತ್ರವನ್ನ ಓದ್ದ. ನಿಮ್ಮ ರಾಣಿಗೆ ಸುಂದರವಾದ ಗಂಡು ಮಗು ಆಗಿದೆಯಂತೆ. ಆಹಾ, ಎರಡು ಸಂತೋಷದ ಸಮಾಚಾರ ಕೇಳಿ ನವಾಬ ವೆಂಕಣ್ಣಿಗೆ ಬಹುಮಾನ ಕೊಟ್ಟು ಕಾಲಕ್ರಮೇಣ ವೆಂಕಣ್ಣ ಕಷ್ಟ ಸುಖಗಳನ್ನು ವಿಚಾರಿಸಿ ಅವನಿಗೆ ಒಂದು ಕೆಲಸ ಕೊಟ್ಟಿದ್ದಾನೆ. ವೆಂಕಣ್ಣ ಆದವಾನೆಯ ದಿವಾನನಾದನು. ಇದಲ್ಲವೇ ಗುರುಕೃಪಾ ಮಹಿಮೆ. ಅನಾಥ ಬಾಲಕನಾಗಿ ಅವಿದ್ಯಾವಂತನಾಗಿ ಹೊಟ್ಟೆಗೂ ಬಟ್ಟೆಗೂ ಗತಿಯಿಲ್ಲದ ವೆಂಕಣ್ಣನನ್ನ ಆದವಾನೆ ದಿವಾನನಾಗಿ ಮಾರ್ಪಡಿಸಿದ ಗುರು ಸಾರ್ವಭೌಮರ ಕೃಪೆ ಅಪಾರವಾದದ್ದು. ಗುರುವಿಗೆ ಗುಲಾಮನಾಗುವಂತಾರೆ. ಹಾಗೆ ವೆಂಕಣ್ಣನ ಆಶೀರ್ವಾದ ಮಾಡಿ ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಕಾಶಿ, ಗಯಾ, ಪ್ರಯಾಗ, ಬದರಿ, ಬೃಂದಾವನ, ಅಯೋಧ್ಯ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಆಯಾ ಕ್ಷೇತ್ರ ಮೂರ್ತಿಗಳನ್ನು ಬಹುಭಕ್ತಿಯಿಂದ ಪೂಜಿಸಿ ದಕ್ಷಿಣ ತೀರಕ್ಕೆ ಹಿಂತಿರುಗಿ ಬೀಜಾಪುರ ಪ್ರಾಂತ್ಯಕ್ಕೆ ಬಂದು ತಂಗಿರುವಾಗ ಒಂದು ಚಮತ್ಕಾರ ನಡೆದಿದೆ. ಏನಾಗಿದೆ ಅಂದ್ರೆ, ಒಬ್ಬ ಬ್ರಾಹ್ಮಣ ಸೇವಕನಿಗೆ ವಿಪರೀತವಾದ ಮದುವೆ ಹುಚ್ಚು. ಮದುವೆ ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ರಾಮಾಚಾರ್ಯ, ನನ್ ಮದುವೆ ಮಾಡ್ಕೊಳ್ಳಿ. ಕೃಷ್ಣಾಚಾರ್ಯ, ನನ್ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ಮದುವೆ ಹುಚ್ಚಿ ವಿಪರೀತವಾಗಿ ಹೋಯ್ತು ಇವನಿಗೆ. ಒಂದ್ ದಿವಸ ಗುರು ಸಾರ್ವಭೌಮರು ಮೃತ್ತಿಕಾ ಶೌಚ್ಯ ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಬಂದು ಕೇಳ್ತಾ ಇದ್ದಾನೆ. ಗುರುಗಳೇ, ನನ್ ಸಂಬಳ ಕೊಡಿ, ಊರಿಗೆ ಹೋಗಿ ಮದುವೆ ಮಾಡ್ಕೊಂಡು ಬರ್ತೀನಿ, ನಂಗ್ ಮದುವೆ ಅಂದ್ರೆ ಆಸೆ ಆಗೋಗಿದೆ ಅಂದ. ಮಠಕ್ ಬಂದ್ ಕೊಡ್ತೇನಪ್ಪ, ಇಲ್ಲಿ ಎಲ್ ತರ್ಲಿ ಅಂದ್ರು. ತಡೆಯೋದಕ್ಕೆ ಸಾಧ್ಯವಿಲ್ಲ ಗುರುಗಳೇ, ಇಲ್ಲೇ ಈಗಲೇ ಕೊಟ್ಬಿಡಿ ಅಂದ. ಹಾಗಾದ್ರೆ ಕೈಲಿ ಒಂದು ಮುಷ್ಟಿ ಮೃತ್ತಿಕೆ ಇದೆ, ಅದನ್ನೇ ಕೊಡಲೇ? ನಗುತ್ತಾ ನುಡಿದಿದ್ದಾರೆ ಗುರು ಸಾರ್ವಭೌಮರು. ಮಹಾಪ್ರಸಾದ, ಅದನ್ನೇ ಕೊಡಿ ಎಂದವನೇ ವಸ್ತ್ರವನ್ನ ಹಾಸಿದ. ಗುರು ಸಾರ್ವಭೌಮರು ಒಂದು ಮುಷ್ಟಿ ಮೃತ್ತಿಕೆಯನ್ನು ಅವನ ವಸ್ತ್ರದಲ್ಲಿ ಹಾಕಿ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ.

ದೇಸಾಯಿಮನೇ ಹೊಸ್ತಲಿಗೆ ಸರಿಯಾಗಿ ತಲೆ ಇಟ್ಕೊಂಡು ಮಲ್ಕೊಂಡಿದ್ದಾನೆ. ಮೃತ್ತಿಗೆ ಗಂಟನ ಪಕ್ಕದಲ್ಲಿ ಭದ್ರವಾಗಿಟ್ಕೊಂಡಿದ್ದಾನೆ. ಸಮರಾತ್ರಿಯಾಗಿದೆ. ಸಿಡಿಲ್ಲಂತಹ ಧ್ವನಿ ಎಂದು ಬ್ರಾಹ್ಮಣನೆಚ್ಚರಿಸಿತು. ಬ್ರಾಹ್ಮಣ, ದಾರಿ ಬಿಡು. ಬ್ರಾಹ್ಮಣ ಕಣ್ಬಿಟ್ಟು ನೋಡಿದ್ರೆ ಬ್ರಹ್ಮ ಪಿಶಾಚಿ ಎದುರಿಗೆ ನಿಂತಿದೆ. ಕೈಕಾಲು ಥರಥರನೇ ನಡುಗುತ್ತಾ ಇದೆ. ಎಲ್ಲವೋ ಬ್ರಾಹ್ಮಣೋತ್ತಮನೇ, ನಾನು ಶ್ರೀಮಂತ ದೇಸಾಯಿಯ ಮನೆಯಲ್ಲಿ 6 ಜನ ಮಕ್ಕಳನ್ನ ಕೊಂದು ತಿಂದಿದ್ದೇನೆ. ಈಗ 7ನೇ ಮಗು ಜನನವಾಗಿದೆ, ತಿನ್ಬೇಕು. ದಾರಿ ಬಿಡು. ನಿನ್ನ ಮಣ್ಣಿನ ಗಂಟು ನಿನ್ನ ಬಳಿ ಇರೋ ತನಕ ನನಗೆ ಒಳಕ್ ಹೋಗೋಕಾಗ್ತಾ ಇಲ್ಲ. ಅತ್ತ ಬಿಸಾಡು ಅದನ್ನ, ಆಮೇಲೆ ನಿನಗೆ ಬೇಕಾದ್ದನ್ನ ಕೊಡ್ತೇನೆ. ಆಗ ಬ್ರಾಹ್ಮಣೋತ್ತಮನಿಗೆ ಅರಿವಾಯಿತು, ಇದೆಲ್ಲ ರಾಯರ ಮೃತ್ತಿಕೆ ಮಹಿಮೆ ಎಂದರಿತವರೇ. ಗಂಟನ್ನ ಬಿಚ್ಚಿದ, ಒಂದು ಮುಷ್ಟಿ ಮೃತ್ತಿಕೆಯನ್ನು ಕೈಲಿ ತೆಗೆದುಕೊಂಡು ಜೈ ರಾಘವೇಂದ್ರ ಅಂತ ಹೇಳಿ ಪಿಶಾಚಿ ಮೇಲೆ ಎಸೆದ. ಪಿಶಾಚಿ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗೋಯಿತು. ದಿವ್ಯ ದೇಹಧಾರಿಯಾದ ಪುರುಷನವರನ್ನು ನಮಸ್ಕರಿಸಿ ನಿಂತಿದ್ದಾನೆ. ಬ್ರಾಹ್ಮಣೋತ್ತಮೇ, ರಾಯರ ಮೃತ್ತಿಕೆಯ ಮಹಿಮೆಯಿಂದ ನನಗೆ ಬಂದಿದ್ದ ಪಿಶಾಚಿ ಜನ್ಮ ನಿವೃತ್ತಿಯಾಯಿತು, ಹೋಗ್ ಬರ್ತೇನೆ ಅಂತ ಹೇಳಿ ಹೊರಟೋಗಿದ್ದಾನೆ. ಈ ಗಲಾಟೆಯೆಲ್ಲ ಕೇಳಿ ಶ್ರೀಮಂತ ದೇಸಾಯಿ ಬಾಗಿಲು ತೆಗೆದು ನೋಡ್ತಾನೆ. ಮಹಾ ತೇಜಸ್ವಿಯಾದ ಬ್ರಾಹ್ಮಣೋತ್ತಮನನ್ನ ಒಳ ಕರ್ಕೊಂಡು ಹೋಗಿ ವಿಚಾರವನ್ನ ಕೇಳಿ, ರಾಯರ ಮೃತ್ತಿಕೆಯಿಂದ ಮಹಿಮೆಯಿಂದ ನನ್ನ ವಂಶ ಉಳಿಯಿತು, ನನ್ನ ವಂಶ ಚಿಗುರುಡಿಯಿತು ಅಂತ ಸಂತೋಷ ಭರಿತನಾಗಿ ಆ ಬ್ರಾಹ್ಮಣೋತ್ತಮನ ವಿಚಾರವನ್ನೆಲ್ಲ ಕೇಳಿ ತನ್ನ ತಮ್ಮನ ಮಗಳು ಸರ್ವಾಂಗ ಸುಂದರಿಯಾದ ಹುಡುಗಿಯನ್ನ ಮದುವೆ ಮಾಡಿಕೊಟ್ಟು ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ. ರಾಯರ ಮೃತ್ತಿಕೆಯಲ್ಲೇ ಇಂತಹ ಮಹಿಮೆ ಮೈದೋರಿರಬೇಕಾದ್ರೆ ಸಾಕ್ಷಾತ್ ಅವರ ಪೂಜೆ ಸೇವೆಗಳಿಂದ ಅದೆಂತಹ ಫಲಪ್ರಾಪ್ತಿಯಾಗಿಲ್ಲೆಂದು ಹೇಳಬೇಕಾಗಿಲ್ಲವಷ್ಟೇ. ಮಂತ್ರಾಕ್ಷತೆಯ ಮಹಿಮೆ ಕೂಡ ಅನಂತವಾಗಿದೆ. ಶ್ರೀ ರಾಘವೇಂದ್ರಾಯ ನಮಃ ಎಂಬ ನಾಮ ಮಂತ್ರದ ಮಹಿಮೆಯನ್ನು ಹೀಗೆ ಹೇಳ್ತಾರೆ. ಶ್ರೀ ಎನ್ನಲು ಸುಜ್ಞಾನ, ರಾಯನಲು ರಾಜವಶ, ಗಾಯನಲು ಘನಶಕ್ತಿ, ವೇಮೆಂದಲು ವೇದಾಢ್ಯ, ದ್ರಾಯನಲು ದ್ರವ್ಯವಶ, ಯಾಯನಲು ಯಶಸ್ಪ್ರಾಪ್ತಿ, ನಾಯನಲು ನರವರ್ಣ, ಮಾಯನಲು ಮನಸ್ಸು ಚಂಚಲವಾಗದು. ಈ 8 ಬಗೆಯ ದಿವ್ಯಾಕ್ಷರವನ್ನು ಬಾಯೊಳನವರತ್ತ ಯಾರು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪಿಸ್ತಾರೋ ಅವರೇ ಧನ್ಯ ಮಾನ್ಯ ಸಂಪನ್ನ. ಕಿರೀಟಿಗಿರಿ ದೇಸಾಯಿ ಬಂದ, ಅವರ ಮನೆಗೆ ಆಹ್ವಾನ ಕೊಟ್ಟ. ಅವರ ಮನೆಗೆ ಬಂದು ಮೂಲರಾಮದೇವರು ಪೂಜೆ ಮಾಡ್ತಾ ಇದ್ದಾರೆ. ಕಿರೀಟಿಗಿರಿ ದೇಸಾಯಿಗೆ ಒಬ್ಬನೇ ಮಗ. ಆಟವಾಡುತ್ತಾ ಅಡಿಗೆ ಕೋಣೆಗೆ ಬಂದ. ದೊಡ್ಡ ದೊಡ್ಡ ಪಂಚತ್ರೆ ತುಂಬಿರುವ ಮಾವಿನ ಹಣ್ಣಿನ ಸೀಕರಣೆಯನ್ನು ನೋಡ್ದ. ತಿನ್ಬೇಕು ಅಂತ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾನೆ, ಎಟುಕಲಿಲ್ಲ. ಮುಂದಕ್ಕೆ ಜಿಗ್ಗಿದಂತಾಗಿ ಆ ಪಾತ್ರೆಯಲ್ಲಿ ಮುಳುಗಿ ಹಸುನೀಗಿದ್ದಾನೆ. ಈ ಸಂಗತಿ ಯಾರಿಗೂ ಗೊತ್ತಿಲ್ಲ. ದೇಸಾಯಿ ಪತ್ನಿ ಮಗುವನ್ನು ಹುಡುಕಿಕೊಂಡು ಬಂದು ಭಯಂಕರವಾದ ದೃಶ್ಯವನ್ನು ನೋಡಿ ಚೀರಿದ್ದಾಳೆ. ಹರಿಹರಿ, ದೇಸಾಯಿಗೆ ಹೇಳಿದ್ರು ಸ್ವಾಮಿಗಳು, ನಿಮ್ಮ ಪ್ರಸಾದವನ್ನು ಕೊಡ್ತೇನೆ, ಪತ್ನಿ ಪುತ್ರನ ಕರ್ಕೊಂಡು ಬನ್ನಿ ಅಂತ. ದೇಸಾಯಿ ಹೆಂಡತಿಯನ್ನು ಹುಡುಕಿಕೊಂಡು ಅಡಿಗೆ ಮನೆಗೆ ಬಂದು ನೋಡ್ತಾನೆ ದೃಶ್ಯವನ್ನ. ದುಃಖಾಶ್ರಗಳು ಮಿಡಿಮಿಡಿದು ಬಂತು. ಹರಿಹರಿ, ಗಲಾಟಿಯಾದರೆ ಬಂದ ಬ್ರಾಹ್ಮಣರು ಉಪವಾಸದಲ್ಲಿ ಹಿಂತಿರುಗುತ್ತಾರೆ. ಸ್ವಾಮಿಗಳ ಪೂಜೆಗೆ ಚ್ಯುತಿ ಬರುವುದೆಂದು ಭಾವಿಸಿ 4 ಮಾತುಗಳೇ ಪತ್ನಿಯನ್ನು ಸಮಾಧಾನ ಪಡಿಸಿ ಆ ಮಗುವನ್ನು ಅಲ್ಲಿಯೇ ಮಲಗಿಸಿ ತೀರ್ಥ ಪ್ರಸಾದಕ್ಕೋಸ್ಕರವಾಗಿ ಕೈ ನೀಡಿದ್ದಾರೆ. ಮೌನ ಮುದ್ರದಲ್ಲಿ ನಿಂತಿದ್ದ ದೇಸಾಯಿಗಳನ್ನ ನೋಡ್ತಾ ಇದ್ದಾರೆ. ದೇಸಾಯಿಗಳೇ, ನಿಮ್ಮ ಮಗನನ್ನ ಕರ್ಕೊಂಡು ಬನ್ನಿ. ನಮ್ಮ ಬಂಧುಗಳು ಏತಕ್ಕೋ ಅವನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಸ್ವಾಮಿ. ನೀವು ಹೇಳುವುದು ಅನುಮಾನಾಸ್ಪದವಾಗಿದೆ, ಮೊದಲು ಹೋಗಿ ಕರ್ಕೊಂಬನ್ನಿ. ದೇಸಾಯಿಯ ಪತ್ನಿಯ ಕಣ್ಣೀರು ಕೋಡಿಯಾಗಿ ಹರಿಯಿತು. ಸ್ವಾಮಿ, ಮಗುವ ರಾಮಚಂದ್ರ ಪಾದಕ್ಕೆ ಅರ್ಪಿತವಾಗಿ ಹೋಯಿತು, ಇನ್ನು ಎಲ್ಲಿಂದ ಕರ್ಕೊಂಬರ್ಲಿ? ಆಹಾ, ಪ್ರಮಾದವಾಯಿತು, ಪ್ರಮಾದವಾಯಿತು. ಕರುಣಾರು ರಾಮಚಂದ್ರನು ನಿಮ್ಮ ಮನೆಗೆ ಆಗಮಿಸಿ ನಿಮ್ಮ ವಂಶವನ್ನು ಹಾಳು ಮಾಡುವನೆ. ಸುಳ್ಳು ಸುಳ್ಳು, ಮಗುವು ಮಲಗಿ ನಿದ್ರಿಸುತ್ತಿರಬೇಕು, ಹೇಗಿದ್ರೆ ಹಾಗೆ ಕರ್ಕೊಂಬನ್ನಿ. ದೇಸಾಯಿ ಮಗುವನ್ನೆತ್ತಿಕೊಂಡು ಬಂದು ಶ್ರೀಗಳವರ ಮುಂದೆ ಮಲಗಿಸ್ತ ದಿವ್ಯ ಜ್ಞಾನದಿಂದ ನೋಡಿದ್ರು ತೀರ್ಥವನ್ನ ಪ್ರೋಕ್ಷಣೆ ಮಾಡಿದ್ದಾರೆ. ಹೇಳಪ್ಪ ಹೇಳು, ದಯಾಳುವಾದ ರಾಮಚಂದ್ರನ ಸೇವೆಗೆ ಸಿದ್ಧನಾಗಬೇಕಪ್ಪ. ಆ ಬಾಲಕನು ನಮಸ್ಕರಿಸಿದ್ದಾನೆ ಗುರು ಸಾರ್ವಭೌಮರಿಗೆ. ಕಿರೀಟಿಗಿರಿ ದೇಸಾಯಿಗೆ ಸಂತೋಷವಾಯಿತು. ಸ್ವಾಮಿಗಳೇ, ನಮ್ಮ ಮಗುವನ್ನು ಬದುಕಿಸಿಕೊಟ್ಟು ಮಹದುಪಕಾರ ಮಾಡಿದ್ದೀರಿ ಅಂತ ಹೇಳಿ ಅವರ ಪಾದ ಪೂಜೆ ಮಾಡಿ ಭಕ್ತಿಯಿಂದ ದ್ರವ್ಯವನ್ನು ಕೊಟ್ಟು ನಮಸ್ಕರಿಸಿದ್ದಾನೆ. ಲೋಕದಲ್ಲಿ ದುಷ್ಟರಿರುವುದು ಸ್ವಭಾವ, ಅವರಿದ್ದರನೇ ಸತ್ಪುರುಷರಿಗೆ ಕೀರ್ತಿ ಲಭಿಸುವುದು. ನಿಂದಕರಿರಬೇಕು ಇರಬೇಕು, ಹಂದಿಯಿದ್ದರೆ ಕೇರಿ ಹೇಗೆ ಶುದ್ಧಿಯ ಹಾಗೆ, ನಿಂದಕರಿರಬೇಕು ಇರಬೇಕು. ಕೆಲವು ದುಷ್ಟರೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಕಂಡು ಸಹಿಸಲಾರದೆ, ಇದೆಲ್ಲ ಬರೀ ಸುಳ್ಳು, ಹಣ ಸಂಪಾದನೆಗೆ ಮಾಡುತ್ತಿರುವ ಉಪಾಯ, ಈ ಸನ್ಯಾಸಿಗಳಿಗಿನ್ನೇನ್ ಕೆಲಸ, ನಿದ್ರಾಸಕ್ತನಾಗಿ ಬಲಗಿರುವ ಬಾಲಕನ ಮೇಲೆ ನೀರರಿಚಿ ಬದುಕಿಸಿರುವಂತೆ ನಟನೆ ಮಾಡ್ತಾ ಇದ್ದಾರೆ ಅಂಥೇಳಿ ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಒಬ್ಬ ಹುಡುಗನನ್ನು ಸತ್ತಂತೆ ನಟನೆ ಮಾಡು ಅಂದ್ರು. ಅವನು ಬರೋಲ್ಲ ಅಂದ್ರೆ ಬಿಡ್ಲಿಲ್ಲ, ಬಲವಂತವಾಗಿ ಕಟ್ ಹಾಕ್ಬಿಟ್ಟಿದ್ದಾರೆ, ಮುಸ್ಕ್ ಹಾಕಿದ್ದಾರೆ. ರಾಘವೇಂದ್ರ ತೀರ್ಥರ ಬಳಿಗೆ ಬಂದು, ಗುರು ಸಾರ್ವಭೌಮ, ಈಗ ತಾನೇ ಸತ್ತವ್ರನ್ನೆಲ್ಲ ಬದುಕಿಸುತ್ತಿದ್ದೀರಿ ಎಂಬ ವಾರ್ತೆಯನ್ನು ಕೇಳಿದೆವು, ದಯವಿಟ್ಟು ಈಗ ತಾನೇ ಒಬ್ಬ ಬಾಲಕ ಸತ್ತೋಗಿದ್ದಾನೆ,

ಬದುಕಿಸ್ಕೊಡಿ ಅಂದ್ರು. ಆಗ ಹೇಳ್ತಾ ಇದ್ದಾರೆ, ಸತ್ಯವಾಗಿ ನಿಮ್ಮ ಬಾಲಕನು ಸತ್ತಿರುವನೇ? ಹೌದು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ತೋಗಿದ್ದಾನೆ. ಮುಂದಾಗುವ ಅಪಘಾತವನ್ನು ತಡೆಯೋಕ್ಕೋಸ್ಕರವಾಗಿ ಗುರು ಸಾರ್ವಭೌಮರು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ, ಸುಳ್ಳು ಹೇಳ್ಬೇಡಿ, ನಿಜವನ್ನ ಹೇಳಿ, ಸತ್ಯವಾಗಿ ನಿಮ್ಮ ಬಾಲಕನು ಸತ್ತಿರುವನೇ? ಹೌದು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ತೋಗಿದ್ದಾನೆ. ಹಾಗಿದ್ರೆ ನಡೀರಿ, ಬರ್ತೇನೆ ಅಂತ ಹೇಳಿ ಶಿಷ್ಯರಿಂದ ಒಡಗೂಡಿ ಅಲ್ಲಿಗೆ ಬಂದು ನೋಡ್ತಾರೆ. ಆಗ ನೋಡಿ, ಅಪ್ಪ ಇವನು ಸತ್ಯವಾಗಿ ಸತ್ತೋಗಿದ್ದಾನೆ, ಸತ್ತವ್ರನ್ನ ಬದುಕಿಸೋಕ್ ನಮ್ಮಿಂದ ಸಾಧ್ಯವಿಲ್ಲ. ನಿದ್ರಾಸಕ್ತರಾಗಿ ಮಲಗಿರುವರ ಮೇಲೆ ಬೇಕಾದ ನೀರೆರಚಿ ಎಬ್ಬಿಸಬಲ್ಲವು, ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ಲ ಅಂತ ಹೇಳಿ ಹೊರಟು ಹೋಗಿದ್ದಾರೆ. ದ್ರೋಹಿಗಳಿಗೆ ಇದು ಅರಿವಾಗ್ಲಿಲ್ಲ. ಹೇಳ ಈ ಗುರುಗಳ ಕೈಲಿ ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ವಂತೆ ಅಂತ ಹೇಳಿ ಆಗ ತಿಳಿಸಿದ ಕೂಡಲೇ ಭಯಂಕರವಾದ ದೃಶ್ಯವನ್ನು ನೋಡ್ತಾ ಇದ್ರೆ, ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ವೇ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ದಾರೆ. ಆಗ ನೋಡುವಾಗ ಆ ಹುಡುಗ ನಿಜವಾಗಿ ಸತ್ತೇ ಹೋಗಿದ್ದಾನೆ. ದ್ರೋಹಿಗಳಿಗೆ ತಮ್ಮ ತಪ್ಪು ಅರಿವಾಯಿತು, ಓಡಿ ಬಂದು ಕ್ಷಮಾಯಾಚನೆ ಬೇಡಿದ್ದಾರೆ. ದಯಾಳುಗಳಾದ ರಾಘವೇಂದ್ರ ತೀರ್ಥರೇ, ನಿಮ್ಮನ್ನು ಪರೀಕ್ಷೆಗೈದು ಪರಮ ಪಾಪಿಗಳಾಗಿದ್ದೇವೆ, ದಯವಿಟ್ಟು ಈ ಮಗುವನ್ನು ಬದುಕಿಸಿಕೊಡಿ ಅಂತ ಹೇಳಿ ಕಣ್ಣೀರ್ ಕಡಲ್ಗಾಲುವಿನ ಸುರಿಸ್ತಾ ಇದ್ದಾರೆ. ಇದು ಭಗವಂತನ ಸಂಕಲ್ಪ, ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಹೊರಟೋಗಿದ್ದಾರೆ. ಭಕ್ತರಲ್ಲಿ ಬಂದ ವಾಕ್ಯವನ್ನ ಭಗವಂತ ಸತ್ಯವನ್ನಾಗಿ ಮಾಡಿ ತೋರಿಸ್ತಾನೆ. ಹೇಗೆ ಅಂದ್ರೆ, ಕಂಬದಲ್ಲಿ ಹರಿಯನ್ನು ತೋರಿಸು ಎಂದ ಪ್ರಹ್ಲಾದ ರಾಜರಿಗೆ ಅವರ ತಂದೆ ಹಿರಣ್ಯಕಶಿಪ. ಕಂಬದಲ್ಲಿ ಹರಿ ಕೂತ್ಕೊಂಡಿರ್ಲಿಲ್ಲ, ಭಕ್ತನ ನುಡಿಯನ್ನ ಸತ್ಯವನ್ನಾಗಿ ಮಾಡಿ ತೋರಿಸಬೇಕು ಅಂತಂದೆ. ಕಂಬದಿಂದಲೇ ಒಡೆಮೂಡಿ ಬಂದ ನರಹರಿ ರೂಪದಿಂದ ಕಿರೀಟಿಗರಿಗೆ ಹಿಂತಿರುಗುವಾಗ ರಾಯಚೂರು ಜಿಲ್ಲಾ ಮಾನವಿಗೆ 8 ಮೈಲಿ ದೂರದಲ್ಲಿ ಮಾರುತಿಗುಡಿಯಲ್ಲಿ ಚಾತುರ್ಮಾಸ ವ್ರತಕ್ಕೋಸ್ಕರವಾಗಿ ನಿಂತಿದ್ದಾರೆ. ಕನಕದಾಸರು ಅಂತ್ಯಜನ ರೂಪದಿಂದ ಬಂದು ಸಾಸಿವೆಯನ್ನು ಭಿಕ್ಷಿಯಾಗಿ ಕೊಟ್ಟು ದೇಹವನ್ನು ವಿಸರ್ಜಿಸಿಕೊಂಡಿದ್ದಾರೆ. ಕನಕದಾಸರ ಜ್ಞಾಪಕಾರ್ಥವಾಗಿ ಅಲ್ಲಿ ಒಂದು ಕಲ್ಲಿನ ಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು ಮಹಾಪಂಡಿತೋತ್ತಮರು, ಇವರು ರಚಿಸಿದ್ದ ಗ್ರಂಥಗಳನ್ನ ರಾಘವೇಂದ್ರ ಸ್ವಾಮಿಗಳವರಿಗೆ ತೋರಿಸಿ ತೀರ್ಥರು ಅಂತ ಬಿರುದು ಪಡೆದರು. ಇವರು ಮಠಕ್ಕೆ ಆಗಮಿಸಿದ್ದಾಗ ಚಾತುರ್ಮಾಸ ವ್ರತ ನಡೀತಾ ಇತ್ತು. ಈ ಮಾಸದಲ್ಲಿ ಸಾಸಿವೆ ತಿನ್ನಬಾರದು, ನಿಷಿದ್ಧ ಅಂಥೇಳಿ ಪ್ರಸಾದವನ್ನ ತಿರಸ್ಕರಿಸಿ ಬೇರೆ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದಿದ್ದಾರೆ. ದಯಾಳುಗಳಾದ ರಾಘವೇಂದ್ರ ತೀರ್ಥರು ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಶ್ರೀನಿವಾಸಾಚಾರ್ಯರು ತಮ್ಮ ಗುರುಗಳಾದ ಯಾದವಾರಿಯರ ಮುಂದೆ ವಿಚಾರ ವಿನಿಮಯ ಮಾಡಿದ್ದಾರೆ. ಸಾಸಿವೆ ಪ್ರಸಂಗ ವಿವರಿಸಿದ್ದಾರೆ. ಮಂತ್ರಾಕ್ಷತೆ ತೆಗೆದು ನೋಡಿದರೆ ಕಾಂತಿಯುಕ್ತವಾದ ಮಂತ್ರಾಕ್ಷತೆ ಕಪ್ಪು ಬಣ್ಣಕ್ಕೆ ತಿರುಗಿತ್ತು, ಭಕ್ತಿ ಮುಂದೆ ಯಾವುದೂ ನಿಲ್ಲಲಾರದು ಅಂದಾಗ ಶ್ರೀನಿವಾಸಾಚಾರ್ಯರು ತಾವು ಗೈದ ಅಪರಾಧಕ್ಕೋಸ್ಕರವಾಗಿ ಪುನಃ ದಯಾಳುಗಳಾದ ರಾಘವೇಂದ್ರ ತೀರ್ಥರ ಬಳಿಗೆ ಬಂದು ಕ್ಷಮಾಪಣೆ ಬೇಡಿದ್ದಾರೆ. ರಾಘವೇಂದ್ರ ತೀರ್ಥರು ಆಶೀರ್ವದಿಸಿದ್ದಾರೆ. ಪಂಡಿತರಾದವರಿಗೆ ಸ್ವಾಭಿಮಾನ, ಜಂಬ, ಪರ್ನಿಂದೆ, ಪರದೂಷಣೆ ಸಾಮಾನ್ಯವಾಗಿ ತುಂಬಿರುತ್ತೆ. ಇದರಿಂದ ಏನು ಪ್ರಯೋಜನವಾಗೋದಿಲ್ಲ, ಉಭಯತಾಪಿ ಹಾನಿಯಾಗುತ್ತೆ. ರಾಘವೇಂದ್ರ ಸ್ವಾಮಿಗಳವರು ಚಾತುರ್ಮಾಸ ವ್ರತದಲ್ಲಿ ಇರಬೇಕಾದ್ರೆ 3 ಜನ ಮಲಯಾಳದ ಜ್ಯೋತಿಷ್ಕರು ಬಂದಿದ್ದಾರೆ. ನನ್ನ ಆಯಸ್ಸಿನ ಬಗ್ಗೆ ನಿರ್ಣಯ ಮಾಡಿ ತಿಳಿಸಿ ಅಂದರು. ಲೆಕ್ಕಾಚಾರ ಮಾಡಿ 3 ಜನರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಹೇಳ್ದ ನಿಮಗೆ 100 ವರ್ಷ ಅಂತ, ಇನ್ನೊಬ್ಬ ಹೇಳ್ದ ನಿಮಗೆ 300 ವರ್ಷ ಅಂತ, ಇನ್ನೊಬ್ಬ ಹೇಳ್ದ 700 ವರ್ಷ ಅಂತ ಪರಸ್ಪರ ಭಿನ್ನಾಭಿಪ್ರಾಯ ಬಂತು. ಆಗ ರಾಘವೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ ಇದರ ಅಂತರಾರ್ಥ, ದೇಹತಃ 100 ವರ್ಷ, ಗ್ರಂಥತಃ 300 ವರ್ಷ, ಬೃಂದಾವನ ಸನ್ನಿಧಿ 700 ವರ್ಷಗಳು ಅಂತ ತಿಳಿಸಿದರು. ಆಗ ದಯಾಳುಗಳಾದ ರಾಘವೇಂದ್ರ ತೀರ್ಥರನ್ನ ನೋಡಿ ಮಲಯಾಳದ ಜ್ಯೋತಿಷ್ಕರು ಸಂತೋಷ ಭರಿತರಾಗಿ ಫಲಮಂತ್ರಾಕ್ಷತೆ ತೆಗೊಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಜನ್ಮಕ್ಕೆ ಕಾರಣೀಭೂತನಾದ ಶ್ರೀನಿವಾಸನ ದರ್ಶನಕ್ಕೆ ಬಂದು ಅಲ್ಲಿ ತಮ್ಮದೇ ಆದ ಒಂದು ಮಠವನ್ನ ನಿರ್ಮಾಣ ಮಾಡಿ ಶ್ರೀನಿವಾಸನ ಸೇವೆಯನ್ನ ಮಾಡಿದ್ದಾರೆ. ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟ ಇಂದಿರಯ ವಡಗೂಡಿ, ವಂದಿಸು ತಮನದೊಳಗಿವನಡಿ ದ್ವಂದ್ವ ಭಜಿಸಲು ಬಂದ ಭಯಹರ ಶ್ರೀಹರಿ. ಬಂದು ನಿಂದಿಹ ನೋಡಿ ಶ್ರೀನಿವಾಸ ವೆಂಕಟಾಚಲಪತೆ. ತಿರುಪತಿಯಿಂದ ಕಂಚಿ ಕಾಳಹಸ್ತಿ ಮಾರ್ಗವಾಗಿ ಕುಂಭಕೋಣೆಗೆ ಬಂದು 44 ಗ್ರಂಥಗಳನ್ನ ಬರೆದಿದ್ದಾರೆ. ಪರಿಮಳ, ಪ್ರಕಾಶ, ತತ್ವಮಂಜರಿ, ಗೀತಾರ್ಥ ಮಂಜರಿ ಕುಂಭಕೋಣಿ ವಿದ್ಯಾ ಕೇಂದ್ರವಾಯಿತು. ಕುಂಭಕೋಣೆಯಿಂದ ಆದವಾನಿಗೆ ಬಂದಿದ್ದಾರೆ. ದಿವಾನ್ ವೆಂಕಣ್ಣ ಓಡಿ ಬಂದು ನವಾಬನಿಗೆ ಮೊದಲು ಬಂದು ಕೇಳ್ತಾ ಇದ್ದಾನೆ, ನನ್ನನ್ನು ಅನುಗ್ರಹ ಮಾಡಿದ ಸ್ವಾಮಿಗಳು ಬಂದಿದ್ದಾರೆ, ಅವರ ದರ್ಶನಕ್ಕೆ ಬರಬೇಕು. ಆಗ ನವಾಬ ಈ ಗುರುಗಳನ್ನ ಪರೀಕ್ಷೆ ಮಾಡೋದಕ್ಕೆ ಇದೇ ಸಮಯ ಅಂತ ತಿಳ್ಕೊಂಡು ಬಂಗಾರ ತಟ್ಟೆಯಲ್ಲಿ ಮಾಂಸವನ್ನ ಮುಚ್ಚಿಟ್ಕೊಂಡು ವಸ್ತ್ರದಿಂದ ಮರೆ ಮಾಡಿ ಶ್ರೀಗಳವರು ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ತಂದು ಮಧ್ಯದಲ್ಲಿ ಇಟ್ಟಿದ್ದಾನೆ, ನಿಮ್ಮ ದೇವರಿಗೆ ನೈವೇದ್ಯ ಮಾಡಿ ಅಂದ. ಆಗ ಅಪರೋಕ್ಷಿ ಜ್ಞಾನಿಗಳಲ್ಲವೇ ಗುರು ಸಾರ್ವಭೌಮರು ತೀರ್ಥದಿಂದ ತಟ್ಟೆಗೆ ಪ್ರೋಕ್ಷಣೆ ಮಾಡಿದ್ದಾರೆ. ಆಗ ಪ್ರಸಾದ ಹಂಚುವುದಕ್ಕಾಗಿ ವೆಂಕಣ್ಣನಿಗೆ ತಿಳಿಯಪಡಿಸಿದ್ದಾರೆ. ವೆಂಕಣ್ಣ ಮುಸುಕ್ ತೆಗೆದು ನೋಡಿದ್ರೆ ಮಾಂಸದ ರಾಶಿಯೆಲ್ಲ ಫಲಪುಷ್ಪಗಳಾಗಿತ್ತು.
ಯಾ ಅಲ್ಲಾ ಪರವರ್ದಿಗಾರ್ ಎನ್ನುತ್ತಾ ನವಾಬ ಸಂತೋಷ ಭರಿತನಾಗಿದ್ದಾನೆ. ಗುರುಗಳೇ, ನಿಮಗೆ ಆದವಾನಿಯನ್ನೇ ಕಾಣಿಕೆಯಾಗಿ ಕೊಡ್ತೇನೆ ಎಂದ. ಆದವಾನಿ ಬೇಡ, ಮಂಚಾಲೆಯ ಕಾಡು ಪ್ರದೇಶ ಕೊಡು ಅಂದ್ರು. ಅದನ್ನು ಕೇಳಲು ಒಂದು ಇತಿಹಾಸ ಇತ್ತು. ಹಿಂದೆ ಪ್ರಹ್ಲಾದರಾಗಿ ಅವತಾರ ಮಾಡಿದ್ದಾಗ ಮಂಚಾಲಮ್ಮ ಅವರ ಕುಲದೇವತೆಯಾಗಿದ್ದಳು. ಆ ತಾಯಿಯ ಪಕ್ಕದಲ್ಲಿಯೇ ಬೃಂದಾವನ ಪ್ರವೇಶ ಮಾಡಬೇಕೆಂಬ ಉದ್ದೇಶದಿಂದ ಆ ಜಾಗವನ್ನೇ ಕೇಳಿದ್ದಾರೆ. ನವಾಬ ಸಂತೋಷದಿಂದ ಆ ಜಾಗವನ್ನು ಕೊಡಲು ಒಪ್ಪಿದ್ದಾನೆ. ಆಗಲೇ ಶಿಲಾ ಕೆಲಸ ಪ್ರಾರಂಭವಾಯಿತು. ಮಂತ್ರಾಲಯಕ್ಕೆ 6 ಮೈಲಿ ದೂರ ಮಾಧವಾರಂ ಅಂತ ಒಂದು ಊರು. ಆ ಹಳ್ಳದ ದಂಡೆಯ ಮೇಲೆ ಶ್ರೀರಾಮಚಂದ್ರ ದೇವರು 7 ಗಳಿಗೆ ಕಾಲ ವಿಶ್ರಮಿಸಿಕೊಂಡಿದ್ದರಂತೆ. ಆ ಶಿಲೆಯು ಕಲಿಯುಗದಲ್ಲಿ 700 ವರ್ಷ ಪೂಜಿಸಲ್ಪಡುತ್ತೆ ಅಂತ ಐತಿಹ್ಯ. ದಿವಾನ್ ವೆಂಕಣ್ಣ ಶಿಲೆಯನ್ನು ತರಿಸಿ ರಾಯರಿಗೆ ಬೃಂದಾವನವನ್ನ ಮಾಡಿಸಿದ್ದಾನೆ. ಉಳಿದ ಬಂಡೆಯಿಂದ ಪ್ರಾಣದೇವರ ವಿಗ್ರಹವನ್ನ, ರುದ್ರದೇವರ ಲಿಂಗವನ್ನ ಮಾಡಿಸಿದ್ದಾನೆ. ಇದೆಲ್ಲ ಶ್ರೀಗಳವರ ಆಜ್ಞಾ ಪ್ರಕಾರ. ಹಿಂದಿನ ದಿವಸ ಯೋಗೀಂದ್ರ ತೀರ್ಥರಿಗೆ ಸಮಸ್ತಾಂದ ಪಟ್ಟಾಭಿಷೇಕ ವಹಿಸಿದರು. ಬೀಜಾಪುರ ಆದವಾನಿ ನವಾಬುರುಗಳಿಂದ ನಜರು ಕಾಣಿಕೆಗಳು ಬಂತು. ರಾಜ ಮರ್ಯಾದಿಗಳಾಯಿತು. 60 ಕ್ಷೋತ್ರಿಯ ಸಂಸಾರಗಳು ಬಂದು ನೆಲೆಸಿದವು. ಸಂಸ್ಥಾನಕ್ಕೆ ಯೋಗ್ಯವಾದ ಮಠ ನಿರ್ಮಾಣವಾಯಿತು. ರಾಘವೇಂದ್ರ ತೀರ್ಥರು ಬೃಂದಾವನ ಪ್ರವೇಶ ಮಾಡುವ ಬೆಳಗಿನ ಜಾವ ಎದ್ದು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮಂಚಾಲದೇವಿಯನ್ನು ಕುರಿತು ಸ್ತೋತ್ರ ಮಾಡಿದ್ದಾರೆ.

0: ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಕ್ಷಿ ಬಾರಮ್ಮ ಮಂತ್ರಾಲಯದಲ್ಲಿ ನೆಲೆಸಿರುವ ಮಂಚಾಲ ದೇವಿ ಬಾರಮ್ಮ ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ
1: ಯತಿರಾಜರಿಗೆ ಭಗವತಿ ದಿವ್ಯ ದರ್ಶನ ಕೊಟ್ಟಿದ್ದಾಳೆ ಸುಸ್ವಾಗತ ಕೊಡ್ತಾ ಇದ್ದಾಳೆ ತಾಯಿ ಹಿಂದೆ ಪ್ರಹ್ಲಾದನಾಗಿ ಅವತಾರ ಮಾಡಿದ್ದಾಗ ನನ್ನನ್ನು ಸಾಕಿದ ಸಲಹಿದ ತಾಯಿ ನೀನಲ್ಲವೇನಮ್ಮ ಈಗಲೂ ನಿನ್ನ ಕಂದನು ನಿನ್ನ ಪಕ್ಕದಲ್ಲಿ ಇರಬೇಕೆಂದು ಇಚ್ಛಿಸುತ್ತಿದ್ದಾನೆ ಸ್ಥಳ ಕೊಟ್ಟು ಸಲಹು ತಾಯಿ ಯತಿರಾಜರಿಗೆ ಸುಸ್ವಾಗತ ಕೊಟ್ಟಿದ್ದಾಳೆ ಪವಿತ್ರವಾದ ಯಜ್ಞ ಮಾಡಿದ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ ಈ ಜಪಸರವು ಜಾರಿ ತಕ್ಷಣ ಸಂಪುಟಿಶಲಿ ಏರಿಸಬೇಕು ಅಂತ ಹೇಳಿ ಶಿಷ್ಯವರ್ಗಕ್ಕೆ ಹೇಳ್ತಾ ಇದ್ದಾರೆ ಶಿಷ್ಯವರ್ಗವೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ ಗುರುದೇವ ಇಷ್ಟು ಬೇಗ ನೀವು ನಮ್ಮನ್ನಗಲಿ ಹೋಗ್ತಾ ಇದ್ದೀರಾ ನಮಗಿನ್ನಾರೋ ದಿಕ್ಕು ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಇದ್ದಾರೆ ವೆಂಕಣ್ಣ ಅಳ್ಬೇಡಪ್ಪ ದೇಹತಃ ನಾನು ಬೃಂದಾವನದಲ್ಲಿದ್ದುಕೊಂಡು ಭಕ್ತರು ಬಂದು ಕೂಗಿದಾಗ ಅವರ ಸೇವೆಗೆ ನಾನು ಸಿದ್ಧನಾಗಿದ್ದೇನಪ್ಪ ಅಂಥೇಳಿ ಪೂರ್ವ ದಿಕ್ಕಿನ ಕಡೆ ನೋಡಿದ್ದಾರೆ ಜಪಸರವನ್ನ ಕೈಲಿ ಹಿಡ್ಕೊಂಡಿದ್ದಾರೆ ಮಾರುತಿ ದಿವ್ಯ ದರ್ಶನವಾಯಿತು ರಾಮಭದ್ರ ಎತ್ಕಿಂಚಿತ್ ನಿನ್ ಸೇವೆ ಮಾಡಿದ್ದೇನೋ ಪ್ರಭು
0: ಮಂಗಳಂ ಪ್ರಭುಗೆ ರಾಮದೂತನಿಗೆ ಸುಂದರಾಂಗ ಆಂಜನೇಯನಿಗೆ ಗಿರಿಯ ತಂದವಗೆ ಸುರರ ಪೊರೆದವಗೆ ಧೀರ ವೀರ ಶೂರನಾದ ಮಾರುತಿರಾಯನಿಗೆ ಮಂಗಳಂ
1: ಮಾರುತಿ ದಿವ್ಯ ದರ್ಶನವಾದ ಕೂಡಲೇ ನೇತ್ರಗಳ ಮುಚ್ಚಿಕೊಂಡಿದ್ದಾರೆ ಮಿಂಚು ಹೊಳೆಯುವಷ್ಟರಲ್ಲಿ ಜಪಸರವು ಕೈಯಿಂದ ಜಾರಿ ಬಿತ್ತು ಗುರುಗಳ ಆಜ್ಞಾ ಪ್ರಕಾರ ಸಂಪುಟಿಶಲಿ ಏರಿಸಿದ್ದಾರೆ 700 ಸಾಲಿಗ್ರಾಮವನ್ನು ಮೃತ್ತಿಕೆ ಸಹಿತದಿಂದ ಮುಚ್ಚಿದ್ದಾರೆ
0: ದೂರ್ವಾದಿದ್ವಂತರವಯ್ಯೇ ವೈಷ್ಣವೇನ್ ಧೀವರೇಂಧವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ
1: ಎಂದು ಚರ್ಮ ಶ್ಲೋಕವನ್ನು ಯೋಗೀಂದ್ರ ತೀರ್ಥರು ತಿಳಿಯಪಡಿಸಿದ್ದಾರೆ ಸಶಿರರಾಗಿ ಬೃಂದಾವನಸ್ಥರಾದವರು ಇಬ್ಬರು ಮೊದಲನೆಯವರು ವಾದಿರಾಜರು ಎರಡನೆಯವರು ಸದ್ಗುರು ಶ್ರೀ ರಾಘವೇಂದ್ರ ತೀರ್ಥರು ಆಗಲೇ ಬೃಂದಾವನದ ಮಹಿಮೆಗೆ ಪ್ರಾರಂಭವಾಯಿತು ಮಂತ್ರಾಲಯಕ್ಕೆ 5 ಮೈಲಿ ದೂರ ಬಿಚ್ಚಾಲೆ ಅಂತ ಒಂದು ಗ್ರಾಮ ಅದನ್ನೀಗ ಭಿಕ್ಷಾಲಯ ಅಂತ ಕರೀತಾರೆ ಅಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಗುರುಗಳ ಪರಮ ಭಕ್ತರು ಗುರುಗಳು ಬೃಂದಾವನಸ್ಥರಾದಾಗ ಅಪ್ಪಣ್ಣಾಚಾರ್ಯ ಊರಿನಲ್ಲಿ ಇರಲಿಲ್ಲ ಮಾರನೇ ದಿವಸ ಬಂದಿದ್ದಾರೆ ಅಪ್ಪಣ್ಣಾಚಾರ್ಯರೇ ಗುರುಗಳು ಬೃಂದಾವನಸ್ಥರಾದರು ಅಂತ ಕೇಳಿದ ಕೂಡಲೇ ಅಪ್ಪಣ್ಣಾಚಾರ್ಯರು ಬೃಂದಾವನ ನೋಡಬೇಕು ಅಂತ ಓಡೋಡಿ ಬರ್ತಾ ಇದ್ದಾರೆ ತುಂಗಭದ್ರಾ ನದಿ ಪೂರ್ಣ ಪ್ರವಾಹದಲ್ಲಿ ತುಂಬಿ ಹರಿತಾ ಇದೆ ನದಿ ಮಧ್ಯದಲ್ಲೇ ಓಡೋಡಿ ಬರ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು ಅವರ ಕಣ್ಣುಗಳಲ್ಲಿ ದುಃಖಾಶ್ರಗಳು ಮಿಡಿಮಿಡಿದು ಬರ್ತಾ ಇದೆ ಅವರ ಬಾಯಿಂದ ಪುಂಕಾನುಪುಂಕವಾಗಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮೋಕ್ಷ ವಿಷಮೋಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸುಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸುಸತ್ವ ನೇಚೋಚ ಭಾವ ಮುಖನಕ್ರಗಣೈರ್ ಸಮೇತ ಕಡೆಯ ಶ್ಲೋಕದಲ್ಲಿ ಬೃಂದಾವನದ ಒಳಗಿನಿಂದ ಬಂತು ದಿವ್ಯವಾಣಿ ಸಾಕ್ಷಿ ಹಯಾಸ್ಯೋತ್ರ ಹಿ ಅಂಥೇಳಿ ರಾಘವೇಂದ್ರ ತೀರ್ಥರು ಆ ಸ್ತೋತ್ರಕ್ಕೆ ಪೂರ್ತಿ ಮಾಡಿದ್ದಾರೆ ಸಾಕ್ಷಿ ಹಯಾಸ್ಯೋತ್ರ ಹಿ ಅಂದರೆ ಈ ಸ್ತೋತ್ರಕ್ಕೆ ಸತ್ಯವಾದ ವಿಷಯಗಳು ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಸಂಪೂರ್ಣ ಮಾಡಿದ್ದಾರೆ ಗುರುರಾಜರು ಹಯಗ್ರೀವ ಮಂತ್ರದಲ್ಲಿ ಜಪದಲ್ಲಿ ಮಗ್ನರಾಗಿದ್ದಾರೋ ಏನೋ ಇದನ್ನು ಕೇಳಿದ ಅಪ್ಪಣ್ಣಾಚಾರ್ಯರ ಮೈ ರೋಮಾಂಚನವಾಯಿತು ನನ್ನಂತ ಪಾಮರಣ ಸ್ತೋತ್ರಕ್ಕೆ ಗುರುಗಳು ಮನ್ನಣೆ ಇತ್ತರಲ್ಲ ಅಂತ ಹೇಳಿ ಹಿರಿಹಿರಿ ಹೆಗ್ಗಿದ್ದಾರೆ ಇವರ ಸ್ತೋತ್ರವೇ ಪ್ರಖ್ಯಾತವಾದ ರಾಘವೇಂದ್ರ ಸ್ತೋತ್ರವಾಯಿತು ಈ ಸ್ತೋತ್ರ ಜೊತೆಗೆ ಮಂಗಳಾಷ್ಟಕವನ್ನು ಸಹ ರಚಿಸಿದ್ದಾರೆ ಇವೆರಡು ಮೂಲ ಬೃಂದಾವನ ಸನ್ನಿಧಿಯಲ್ಲಿ ನಿತ್ಯ ರಾತ್ರಿ ಗುರುಗಳು ಪಾರಾಯಣ ಮಾಡ್ತಾ ಇದ್ದಾರೆ ಉಡುಪಿ ಮಠದ ಸ್ವಾಮಿಗಳು ಸಹ ನಿತ್ಯ ಪಾರಾಯಣ ಮಾಡ್ತಾ ಇದ್ದಾರೆ ಎಲ್ಲ ಮಠದಲ್ಲೂ ಕೂಡ ಇದನ್ನ ಈ ಸ್ತೋತ್ರವನ್ನು ಪಠನ ಮಾಡ್ತಾರೆ ಥಾಮಸ್ ಮಂಡ್ರೋ ಎಂಬುವನು ಇಂಗ್ಲಿಷ್ ಅಧಿಕಾರಿ ಈ ಮಂತ್ರಾಲಯ ಕ್ಷೇತ್ರ ನಾನು ವಶಕ್ಕೆ ತಗೊಳ್ತೇನೆ ಅಂತ ಹೇಳಿ ಆಜ್ಞಾಪತ್ರವನ್ನು ಕಳಿಸಿದ್ದಾರೆ ನಾನೇ ಖುದ್ದಾಗಿ ಹೋಗಿ ಆ ಗುರು ಸಾರ್ವಭೌಮರನ್ನ ದರ್ಶನ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಥಾಮಸ್ ಮಂಡ್ರೋ ಇಂಗ್ಲಿಷ್ ಅಧಿಕಾರಿ ಬಂದವನೇ ಧಾರ್ಮಿಕ ಶ್ರದ್ಧೆ ಉಳ್ಳವನು ಇಂಗ್ಲಿಷ್ ಅಧಿಕಾರಿ ಆಗಿದ್ರೂ ಕೂಡ ಹ್ಯಾಟ್ ಪೂಟನ್ನ ತೆಗೆದು ಹೊರಕ್ಕೆ ಹಾಕದ ಗುರು ಸಾರ್ವಭೌಮರ ಬೃಂದಾವನವನ್ನ ನೋಡ್ದ ಬಂದು ನಮಸ್ಕರಿಸಿ ನಿಂತ್ಕೊಂಡಿದ್ದಾನೆ ಗುರು ಸಾರ್ವಭೌಮರು ಅವನಿಗೆ ಬೃಂದಾವನದ ಒಳಗಿನಿಂದಲೇ ದರ್ಶನ ಕೊಟ್ಟಿದ್ದಾರೆ ಭಕ್ತಿ ಪರವಶನಾಗಿದ್ದಾನೆ

ಅತಾಮಸ್ ಮಂಡ್ರೋಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಈ ಮಂತ್ರಾಲಯ ಕ್ಷೇತ್ರ ನನ್ನ ವಶಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿ ಗುರು ಸಾರ್ವಭೌಮರ ಜೊತೆಯಲ್ಲಿ ಇಂಗ್ಲಿಷ್ನಲ್ಲೇ ಮಾತಾಡಿದ್ದಾನೆ. ಗುರು ಸಾರ್ವಭೌಮರು ಅವನಿಗೆ ಅನಂತವಾಗಿ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಫಲಮಂತ್ರಾಕ್ಷತೆಯನ್ನು ತನ್ನ ಊಟದಲ್ಲಿ ಸೇವಿಸಿದ್ದಾನೆ ಥಾಮಸ್ ಮಂಡ್ರೋ. ಗುರುಗಳಿಗೆ ಜಾತಿ ಮತ ವೈಷಮ್ಯವಿಲ್ಲ. ಯಾವುದೇ ಜಾತಿಯಾಗಿದ್ದರೂ ಕೂಡ ಭಕ್ತಿಯಿಂದ ಅವರನ್ನು ಆರಾಧಿಸಿದರೆ ಅನಂತವಾಗಿ ಕಾಪಾಡ್ತಾರೆ. ಗುರುಗಳಿಗೆ ಭಕ್ತಿ ಮುಖ್ಯ. ಅವರನ್ನು ಹೇಗೆ ಸೇವಿಸಿದರೆ ಹಾಗೆ ಹಾಗೆ ಅನಂತವಾಗಿ ಕಾಪಾಡ್ತಾರೆ. ಇಂತಹ ಮಂತ್ರಾಲಯ ಕ್ಷೇತ್ರಕ್ಕೆ ಸಹಸ್ರಾರು ಮಂದಿ ಯಾತ್ರಿಕರು ಸಮುದ್ರದಂತೆ ಉಕ್ಕಿ ಉಕ್ಕಿ ಬರ್ತಾ ಇದ್ದಾರೆ ಗುರು ಸಾರ್ವಭೌಮರ ಅನುಗ್ರಹಕ್ಕೋಸ್ಕರವಾಗಿ.

0: कामाय च भजताम कल्पवृक्षाय नमताम कामधेनवे। सद्गुरु श्री राघवेंद्र महाराज की जय। सीतापते श्री रामचंद्र महाराज की जय। जय वीर हनुमान की जय।
1: ಇದುವರೆಗೂ ನೀವು ಕೇಳಿದ್ದು ಹರಿಕತೆ ಚತುರೆ ಶ್ರೀಮತಿ ಬೇಲೂರು ವಸಂತಲಕ್ಷ್ಮಿ ಅವರಿಂದ ಶ್ರೀ ರಾಘವೇಂದ್ರ ವಿಜಯ ಹರಿಕತೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಮೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ.
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕುಂಕುಮ ನಗುತ್ತಿರಬೇಕು, ಹೆಣ್ಣು ಎಂದದೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು, ಅರಿಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು, ಅರಿಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು, ಹೆಣ್ಣು ಎಂದದೆ ಹೀಗಿರಬೇಕು,
1: ಹಾಗಿರಬೇಕು,
0: ಹೀಗಿರಬೇಕು.

ನಾಚಿಕೆಯಿಂದ ಹೆಣ್ಣಿನ ಅಂದ ಹೆಚ್ಚುವುದು, ಮೌನದಿಂದ ಕಣ್ಣಲ್ಲಿ ಕಾಂತಿ ತುಂಬುವುದು, ಆಸೆಯಿಂದ ತೆನ್ನಿಯ ಕೆಂಪು ಏರುವುದು, ನೋಟವೊಂದೇ ಮನಸ್ಸಿನ ಬಯಕೆ ಹೇಳುವುದು. ಹೆಣ್ಣು ಎಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು, ಅರಿಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಚರಗನ್ನು ಹೊತ್ತಿರಬೇಕು. ಹೆಣ್ಣು ಎಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಸೇರೋಣ ಸ್ನೇಹಕ್ಕೆ ಸೋಲೋಣ ಪ್ರೀತಿಗೆ ಆಗಲೇ ಲಾಭವೋ ಮರೆಯೋಣ ಚಿಂತೆಯ ಪಡೆಯೋಣ ಶಾಂತಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್,
2: ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೆ,
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.
3: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
4: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
3: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
4: ಏನು ಏನ್ ವಿಷಯ ಅಮ್ಮ?
3: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅವರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ನಿಮ್ಮ ಅನಿಸಿಕೆಗಳನ್ನ ಓದೋದಕ್ಕೆ ನಾನ್ ಕಾಯ್ತಾ ಇರ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನು ಫೀಡ್ಬ್ಯಾಕ್ಸ್ನ ತಿಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸೋಣ. ಮೊದಲೇದಾಗಿ ನಮ್ಮೆಲ್ಲರ ಪ್ರೀತಿಯ ಶ್ವೇತಾ ಮೇಡಮ್ಗೆ ನಮಸ್ಕಾರಗಳು. ತಾವು ಆದಿತ್ಯವಾರ ಬೆಳಗ್ಗೆ ಅರುಣೋದಯ ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರ ಕುರಿತ ಮಾಹಿತಿ ಹಾಗೆ ಅದರಲ್ಲಿ ಮೂಡಿಬಂದ ಚಿತ್ರಗೀತೆಗಳು ತುಂಬ ಅದ್ಭುತವಾಗಿತ್ತು. ಪ್ರಸಾರ ಮಾಡಿದ ಶ್ವೇತಾ ಮೇಡಮ್ಗೆ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಹಾಯ್ ರಕ್ಷಿತ ಮಧುರಗಾನ ಕಾರ್ಯಕ್ರಮದ ಒಂದೇ ಹಾಡನ್ನು ಅಳುತ್ತಾ ಮತ್ತು ನಗುತ್ತಾ ಹಾಡುವ ಟಾಪಿಕ್ ತುಂಬ ಚೆನ್ನಾಗಿತ್ತು. ಕಾರ್ಯಕ್ರಮ ತುಂಬ ಸೊಗಸಾಗಿ ಬಂತು. ಧನ್ಯವಾದಗಳು ಅಂತ ಹೇಳಿ ಕುಸುಮ KH ಶಿವಮೊಗ್ಗ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಶಿವಮೊಗ್ಗ ರೇಡಿಯೋದಲ್ಲಿ ಪವಿತ್ರ ದಿನೇಶ್ ಅವರು ನಿರೂಪಿಸಿದ ರಾಷ್ಟ್ರೀಯ ಕುಟುಂಬ ದಿನದ ಮತ್ತು ರಾಷ್ಟ್ರೀಯ ಒಳ್ಳೆಯ ನೆರೆಹೊರೆಯವರ ದಿನದ ವಿಶೇಷ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಮೂಡಿಬಂತು ಅಂತ ಹೇಳಿ ಡಾಕ್ಟರ್ ವೀರಶೆಟ್ಟಿ ರೋಡ್ಡಾ ಬೀದರ್ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಬಿಂದಾಸ್ ಕಾರ್ಯಕ್ರಮದಲ್ಲಿ ಮೂಡಿಬಂದ ಭಕ್ತಿಗೀತೆಗಳ ಭಕ್ತಿಯಾನ ಅದ್ಭುತವಾಗಿತ್ತು. ಪ್ರಸ್ತುತಪಡಿಸಿದ ಮಹಾಲಕ್ಷ್ಮಿ ಮೇಡಮ್ಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅನಂತರಾಜ್ ಗೊರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಆತ್ಮೀಯ ಎಲ್ಲ ಕೇಳುಗ ಮಿತ್ರರಿಗೂ ಭಕ್ತಿಗೀತೆಯನ್ನು ತುಂಬ ಚೆನ್ನಾಗಿ ಹಾಡಿದರು ಮತ್ತು ಹಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಚಿಕ್ಕಪ್ಪ ಕೃಷಿನಗರ ಶಿವಮೊಗ್ಗ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಟುಡೇ ಪ್ರೋಗ್ರಾಮ್ ಸೂಪರ್ ಮಹಾಲಕ್ಷ್ಮಿ ಮೇಡಮ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ ಕಾರ್ಯಕ್ರಮ ಭಕ್ತಿ ಸುದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಒಬ್ರು ತಿಳಿಸಿದ್ದಾರೆ. ಹಾಗೆ ರಾಯಚೂರು ಜಿಲ್ಲೆಯ ಭೀಮನಗೌಡ ಪಾಟೀಲ್ ಜೋಕೂರು ಇವರು ಸಾಹಿತ್ಯ ಲೋಕ ಕಾರ್ಯಕ್ರಮ ಅರ್ಥಗರ್ಭಿತವಾಗಿತ್ತು, ಕಾರ್ಯಕ್ರಮ ಕೇಳಿ ತುಂಬ ಇಷ್ಟವಾಯಿತು, ಪ್ರಸಾರ ಮಾಡಿದ ಮಹಾಲಕ್ಷ್ಮಿ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ಅವರು ಶಂಕರ್ ನಾಗ್ ಅವರ ಪುಣ್ಯಸ್ಮರಣೆಯ ದಿನದಂದು ಅವರನ್ನು ಸ್ಮರಿಸಿ ಅವರು ಅಭಿನಯಿಸಿರುವ ಚಿತ್ರಗೀತೆಯನ್ನು ಉಣಬಡಿಸಿದ ನಮ್ಮ ಸ್ಮೈಲಿಂಗ್ ಶ್ವೇತಾ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಈ ದಿನದ ಕಾರ್ಯಕ್ರಮ ವಿಷಯ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ರಶ್ಮಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾಫಿ ವಿತ್ ಆರ್ಜೆಸ್ನಲ್ಲಿ ಮೂಡಿಬಂದ ಹಿರಿಯರ ದಿನದ ಪ್ರಯುಕ್ತ ಮಾತನಾಡುವ ಸದವಕಾಶ ಒದಗಿಸಿಕೊಟ್ಟ ನಿಲಯಕ್ಕೂ ಮಹಾಲಕ್ಷ್ಮಿ ಅವರಿಗೂ ಧನ್ಯವಾದಗಳು, ಪ್ರೋಗ್ರಾಂ ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಗಾಂಧಿ ಜಯಂತಿ ದಿನದಂದು ಪ್ರಸಾರವಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು, ಮಾತನಾಡಿದ ಎಲ್ಲಾ ಶ್ರೋತೃಗಳು ತುಂಬ ಚೆನ್ನಾಗಿ ಮಾತನಾಡಿದರು, ಕಾರ್ಯಕ್ರಮ ನಡೆಸಿಕೊಟ್ಟ ಅರ್ಪಿತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ನೀಲಮ್ಮ ಶಿವಣ್ಣ ಅರಸೀಕೆರೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ದಿನಾಂಕ 2/10/2026 ಸಂಜೆ 5:30 ದಿವಂಗತ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಬಗ್ಗೆ ಸುದೀರ್ಘ ಪರಿಚಯ ಮಾಡಿಕೊಟ್ಟಂತಹ ಕಾರ್ಯಕ್ರಮ ಮತ್ತು ಇದನ್ನು ಆಯೋಜಿಸಿದ ಶಿವಮೊಗ್ಗ FM ನಡೆಸಿದ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಪವಿತ್ರ ಮೇಡಮ್ ಅವರು ಸಂದರ್ಶನವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರು ಅಂತ ಹೇಳಿ ಡಾಕ್ಟರ್ ಜಗದೀಶ್ ಬಿದರಕೊಪ್ಪ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಶಿವಮೊಗ್ಗ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಚಿತ್ರಗೀತೆಗಳು ಸುಮಧುರವಾಗಿ ಮೂಡಿಬಂದಿತ್ತು, ಖುಷಿಯಾಯಿತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಹಾಗೆ ಸಲ್ಮಾ ಟೀಚರ್ ತರೀಕೆರೆ ಇವರು ಪ್ರಾಣಿಗಳ ಬಗ್ಗೆ ಮಾಹಿತಿ ತುಂಬ ಸುಮಧುರವಾಗಿ ಮೂಡಿಬಂದಿತ್ತು ಹಾಗೂ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ನಮ್ಮ ಮನೆಯಲ್ಲಿ ಕೂಡ ಗಿಳಿ ಮತ್ತೆ ಲವ್ ಬರ್ಡ್ಸ್ ಇದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಸರ್, ಪ್ರಸಾರವಾದ ವಿವಿಧ ಬಗೆಯ ಅಪರೂಪದ ಗೀತೆಗಳು ಇಂಪಾಗಿದ್ದವು, ಧನ್ಯವಾದಗಳು ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಚಳಗಿರಿಯಿಂದ ಮಲ್ಲಪ್ಪ ಶೆಟ್ರು ಇವರು ಭಾವಗೀತೆಗಳು ಮತ್ತು ಚಿತ್ರಗೀತೆಗಳನ್ನು ಕೇಳಿ ನಮಗೆ ಬಹಳ ಸಂತೋಷವಾಯಿತು, ಅದಲ್ಲದೆ ತತ್ವ ಪದವನ್ನು ಸಹ ಕೇಳಿ ನಮಗೆ ತುಂಬ ಖುಷಿಯಾಯಿತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೇವೆ, ಸುಂದರವಾದ ಸುಮಧುರವಾದ ವಿವಿಧ ಬಗೆಯ ಮಿಶ್ರ ಮಾಧುರ್ಯ ಗೀತೆಯನ್ನು ನಮ್ಮ ಮನ ತಣಿಸುತ್ತಿವೆ. ಪ್ರಸಾರಕ್ಕಾಗಿ ನೆಚ್ಚಿನ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಆತ್ಮೀಯ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಿಳಿಸಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಐತಾಳ್ ಸರ್, ಕಾರ್ಯಕ್ರಮ ತುಂಬಾ ಸುಂದರವಾಗಿ ನಡೆಸಿಕೊಡುತ್ತಿದ್ದೀರಾ, ನಿಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಮಧುರವಾದ ಹಳೆಯ ಹಾಡನ್ನ ಕೇಳುತ್ತಾ ಇದ್ದೇವೆ, ದಿನವಿಡೀ ದುಡಿದು ಬಂದ ಆಯಾಸವೆಲ್ಲ ಮಾಯವಾಗುತ್ತದೆ, ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗುತ್ತದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಶುಕ್ರವಾರ ಪ್ರಸಾರವಾದ ಸುಮಧುರವಾದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಎಲ್ಲಾ ಹಾಡುಗಳು ನನಗೆ ತುಂಬಾ ಇಷ್ಟವಾದವು. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಎಲ್ಲಾದರೂ ಇರು ಎಂತಾದರೂ ಇರು ಹಾಡು ನನಗೆ ತುಂಬಾ ಇಷ್ಟವಾಯಿತು. ನಿರೂಪಣೆ ಮಾಡಿದ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಸುರೇಶ್ ಭಟ್ ಗೌರಿ ಬಿದನೂರು ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ಹಂಪ ಸಾಗರದಿಂದ, ಶುಕ್ರವಾರ ಹಳೆಯ ಮತ್ತೆ 80ರ ದಶಕದ ಹಾಡು ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಇವರು 1982ರಲ್ಲಿ ತೆರೆ ಕಂಡ ಗೀತಾಪ್ರಿಯ ನಿರ್ದೇಶನದ ಸುವರ್ಣ ಸೇತುವೆ ತುಂಬಾ ಒಳ್ಳೆಯ ಚಿತ್ರ, ಹಾಡುಗಳು ತುಂಬಾ ಚೆನ್ನಾಗಿದೆ ಈ ಚಿತ್ರದಲ್ಲಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನಾಗೇಂದ್ರ ಗುಂಡಮ್ಮ, ದೊಡ್ಡ ಉಳ್ಳರ್ತಿ, ಚಳ್ಳಾಕೆರೆ ತಾಲೂಕು, ಪವಿತ್ರ ಪ್ರೇಮ ಚಿತ್ರದ ಹಾಡು ನನಗೆ ತುಂಬಾ ಇಷ್ಟವಾಯಿತು ಸುಬ್ರಹ್ಮಣ್ಯ ಸರ್ ಅಂತ ಹೇಳಿ ತಿಳಿಸಿದ್ರೆ, ಚೆನ್ನಾಗಿ ಪ್ರಸಾರವಾಗುತ್ತಿದೆ, ಸಿಬ್ಬಂದಿ ಎಲ್ಲರಿಗೂ ನಮಸ್ಕಾರಗಳು, ಹಾಗೂ ನಿರೂಪಕರಾದಂತಹ ಸುಬ್ರಹ್ಮಣ್ಯ ಐತಾಳ್ ಸರ್ ಇವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ್ ಪಲಾದಿ ಜಯಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ತುಂಬಾ ಚೆನ್ನಾಗಿ ಪ್ರಸಾರವಾಗುತ್ತಿದೆಯೇ ಸುಬ್ರಹ್ಮಣ್ಯ ಐತಾಳ್ ಸರ್ ಇವರಿಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ್ ಪಲಾದಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಮಲ್ಲಪ್ಪ ಶೆಟ್ರು ಇವರು ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಸವಿ ನೆನಪು ಹಳೆಯ ಸುಂದರ ಕನ್ನಡ ಚಿತ್ರಗೀತೆಯನ್ನು ಕೇಳಿ ಬಹಳ ಸಂತೋಷವಾಯಿತು, ಧನ್ಯವಾದಗಳು ಸರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬಹಳ ಸುಂದರವಾಗಿ ಪ್ರಸಾರವಾಗುತ್ತಿದೆ ಸರ್, ಒಂದಕ್ಕಿಂತ ಒಂದು ನಿರೂಪಿಸಿದಂತಹ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ್ ಪಲಾದಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ಇವರು 28ನೇ ತಾರೀಕು ತುಂಬಾ ಉತ್ತಮವಾದ ಅತ್ಯುತ್ತಮವಾದ ಚಿತ್ರಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಹಾಗೆ ನಿಲಯಕ್ಕೂ ವಿಶೇಷವಾದ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಚೆನ್ನಾಗಿ ಪ್ರಸಾರವಾಗ್ತಿದೆ ಸರ್, ಸುಬ್ರಹ್ಮಣ್ಯ ಐತಾಳ್ ಸರ್ ಇವರಿಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ ಪಲಾದಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಶಿವಮೊಗ್ಗ 90.8 FM ನಲ್ಲಿ ಪ್ರಸಾರವಾಗುತ್ತಿರುವ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡಿತು. ಧಾನಕ್ಕಿಂತ ದೊಡ್ಡ ದಾನ ಸಮಾಧಾನ ಎಂಬ ಮಾತಿನಂತೆ ಇಂಪಾದ ಸಂಗೀತವು ಪ್ರತಿಯೊಬ್ಬರಿಗೂ ಆಂತರ್ಯದಲ್ಲಿ ಅಚಲ ಶಾಂತಿ ಮತ್ತು ಸಂತೋಷವನ್ನು ತುಂಬಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ವೀರಶೆಟ್ಟಿ ರೋಡ್ಡ ಬೀದರ್ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಬೆಳಗಿನ ಭಕ್ತಿ ಗೀತೆಗಳು ತುಂಬಾ ಚೆನ್ನಾಗಿ ಪ್ರಸಾರವಾಯಿತು ಅಂತ ಕೂಡ ತಿಳಿಸಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಅವರು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಪ್ರಸಾರವಾಗುತ್ತಿರುವ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಮನಸ್ಸಿಗೆ ಅಪಾರ ನೆಮ್ಮದಿ ಮತ್ತು ಸಂತೋಷವನ್ನು ನೀಡಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ಹಂಪ ಸಾಗರದಿಂದ, ಹಾಡುಗಳು ಚಿನ್ನದಂತಹ ಹಾಡುಗಳು, ಅದರಲ್ಲೂ ಹಳೆ ಹಾಡುಗಳು ನನಗೆ ತುಂಬಾ ಇಷ್ಟವಾಯಿತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ಆಲಿಸುತ್ತಿದ್ದೇವೆ, ಸುಂದರವಾದ ಸುಮಧುರ ಗೀತೆ ತುಂಬಾ ಚೆನ್ನಾಗಿ ಪ್ರಸಾರವಾಗ್ತಿದೆ ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಇವರು ತಮ್ಮ ಅನಿಸಿಕೆಯನ್ನ ಬೆಂಗಳೂರಿನಿಂದ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ ಚೆನ್ನಾಗಿ ಪ್ರಸಾರವಾಗುತ್ತಿದೆ, ನಿರೂಪಿಸಿದಂತಹ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ್ ಪಲಾದಿ ಅವರು ತಿಳಿಸಿದ್ರೆ, ಕಾರ್ಯಕ್ರಮದಲ್ಲಿ ಸೊಸೆ ತಂದ ಸೌಭಾಗ್ಯ ಚಿತ್ರದ ರವಿವರ್ಮನ ಎಂಬ ಮಧುರ ಗೀತೆಯನ್ನ ಪಿಬಿ ಶ್ರೀನಿವಾಸ್ ಅವರು ಹಾಗೂ ಎಸ್ ಜಾನಕಿ ಅವರು ಸುಮಧುರವಾದ ಕಂಠದಲ್ಲಿ ಕೇಳಿ ತುಂಬಾ ಸಂತೋಷವಾಯಿತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಚಕ್ರತೀರ್ಥ ಮತ್ತು ಕಾವೇರಿ ಜೊತೆಗೆ ಸೊಸೆ ತಂದ ಸೌಭಾಗ್ಯ ಇಂತಹ ಸುಮಧುರ ಹಳೆಯ ಗೀತೆಯನ್ನ ಕೇಳಿ ರೋಮಾಂಚನವಾಗುತ್ತಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಚಳಗೆರೆಯಿಂದ ಮಲ್ಲಪ್ಪ ಶೆಟ್ರು ಅವರು ಕನ್ನಡ ಸವಿ ನೆನಪು ಹಳೆಯ ಸುಂದರ ಕನ್ನಡ ಚಿತ್ರಗೀತೆಯನ್ನ ಕೇಳಿ ಬಹಳ ಸಂತೋಷವಾಯಿತು, ಬಹುದ್ದೂರ್ ಗಂಡು, ಪರೋಪಕಾರಿ, ನಂದಗೋಕುಲ, ಕಲ್ಲು ಸಕ್ಕರೆ ಎಲ್ಲಾ ಹಾಡು ನನಗೆ ತುಂಬಾ ಇಷ್ಟವಾಯಿತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಮಧುರ ಚಿತ್ರಗೀತೆಯನ್ನ ಪ್ರಸಾರ ಮಾಡಿದಿರಿ ಸರ್, ಧನ್ಯವಾದಗಳು. ನಾವಿವತ್ತು ಫಸ್ಟ್ ಕೇಳಿದ್ದು ನಾವೀಗ ಶಿವಮೊಗ್ಗ ಗ್ರೂಪ್ಗೆ ಸೇರ್ಪಡೆಯಾಗಿದ್ದೇವೆ ಅಂತ ಹೇಳಿ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಅವಳ ಹೆಜ್ಜೆ ಮತ್ತು ಸುವರ್ಣ ಸೇತುವೆ ಚಿತ್ರದ ಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಶಿವಮೊಗ್ಗದಲ್ಲಿ ಸದಾ ಸುಮಧುರವಾದ ಮನಸ್ಸಿಗೆ ನೆಮ್ಮದಿ ನೀಡುವ ಸುಮಧುರ ಹಾಡನ್ನು ಪ್ರಸಾರ ಮಾಡುತ್ತಿರುವ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಒಳ್ಳೆಯ ಇಂಪಾದ ಹಾಡನ್ನು ಕೇಳಿ ಮನಸ್ಸಿಗೆ ಸಂತೋಷ ನೆಮ್ಮದಿ ಆಯಿತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನಮಸ್ಕಾರ, ಗುರುವಾರ ಬೆಳಗ್ಗೆ ಕಾರ್ಯಕ್ರಮದ ವಿವರಣೆ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ರಕ್ಷಿತಾ ಮೇಡಮ್ಗೆ ಧನ್ಯವಾದಗಳು, ಹಾಗೆ ಅದೇ ದಿನ ಅರುಣೋದಯ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಶ್ವೇತಾ ಮೇಡಮ್, ಕಾರ್ಯಕ್ರಮ ಅದ್ಭುತ ರೀತಿಯಲ್ಲಿ ಮೂಡಿ ಬಂತು, ಪ್ರಸಾರ ಮಾಡಿದ ಶ್ವೇತಾ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಪ್ರಯುಕ್ತ ಮೂಡಿ ಬಂದ ಎಲ್ಲಾ ಕಾರ್ಯಕ್ರಮಗಳು ಸಾಕಷ್ಟು ನಮಗೆ ಗೊತ್ತಿಲ್ಲದ ವಿಷಯವನ್ನ ತಿಳಿಸಿಕೊಟ್ಟವು, ಎಲ್ಲಾ ಆರ್ಜಿಗಳಿಗೂ ಧನ್ಯವಾದಗಳು ಅಂತ ಹೇಳಿ ಷಡಕ್ಷರಿ ಅವರು ನ್ಯಾಮತಿಯಿಂದ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ಹಾಗೆ ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ಹಾಗೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಂದ್ರೆ ನಮ್ಮ ಸಂಖ್ಯೆ 9686860926279 ಈ ಸಂಖ್ಯೆಗೆ ಮೆಸೇಜ್ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
0: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುವುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನೀವ್ ಇಂಡಿಯನ್ಸ್ ಇಷ್ಟು ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆವರಿ ಜಲಸಿ, ಹೆಣ್ಣುತನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ, ಅಂದನ್ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನೀ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರ ಇಷ್ಟ ಆದ್ರ ಜೊತೆ ಅವ್ರ ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ಅವ್ರು ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡಾಗ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡವ್ರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋನ್ನೆಲ್ಲ ಕಟ್ಟಪಾಳಲ್ಲಿ ಕಟ್ ಹಾಕಿ ಭಾವನೆಗಳನ್ನ 100 ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋನ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕೇರ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
3: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
3: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
2: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಬೈಟು ಟೀ ಕೊಡ್ರಪ್ಪ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
6: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
5: ಏನು ಏನ್ ವಿಷಯ ಅಮ್ಮ?
6: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
8: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
4: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
8: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
4: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
9: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೆ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಮನುಷ್ಯ ತನ್ನ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಅಥವಾ ಪಡೆದುಕೊಳ್ಳಲು ತನ್ನನ್ನು ಆಳುವ ಸರ್ಕಾರಗಳ ನಾಯಕರ ವಿರುದ್ಧ ಚಳುವಳಿಗಳ ಹೋರಾಟಗಳ ಮೂಲಕ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದಾದ ಒಂದು ಮಾರ್ಗವೇ ಈ ಚಳುವಳಿ ಅಥವಾ ಹೋರಾಟ. ಮನುಷ್ಯ ಒಮ್ಮೊಮ್ಮೆ ಒಂಟಿಯಾಗಿಯೂ, ಒಮ್ಮೊಮ್ಮೆ ಒಂದು ಕುಟುಂಬವಾಗಿಯೂ, ಹೆಚ್ಚು ಹೆಚ್ಚಾಗಿ ನೂರಾರು ಸಾವಿರಾರು ಜನರು ಸೇರಿ ನಡೆಸುವ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ನಡೆಸುವ ಹೋರಾಟಗಳೇ ಚಳುವಳಿಗಳು. ಮೊದಲಿಗೆ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದ ಪ್ರಮುಖ ಚಳುವಳಿಗಳ ಬಗ್ಗೆ ಗಮನಿಸುತ್ತಾ ಹೋದ್ರೆ, ಭಾರತವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಬ್ರಿಟಿಷರ ವಿರುದ್ಧ ಅವರು ಭಾರತಕ್ಕೆ ಕಾಲಿಟ್ಟಾಗಿನಿಂದಲೂ ಅವರ ವಿರುದ್ಧ ಬಹಳಷ್ಟು ಚಳುವಳಿಗಳು ನಡೆದಿದ್ದರು. ಅಧಿಕೃತವಾಗಿ ದಾಖಲಾಗಿರುವುದು 1942-1857 ಪ್ರಾರಂಭವಾಗಿ 1947 ಸುದೀರ್ಘ ಕಾಲದವರೆಗೂ ನಡೆದ ಸ್ವಾತಂತ್ರ್ಯ ಪೂರ್ವದ ಚಳುವಳಿ. ನೂರಾರು ರೂಪಗಳಲ್ಲಿ, ನೂರಾರು ಹೆಸರುಗಳಲ್ಲಿ ಈ ಚಳುವಳಿಗಳು ನಡೆದಿವೆ ಅಂದ್ರೆ ತಪ್ಪಾಗ್ಲಾರದು ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಈ ಮೊದಲು ಇಂಗ್ಲಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟ, ಸಿಪಾಯಿ ದಂಗೆ, ಜಲಿಯನ್ ವಾಲ್ಬಾಗ್ ಹೋರಾಟ, ಓಂ ರೂಲ್ ಚಳುವಳಿ, ಚಂಪಾರಣ್ಯ ಚಳುವಳಿ, ಬುಡಕಟ್ಟು ಜನಾಂಗದವರ ಚಳುವಳಿಗಳು, ಉಪ್ಪಿನ ಸತ್ಯಾಗ್ರಹ, ಕರ ವಸೂಲಿ ವಿರುದ್ಧದ ಹೋರಾಟಗಳು, ಶಿವಪುರ ಧ್ವಜ ಸತ್ಯಾಗ್ರಹ, ವಿದುರಾಶ್ವತ ಸ್ವಾತಂತ್ರ್ಯ ಚಳುವಳಿ ಪ್ರಮುಖವಾಗಿವೆ. ಇವುಗಳಲ್ಲಿ ಸಹಸ್ರಾರು ಲಕ್ಷಾಂತರ ಭಾರತೀಯರು ತಮ್ಮ ಪ್ರಾಣ, ಮನೆ, ಮಠ ಕಳೆದುಕೊಂಡರು. ಈ ಚಳುವಳಿಗಳಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಬಹಳಷ್ಟು ನಾಯಕರು ಮುಂದಾಳತ್ವ ವಹಿಸಿ ಹೋರಾಟ ಕೂಡ ಮಾಡಿದ್ದಾರೆ. ಅಂತಿಮವಾಗಿ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ನಡೆದ ಅಹಿಂಸಾ ಚಳುವಳಿ ಶಾಂತ ರೀತಿಯಲ್ಲಿ ನಡೆದು ಬ್ರಿಟಿಷರು ಅಂತಿಮವಾಗಿ ಭಾರತ ಬಿಟ್ಟು ತೊಲಗುವಂತೆ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಿದರು. ತದನಂತರ ಆನಂತರದಲ್ಲಿ ಸ್ವಾತಂತ್ರ್ಯ ಭಾರತದಲ್ಲೂ ಕೂಡ ಚಳುವಳಿಗಳು ಅಪಾರ ಸಂಖ್ಯೆಯಲ್ಲಿ ನಡೆದಿವೆ ಸ್ನೇಹಿತರೆ. ಬಹಳಷ್ಟು ಸಾವು ನೋವುಗಳು ಕೂಡ ನಡೆದಿವೆ. ಸ್ವಾತಂತ್ರ್ಯ ಬಂದ ನಂತರವೂ ಸ್ವಾತಂತ್ರ್ಯ ಭಾರತದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಚಳುವಳಿಗಳಿರ್ಬೋದು, ಅಪ್ಪಿಕೋ ಚಳುವಳಿ, ರೈತ ಹೋರಾಟಗಳು, ತುರ್ತು ಪರಿಸ್ಥಿತಿ ವಿರೋಧಿ ಹೋರಾಟಗಳು, ಅದರಲ್ಲೂ ಕರ್ನಾಟಕದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿ, ರೈತ ಚಳುವಳಿ, ನರಗುಂದ ನವಲಗುಂದ ಚಳುವಳಿ, ಗೋಕಾಕ್ ಚಳುವಳಿ, ನದಿ ನೀರಿನ ಹಂಚಿಕೆಯ ಬಗ್ಗೆ ಹೋರಾಟಗಳು, ಕಾವೇರಿ ಚಳುವಳಿ, ಕನ್ನಡದ ಬಗ್ಗೆ ಪರಭಾಷಾ ಚಲನಚಿತ್ರಗಳ ವಿರುದ್ಧದ ಚಳುವಳಿಗಳು, ಈ ಎಲ್ಲಾ ಚಳುವಳಿಗಳಲ್ಲಿ ಬಹಳಷ್ಟು ಅಮಾಯಕರ ಜನರ ಬಲಿದಾನವಾಗಿದೆ. ಈ ಎಲ್ಲಾ ಚಳುವಳಿಗಳ ಹೋರಾಟದಲ್ಲಿ ಭಾಗವಹಿಸಿ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಹೋರಾಟ ನಡೆಸಿದಂಥವರು ಅನೇಕ ಜನ ಮಹನೀಯರು ನಮ್ಮೊಟ್ಟಿಗಿದ್ದಾರೆ. ಅಂತಹ ಮಹಾನಾಯಕರಲ್ಲಿ ನಮ್ಮ ನಂಜುಂಡಸ್ವಾಮಿ ಅವರು ಒಬ್ರು, ನಮ್ಮ ಕೆಟಿ ಗಂಗಾಧರ್ ಸರ್ ಅವರು ಕೂಡ ಒಬ್ಬರಾಗಿದ್ದಾರೆ. ರೈತ ಚಳುವಳಿಗಳ ಹೋರಾಟಗಾರರಾಗಿ, ರೈತ ಮುಖಂಡರಾಗಿ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಕಾರಣಕರ್ತರಾದಂಥವರು ಸ್ನೇಹಿತರೆ. ಈ ದಿನ ಕೂಡ ಸ್ನೇಹಿತರೆ ಒಂದು ವಿಭಿನ್ನವಾಗಿರುವಂತಹ ಚಳುವಳಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೆಟಿ ಗಂಗಾಧರ್ ಸರ್ ಅವರು ತಿಳಿಸ್ತಾರೆ, ಅವರಿಂದ ತಿಳಿಯೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾವೇರಿ ಕರ್ನಾಟಕದ ಜೀವನದಿ. ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುವ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ದಕ್ಷಿಣ ಗಂಗೆ ಎಂದು ಪ್ರಸಿದ್ಧಿ ಪಡೆದ ಕರ್ನಾಟಕದ ಮಹಾನದಿ ಕಾವೇರಿಗೂ ಕೂಡ ಅನೇಕ ಸಮಸ್ಯೆಗಳು, ಸಂಕಷ್ಟಗಳು ಕೂಡ ಎದುರಾದವು. ಅಂತಹ ಸಮಸ್ಯೆಗಳ ಪರಿಹಾರಕ್ಕೆ ಅನೇಕ ಹೋರಾಟಗಳು, ಸತ್ಯಾಗ್ರಹಗಳು, ಚಳುವಳಿಗಳು ಕೂಡ ನಡೆದವು ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ನಂಬಲೇಬೇಕು ಸ್ನೇಹಿತರೆ, ಕಾವೇರಿ ನೀರಿನ ಹೋರಾಟದಲ್ಲಿ ಕೂಡ ರೈತ ಚಳುವಳಿಗಳ ಪಾತ್ರ ಅಪಾರವಾಗಿದೆ. ಹಾಗೆ ರೈತ ಚಳುವಳಿಗಳ ಕೊಡುಗೆ ಕೂಡ ಸಾಕಷ್ಟಿದೆ. ಹಾಗಾದ್ರೆ ಸ್ನೇಹಿತರೆ, ಈ ದಿನ ಕಾವೇರಿ ನೀರಿನ ಹೋರಾಟದಲ್ಲಿ ರೈತ ಚಳುವಳಿಗಳ ಪಾತ್ರ ಯಾವ ರೀತಿ ಇತ್ತು, ಹೇಗಿತ್ತು ಅನ್ನೋದ್ರ ಬಗ್ಗೆ ರೈತ ಮುಖಂಡರು, ಚಳುವಳಿಗಳ ಹೋರಾಟಗಾರರು ಆದಂತಹ ಕೆಟಿ ಗಂಗಾಧರ್ ಸರ್ ಅವರು ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾರೆ, ಅವರಿಂದ ತಿಳಿಯೋಣ. ಸರ್ ನಮಸ್ತೆ.
11: ನಮಸ್ತೆ. ನಾವು ಕರ್ನಾಟಕದಲ್ಲಿ ನಡೆದಂತ ರೈತ ಚಳವಳಿ, ರೈತ ಹೋರಾಟ, ರೈತರು ಬಂದರು ದಾರಿ ಬಿಡಿ, ಹಾಗೇನೆ ಗುಂಡಿಗೆ ಲಾಟಿಗೆ, ಪೊಲೀಸರ ಗುಂಡಿಗೆ ಲಾಟಿಗೆ ಹೆದರುವುದಿಲ್ಲ, ಕಾನೂನಂತೆ ಕಾನೂನು, ಇವರಪ್ಪಂದಂತೆ ಕಾನೂನು, ಈ ರೀತಿಯ ಹೋರಾಟಗಳನ್ನ ಹುಟ್ಟಿ ಹಾಕಿ ಹಳ್ಳಿಗಳಲ್ಲಿದ್ದಂತ ಮುಗ್ಧ ಅಸಂಘಟಿತ ಅಸಹಾಯಕ ಕೃಷಿ ಕಾರ್ಮಿಕರನ್ನ, ಮಹಿಳೆಯರನ್ನ, ಯುವಕರನ್ನ ಒಗ್ಗೂಡಿಸಿ ಅನೇಕ ವಿಷಯಗಳ ಚರ್ಚೆಗಳ ಬಗ್ಗೆ ಸೈದ್ಧಾಂತಿಕ ಸಂವಿಧಾನಿಕ ಸರ್ಕಾರದ ಜವಾಬ್ದಾರಿಯನ್ನು ಎಚ್ಚರಗೊಳಿಸತಕ್ಕಂತ ಚಟುವಟಿಕೆಯನ್ನ, ಹೋರಾಟವನ್ನ ನಾವು ಇಲ್ಲಿ ಬಗ್ಗೆ ಮಾತಾಡಿದ್ದೇವೆ. ಈ ದಿನ ನಾನು ತಮ್ಮ ಶ್ರೋತೃಗಳಿಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಈಗಲೂ ಕೂಡ ನಡೆದಿದೆ, ತಮಿಳುನಾಡು ಕಾವೇರಿ ಕರ್ನಾಟಕ ಕಾವೇರಿ ನೀರಿನ ಜಲ ವಿವಾದ ಯಾವತ್ತಿಗೂ ಇದೆ. ಈ ಜಲ ವಿವಾದ ಆಗ ಬಹಳ ದೊಡ್ಡ ಬರಗಾಲ ಬಂದಿರುತ್ತದೆ, ರಾಜ್ಯದಲ್ಲಿ ಜಲಾಶಯಗಳಲ್ಲಿ ನೀರೇ ಇರುವುದಿಲ್ಲ, ಅದರಲ್ಲೂ ಕಾವೇರಿ ಮತ್ತು ಹಿಮಾವತಿ ಕ್ಯಾಚ್ಮೆಂಟ್ ಏರಿಯಾ ಅದೇನಿದೆ ಆ ಭಾಗದಲ್ಲಿ ಮಳೆ ಬಹಳ ಕಡಿಮೆ ಆಗಿ ನೀರಿರೋದಿಲ್ಲ. ಆದ್ರೆ ತಮಿಳ್ನಾಡು ನಮ್ಮ ಪಾಲಿನ ನೀರನ್ನ ನಮಗೆ ಬಿಡಬೇಕು ಅಂತ ಹೇಳಿ ಬಹಳ ದೊಡ್ಡ ಒತ್ತಾಯವನ್ನ ರಾಜ್ಯ ಸರ್ಕಾರದ ಮೇಲೆ ಮಾಡುತ್ತೆ. ಆಗ 17/12/1991 ಮಂಡ್ಯ ಪ್ರವಾಸಿ ಮಂದಿರದಲ್ಲಿ ಆ ಭಾಗದ ಎಲ್ಲ ಜಿಲ್ಲೆಗಳ ರೈತ ಸಂಘದ ಪ್ರತಿನಿಧಿಗಳು

0: ಸರ್ಕಾರ ರೈತರಿಗೆ ಅನೇಕ ಸಮಾಧಾನಗಳ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ನಾವು ರೈತ ಸಂಘಟನೆ ಅವ್ರ ಮಾತನ್ನ ಕೇಳುವ ಸಮಾಧಾನ ಇರೋದಿಲ್ಲ. ಯಾಕೆಂದ್ರೆ ಬಹಳ ದೊಡ್ಡ ಅಘಾತ ಆಗೋಗ್ಬಿಡುತ್ತೆ ಈ ನೀರನ್ನ ಕೊಟ್ಟರೆ ಅಂತಕ್ಕಂಥದ್ದು. ಆಗ ನಮ್ಮಲ್ಲಿ ಈ ನೀರಿನ ಸಂಗ್ರಹಣೆ ಪ್ರಮಾಣ ಮತ್ತು ನಮಗೆ ಅಗತ್ಯ ಇರತಕ್ಕಂಥ ನೀರಿನ ಪ್ರಮಾಣವನ್ನ ಲೆಕ್ಕಾಚಾರ ಮಾಡಿ ಸದ್ಯದಿಂದ ನೀರು ಕೊಡ್ಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ತಮಿಳುನಾಡು ರೈತ ಸಂಘಟನೆ ಜೊತೆ ಮಾತುಕತೆ ಆಗತ್ತೆ. ಅದು ಕೂಡ ಅವರು ಒಪ್ಪಲ್ಲ. ಆಗ ದೊಡ್ಡ ಒಂದು ವಿಷಯವನ್ನ ರಾಜ್ಯ ರೈತ ಸಂಘಟನೆ ಕೇಂದ್ರ ಸರ್ಕಾರದ ಮುಂದೆ ಇಡ್ತೇವೆ. ಏನಪ್ಪ, ಆಗ ಪಿ ವಿ ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿರ್ತಾರೆ. ಆಗ 4/9/1991 ನಾವು ಅಂತರಾಜ್ಯ ನೀರಿನ ಹಂಚಿಕೆ ಸಮಿತಿಯನ್ನು ರಚಿಸಬೇಕು, ನೀವು ಒಬ್ಬೊಬ್ಬರಿಗೆ ಒಂದೊಂದು ನೀತಿ ಮಾಡಲಿಕ್ಕಾಗಲ್ಲ, ನಮ್ಮ ಭಾಗದಿಂದ ಹರಿಯುವ ನೀರಿಗೆ ಕೆಳ ರಾಜ್ಯಗಳು ಹೇಗೆ ನೀರನ್ನ ಪ್ರಮಾಣವನ್ನು ಅವ್ರಿಗೆ ಹಂಚಿಕೆ ಮಾಡಬೇಕು, ಅವರು ನೀರು ಸಂಗ್ರಹಿಸಿಡುವ ಪ್ರಮಾಣ ಎಷ್ಟು, ಅವರು ಯಾಕೆ ಜಲಾಶಯಗಳನ್ನು ಕಟ್ಟಿಲ್ಲ ತಮಿಳ್ನಾಡಲ್ಲಿ, ರಾಜ್ಯ ಕರ್ನಾಟಕದಲ್ಲಿ ಮಾತ್ರ ಜಲಾಶಯಗಳನ್ನು ಕಟ್ಟಿ ನಮ್ಮ ನಿತ್ಯ ಹರಿದ್ವರ್ಣ ಮಲೆನಾಡಿನ ಪ್ರದೇಶದಲ್ಲಿ ಬೀಳ್ತಕ್ಕಂತ ಮಳೆಯ ನೀರನ್ನ ನಾವು ಸಂಗ್ರಹಿಸುವಾಗ ಇಟ್ಟಿರುವಾಗ ನಮ್ಮ ರೈತರಿಗೆ ಈ ನೀರನ್ನ ಲಭ್ಯತೆ ಇಲ್ಲದನ್ನೇ ಆ ತಮಿಳುನಾಡಿನ ರೈತರಿಗೆ ನೀರು ಕೊಡ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ ಅಂತ ಹೇಳಿ ದೊಡ್ಡ ಹೋರಾಟ ಆಗುತ್ತೆ ರಾಜ್ಯದಲ್ಲಿ. ಆ ಭಾಗದಲ್ಲಿ ವಿಶೇಷವಾಗಿ ತುಮಕೂರು, ಕೋಲಾರ, ಚಿತ್ರದುರ್ಗ, ಮೈಸೂರು, ಚಾಮರಾಜನಗರ, ಹಾಗೆಯೇ ತುಮಕೂರು ಈ ಭಾಗದಲ್ಲಿ ಬಹಳ ದೊಡ್ಡ ಚಳುವಳಿಗಳನ್ನು ರೂಪಿಸಿ ಅಂತರಾಜ್ಯ ಜಲ ನೀರಾವರಿ ಸಲಹಾ ಸಮಿತಿಯನ್ನು ಮಾಡಬೇಕು, ಇಲ್ಲದವರೆ ನಾವು ಒಪ್ಪದಿಲ್ಲ, ಹಾಗಾಗಿ ನೀವು ಅದಕ್ಕೆ ಪ್ರಧಾನಮಂತ್ರಿಗಳು ಒಪ್ಪಬೇಕು ಅಂತಕ್ಕಂತ ಈ ನಮ್ಮ ಒತ್ತಾಯವನ್ನ ಪಿ ವಿ ನರಸಿಂಹರಾಯರಿಗೆ ಈ ಒತ್ತಾಯವನ್ನ ಮಾಡ್ತೇವೆ. ಆದರೆ ಭಾರತ ಸರ್ಕಾರ ಅದರ ಕಡೆ ಹೆಚ್ಚು ಗಮನ ಹರಿಸೋದಿಲ್ಲ. ಆಗ ಜೈಲು ತುಂಬತಕ್ಕಂಥ ಕೆಲಸವನ್ನ ಇಡೀ ರಾಜ್ಯದಲ್ಲಿ ರೈತ ಚಳವಳಿಗಳು ಜೋರಾಗಿ ನಡೆಸಿ ಕಡೆ ಅಂತಿಮವಾಗಿ ನಾವು ನಮಗೆ ನೀರಿನ ಪ್ರಮಾಣವನ್ನು ಹಂಚಿಕೆ ತೀರ್ಮಾನ ಆಗುತ್ತೆ. ಆ ತೀರ್ಮಾನ ನಾನು ಮುಂದಿನ ಮಾತಿನಲ್ಲಿ ಮಾತಾಡ್ತೇನೆ. ಆಗ ಇದು ಒಂದು ದೊಡ್ಡ ಚಳವಳಿ ಇರ್ತಕ್ಕಂಥದ್ದು ಭಾರತ ಸರ್ಕಾರಕ್ಕೆ, ಮತ್ತು ನೀರಿನ ವಿಷಯವನ್ನ ಅಂತಾರಾಜ್ಯ ರೈತ ನೀರಿನ ಹಂಚಿಕೆ ಸಮಿತಿಯನ್ನ ನಾವು ಮಾಡಬೇಕು ಅಂತಕ್ಕಂಥದ್ದು ಭಾರತ ಸರ್ಕಾರಕ್ಕೆ ಅರಿವಾಗುತ್ತೆ. ಇದರಿಂದ ಒಂದು ಚಳುವಳಿ ರಾಷ್ಟ್ರದ ನೀರಿನ ಹಂಚಿಕೆಯಲ್ಲಿ ಏನೇನು ಕ್ರಮಗಳನ್ನು ಜಾರಿಗೆ ತರಬಹುದು ಅನ್ನುವಂಥದ್ದು. ಯಾಕೆಂದ್ರೆ ಆ ಕಡೆ ಕೃಷ್ಣಾದಲ್ಲಿ ಬಂದ್ರೆ ತಮಿಳ್ನಾಡು ಮತ್ತು ಕರ್ನಾಟಕ ಮತ್ತು ಆಂಧ್ರಕ್ಕೆ ಗೊಂದಲ ಇದೆ. ಅಲ್ಲಿ ಈಗ ನಡೀತದೆ ಅಪಕೃಷ್ಣ ಮತ್ತು ಆ ಕಡೆ ಅವು ಇನ್ನೂ ಬಗೆಹರಿದಿಲ್ಲ. ಮತ್ತೆ ಈ ಕಡೆ ನೋಡಿದ್ರೆ ಗೋವಾ ಘಟಪ್ರಭಾ ಮಲಪ್ರಭದಲ್ಲಿ ನಮ್ಮ ನೀರಿಗೆ ಮಲತಾಗಿ ಧೋರಣೆಯನ್ನ ನೋಡ್ತಾ ಇದ್ದೇವೆ. ಗೋವಾ ನೀರಿಗೆ ನಾವು ಬಿಡ್ತಾ ಇಲ್ಲ ಅಲ್ಲಿ, ಅಲ್ಲೂ ಕೂಡ ನಾವು ಹೋರಾಟವನ್ನು ಮುಂದುವರಿಸಿದ್ದೇವೆ. ಹೀಗೆ ರಾಜ್ಯದ ಸರ್ವ ದಿಕ್ಕುಗಳಲ್ಲಿ ಜಲವಿವಾದವನ್ನು ಗಮನಿಸಿರ್ತಕ್ಕಂಥ ಚಳುವಳಿ, ರೈತ ಚಳುವಳಿ ಭಾರತ ಸರ್ಕಾರದ ಮೇಲೆ ಮತ್ತು ಕರ್ನಾಟಕ ಸರ್ಕಾರದ ಮೇಲೆ, ತಮಿಳುನಾಡು ಸರ್ಕಾರ, ಆಂಧ್ರ ಸರ್ಕಾರ ಮತ್ತು ಗೋವಾ ಸರ್ಕಾರಗಳಲ್ಲಿ ನಾವು ಈ ಹೋರಾಟವನ್ನು ಮಾಡಿದ್ದು ಇದೇ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ದಾಖಲೆ ಮಾಡಕ್ಕೆ ಇಷ್ಟಪಡ್ತೇನೆ.
1: ಓಕೆ ಸರ್, ಈ ಕಾವೇರಿ ನೀರಿನ ಹೋರಾಟದಲ್ಲಿ ಕೂಡ ರೈತ ಚಳುವಳಿಗಳ ಪಾತ್ರ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ ಕೆಟಿ ಗಂಗಾಧರ್ ಸರ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಸ್ನೇಹಿತರೆ. ಹಾಗೆ ಈ ಕಾವೇರಿ ನೀರಿನ ಹೋರಾಟದಲ್ಲಷ್ಟೇ ಅಲ್ಲದೆ ಇನ್ನಿತರ ಚಳುವಳಿಗಳಲ್ಲೂ ಕೂಡ ರೈತರ ಪಾತ್ರ ತುಂಬಾನೇ ಇದೆ ಸ್ನೇಹಿತರೆ.

ಅದರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಚಳುವಳಿ ಅಂತ ಕೂಡ ನಡೆಯುತ್ತೆ. ಹಾಗಾದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಚಳುವಳಿಗಳ ಬಗ್ಗೆ ವಿಶೇಷವಾಗಿ ಮಾತಾಡಲಿಕ್ಕೆ ರೈತ ಹೋರಾಟಗಾರರು ಹಾಗೂ ರೈತ ಮುಖಂಡರು ಆದಂತಹ KT ಗಂಗಾಧರ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಕಾವೇರಿ ನೀರಿನ ಹೋರಾಟದಲ್ಲಿ ರೈತರ ಪಾತ್ರ ಯಾವ ರೀತಿ ಇತ್ತು, ಹೇಗೆಲ್ಲ ಹೋರಾಟಗಳು ನಡೆದ್ವು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ನಮ್ಮ KT ಗಂಗಾಧರ್ ಸರ್ ಅವರು. ಸ್ನೇಹಿತರೆ, ಆಗಲೇ ನಾನು ತಿಳಿಸ್ದಾಗೆ ರೈತ ಹೋರಾಟಗಳು ಕೇವಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಮಾತ್ರ ನಡೆಯಲಿಲ್ಲ, ಕನ್ನಡದ ಬಗ್ಗೆ ಪರಭಾಷಾ ಚಲನಚಿತ್ರಗಳ ವಿರುದ್ಧದ ಚಳುವಳಿಗಳು ಕೂಡ ಅನೇಕ ರೀತಿಯಲ್ಲಿ ನಡೆದ್ವು ಸ್ನೇಹಿತರೆ. ಅಂತಹ ಚಳುವಳಿಗಳಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಚಳುವಳಿ ಕೂಡ ಒಂದಾಗಿದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಾಗೆ ಚಳುವಳಿಗಳು ಯಾವ ರೀತಿ ನಡೆದ್ವು ಅನ್ನೋದ್ರ ಬಗ್ಗೆ ನಮ್ಮ KTG ಅವರಿಂದಲೇ ತಿಳಿಯೋಣ.
1: ಹಾಗೇನೆ ಇದೇ ಸಂದರ್ಭದಾದಂತ ಇನ್ನೊಂದು, ಈ ಕಡೆ ನಾವು ನೀರಿನ ಗೊಂದಲದಲ್ಲಿ ಹೋರಾಟ ನಡೆಸ್ತಾ ಇದ್ರೆ ಭಾರತ ಸರ್ಕಾರ ರಾಷ್ಟ್ರ ಮಟ್ಟದ ಒಂದು ಚಲನಚಿತ್ರೋತ್ಸವದ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಇಲ್ಲಿ ನಡೀತದೆ. ಅದು ಏನಪ್ಪ ಅಂತಂದ್ರೆ ನೋಡಿ ಅದು May 31 ತಲುಪ ಒಳಗಾಗಿ ನಾವು ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸಬೇಕು ಅಂತೇಳಿ ಭಾರತ ಸರ್ಕಾರಕ್ಕೆ ಗಡುವು ಹಾಕ್ತೇವೆ. ಆ ಗಡುವಿಗೆ ಭಾರತ ಸರ್ಕಾರ ತೀರ್ಮಾನ ತಗೊಳಕ್ ಆಗಲ್ಲ. ಚಳುವಳಿಯನ್ನ ಇನ್ನೊಂದು ರೀತಿಯಲ್ಲಿ ಗೆರಿಲ್ಲಾ ಮಾದರಿಯಲ್ಲಿ ರೈತ ಚಳುವಳಿಯನ್ನ ರೂಪಿಸ್ಬೇಕು ಅಂತಕ್ಕಂಥದ್ದು ಆಲೋಚನೆ ಬರ್ತದೆ. ಆಗ ಅದೇ ಸಮಯಕ್ಕೆ ಇನ್ನೊಂದು ರಾಜ್ಯದಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಈ ಭಾರತದ ಚಲನಚಿತ್ರೋತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಅದನ್ನ ಕರ್ನಾಟಕದಲ್ಲಿ ಅದನ್ನು ಬೆಂಗಳೂರಲ್ಲಿ ನಡೆಸಬೇಕು ಅಂತ ಹೇಳಿ ತೀರ್ಮಾನ ತಗೊಳ್ತದೆ. ಆ ತೀರ್ಮಾನಕ್ಕೆ ನಾವು ಮೊದಲೇ ರಾಜ್ಯದಲ್ಲಿ ಬರಗಾಲ ಇದೆ, ಮತ್ತೆ ನೀರಿನ ವಿವಾದದಲ್ಲಿ ರೈತರು ಕಂಗಾಲಾಗಿದ್ದಾವೆ, ಅನ್ನದಾತರ ಸಂಕಷ್ಟ ಮುಗಿಲು ಮುಟ್ಟಿದೆ. ಆದ್ರೆ ನೀವು ಈ ಸಿನಿಮಾ ನಟರನ್ನು ಕರ್ಕೊಂಡು ಇಲ್ಲಿ ಶೋಕಿ ಮಾಡ್ತಕ್ಕಂತ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಘನತೆ ತರುವಂಥದ್ದಲ್ಲ ಅನ್ನುವಂತ ನೀತಿಯನ್ನು ರೂಪಿಸಿ ನಾವು ಚಳುವಳಿಯನ್ನ ಕರೆ ಕೊಡ್ತೇವೆ. ಮತ್ತೊಮ್ಮೆ ಈ ಚಲನಚಿತ್ರೋತ್ಸವವನ್ನ ವಿರೋಧಿಸ್ಬೇಕು ಅಂತ ಹೇಳಿ ನಾವು ಕರೆ ಕೊಡ್ತೇವೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಈ ಕಾರ್ಯಕ್ರಮವನ್ನ ಬಹಿಷ್ಕರಿಸಿದ್ದಾರೆ. ಬಹಳ ಮುಖ್ಯವಾದದ್ದು. ನಮ್ಮ ರಾಜ್ಯದ ಸಿನಿಮಾ ನಟರಾಗಿ ರಾಷ್ಟ್ರ ಮಟ್ಟದ ಹೆಸರು ಮಾಡಿರ್ತಕ್ಕಂಥ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇದನ್ನ ಬಹಿಷ್ಕರಿಸ್ಬೇಕು ಅಂತ ಹೇಳಿ ಖುದ್ದು ಅವರು ನಮ್ಮ ಜೊತೆ ನಿಂತಿರುತ್ತಾರೆ. ಅದೇ ಸಂದರ್ಭದಲ್ಲಿ ಗುಲ್ಬರ್ಗಾ, ಬಿಜಾಪುರ, ರಾಯಚೂರು, ಬೆಳಗಾವಿ, ಧಾರವಾಡ, ಶಿವಮೊಗ್ಗ, ಮಂಡ್ಯ, ಕನಕಪುರ, ಚನ್ನಪಟ್ಟಣ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಹಾಗೇನ ವಾಟಾಳ್ ನಾಗರಾಜ್ ಅವರು, ಜಿ ನಾರಾಯಣ್ ಕುಮಾರ್ ಅವರು, ಹರ್ಷಕುಮಾರ್ ಗೌಡ ಕಾಂಗ್ರೆಸ್ ಶಾಸಕರು ಬರ್ತಾರೆ ನನ್ನ ಜೊತೆಗೆ. ಹಾಗೇನೆ ಇನ್ನೂ ಅನೇಕ ಸಂಘಟನೆಗಳು ಕನ್ನಡ ಸಾಹಿತ್ಯ ಕಾರವೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮ್ಮ ಜೊತೆ ನಿಂತಿರ್ತಾರೆ. ಹೀಗೆ ಆ ಸಂದರ್ಭದಲ್ಲಿ ಈ ಎರಡು ಚಳುವಳಿಗಳು ಬಹಳ ದೊಡ್ಡ ಹೋರಾಟವನ್ನು ಕೊಡ್ತವೆ. ಆಗ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಕಪಾಲಿ ಸಿನಿಮಾ ಥಿಯೇಟರ್, ಮೆಜೆಸ್ಟಿಕ್ ಥಿಯೇಟರ್, ಸಂತೋಷ್ ನರ್ತಕಿ, ಸಂಗಮ್, ರೇಸ್, ಗೆಲಾಕ್ಸಿ, ಇನ್ನೂ ಅನೇಕ ಚಿತ್ರಮಂದಿರಗಳಲ್ಲಿ ಸಿನಿಮಾ ಶೋ ಮಾಡಲಿಕ್ಕೆ ತಯಾರಿ ನಡೆಯುತ್ತದೆ. ಅಲ್ಲಿ ಅದು ಎಲ್ಲ ಚಿತ್ರಮಂದಿರಗಳಿಗೆ ರೈತರು ಗೆರಿಲ್ಲಾ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ರಿಂದ ಬಹಳ ದೊಡ್ಡ ಪೊಲೀಸರ ಪ್ರತಿರೋಧದ ಮಧ್ಯೆಯೂ ಕೂಡ ಈ ಚಳುವಳಿ ಆಗತ್ತೆ. ಆದ್ರಿಂದ ಇಂತಹ ಈ ಚಳುವಳಿಗಳು ಕೇವಲ ರೈತ ತನ್ನ ಹೊಟ್ಟೆಪಾಡಿ ಮಾತ್ರ ಅಲ್ಲ, ಇಡೀ ರಾಜ್ಯದ ದುಡಿಯುವ ವರ್ಗಗಳಿಗೆ ಅನ್ನವನ್ನು ಕೊಡ್ತಕ್ಕಂಥ, ನೀರನ್ನು ಜೋಪಾನ ಮಾಡ್ತಕ್ಕಂಥದ್ದು. ಹಾಗೆಯೇ ಬರಗಾಲದಲ್ಲಿ ಈ ರೀತಿಯ ದುಂದು ವೆಚ್ಚದ ಶೋಕಿ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಸರ್ಕಾರ ಜನಪರವಾದ ಕೆಲಸಕ್ಕೆ ಬದ್ಧರಾಗಬೇಕು ಅಂತಕ್ಕಂಥದ್ದನ್ನ ಚಳವಳಿ ಮಾಡುತ್ತೆ ಅಂತಕ್ಕಂಥದ್ದನ್ನ ಮಾಡ್ತು ಅನ್ನತಕ್ಕದನ್ನ ಈ ಸಂದರ್ಭದಲ್ಲಿ ನಾನು ತಮಗೆ ದಾಖಲಿಸಲಿಕ್ಕೆ ಇಷ್ಟಪಡ್ತೇನೆ. ಓಕೆಮ್ಮ,
2: ನಮಸ್ತೆ.
0: ಸ್ನೇಹಿತರೆ, ಈ ಚಳುವಳಿಗಳ ಬಗ್ಗೆ ಕೇಳ್ತಾ ಇದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ಅಲ್ವಾ? ಎಂತೆಂತಹ ಚಳುವಳಿಗಳಿಗೆ ಕಾರಣವಾಗಿದೆ ನಮ್ಮ ದೇಶ, ರಾಜ್ಯ. ಇಂತಹ ಚಳುವಳಿಗಳಲ್ಲಿ ಭಾಗವಹಿಸಿದಂತಹ ಅನೇಕ ಮಹಾನಾಯಕರುಗಳು, ಹೋರಾಟಗಾರರು ಹಾಗೂ ಮುಖಂಡರುಗಳು ಈಗಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿ ನಿಲ್ತಾರೆ, ಶಕ್ತಿಯಾಗಿ ನಿಲ್ತಾರೆ ಅಂದರೆ ತಪ್ಪಾಗಲಾರದು. ಅಂತಹ ಮಹಾನಾಯಕರಲ್ಲಿ ನಮ್ಮ ಕೆಟಿ ಗಂಗಾಧರ್ ಸರ್ ಅವರು ಕೂಡ ಒಬ್ಬರಾಗಿದ್ದಾರೆ. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಈ ದಿನದ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಆಸಕ್ತಿಕರ ವಿಷಯಗಳೊಂದಿಗೆ ನಮ್ಮ ಕೆಟಿ ಗಂಗಾಧರ್ ಅವರೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
11: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ನಾನು ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಕಡೆಯಿಂದ ಈ ವಿಷಯ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿ 17, ಇದು ಜಾಗತಿಕ ಸಹಭಾಗಿತ್ವ ಮತ್ತು ಪಾಲುದಾರಿಕೆ. ಇಲ್ಲಿ ತನಕ ನಾವು ವಿಶ್ವಸಂಸ್ಥೆ ಗುರಿ 1-16 ತನಕ ಮಾತಾಡಿದ್ದೀವಿ. ಅಂದರೆ ಹಸಿವು ನಿವಾರಣೆ, ಬಡತನ ನಿವಾರಣೆ, ಆರೋಗ್ಯ, ಶಿಕ್ಷಣ, ಈ ಥರ ಬಹಳ ವಿಷಯಗಳನ್ನು ಮಾತಾಡಿದ್ದೀವಿ. ಇದನ್ನೆಲ್ಲ ನಾವು ಒಂದು ಗ್ರಾಮ ಪಂಚಾಯಿತಿನಲ್ಲಿ ತರಬೇಕಾದರೆ ಒಬ್ಬರ ಕೈಯಲ್ಲಿ ಆಗಲ್ಲ. ಇದು ಅಂದರೆ ಗ್ರಾಮ ಪಂಚಾಯಿತಿನಲ್ಲಿ ಎಲ್ಲರ ಹತ್ರನೂ ಎಲ್ಲ ವಿಷಯದ ಬಗ್ಗೆನೂ ಇನ್ಫಾರ್ಮೇಷನ್ ಇರಲ್ಲ. ಇದಕ್ಕೆ ಹೇಗೆ ನಾವು ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ, ಬೇರೆ ಬೇರೆ ಸರ್ಕಾರದ ಜೊತೆ ಅಥವಾ ಬೇರೆ ಬೇರೆ ದೇಶದ ಜೊತೆ ಹೇಗೆ ಪಾಲುದಾರಿಕೆ ಅಥವಾ ವಿಷಯ ವಿನಿಮಯ ಮಾಡಿಕೊಂಡು ಅಭಿವೃದ್ಧಿ ತರೋದು, ಇದು ವಿಶ್ವಸಂಸ್ಥೆ ಗುರಿ 17. ಅಂದರೆ ಜಾಗತಿಕ ಸಹಭಾಗಿತ್ವ ಅಥವಾ ಅದಕ್ಕೆ ಹೇಳ್ತೀವಿ ಕೊಲಾಬರೇಷನ್ ಅಂತ, ಅಥವಾ ನೆಟ್ವರ್ಕಿಂಗ್ ಅಂತ ಇಂಗ್ಲೀಷಲ್ಲಿ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಇವಾಗ 3-4 ವರ್ಷದ ಹಿಂದೆ ಕೋವಿಡ್ ಅಥವಾ ಕರೋನಾ ಬಂದಾಗ ಕೆನಡಾ ದೇಶದಲ್ಲಿ, ಕೆನಡಾ ದೇಶ ಅಮೇರಿಕಾ ದೇಶದ ಮೇಲುಗಡೆ ಇದೆ, ಕೆನಡಾ ದೇಶದಲ್ಲಿ ಒಂದು ಯೂನಿವರ್ಸಿಟಿ, ಮೆಕ್ಮಾಸ್ಟರ್ ಯೂನಿವರ್ಸಿಟಿ ಅನ್ನೋರು ಏನು ಮಾಡಿದ್ರು ಅಂದರೆ 13 ಮುನಿಸಿಪಾಲಿಟಿ ಅಥವಾ ಲೋಕಲ್ ಗೌರ್ಮೆಂಟ್ ಅವ್ರನ್ನ ಅವ್ರ ಜೊತೆ ಸಹಭಾಗಿತ್ವ ಮಾಡಿ ಒಂದೊಂದು ಮುನಿಸಿಪಾಲಿಟಿನಲ್ಲೂ ಅವರವರ ಮೂರಿನಲ್ಲಿ ಯಾವ ಥರ ತ್ಯಾಜ್ಯ ಅಂದರೆ ಸುವೇಜ್ ಹೇಗೆ ಹೋಗ್ತಾ ಇದೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿದ್ರು. ಈ ಅನಾಲಿಸಿಸಿಂದ ಯಾವ ಊರಿನಲ್ಲಿ ಅಥವಾ ಯಾವ ಹಳ್ಳಿನಲ್ಲಿ ಯಾವ ಥರ ರೋಗ ಇದೆ ಅಂತ ಗೊತ್ತಾಯಿತು. ಅಂದರೆ ಮೋರಿ ನೀರನ್ನ ಅನಲೈಸ್ ಮಾಡಿ ಇನ್ಫ್ಲೂಯೆನ್ಸಿಯಾ ಇದೆಯಾ, ಹೆಪಟೈಟಿಸ್ ಇದೆಯಾ ಅಥವಾ ಡೆಂಗ್ಯೂ ಇದೆಯಾ, ಈ ಥರ ರೋಗಗಳನ್ನು ಕಂಡುಹಿಡಿದರು. ಇದರಿಂದ ಏನಾಯಿತು ಅಂದರೆ ಮೆಕ್ಮಾಸ್ಟರ್ ವಿಶ್ವವಿದ್ಯಾನಿಲಯದ ಸೈಂಟಿಸ್ಟ್ಗಳು ಈ ಮುನಿಸಿಪಾಲಿಟಿ ಮೋರಿ ನೀರನ್ನು ತಗೊಂಡು ಅನಲೈಸ್ ಮಾಡಿ ಈ ವಿಷಯಗಳನ್ನು ಅಪ್ಲೋಡ್ ಮಾಡಿ ಎಲ್ರಿಗೂ ತಿಳಿಸಿದ್ರು. ಯಾವ ಥರ ನಾವು ಸೈನ್ಸ್ ಉಪಯೋಗಿಸಿ, ವಿಜ್ಞಾನ ಉಪಯೋಗಿಸಿ ಮೋರಿ ನೀರಿನಲ್ಲಿ ಬರೋ ರೋಗಗಳನ್ನು ಕಂಡುಹಿಡಿಬೋದು ಅಂತ. ಇದಕ್ಕೆ ಅಲ್ಲಿ ಮುನಿಸಿಪಾಲಿಟಿನವರು ಸಹಭಾಗಿತ್ವ ಮಾಡಿದ್ರು. ಯಾರ ಜೊತೆ? ಯೂನಿವರ್ಸಿಟಿ ಜೊತೆ. ಇದರಿಂದ ಗೊತ್ತಾಗತ್ತೆ ಹೇಗೆ ಒಂದು ಗ್ರಾಮ ಪಂಚಾಯಿತಿ ಸಹ ಬೇರೆ ಯೂನಿವರ್ಸಿಟಿ ಆಗಲಿ ಅಥವಾ ಬೇರೆ ಆರ್ಗನೈಸೇಷನ್ ಜೊತೆ ಆಗಲಿ ಪಾಲುದಾರಿಕೆ ಮಾಡಿ ಈ ಥರ ವಿಷಯಗಳನ್ನು ಕಂಡುಹಿಡ್ಕೋಬೋದು ಅಂತ. ಇದು ರೋಗ ಕಂಡುಹಿಡಿಯೋದು ಸುಸ್ಥಿರ ಅಭಿವೃದ್ಧಿ ಮೂರು ಅಂದರೆ ಆರೋಗ್ಯ, ಈ ಗುರಿ ತಲುಪಕ್ಕೆ ಈ ಮೆಕ್ಮಾಸ್ಟರ್ ಯೂನಿವರ್ಸಿಟಿ ಮಾಡಿರೋ ಅನಾಲಿಸಿಸಿಂದ ಸಾರ್ಥಕವಾಯಿತು. ನೀವು ಹೇಗೆ ಕೇಳ್ಬೋದು ಮೋರಿ ನೀರಿಗೂ ಸಹಭಾಗಿತ್ವಕ್ಕೂ ಏನು ಸಂಬಂಧ ಅಂತ. SDG 17 ಅಂದರೆ ನಮ್ಮ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ 17 ಗುರಿನೇ ಅದು. ಅಂದರೆ ಗ್ರಾಮ ಪಂಚಾಯತಿನಲ್ಲಿ ಒಬ್ಬರು ಅಥವಾ ಒಂದಿಷ್ಟು ಜನ ಈ ತರಹ ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ ಅಥವಾ ರಿಸರ್ಚ್ ಸೆಂಟರ್ ಜೊತೆ ಅಥವಾ ಸರ್ಕಾರದ ಜೊತೆ ಅಥವಾ ಯೂನಿವರ್ಸಿಟಿಗಳ ಜೊತೆ ಸಂಯೋಜನೆ ಮಾಡಿದ್ರೆ ಒಂದೊಂದು ಗುರಿಗಳ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು. ಮೆಕ್ಮಾಸ್ಟರ್ ಯೂನಿವರ್ಸಿಟಿ 17 ಮ್ಯುನಿಸಿಪಾಲಿಟಿ ಡೇಟಾ ತೊಗೊಂಡ್ಬಿಟ್ಟು ಆರೋಗ್ಯದ ವಿಷಯ ಸಾಲ್ವ್ ಮಾಡಿದ್ರು. ಅದೇ ಥರ 16 SDG ಗೋಲ್ಗಳಿದೆ. ಬಡತನ ನಿವಾರಣೆ ಹೇಗೆ ಮಾಡೋದು ಅಥವಾ ಹಸಿವು ನಿವಾರಣೆ ಹೇಗೆ ಮಾಡೋದು ಅಥವಾ ಶಿಕ್ಷಣ ಹೇಗೆ ಉದ್ಧಾರ ಮಾಡೋದು, ಇದಕ್ಕೆಲ್ಲ ಬೇರೆ ಬೇರೆ ಸಂಸ್ಥೆಗಳ ಜೊತೆ, ಬೇರೆ ಬೇರೆ ರಾಜ್ಯಗಳ ಜೊತೆ, ಬೇರೆ ಬೇರೆ ದೇಶಗಳ ಜೊತೆ ಅಥವಾ ರಿಸರ್ಚ್ ಆರ್ಗನೈಸ್ ಜೊತೆ ಸಹಭಾಗಿತ್ವ ಮಾಡಿ ಒಂದು ಗ್ರಾಮ ಪಂಚಾಯಿತಿ ಅವರಿಂದ ಕಲ್ತ್ಕೊಂಡು ಉದ್ಧಾರ ಅವರ ಗ್ರಾಮ ಪಂಚಾಯಿತಿನ ಉದ್ಧಾರ ಮಾಡ್ಕೋಬೋದು. ಬರೀ ಅದೊಂದೇ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರೀಸ್ ಅಥವಾ ಕೈಗಾರಿಕೆಗಳ ಜೊತೆ ಅಥವಾ NGOಗಳು, ಬೇಕಾಷ್ಟು NGOಗಳಿದೆ, ಅವ್ರಿಗೆಲ್ಲ ಒಂದೊಂದು NGOನ ಒಂದೊಂದು ಸ್ಪೆಷಲೈಸೇಷನ್ ಇರುತ್ತೆ. ಒಬ್ಬರು ಹೆಲ್ತ್ ಇರ್ಬೋದು, ಒಬ್ಬರು ಮಕ್ಕಳ ಶಿಕ್ಷಣ ಇರ್ಬೋದು ಅಥವಾ ರಿನ್ಯೂವೆಬಲ್ ಎನರ್ಜಿ ಅಥವಾ ಸೋಲಾರ್ ಪ್ಯಾನಲ್ ಇರ್ಬೋದು. ಈ ಥರ ಬೇರೆ ಬೇರೆ NGOಗಳ ಜೊತೆ ಸಹಭಾಗಿತ್ವ ಮಾಡಿ ತಮ್ಮ ಗ್ರಾಮ ಪಂಚಾಯಿತಿಗೆ ಒಂದೊಂದು ಸುಸ್ಥಿರ ಅಭಿವೃದ್ಧಿ 1, 2, 3, 4 ಆ ವಿಷಯಗಳನ್ನು ಮಾಹಿತಿ ತಗೊಂಡು ಅದಕ್ಕೆ ತಂತ್ರಜ್ಞಾನ ಉಪಯೋಗಿಸಿ ಉದ್ಧಾರ ಮಾಡ್ಕೋಬೋದು. ಅದು ಬೇರೆ ಬೇರೆ ವಲಯದಲ್ಲೂ ಮಾಡ್ಬೋದು, ಹಣಕಾಸು ವಲಯ, ಮಾಹಿತಿ ತಂತ್ರಜ್ಞಾನ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಹೀಗೆ. ಇನ್ನು ಸಣ್ಣ ಉದಾಹರಣೆ ಹೇಳ್ತೀನಿ. ಇವಾಗ 4 ಹಳ್ಳಿ ಇದೆ ಅಂತ ಇಟ್ಕೊಳ್ಳಿ. ಒಂದರಲ್ಲಿ ಭತ್ತ, ಒಂದರಲ್ಲಿ ರಾಗಿ, ಒಂದರಲ್ಲಿ ತೆಂಗು, ಒಂದರಲ್ಲಿ ಜೋಳ ಬೆಳೀತಾ ಇದ್ದಾರೆ. ಅವರು ಒಬ್ಬರಿಗೆ ಬೇಕಾದ್ರೆ ಒಂದು ಸ್ವಲ್ಪ ಹಂಚ್ಕೋಬೋದು, ಒಂದು ಹಳ್ಳಿಯಿಂದ ಭತ್ತ, ಇನ್ನೊಂದು ರಾಗಿ ಆ ಥರ. ಅವರು ಓ ನಮ್ಮ ಹಳ್ಳಿಗಳಲ್ಲಿ ರಸ್ತೆನೇ ಇಲ್ಲ, ಒಂದು ಹಳ್ಳಿನ ಇನ್ನೊಂದು ಹಳ್ಳಿನ ಕನೆಕ್ಟ್ ಮಾಡೋಕ್ಕೆ ಏನು ಮಾಡೋದು ಅಂತ ಕೇಳಿದ್ರೆ, ಅವಾಗ ಸೆಂಟರ್ ಫಾರ್ ರೋಡ್ ರಿಸರ್ಚ್ ಅಂತ ಇದೆ ಲಕ್ನೋದಲ್ಲಿ, ಅಂದರೆ ಉತ್ತರ ಪ್ರದೇಶದಲ್ಲಿ, ಅವ್ರ ಜೊತೆ ಮಾತಾಡ್ಬೋದು ಅಥವಾ ಕೊರಿಯಾ ದೇಶದಲ್ಲಿ ಮಾತಾಡಿ ಹೇಗೆ ಅವರ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಉಪಯೋಗಿಸಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ರೋಡ್ ಮಾಡ್ಬೋದು, ಈ ಥರ ತಿಳ್ಕೊಬೋದು. ಇದಕ್ಕೆ ಹೇಳ್ತೀವಿ ಪಾಲುದಾರಿಕೆ ಅಥವಾ ಸಹಭಾಗಿತ್ವ ಅಂತ. ಇದೇ ಥರ ನೀವು ನಿಮ್ಮ ಹಳ್ಳಿನಲ್ಲಿ ಅಥವಾ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಸಿಲ್ಕ್ ಮಾಡ್ತಾಯಿದ್ರೆ ಸಿಲ್ಕ್ ಟೆಕ್ನಾಲಜಿನ ಜಪಾನ್ ಜೊತೆ ಸೇರಿಕೊಂಡು ಅದರ ಉದ್ಧಾರ ಮಾಡ್ಕೋಬೋದು. ಅದೇ ಥರ ವಾಟರ್ ಟೆಕ್ನಾಲಜಿ ಅಂದರೆ ಇವಾಗ ಹೇಳ್ತಾ ಇದ್ದೀವಿ ಬರೀ ಮಣ್ಣಲ್ಲೇ ಬೆಳೆ ಬೆಳಿಬೇಕಾಗಿಲ್ಲ, ನೀರಿನಲ್ಲೂ ಬೆಳೆ ಬೆಳಿಬೋದು. ಓಕೆ, ಇದಕ್ಕೆ ವಾಟರ್ ಟೆಕ್ನಾಲಜಿ ಬೇಕಾದರೆ ಇಸ್ರೇಲ್ ಜೊತೆ ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಟೆಕ್ನಾಲಜಿಗಳು ಅಥವಾ ಬೇರೆ ಬೇರೆ ವಿಷಯಗಳನ್ನು ನಾವು ಕಲ್ತ್ಕೋಬೇಕಾದ್ರೆ ಒಂದೊಂದು ಗ್ರಾಮ ಪಂಚಾಯತಿನಲ್ಲೂ ಒಬ್ಬ ಬ್ರೋಕರ್ ಥರ ಇರಬೇಕು. ಅಂದರೆ ಒಬ್ಬ ವಿದ್ಯಾವಂತ, ಸ್ವಲ್ಪ ತಂತ್ರಜ್ಞಾನ ಅಥವಾ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಬರೋನು, ಆ ಥರದ್ದವರು ಬೇರೆ ಬೇರೆ ಜನಗಳನ್ನ ಹುಡುಕಿದ್ರೆ ಅವರು ಬೇರೆ ಬೇರೆ ವಿಷಯಗಳ ಸಂಬಂಧಕ್ಕೆ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಇಂಟರ್ಯಾಕ್ಷನ್ ಮಾಡಿ ಅಥವಾ ಪಾಲುದಾರಿಕೆ ಅಥವಾ ಕೊಲಾಬ್ರೇಷನ್ ಮಾಡಿ ಆ ವಿಷಯಗಳನ್ನು ತಮ್ಮ ಗ್ರಾಮ ಪಂಚಾಯತಿಗೆ ತರ್ಬೋದು. ಇದು ಬಹಳ ಮುಖ್ಯ, ಯಾಕೆಂದರೆ ನಾವು ಇವಾಗ ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಹಳ್ಳಿ ಬರೀ ಹಳ್ಳಿಯಲ್ಲ, ಒಂದು ಪ್ರಪಂಚದಲ್ಲಿ ಸೇರಿರೋ ಒಂದು ಹಳ್ಳಿ. ಅಂದರೆ ಪ್ರಪಂಚದಲ್ಲಿರೋ ವಿಷಯಗಳನ್ನು ನಾವು ಹೇಗೆ ಕಲ್ತ್ಕೊಂಡು ನಮ್ಮ ಹಳ್ಳಿಗೆ ಅಥವಾ ನಮ್ಮ ಗ್ರಾಮ ಪಂಚಾಯತ್ ತರ್ಬೋದು, ಇದು ಬಹಳ ಬಹಳ ಮುಖ್ಯವಾದ ಒಂದು ವಿಷಯ. ಇದನ್ನು ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಯುವಕರು ಅವ್ರನ್ನ ಹುಡುಕಿ, ಒಬ್ಬ ಪರಿಸರಕ್ಕಿರ್ಬೋದು, ಒಬ್ಬ ನೀರಿಗಿರ್ಬೋದು, ಒಬ್ಬ ಶಿಕ್ಷಣಕ್ಕಿರ್ಬೋದು, ಇನ್ನೊಬ್ಬ ಇಂಟರ್ನೆಟ್ಗಿರ್ಬೋದು, ಈ ಥರ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಈ ಥರ ವಿಶ್ವಸಂಸ್ಥೆ ಗುರಿ, ಸಹಭಾಗಿತ್ವ ಗುರಿಗೆ ಇನ್ಚಾರ್ಜ್ ಥರ ಮಾಡಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಿಮ್ಮ ಗ್ರಾಮ ಪಂಚಾಯತಿಗೆ ಈ ಥರ ವಿಷಯಗಳನ್ನು ಅಳವಡಿಸ್ಕೊಂಡ್ರೆ 2030 ಎಲ್ಲ 16 SDGs ಅಚೀವ್ ಮಾಡೋದು ಬಹಳ ಸುಲಭ. ಇದನ್ನು ದಯವಿಟ್ಟು ತಿಳ್ಕೊಂಡು ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ 17 ಬಹಳ ಮುಖ್ಯವಾದ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ಯುವಕರನ್ನು ಈ ಜಾಗಕ್ಕೆ ಸೇರಿಸ್ಕೊಳ್ಳೋದು ಬಹಳ ಒಳ್ಳೆ ವಿಷಯ. ನಮಸ್ಕಾರ.
12: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
13: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
12: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
13: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
14: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9 ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
12: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
10: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
5: ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೆ ಈ ಸರಣಿ ಮಾಹಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಲ್ಲಿಕೆಯಾದ ಮಾಧವ್ ಗಾಡ್ಗೀಲ್ ವರದಿ ಮತ್ತು ಕಸ್ತೂರಿ ರಂಗನ್ ವರದಿಗಳ ಕುರಿತು ಈ ಸರಣಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡೆಯುತ್ತಿದ್ದೇವೆ. ಈ ಎರಡು ವರದಿಗಳ ಕನ್ನಡ ಭಾಷೆಯ ಸಂಗ್ರಹ ಅನುವಾದ ನಿಮ್ಮ ಮುಂದಿದೆ. ಇದು 27ನೆಯ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಸ್ತೂರಿ ರಂಗನ್ ಸಮಿತಿಯು ನೀಡಿದ ವರದಿಯ ಅಧ್ಯಾಯ 2.3ರಲ್ಲಿರುವ ಭಾಗಿದಾರರು ಮಾಧವ್ ಗಾಡ್ಗೀಲ್ ವರದಿಯ ಕುರಿತು ನೀಡಿರುವ ಅಭಿಪ್ರಾಯಗಳನ್ನು ತಿಳಿದುಕೊಂಡೆವು. ಈ ಸಂಚಿಕೆಯಲ್ಲಿ ಕೇಂದ್ರದ ವಿವಿಧ ಸಚಿವಾಲಯಗಳು ನೀಡಿದ ಅಭಿಪ್ರಾಯಗಳು ಮತ್ತು ಅಧ್ಯಾಯ 3ರಲ್ಲಿ ನೀಡಿರುವ ಕೆಲವು ಅಂಶಗಳನ್ನು ತಿಳಿಯೋಣ. ಅಧ್ಯಾಯ 2.4, ಕೇಂದ್ರ ಸಚಿವಾಲಯಗಳು ಮತ್ತು ವಿವಿಧ ವಿಭಾಗಗಳಿಂದ ಅಂದರೆ ಡಿಪಾರ್ಟ್ಮೆಂಟ್ಸ್ ಇವುಗಳಿಂದ ಸಲ್ಲಿಕೆಯಾದ ಅಭಿಪ್ರಾಯಗಳು. 12 ಕೇಂದ್ರ ಸಚಿವಾಲಯಗಳಲ್ಲಿ 10 ಸಚಿವಾಲಯಗಳು ಮಾಧವ್ ಗಾಡ್ಗೀಲ್ ವರದಿಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಿದವು. ಅವುಗಳು ಹೀಗಿವೆ. ವಿದ್ಯುತ್ ಸಚಿವಾಲಯದ ಅಭಿಪ್ರಾಯದಲ್ಲಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ವಿದ್ಯುತ್ ಯೋಜನೆಗಳಿಗೆ ಸಂಪೂರ್ಣ ನಿಷೇಧ ಹೇರುವುದರ ಬದಲು ಪ್ರತಿಯೊಂದು ಯೋಜನೆಯ ಸಾಧಕ ಬಾಧಕಗಳ ಆಧಾರದ ಮೇಲೆ ಅನುಮತಿ ಅಥವಾ ನಿಷೇಧ ಹೇರುವುದು ಒಳ್ಳೆಯದು. ಈ ಅಭಿಪ್ರಾಯದ ಮೇಲೆ ಮಾಧವ್ ಗಾಡ್ಗೀಲ್ ವರದಿನಲ್ಲಿ ಒಂದು ಮಾಹಿತಿ ಇದೆ. ಅದೇನು ಅಂದರೆ, ಯಾವುದೇ ಒಂದು ಪ್ರದೇಶದಲ್ಲಿ ಒಟ್ಟಾರೆಯಾಗಿ ವಿದ್ಯುತ್ ಯೋಜನೆಯನ್ನು ಬಿಡಿಬಿಡಿಯಾಗಿ ನೋಡಬಾರ್ದು. ಒಟ್ಟು ಆ ಪ್ರದೇಶದಲ್ಲಿ ಬರುವಂತಹ ಒಟ್ಟು ವಿದ್ಯುತ್ ಯೋಜನೆಗಳು ಎಷ್ಟಿದೆ, ಅವುಗಳ ಒಟ್ಟು ಸಾಮರ್ಥ್ಯ ಎಷ್ಟು, ಅದನ್ನು ನಿಗದಿಪಡಿಸಿ ಅದಕ್ಕಿಂತ ಹೆಚ್ಚಿದ್ದನ್ನು ಮಾಡಬಾರ್ದು ಅನ್ನೋ ಮಾತಿದೆ. ಆದರೆ ಇಲ್ಲಿ ಈ ಸಚಿವಾಲಯ ಏನು ಹೇಳುತ್ತೆ ಅಂದರೆ, ಪ್ರತಿ ಯೋಜನೆಯನ್ನು ಸಪರೇಟಾಗಿ ಅಥವಾ ಬಿಡಿಬಿಡಿಯಾಗಿ ನೋಡಿ ಆ ಯೋಜನೆಯ ಸಾಧಕ ಬಾಧಕ ಮಾತ್ರ ನಾವು ನೋಡಬೇಕು ಅಂತ ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದು ಮಾಧವ್ ಗಾಡ್ಗೀಲ್ ವರದಿಗೆ ಒಂದು ರೀತಿಯಲ್ಲಿ ವಿರೋಧ ಇದೆ. ಹಾಗಾಗಿ ಈ ಅಭಿಪ್ರಾಯವನ್ನು ಅವರು ಸಲ್ಲಿಸಿದ್ದಾರೆ. ಮುಂದುವರೆದು, ಗುಂಡ್ಯ ಮತ್ತು ಅತಿರಪಳ್ಳಿ ಜಲವಿದ್ಯುತ್ ಯೋಜನೆಗಳ ಈವರೆಗಿನ ಅನುಷ್ಠಾನ ಮತ್ತು ಅದರ ಅವಶ್ಯಕತೆಯನ್ನು ಗಮನದಲ್ಲಿರಿಸಿಕೊಂಡು ಅವುಗಳನ್ನು ನಿಷೇಧ ಮಾಡುವ ತೀರ್ಮಾನದ ಕುರಿತು ಮರುಪರಿಶೀಲನೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟಿವೆ. ಇದು ಸಹ ಸಾಮಾನ್ಯವಾಗಿ ಯಾವುದೇ ಯೋಜನೆ ಪರಿಸರದ ಪೂರ್ವಾನುಮತಿ ಪಡೆಯದೆ ಪ್ರಾರಂಭ ಆಗಿ ಸಾಕಷ್ಟು ಹಣವನ್ನು ಅದಕ್ಕೆ ವಿನಿಯೋಗಿಸಿ ಆಮೇಲೆ ಅದನ್ನು ಪರಿಸರ ಸಚಿವಾಲಯದ ಅಭಿಪ್ರಾಯವನ್ನು ಅಥವಾ ಅದರ ಒಪ್ಪಿಗೆಯನ್ನು ಪಡೆಯಬೇಕಾದ್ರೆ ಅವರು ತಿರಸ್ಕರಿಸಿದರೆ ಇದೇ ಯೋಜನೆ ಈ ಯೋಜನೆಯ ರೂವಾರಿಗಳು ಈ ಒಂದು ವಾದವನ್ನು ಮುಂದಿಡ್ತಾರೆ. ಏನು ಅಂದರೆ, ಈ ಯೋಜನೆಗೆ ಸಾಕಷ್ಟು ಹಣ ಖರ್ಚಾಗಿದೆ, ಸರ್ಕಾರದ ಅಥವಾ ಜನರ ಹಣ ಖರ್ಚಾಗಿದೆ, ಈ ಹಂತದಲ್ಲಿ ಇದನ್ನು ಯೋಜನೆಯನ್ನು ಕೈಬಿಟ್ಟರೆ ಎಷ್ಟೋ ಹಣ ವ್ಯರ್ಥ ಆಗುತ್ತೆ ಅನ್ನೋ ವಾದವನ್ನು ಇಡ್ತಾರೆ. ಅದೇ ರೀತಿ ವಾದವನ್ನು ಈ ಗುಂಡ್ಯ ಮತ್ತು ಅತಿರಪಳ್ಳಿ ಜಲವಿದ್ಯುತ್ ಯೋಜನೆಗಳ ಕುರಿತು ಸಹ ಈ ವಿದ್ಯುತ್ ಸಚಿವಾಲಯ ಇಟ್ಟಿದೆ, ಮತ್ತು ಅವುಗಳಿಂದ ಆಗುವ ಲಾಭಗಳನ್ನು ಗಮನಿಸಬೇಕು ಅನ್ನೋ ಮಾತನ್ನು ಸಹ ಅದು ಹೇಳಿದೆ. ಇದೇ ರೀತಿ ಗಣಿ ಸಚಿವಾಲಯವು ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯದಲ್ಲಿ ಗಣಿಗಾರಿಕೆ ಸಂಪೂರ್ಣ ಗಣಿಗಾರಿಕೆಗೆ ಸಂಪೂರ್ಣ ನಿಷೇಧವು ಸರಿಯಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸಹಜವಾಗಿ ಗಣಿ ಸಚಿವಾಲಯ ಗಣಿಯನ್ನು ಮುಚ್ಚಬೇಕು, ಇಲ್ಲಿ ಯಾವುದೇ ಗಣಿಗಾರಿಕೆ ಮಾಡಬಾರ್ದು ಅಂತ ಹೇಳಿದಾಗ ಅದನ್ನು ಒಪ್ಪಿಗೆ ಅದ ಹೇಳೋದು ಅದು ಸರಿಯಲ್ಲ ಅಂತ ಹೇಳೋದು ಅದು ಅದರ ಸಚಿವಾಲಯದ ಒಂದು ಏನು ಕರ್ತವ್ಯನೇ ಆಗಿದೆ ಅಂತ ನಾವು ಅನ್ಕೋಬಹುದು. ವಾಣಿಜ್ಯ ಸಚಿವಾಲಯದ ಪ್ರಕಾರ ಮಾಧವ್ ಗಾಡ್ಗೀಲ್ ವರದಿಯನ್ನು ಅಂಗೀಕರಿಸಿದರೆ ನಮ್ಮ ದೇಶದ ಸ್ಥಳೀಯ ಉತ್ಪನ್ನಗಳಾದ ಗೋಡಂಬಿ, ಮೆಣಸು ಮತ್ತಿತರ ಬೆಳೆಗಳನ್ನು ಬೆಳೆಯಲು ಅಡಚಣೆ ಆಗುವುದು. ಇದರಿಂದ ದೇಶದ ಸಾಂಬಾರು ಬೆಳೆಗಳ ವ್ಯಾಪಾರಕ್ಕೆ ಹೊಳೆತ ಬೀಳಲಿದೆ. ಇದು ಸಹ ಹೀಗೇನೆ, ಯಾವುದೇ ಸಚಿವಾಲಯವು ತನ್ನ ಸಚಿವಾಲಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವತ್ತೂ ಸಹ ಅದಕ್ಕೆ ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅದು ಹೋಗೋದಿಲ್ಲ. ಸೊ ವಾಣಿಜ್ಯ ಸಚಿವಾಲಯ ಅದು ತನ್ನ ವಾಣಿಜ್ಯ ವ್ಯಾಪಾರ ಹೆಚ್ಚುವುದು ಹೇಗೆ, ಅದಕ್ಕೆ ಕಡಿಮೆ ಆಗೋದಾದರೆ ಅದರಿಂದ ಅದನ್ನು ನಿರಾಕರಿಸೋದು ಅಥವಾ ಅದಕ್ಕೆ ಒಪ್ಪಿಗೆ ಸೂಚಿಸದೇ ಇರೋದು ಇದು ಸಹಜ. ಹಾಗಾಗಿಯೇ ವಾಣಿಜ್ಯ ಸಚಿವಾಲಯವು ಸಹ ಏನು ಪರಿಸರ ಸೂಕ್ಷ್ಮ ವಲಯದಲ್ಲಿ ಅದರಲ್ಲೂ ಸೂಕ್ಷ್ಮ ವಲಯ ಒಂದರಲ್ಲಿ ಯಾವುದೇ ಥರದ ಕೃಷಿಯನ್ನು ಮಾಡಬಾರ್ದು ಅಂತ ಇದೆಯಲ್ಲೋ ಅದಕ್ಕೆ ಅದು ಸರಿಯಲ್ಲ ಅನ್ನೋದು, ಇದರಿಂದ ದೇಶದ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅನ್ನೋ ಅಭಿಪ್ರಾಯವನ್ನು ಸರಿಯಾಗಿಯೇ ವ್ಯಕ್ತಪಡಿಸಿದೆ. ಹಾಗೆಯೇ ನಗರಾಭಿವೃದ್ಧಿ ಸಚಿವಾಲಯ, ಪ್ರವಾಸ ಬುಡಕಟ್ಟು ಸಚಿವಾಲಯಗಳು ಗಾಡ್ಗೀಲ್ ವರದಿಯಲ್ಲಿ ಇವುಗಳಿಗೆ ಸಂಬಂಧಿಸಿದ ಅಂಶಗಳನ್ನು ಒಪ್ಪಿವೆ. ಅಂದರೆ ಕೆಲವು ಪರಿಸರ ಸ್ನೇಹಿ ಪ್ರವಾಸವನ್ನು ಮಾಡಬೇಕು ಈ ರೀತಿ, ಆಮೇಲೆ ಬುಡಕಟ್ಟು ಜನಗಳ ಹಕ್ಕುಗಳನ್ನು ಗೌರವಿಸಬೇಕು ಅಂತ ಏನು ಮಾಧವ್ ಗಾಡ್ಗೀಲ್ ವರದಿ ಹೇಳಿತ್ತೋ ಇವುಗಳನ್ನು ಈ ಸಚಿವಾಲಯಗಳು ಒಪ್ಪಿದೆ. ಒಟ್ಟಾರೆಯಾಗಿ ನೋಡಿದಾಗ ಭಾಗಿದಾರರು 6 ರಾಜ್ಯಗಳ ಸರ್ಕಾರಗಳು ಮತ್ತು 10 ಕೇಂದ್ರ ಸಚಿವಾಲಯಗಳ ಅಭಿಪ್ರಾಯದಲ್ಲಿ ಪಶ್ಚಿಮ ಘಟ್ಟಗಳನ್ನು ಇತರೆ ಪ್ರದೇಶದಿಂದ ಬೇರ್ಪಡಿಸಿ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸುವುದು, ಗಣಿಗಾರಿಕೆ ನಿಲ್ಲಿಸಲು ಗಡುವು ನೀಡುವುದು, ಪರಿಸರ ಪ್ರಾಧಿಕಾರ ರಚಿಸುವುದು, ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ನಿಬಂಧನೆಗಳನ್ನು ಸೂಚಿಸುವುದು, ಅಣೆಕಟ್ಟುಗಳನ್ನು ಒಡೆಯುವುದು, ಇವುಗಳು ಬಹಳ ಕಳವಳಕಾರಿಯಾಗಿವೆ ಎಂದು ಒಟ್ಟಾರೆಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹಾಗೆಯೇ ಕೆಲವು ಸಲಹೆಗಳಾದ ಸಾವಯವ ಕೃಷಿ ಉತ್ತೇಜಿಸುವುದು, ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕ್ರಮೇಣ ನಿಲ್ಲಿಸುವುದು, ಕೆಂಪು ಕೆಟಗರಿಯ ಕೈಗಾರಿಕೆಗಳನ್ನು ಪರಿಸರ ಸೂಕ್ಷ್ಮ ವಲಯದಲ್ಲಿ ನಿಷೇಧಿಸುವುದು ಇತ್ಯಾದಿಗಳಿಗೆ ಸಹಮತವಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿವೆ. ಕಸ್ತೂರಿ ರಂಗನ್ ಸಮಿತಿಯು ಈ ಎಲ್ಲ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಂಡಿದೆ. ಅಧ್ಯಾಯ 3, ಹವಾಮಾನ ಬದಲಾವಣೆಯಿಂದ ಪಶ್ಚಿಮ ಘಟ್ಟಗಳ ಪರಿಸರದ ಮೇಲೆ ಆಗುವ ಪರಿಣಾಮಗಳು. ಹವಾಮಾನ ಬದಲಾವಣೆಯು ಜಾಗತಿಕ ಸಮಸ್ಯೆಯಷ್ಟೇ ಅಲ್ಲದೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಾದ ಭಾರತ ಮುಂತಾದವುಗಳಿಗೆ ದೊಡ್ಡ ಸವಾಲಾಗಿದೆ. ಕೈಗಾರಿಕೀಕರಣದ ಪೂರ್ವದಿಂದಲೇ ಹವಾಮಾನ ಬದಲಾವಣೆಯ ಕೆಲವು ಲಕ್ಷಣಗಳಿಗೆ ಮಾನವನ ಚಟುವಟಿಕೆಗಳೇ ಕಾರಣ ಎಂದು ಸಾಬೀತಾಗಿದೆ. ಈಗಾಗಲೇ ಹವಾಮಾನ ಬದಲಾವಣೆಯ ಕಾರಣದಿಂದ ಜೈವಿಕ ಮತ್ತು ಭೌತಿಕ ವ್ಯವಸ್ಥೆಗಳು ಬದಲಾಗುತ್ತಿರುವುದು ಕಂಡುಬಂದಿದೆ. ಈ ಜೈವಿಕ ವ್ಯವಸ್ಥೆ ಅಂದರೆ ಜೀವರಾಶಿಗಳಿಗೆ ಆಗುವಂತಹ ಆತರ ಏನೇನು ಒಂದು ಇಕೋಸಿಸ್ಟಮ್ ಇತ್ತಲ್ಲ ಅದು ಬದಲಾಗ್ತಾ ಇದೆ ಅನ್ನೋದು ಕಂಡಿದೆ. ಅದೇ ರೀತಿ ಭೌತಿಕ ವ್ಯವಸ್ಥೆಗಳು ಅಂತಂದರೆ ನಮ್ಮ ಮಳೆ ಇರ್ಬೋದು, ವಾತಾವರಣದಲ್ಲಿರುವ ಉಷ್ಣತೆ ಇರ್ಬೋದು, ಇದು ಆರ್ದ್ರತೆ ಅಥವಾ ತೇವಾಂಶ ಇರ್ಬೋದು, ಆಮೇಲೆ ಸೈಕ್ಲೋನ್ಗಳಿರ್ಬೋದು, ಇವುಗಳು ಸಹ ಮೊದಲಿದ್ದಾಗಿಲ್ಲ, ಇದು ಬದಲಾವಣೆ ಆಗ್ತಾ ಇದೆ ಅನ್ನೋದು ಈಗಾಗಲೇ ನಮಗೆ ಗೊತ್ತಿರುವಂಥ ವಿಷಯ ಆಗಿದೆ. ಈ ಅಧ್ಯಾಯ 3ರಲ್ಲಿ ಈ ಹವಾಮಾನ ಬದಲಾವಣೆ ಏನಿದೆ ಇದಕ್ಕೆ ಇದೇ ಮುಖ್ಯವಾದ ಕಾರಣ ಆಗಿತ್ತು ಪಶ್ಚಿಮ ಘಟ್ಟಗಳನ್ನು ನಾವು ಉಳಿಸ್ಬೇಕು ಅಂತ ಹೇಳೋದು. ಹಾಗಾಗಿ ಈ ಒಂದು ಏನು ಸಮಿತಿಯನ್ನು ನೇಮಕ ಮಾಡಿತ್ತು. ಈ ಹವಾಮಾನ ಬದಲಾವಣೆಯಿಂದ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಏನು ಪರಿಸರ ಇದೆ ಇದ್ರ ಮೇಲೆ ಏನೇನು ಆಗುತ್ತೆ ಅನ್ನೋದನ್ನು ಈ ಅಧ್ಯಾಯ 3ರಲ್ಲಿ ಕೊಟ್ಟಿದೆ. ಹವಾಮಾನ ಬದಲಾವಣೆಯು ಆಹಾರ ಉತ್ಪಾದನೆ, ನೀರಿನ ಕೊರತೆ, ಸಮುದ್ರ ಮಟ್ಟ ಏರುವಿಕೆ, ಕಾಯಿಲೆಗಳ ಸಾಧ್ಯತೆ ಹೆಚ್ಚಳ ಮುಂತಾದ ಸಮಸ್ಯೆಗಳನ್ನು ಹುಟ್ಟುಹಾಕುವ ಲಕ್ಷಣಗಳು ಗೋಚರಿಸುತ್ತಿವೆ. ನಮ್ಮ ದೇಶವು ಈ ಸಮಸ್ಯೆಗಳನ್ನು ಬಗೆಹರಿಸಲು ಬೇಕಾದ ಸಾಮರ್ಥ್ಯ ಮತ್ತು ತಂತ್ರಜ್ಞಾನ ಹೊಂದಿಲ್ಲ ಎನ್ನುವುದು ಆತಂಕದ ವಿಷಯವಾಗಿದೆ. ನಾವು ಹವಾಮಾನ ಬದಲಾವಣೆಯಿಂದ ಅತಿ ಹೆಚ್ಚು ತೊಂದರೆಗಳಿಗಾಗುವ ಕೃಷಿ, ಅರಣ್ಯ, ಮೀನುಗಾರಿಕೆ ಮುಂತಾದ ಕ್ಷೇತ್ರಗಳ ಮೇಲೆ ಅತಿಯಾದ ಅವಲಂಬನೆ ಹೊಂದಿದ್ದೇವೆ. ಇದು ಒಂದು ಬಹಳ ಮುಖ್ಯವಾದ ವಿಷಯ. ಈಗ ಪಾಶ್ಚಿಮಾತ್ಯ ದೇಶಗಳು ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಸಮಸ್ಯೆಗಳು ಏನಿದೆ ಅದು ಕೃಷಿ ಕ್ಷೇತ್ರದಲ್ಲಿ ಅತಿ ದೊಡ್ಡದಾಗಿ ಆಗುತ್ತೆ, ಹಾಗೆ ಅರಣ್ಯದಲ್ಲಿ ಆಗುತ್ತೆ, ಮತ್ತು ಮಳೆಯ ಏನು ಪ್ರಮಾಣ ಇದೆ ಇದು ಹೆಚ್ಚಾಗೋದು ಕಡಿಮೆ ಆಗೋದು ಅಥವಾ ಅದರ ಸೈಕಲ್ಲು ಅಥವಾ ಕಾಲ ಅವಧಿ ಇವೆಲ್ಲ ಬದಲಾಗೋದು ಇದೆಲ್ಲ ಆಗೋದು ಕೃಷಿ ಕ್ಷೇತ್ರಕ್ಕೆ ಇದು ಹೆಚ್ಚಿನ ಒಂದು ತೊಂದರೆಯನ್ನು ಕೊಡುತ್ತೆ. ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇವುಗಳ ಮೇಲಿನ ಅವಲಂಬನೆ ಕಡಿಮೆ ಇರೋದ್ರಿಂದ ಅವುಗಳಿಗೆ ಹೆಚ್ಚು ತೊಂದರೆ ಆಗೋದಿಲ್ಲ. ಆದರೆ ಭಾರತದಂಥ ದೇಶಗಳಿಗೆ ಇದು ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಯಾಕೆಂತಂದರೆ ನಮ್ಮ ಏನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇದೆಯಲ್ಲ ಇದು ಕೃಷಿಯ ಮತ್ತು ಅರಣ್ಯದ ಉತ್ಪನ್ನಗಳು ಹಾಗೂ ಮೀನುಗಾರಿಕೆ ಮೇಲೆ ಅತಿಯಾದ ಅವಲಂಬನೆಯನ್ನು ಹೊಂದಿದೆ. ಹೀಗಾಗಿ ಈ ಕ್ಷೇತ್ರಗಳ ಮೇಲೆ ಅಂದರೆ ಈ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಅದು ಕೃಷಿ ಇರ್ಬೋದು ಅರಣ್ಯ ಇರ್ಬೋದು ಮೀನುಗಾರಿಕೆ ಇರ್ಬೋದು ಇವುಗಳ ಮೇಲೆ ಹವಾಮಾನ ಬದಲಾವಣೆ ಏನು ಪರಿಣಾಮ ಬೀರಬಹುದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
0: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಆಚರಣೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪಿತೃಪಕ್ಷ ಆಚರಣೆಯು ಪ್ರತಿ ವರ್ಷ ಪಿತೃಪಕ್ಷವು ಭಾದ್ರಪದ ಪೂರ್ಣಿಮೆಯಂದು ಪ್ರಾರಂಭವಾಗುತ್ತದೆ ಮತ್ತು ಅಮಾವಾಸ್ಯೆಯಂದು ಮುಕ್ತಾಯಗೊಳ್ಳುತ್ತದೆ. ಪ್ರೀತಿ ಪಾತ್ರರು ನಮ್ಮನ್ನ ತೊರೆದಾಗ, ಅಗಲಿದಾಗ ಅವರ ಆತ್ಮಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸಿ ವಿಶೇಷವಾಗಿ ಈ ಪಿತೃಪಕ್ಷ ಮಾಸದಲ್ಲಿ, ಪಿತೃಪಕ್ಷದ ಅವಧಿಯಲ್ಲಿ ಮೃತರ ಆತ್ಮಕ್ಕೆ ನೆಮ್ಮದಿ ಸಿಗಲಿ, ಹಾಗೆ ಅವರಿಗೆ ಪುನರ್ಜನ್ಮ ಮತ್ತು ಶಾಶ್ವತವಾಗಿ ಅವರಿಗೆ ಶಾಂತಿ ಸಿಗಲಿ ಎಂಬ ಉದ್ದೇಶದಿಂದ ಪಿತೃಪಕ್ಷ ಆಚರಣೆಯನ್ನ ಮಾಡುವಂತಹ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿಯಾಗಿದೆ. ನಮ್ಮ ಹಿರಿಯರನ್ನ ನೆನೆದು ಅವರಿಗೆ ಇಷ್ಟವಾದಂತಹ ಅಡುಗೆಯನ್ನೆಲ್ಲ ಮಾಡಿ ಬಡಿಸ್ತಾರೆ. ಆ ದಿನ ಹಿರಿಯರು ಸ್ವೀಕರಿಸ್ತಾರೆ ಎಂಬ ನಂಬಿಕೆ ಇದೆ. ಆದ್ರಿಂದ ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆಯಂದು ಅಥವಾ ಮಹಾಲಯ ತಿಂಗಳಲ್ಲಿ ಪಿತೃಪಕ್ಷವನ್ನ ಆಚರಿಸುವಂತಹ ಪದ್ಧತಿ ಸಾಮಾನ್ಯವಾಗಿ ಎಲ್ಲ ಜನಾಂಗದಲ್ಲಿಯೂ ಇದೆ. ಪಿತೃಪಕ್ಷ ಆಚರಣೆ ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಮಾಡ್ತಾರೆ ಎಂಬುದನ್ನ ನಾವಿವತ್ತು ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಗಾಜನೂರಿನ ಶಿಕ್ಷಕರಾದಂತಹ ಸುಶೀಲಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಪಿತೃಪಕ್ಷ ಆಚರಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈ ಪಿತೃಪಕ್ಷ ಆಚರಣೆಯನ್ನ ಹೇಗೆಲ್ಲ ಆಚರಿಸ್ತೀರಂತ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
6: ಶ್ರೀ ಗುರುಭ್ಯೋ ನಮಃ. ಈ ದಿನ ನಾನು ನಿಮ್ಗೆ ಪಿತೃಪಕ್ಷ ಆಚರಣೆಯ ಬಗ್ಗೆ ಸಣ್ಣ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇನೆ. ಪಿತೃಪಕ್ಷ ಆಚರಣೆಯನ್ನ ಏಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಭಾರತೀಯ ಸನಾತನ ಧರ್ಮದಂತೆ ದೇವಋಣ, ಋಷಿಋಣ, ಪಿತೃಋಣ ಎಂಬ ಮೂರು ಋಣಗಳು. ಈ ಮೂರು ಋಣಗಳಲ್ಲಿ ದೇವಋಣ, ಋಷಿಋಣಗಳು ಹರಿಯ ಹಬ್ಬ ಹರಿದಿನಗಳೆಂದು ನಡೆಸಿಬಿಡುತ್ತೇವೆ. ಆದ್ರೆ ಪಿತೃಋಣಕ್ಕಾಗಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಪಾಡ್ಯದಿಂದ ಅಮಾವಾಸ್ಯವರೆಗೆ ಇರುವ 15 ದಿನಗಳಲ್ಲಿ ಒಂದು ದಿನವನ್ನ ಪಕ್ಷ ಆಚರಣೆ ಮಾಡುವುದರ ಮೂಲಕ ಪಿತೃಋಣವನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ತೀರಿಸಿಕೊಳ್ಳುವ ಸಲುವಾಗಿ ಇದನ್ನ ಆಚರಣೆ ಮಾಡ್ತೇವೆ. ಪಿತೃದೇವತೆಗಳು ಮೃತರಾದ ನಮ್ಮ ಪಿತೃಗಳಿಗೆ, ತಂದೆ ತಾಯಿ, ರಕ್ತ ಸಂಬಂಧಿಗಳು ಎಲ್ಲರಿಗೂ ಕೂಡ ನಾವು ಮಾಡುವಂತಹ ಈ ಆಚರಣೆಯಿಂದ ಅವರು ಯಾವುದೇ ರೂಪದಲ್ಲಿ ಇದ್ರು ನಮ್ಮ ಪೂರ್ವಜರು ಹಾಗೂ ರಕ್ತ ಸಂಬಂಧಿಗಳಿಗೆ ಆಹಾರವನ್ನು ದೊರಕಿಸುತ್ತಾರೆ ಅನ್ನುವಂತಹ ಒಂದು ನಂಬಿಕೆಯಿಂದ ಇದನ್ನ ನಾವು ಆಚರಿಸುತ್ತೇವೆ. ಈ ಆಚರಣೆಯಲ್ಲಿ ಎಳ್ಳಿನಿಂದ ಕೂಡಿದಂತಹ ಅನ್ನದ ಉಂಡೆಗಳನ್ನು ಮಾಡಿ ನದಿಗೆ ಬಿಡುವ ಹಾಗೂ ಕಾಗೆಗೆ ಅನ್ನವನ್ನು ನೀಡುವ ಮೂಲಕ, ತಿಲತರ್ಪಣ ಬಿಡುವ ಮೂಲಕ, ಬ್ರಾಹ್ಮಣ ಭೋಜನ ಮಾಡಿಸುವ ಮೂಲಕ ಪಿತೃದೇವತೆಗಳನ್ನ ನಾವು ತೃಪ್ತಿಪಡಿಸ್ತೇವೆ. ಕಾಗೆಗೆ ಯಾಕೆ ಅನ್ನವನ್ನ ಇಡ್ತೇವೆ ಅಂದ್ರೆ, ಹಿಂದೆ ಮರುತ್ತ ಮಹಾರಾಜನನ್ನು ಯಜ್ಞವನ್ನ ಮಾಡ್ತಾ ಇದ್ದಾಗ ಯಮಧರ್ಮರಾಯ ಕಾಗೆ ರೂಪದಿಂದ ಬಂದು ಅಲ್ಲಿ ಹವಿಸ್ಸನ್ನ ಅನ್ನವನ್ನ ಸ್ವೀಕಾರ ಮಾಡಿ ಹಾಗೆ ಹೋಗುವಾಗ ಆಶೀರ್ವಾದ ಮಾಡಿ ಹೋಗಿರ್ತಾನೆ. ಕಾಗೆಗಳಿಗೆ ಈ ರೀತಿ ಅನ್ನವನ್ನ ನೆಡುವುದರ ಮೂಲಕ ನಿಮ್ಮ ಪಿತೃಗಳಿಗೆ ವರ್ಷ ಪೂರ್ತಿ ಆಹಾರ ಸಿಗುವಂತಾಗ್ಲಿ, ಈ ಒಂದು ನಂಬಿಕೆಯಿಂದ ನಾವು ಕಾಗೆಗೆ ಅನ್ನವನ್ನ ಇಡ್ತೇವೆ. ಪಿತೃ ಪಕ್ಷ ಆಚರಣೆ ಬಗ್ಗೆ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ಪಿತೃಪಕ್ಷ ಆಚರಣೆ ಕುರಿತು, ಈ ಪಿತೃಪಕ್ಷವನ್ನ ಹೇಗೆಲ್ಲ ಆಚರಿಸ್ತಾರೆ, ಹಾಗೆ ಇದಕ್ಕಿರುವಂತಹ ನಂಬಿಕೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಕೂಡ ಪಿತೃಪಕ್ಷ ಆಚರಣೆ ಬಗ್ಗೆ ಇನ್ನಷ್ಟು ವಿಚಾರವನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರಾ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್

0: ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
0: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686 9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686 9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
1: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
4: ಇದುವರೆಗೆ ಗಾಜನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕರಾದಂತ ಸುಶೀಲಾ ಮೇಡಮ್ ಅವರು ಪಿತೃಪಕ್ಷ ಆಚರಣೆ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ನಮ್ಮ ಜೊತೆಗೆ ಶಿವಮೊಗ್ಗದವರೇ ಆದ ವೀಣಾ ನಾಗೇಶ್ ಅವರು ಇದ್ದಾರೆ. ಇವರು ಸಹ ಪಿತೃಪಕ್ಷ ಆಚರಣೆ ಕುರಿತು ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ ಮೇಡಮ್. ನಮಸ್ತೆ.
5: ನಮಸ್ಕಾರ, ನಾನು ವೀಣಾ ನಾಗೇಶ್ ಅಂತ ಗೋಪಾಲದಿಂದ ಬಂದಿದ್ದೇನೆ.
4: ನಿಮ್ಮ ಪರಿಚಯ ಕೇಳಿ ಖುಷಿ ಆಯ್ತು ಮೇಡಮ್. ಹಾಗೆ ಈ ಪಿತೃಪಕ್ಷ ಆಚರಣೆ ಕುರಿತು ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನ ಹೇಳಿ ಮೇಡಮ್.
5: ಪಿತೃಪಕ್ಷ ಮಹಾಲಯ ಪಕ್ಷ ಪ್ರತಿ ವರ್ಷ ಭಾದ್ರಪದ ಮಾಸದ ಬಹುಳ ಅಂದರೆ ಕೃಷ್ಣ ಪಕ್ಷದ ಪಾಡ್ಯ ಮೊದಲನೇ ದಿನದಿಂದ ಈ 15 ದಿನಗಳು ಮಹಾಲಯ ಅಮಾವಾಸ್ಯೆ ತನಕ ಪಿತೃಗಳಿಗೋಸ್ಕರ ಪಿತೃಪಕ್ಷ ಅಂತ ಆಚರಿಸ್ತಾರೆ. ಬಹಳ ಶ್ರೇಷ್ಠವಾದದ್ದು ಈ ಪಿತೃಪಕ್ಷ, ಉನ್ನತವಾದದ್ದು, ಬಹಳ ಪವಿತ್ರವಾದದ್ದು. ಇದಕ್ಕೆ ಅನೇಕ ಹಿನ್ನೆಲೆಗಳು ಕೂಡ ಇದೆ. ಈ ಪಿತೃಪಕ್ಷದಲ್ಲಿ ಪಿತೃಗಳು ಭೂಲೋಕಕ್ಕೆ ಆಗಮಿಸ್ತಾರೆ, ಈ 15 ದಿನಗಳಲ್ಲೂ ಸಹ ಆಗಮಿಸ್ತಾರೆ ಅಂತ ನಂಬಿಕೆ. ಹೀಗೆ ಆಗಮಿಸಿದ ಪಿತೃಗಳು ತಮ್ಮ ಮುಂದಿನ ಸಂತತಿಯನ್ನು ಕಂಡು ಅವರಿಗೆ ಆಶೀರ್ವಾದ ಮಾಡಿ ಅವರಿಂದ ಸತ್ಕಾರವನ್ನು ಸ್ವೀಕಾರ ಮಾಡಿ ಅಥವಾ ನೈವೇದ್ಯವನ್ನು ಸ್ವೀಕಾರ ಮಾಡಿ ತೆರಳತಕ್ಕಂಥದ್ದು. ಈ ವಿಶೇಷವಾದ ದಿನಗಳು, ಈ 15 ದಿನಗಳು ಕೂಡ ವಿಶೇಷವಾದದ್ದೇ. ಅದಕ್ಕೆ ಇದನ್ನು ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಅಂತ ಕರೆಯುತ್ತೆ.
4: ಮೇಡಮ್, ನಿಮ್ಮನೆಯಲ್ಲಿ ಈ ಪಿತೃಪಕ್ಷ ಆಚರಣೆಯನ್ನು ಹೇಗೆ ಮಾಡ್ತೀರಾ?
5: ನಾವು ಈ ಪಿತೃಪಕ್ಷವನ್ನು ಯಾವ ರೀತಿ ಆಚರಿಸ್ತೀವಿ ಅಂದ್ರೆ, ನಮ್ಮ ಮನೆಯಲ್ಲಿ ಆಚರಿಸೋದಂದ್ರೆ, ನಾವು ಒಂದು ವಾರ ಇದೆ ಪಿತೃಪಕ್ಷ ಅನ್ನೋತ್ತಿಗೆನೆ ಮನೆಯನ್ನೆಲ್ಲ ಶುದ್ಧ ಮಾಡ್ಕೊಳ್ತೀವಿ. ಗುಡಿಸಿ ಧೂಳ ತೆಗೆದು ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಶುದ್ಧ ಮಾಡಿಕೊಂಡು ಪಿತೃಪಕ್ಷದ ಮುಂಚಿನ ದಿವಸನೇ ಎಲ್ಲ ವಸ್ತುಗಳು ಏನೇನು ಬೇಕೋ ಭಟ್ರನ್ ಕೇಳಿಬಿಟ್ಟು ಪುರೋಹಿತರನ್ನ ಕೇಳಿ ಎಲ್ಲ ಸಾಮಾನೆಲ್ಲ ತೊಗೊಂಬಂದಿಟ್ಟು ಎಲ್ಲ ಮನೆಯೆಲ್ಲ ಶುದ್ಧ ಮೊದಲೇ ಮಾಡಿರ್ತೀವಿ. ತಂದಿಟ್ಟು ಆ ದಿನ ಬೆಳಗ್ಗೆ ಬೇಗ ಇದ್ದು ಅವತ್ತು ನಾವು ಬೇಗ ಇದ್ದು ಅಂಗಳ ಬಾಗಿಲೆಲ್ಲ ಗುಡಿಸ್ತೀವಿ. ಆದರೆ ರಂಗೋಲಿ ಎಲ್ಲ ಹಾಕಲ್ಲ ಅವತ್ತು. ಭಟ್ರು ಪುರೋಹಿತರು ಬಂದು ಹೋಗೋ ತನಕ ರಂಗೋಲಿ ಹಾಕಲ್ಲ, ಮಾವಿನ ಸೊಪ್ಪು ಏನೂ ಕಟ್ಟಲ್ಲ, ದೇವ್ರ ದೀಪನೂ ಹಚ್ಚಲ್ಲ, ಎಲ್ಲ ರೆಡಿ ಮಾಡ್ಕೊತೀವಿ. ಪುರೋಹಿತರು ಬಂದು ಅವ್ರು ಏನೇ ಅವತ್ತಿನ ದಿನ ಕಾರ್ಯ ಮಾಡೋದಿದ್ರು ಪಿತೃಗಳ ಕಾರ್ಯ 12 ಗಂಟೆಯಿಂದ 1 ಗಂಟೆಗೆ ಬೇಗ, ಬೆಳಗ್ಗೆ ಏನು ಮಾಡಲ್ಲ ಈ ಸತ್ನಾನ ಕತೆ ಅದೆಲ್ಲ ಮಾಡ್ದಂಗೆ ಬೆಳಗ್ಗೆನೆ ಮಾಡಲ್ಲ. 12 ಗಂಟೆಗೆ ಅಷ್ಟೊತ್ತಿಗೆ ಬರ್ತಾರೆ ಪುರೋಹಿತರು. ಬರ್ತಾರೆ, ಬಂದು ನಮ್ಮಲ್ಲಿ ಏನು ಮಾಡ್ತೀವಿ, ಅನ್ನದ ಹಿಟ್ಟು, ಅನ್ನದ ಪಿಂಡ ಮಾಡ್ತೀವಿ. ಪಿಂಡ ಪ್ರಧಾನ, ತಿಲತರ್ಪಣ ಎಲ್ಲ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಆ ದಿನ ಆ ಪಿತೃಗಳಿಗೆ ಸಂಬಂಧಪಟ್ಟ ಹಿರಿಯರು ಕೂತ್ಕೊಂಡು ಮಕ್ಕಳು, ಈಗ ತಂದೆ ತಾಯಿಗೆ ಮಕ್ಕಳು ಕೂತ್ಬಿಟ್ಟು ತಿಲತರ್ಪಣ ಪಿಂಡ ಹೋಮ ಎಲ್ಲ ಮಾಡಿ ಅಡುಗೆಗೆ ನಮ್ಮಲ್ಲಿ ವಿಶೇಷವಾಗಿ ಆ ದಿನ ಅಡುಗೆ ಹೆಸರು ಕಾಳು ಗಸಿ ಮಾಡ್ತೀವಿ. ಸೊ ವಡೆ ಮಾಡ್ತೀವಿ, ಸಪ್ಪೆ ವಡೆ ಮಾಡ್ತೀವಿ. ಅವತ್ತು ಅದೇ ವಿಶೇಷ ಪಾಯಸ, ರವೆ ಪಾಯಸ, ಅಕ್ಕಿ ರವೆ ಪಾಯಸ ಮಾಡ್ತೀವಿ. ಪಾಯಸ, ಹಾಗಲಕಾಯಿ, ಕುಂಬಳಕಾಯಿ, ಬಾಳೆಕಾಯಿ ಇವೆಲ್ಲ ಅವತ್ತಿನ ದಿನ ಮಾಡೋವಂಥದ್ದು, ಪಕ್ಷದ ದಿನ ಮಾಡೋವಂಥದ್ದು ತರಕಾರಿಗಳ ಅಡುಗೆ. ಎಲ್ಲ ಪಲ್ಯಗಳು ಮಾಡ್ತೀವಿ, ಹಾಗಲಕಾಯಿ ಪಲ್ಯ, ಬಾಳೆಕಾಯಿ ಪಲ್ಯ, ಆಮೇಲೆ ಹುಳಿಗೆ ಕುಂಬಳಕಾಯಿ, 5 ಥರ ತರಕಾರಿಯಾಗಿ ಹುಳಿ ಮಾಡ್ತೀವಿ. ಆಮೇಲೆ ಪಾಯಸ, ವಡೆ, ಕಾಯಿ ವಡೆ, ಸಪ್ಪೆ ವಡೆ ಅಂತೀವಿ ನಾವು ನಮ್ಮ ಕಡೆ, ಸಪ್ಪೆ ವಡೆ, ಮತ್ತು ಚಿತ್ರಾನ್ನ ಇಂಥವೆಲ್ಲ ಮಾಡಲ್ಲ ಅವತ್ತು. ಅನ್ನ, ಹುಳಿ, ತಿಳಿ ಇಷ್ಟೇ. ಇಷ್ಟನ್ನ ಮಾಡಿಬಿಟ್ಟು ಎಲ್ಲ ತರ್ಪಣ ಬಿಟ್ಟಾದಮೇಲೆ ಆ ಪಿಂಡದ್ದು ಏನಿದೆ ಅದೆಲ್ಲ ಸೇರಿಸಿ ಒಂದು ಪೂಜೆ ಎಲ್ಲ ಆದಮೇಲೆ ಆ ದಿನ ಅದನ್ನೆಲ್ಲ ಒಂದು ಇದಕ್ಕೆ ತುಂಬಿಟ್ಟು 3 ನೈವೇದ್ಯ ಮಾಡ್ತೀವಿ. ಒಂದು ಪಿತೃಗಳಿಗೆ ಅಂಥೇಳಿ ಒಂದು ನೈವೇದ್ಯ ಮಾಡ್ತೀವಿ, ಒಂದು ಗೋವಿಗೆ ಅಂತ, ಒಂದು ಕಾಗೆ ಗಿಡಕ್ಕೆ ಅಂತ ಮೂರು ನೈವೇದ್ಯ ಮಾಡಿ ಇಟ್ಟು ಇದು ಏನು ಮಾಡಿರ್ತೀವಿ ಎಳ್ಳು ತರ್ಪಣ ಬಿಟ್ಟಿದ್ದಷ್ಟನ್ನು ತೊಗೊಂಡೋಗಿ ಹಿರಿಯರು ಯಾರು ಈ ಕಾರ್ಯದಲ್ಲಿ ಕೂತಿರ್ತಾರೆ ಅವ್ರು ಹೋಗ್ಬಿಟ್ಟು ಅದನ್ನು ಒಳಗೆ ಬಿಟ್ಟು ಬರ್ತಾರೆ. ಒಳಗೆ ಬಿಟ್ಟು ಬಂದ ನಂತರ ಈ ಏನು ಮೂರು ಮಾಡಿದ ಪ್ರತಿಯೊಂದು ಅಡುಗೆನೂ ಯಾವುದು ಬಿಡೋಂಗಿಲ್ಲ, ಯಾವುದೊಂದು ಮಾಡಿದ್ದು ಒಂದು ಅಡುಗೆನೂ ಬಿಡೋಂಗಿಲ್ಲ, ಪ್ರತಿಯೊಂದು ಅಡುಗೆನೂ ಬಡಿಸ್ಬಿಟ್ಟು ಒಂದು ಹಾಲು ತುಪ್ಪ ಮೊಸರು ಎಲ್ಲ ಬಡಿಸ್ಬಿಟ್ಟು ಅದನ್ನು ಒಂದನ್ನ ಆ ಪಿತೃಗಳ ಏನು ಫೋಟೋ ಇಟ್ಟು ಪೂಜೆ ಮಾಡಿರ್ತೀವಿ ಅವರೆದ್ರು ಒಂದು ನೈವೇದ್ಯ ಇಡ್ತೀವಿ, ಒಂದು ಗೋವಿ ಕೊಡ್ತೀವಿ, ಒಂದು ಮೇಲ್ಗಡೆ ಒಂದು ತುಳಸಿ ನೀರು ಬಿಟ್ಟು ಮನೆಯ ಮೇಲ್ಗಡೆ ಒಂದು ತುಳಸಿ ನೀರು ಹಾಕ್ಬಿಟ್ಟು ಆ ಒಂದು ನೈವೇದ್ಯನ ಕಾಗೆಗೆ ಅಂದರೆ ಪಿತೃಗಳು ಕಾಗೆಯ ರೂಪದಲ್ಲಿ ಬಂದು ನಾವು ಮಾಡಿರೋ ಅಡುಗೆಯನ್ನೆಲ್ಲ ಊಟ ಮಾಡಿ ಸಂತುಷ್ಟರಾಗಿ ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋ ಒಂದು ಪ್ರತಿ ಬಹಳ ಕಾಲದಿಂದ ಅನುಚಾನಾಗಿ ನಡ್ಕೊಂಡು ಬಂದಿರೋಂಥ ಪದ್ಧತಿ ಆ ಥರ ಮಾಡ್ತೀವಿ. ಆಮೇಲೆ ಪುರೋಹಿತರಿಗೆ ನಮ್ಮ ಕೈ ನಾವು ಏನು ಕೊಡಬೇಕು ಅಂದ್ಕೊಟ್ಟು ಎಲ್ಲ ಪ್ರತಿಯೊಬ್ಬರು ಮನೇಲಿರೋರು ಪ್ರತಿಯೊಬ್ಬರು ಅವರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಿಸ್ಕೊಂಡು ಅವರಿಂದ ಆಶೀರ್ವಾದ ತಗೊಂಡು ಅವ್ರು ಹೋದ ನಂತರ ಆಮೇಲೆ ಬಾಗಿಲಿಗೆ ರಂಗೋಲಿ ಹಾಕಿ ದೇವ್ರ ದೀಪ ಹಚ್ತೀವಿ. ಅಷ್ಟೋ ತನಕ ದೇವ್ರ ದೀಪ ಹಚ್ಚಲ್ಲ. ಆಮೇಲೆ ಬಾಗಿಲಿಗೆ ರಂಗೋಲಿ ಹಾಕಿ ದೇವ್ರ ದೀಪ ಹಚ್ಚಿ ಮುಂದೆ ಬಂದವರಿಗೆ ಕಾಗೆ ಅಲ್ಲಿ ಬಂದು ಕಾಗೆ ಊಟ ಮುಡ್ತು ಯಾವುದೇ ಒಂದು ತಗೊಂಡೋಗ್ಲಿ ಅವ್ರಿಗೆ ಯಾವ್ದು ಇಷ್ಟನ ತಗೊಂಡೋಗ್ತಾರೆ. ಆದರೆ ಈಗ ಕಾಗೆ ಬರೋದೇ ಅಪರೂಪ ಆಗ್ಬಿಟ್ಟಿದೆ, ಕಾಗೆನೇ ಸಿಗೋದಿಲ್ಲ, ಕುತ್ಕೊಂಡು ಮೇಲೆ ನಿಂತ್ಕೊಂಡು ಕೂಗಬೇಕು ಕಾಕ ಅಂತ, ಕಾಗೆ ಬರಲ್ಲ. ಅದಕ್ಕೆ ಏನು ಮಾಡ್ತಾರೆ ಕೆಲವರು ಎಷ್ಟೊಂತ ಬಂದ ಅತಿಥಿಗಳಿಗೆ ಲೇಟ್ ಆಗತ್ತೆ ಅಂತ ಹೇಳಿ ಕಾಗೆ ಮುಟ್ತಾ ನೋಡ್ತೀವಿ, ಸುಮಾರು ತನಕ ಕಾಯ್ತೀವಿ, ಮುಟ್ಲಿಲ್ಲ ಅಂದರೆ ಗೋವಿಗೆ ಕೊಟ್ಟಿರ್ತೀವಲ್ಲ ಗೋವು ಊಟ ಮಾಡಿರುತ್ತೆ, ಇನ್ಯಾವುದೋ ಕಾಗೆ ಯಾವಾಗೋ ಬಂದು ಮುಟ್ಟತ್ತೆ ಅನ್ನೋ ಒಂದು ಈಗಿನ ಕಾಲದಲ್ಲಿ ಹಂಗೆ ಈ ಕಾಗೆಗಳೇ ಇಲ್ಲ, ಯಾವ ಪಕ್ಷಿಗಳು ನೋಡೋದೇ ಅಪರೂಪ ಆಗ್ಬಿಟ್ಟಿದೆ. ಆ ಥರ ಮಾಡಿ ಬಂದ ಅತಿಥಿಗಳಿಗೆ ಊಟ ಹಾಕಿ ಆನಂತರ ನಾವೆಲ್ಲ ಮನೆಯವರೆಲ್ಲ ಊಟ ಮಾಡಿ ಆ ದಿನ ರಾತ್ರಿ ಯಾರು ಕಾರ್ಯ ಮಾಡಿರ್ತಾರೆ ಕಾರ್ಯಕ್ಕೆ ಯಾರು ಕೂತಿರ್ತಾರೆ ಅವರು ಊಟ ಮಾಡಲ್ಲ, ಫಲಹಾರ ಸ್ವೀಕಾರ ಮಾಡ್ತಾರೆ ಅವತ್ತಿನ ದಿನ ರಾತ್ರಿ. ಉಳಿದವರೆಲ್ಲ ಊಟ ಮಾಡಿದ್ರು, ಕಾರ್ಯ ಮಾಡಿದವರು ಅವತ್ತಿನ ದಿನ ಫಲಹಾರ ಮಾಡ್ತಾರೆ. ಇದು ಪಿತೃಪಕ್ಷದ ಬಗ್ಗೆ ಮಾಹಿತಿ.
4: ಪಿತೃಪಕ್ಷ ಆಚರಣೆಯನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ಅದೇ ರೀತಿ ವೀಣಾ ನಾಗೇಶ್ ಅವರು ಈ ಪಿತೃಪಕ್ಷ ಆಚರಣೆಯನ್ನ ಹೇಗೆ ಆಚರಿಸ್ತಾರೆ ಅಂತ ತಿಳಿಸ್ಕೊಟ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಕೂಡ ಪಿತೃಪಕ್ಷ ಆಚರಣೆ ಬಗ್ಗೆ ಇನ್ನಷ್ಟು ವಿಚಾರವನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಇದುವರೆಗೆ ಶಿವಮೊಗ್ಗದ ಗೋಪಾಳದವರೇ ಆದಂತಹ ವೀಣಾ ನಾಗೇಶ್ ಅವರು ಪಿತೃಪಕ್ಷ ಆಚರಣೆಯನ್ನ ಅವ್ರ ಮನೇಲಿ ಹೇಗೆ ಆಚರಿಸ್ತಾರೆ ಅಂತ ಹೇಳಿದ್ರು. ಈಗ ನಮ್ಮ ಜೊತೆಗೆ ಅಶೋಕನಗರದವರೇ ಆದಂತಹ ಶ್ರೀಯುತ ಬೆಳ್ಳಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಈ ಪಿತೃಪಕ್ಷ ಆಚರಣೆಯನ್ನ ಹೇಗೆ ಆಚರಿಸ್ತಾರೆ ಅಂತ ಹೇಳಿದ್ದಾರೆ, ಕೇಳೋಣ.
5: ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈ ಪಿತೃಪಕ್ಷ ಆಚರಣೆಯನ್ನ ನೀವು ಹೇಗೆ ಆಚರಿಸ್ತೀರಾ ಅಂತ ಹೇಳ್ಬೋದಾ ಸರ್?
6: ನಾವು ಪ್ರತಿ ವರ್ಷ ಪಿತೃಪಕ್ಷ ಮಾಡ್ತೀವಿ. ಯಾವಾಗ ಅಂದ್ರೆ ಇದು ಅಮಾವಾಸ್ಯೆ ಒಳಗೆ ಇದನ್ನ ಮಾಡ್ಬೇಕು. ಕೆಲವರು ಅವ್ರಿಗೆ ಹೇಗೇಗ್ ಬೇಕೋ ಅವಾಗ ಆಗಾಗ ಮಾಡ್ತಾರೆ. ಆದ್ರೆ ನಾವು ಮಹಾಲಯ ಅಮಾವಾಸ್ಯೆ ಒಳಗೆ ನಾವು ಮಾಡ್ತೀವಿ. ಫಸ್ಟ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ನಾವು ಮಾಡ್ತೀವಿ. ನಾವು ಹೇಗ್ ಮಾಡ್ತೀವಿ ಅಂದ್ರೆ, ನಾವು ಪ್ರತಿ ವರ್ಷ ಶುಕ್ಲ ಪಕ್ಷದಲ್ಲಿ ಇಂಥ ಡೇಟ್ ಅಂತ ಮಾಡಿ ನಾವು ಭಟ್ರನ್ನ ನೇಮಿಸಿ, ಈ ಕೂಡಲ ಸಂಗಮ ಅಂತ ಕೂಡಲಿ, ಇದು ಶಿವಮೊಗ್ಗದಿಂದ 20 ಕಿಲೋಮೀಟರ್ ಇದೆ. ಆ ಜಾಗದಲ್ಲಿ ಭದ್ರೆ ಮತ್ತೆ ತುಂಗೆ ಎರಡು ಸೇರೋ ಅಂತ ಜಾಗ. ಆ ಜಾಗದಲ್ಲಿ ನಾವು ಪಿತೃಪಕ್ಷದಲ್ಲಿ ಪಿಂಡ ಬಿಡ್ತು, ಭಟ್ರು ನೇಮಿಸಿ, ಭಟ್ರು ನಮಗೆ ಏನೇನು ವಸ್ತುಗಳನ್ನ ತರಕ್ ಹೇಳ್ತಾರೋ, ಪಂಚಾಮೃತ, ಹಾಲು, ಹಣ್ಣು, ಹೂವು, ಎಲೆ, ಅಡಿಕೆ, ಆಮೇಲೆ ಅನ್ನ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು, ಈ ವಸ್ತುಗಳನ್ನೆಲ್ಲ ಮಾಡಿ ನಿಯಮ ನಿಷ್ಠೆಯಿಂದ ಮಾಡ್ತಾರೆ. ನಾವು ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು ಅಲ್ಲಿ ಒಂದು 7-7:30 ಅಷ್ಟೊತ್ತಿಗೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಭಟ್ರ ಜೊತೆ ಕುತ್ಕೊಂಡು ಅವರು ಪಿತೃಪಕ್ಷ ಪೂಜೆಯಲ್ಲಿ ಇದು ಮಾಡ್ತಾರೆ. ಅದ್ರ ಜೊತೆಗೆ ನಾರಾಯಣ ಬಲಿ ಅಂತ ಒಂದು ಹೋಮ ಮಾಡ್ತಾರೆ. ಆ ಹೋಮ ಮಾಡಿ ನಮ್ಮ ಪಿತೃಗಳಿಗೆಲ್ಲ ಶಾಂತಿ ಸಿಗಲಿ ಅಂತ ಹೇಳಿ ಪಿಂಡವನ್ನೆಲ್ಲ ಕಟ್ಟಿ ಅದನ್ನ ನಾವು ಕಾಗೆಗೆ ಅಲ್ಲಿ ಎಡೆ ಇಡ್ತೀವಿ. ಆಮೇಲೆ ಇನ್ನೊಂದೆರಡು ಉಂಡೆನ ಏನಿರುತ್ತೆ ಅಕ್ಕಿ ಹಿಟ್ಟಿಂದು ಮತ್ತೆ ಇಲ್ಲ ಅನ್ನದ್ದು, ಅದನ್ನ ತಗೊಂಡೋಗಿ ನದಿಗೆ ಮೀನಿಗೆ ಬಿಡ್ತೀವಿ. ಬಿಟ್ಬಿಟ್ಟು ಸ್ನಾನ ಮಾಡಿ ಹಳೆ ಬಟ್ಟೆನೆಲ್ಲ ಅಲ್ಲೇ ಇಟ್ಟು ಹೊಸ ಬಟ್ಟೆ ಹಾಕೊಂಡು ಮನೆಗೆ ಬರ್ತೀವಿ. ಮನೆಗೆ ಬಂದ್ಬಿಟ್ಟಾದ್ಮೇಲೆ ನಮ್ಮ ಹಿರಿಯರಿಗೆ ಏನಿಷ್ಟ ಆ ವಸ್ತುಗಳನ್ನೆಲ್ಲ ತಗೊಬಂದು ಮನೆಯಲ್ಲೇ ಅಡುಗೆ ಮಾಡಿ ಹಣ್ಣು, ಆಮೇಲೆ ಅವರಿಗೆ ತುಂಬಾ ಇಷ್ಟವಾದಂತ ಬಟ್ಟೆಗಳು ಅಂಥದ್ನೆಲ್ಲ ತಗೊಬಂದು ಮನೇಲಿ ಇಟ್ಟು ಮನೆಯಲ್ಲಿ ಅಡುಗೆ ಮಾಡಿ ಬೆಳಗ್ಗೆ ಪೂಜೆಯಿಂದ ಸಾಯಂಕಾಲ ಅಡುಗೆ ಎಲ್ಲ ಮುಗಿದು 4 ಜನಕ್ಕೆ ಊಟ ಕೊಡೋವರೆಗೂ ನಾವೆಲ್ಲರೂ ಮನೆಯಲ್ಲಿರೋರೆಲ್ಲ ಉಪವಾಸ ಇರ್ತೀವಿ.
4: ಸರ್, ಈ ಪಿತೃಪಕ್ಷವನ್ನ ಯಾಕೆ ಮಾಡ್ತಾರೆ?

0: ಯಾಕೆ ಮಾಡ್ತೀವಿ ಅಂದ್ರೆ ಒಂದು ನಂಬಿಕೆ, ಮತ್ತೆ ನಮ್ಮ ಹಿರಿಯರನ್ನ ವರ್ಷಕ್ಕೊಂದ್ಸರಿ ನಾವು ಗ್ಯಾಪ್ಸ್ಕೊಂಡಾಗ ನಮಗೆ ಆಗುವಂತ ಒಂದು ಖುಷಿ ಅಷ್ಟೆ, ಇನ್ನೇನು ಇಲ್ಲ. ಆಮೇಲೆ ನಮಗೆ ಸ್ನೇಹಿತರು ಬಂಧು ಬಳಗದವರು ಇವ್ರಿಗೆಲ್ಲ ಕರೆದು ಒಂದು ಊಟ ಹಾಕ್ತೀವಿ. ಇದರಿಂದ ನಮ್ಮ ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ, ಖುಷಿ ಆಗತ್ತೆ. ಅದಕ್ಕೋಸ್ಕರ ನಾವ್ ಇದನ್ ಮಾಡ್ತೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರೇಡಿಯೋ 90.8 FM ಇಂದ ಚಾನ್ಸ್ ಕೊಟ್ಟಿರುವಂತ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
1: ಬೆಳ್ಳಿಯಪ್ಪ ಅವ್ರ ಮನೇಲಿ ಈ ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷವನ್ನ ಹೇಗೆ ಆಚರಿಸ್ತಾರೆ ಅಂತ ಹೇಳಿ ಬೆಳ್ಳಿಯಪ್ಪ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ನಮ್ಮ ಜೊತೆಗೆ ದಿನೇಶ್ ಹೊಸನಗರ್ ಅವರು ಇದ್ದಾರೆ. ಅವರು ಕೂಡ ಈ ಪಿತೃಪಕ್ಷ ಆಚರಣೆ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಇದುವರೆಗೆ ಅಶೋಕ್ ನಗರದವರೇ ಆದಂತಹ ಬೆಳ್ಳಿಯಪ್ಪ ಅವರು ಪಿತೃಪಕ್ಷ ಆಚರಣೆಯ ಕುರಿತು ಮಾಹಿತಿಯನ್ನ ಹೇಳಿದ್ರು. ಈಗ ನಮ್ಮ ಜೊತೆಗೆ ದಿನೇಶ್ ಹೊಸನಗರ್ ಅವರು ಇದ್ದಾರೆ. ಇವರು ಸಹ ಪಿತೃಪಕ್ಷ ಆಚರಣೆಯ ಕುರಿತಾಗಿ ಅವರು ಮನೆಯಲ್ಲಿ ಹೇಗೆ ಆಚರಿಸ್ತಾರೆ ಅಂತ ಹೇಳಿದ್ದಾರೆ, ಕೇಳೋಣ ಬನ್ನಿ.
7: ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಪಿತೃಪಕ್ಷ ಆಚರಣೆಯನ್ನ ನೀವು ಹೇಗೆ ಆಚರಿಸ್ತೀರಾ ಅಂತ ಹೇಳ್ಬೋದಾ ಸರ್?
8: ಪಿತೃಪಕ್ಷ ವರ್ಷದಲ್ಲಿ ಬಾದ್ರೂಪ ಮುಗಿದ್ಮೇಲೆ ಹುಣ್ಣಿಮೆ ನಂತರ ಮತ್ತು ಅಮಾವಾಸ್ಯವರೆಗಿದೆ, ಅಂದ್ರೆ 15 ದಿವಸ. ಭರಣಿ ಕೃತಿಕ ಅಂತ ಹೋಗ್ತದೆ, ಆಮೇಲೆ ಏಕಾದಶಿ ಒಂದು ಇಟ್ಟೋಗುತ್ತೆ. ಹಾಗೂ ಇದು ಒಂದು 10 ದಿನ ಅವಕಾಶದಲ್ಲಿ ನಾವು ಪಿತೃಪಕ್ಷ ಅಂತ ಕರಿತೀವಿ. ಆ ದಿನಗಳಲ್ಲಿ ಪಿತೃಗಳನ್ನ ನಮ್ಮ ಮನೆಗೆ ಆಹ್ವಾನಿಸಿ ಅವರಿಗೆ ಗೌರವ ಕೊಡುವಂತ ಒಂದು ಪ್ರಕ್ರಿಯೆ ಅಷ್ಟೇ. ಇಲ್ಲಿ ಹಿರಿಯರು ಅಂತ ಹೇಳಿದ್ರೆ ಅವರು ಸತ್ತು ಅವರ ಆತ್ಮ ಪ್ರಕೃತಿಯಲ್ಲಿ ಲೀನವಾಗಿದ್ರೂ ಸಹ ಅವರು ಆತ್ಮ ಸ್ವರೂಪಿಯಾಗಿ ನಮ್ಗೆ ರಕ್ಷಣೆ ನೀಡ್ತಾರೆ. ಹಾಗಾಗಿ ಅವ್ರನ್ನ ವರ್ಷದಲ್ಲಿ ಒಮ್ಮೆ ತುಂಬಾ ಗೌರವದಿಂದ ಕರೆಸಿ ಅವ್ರನ್ನ ಅತ್ಯಂತ ಪೂಜ್ಯವಾಗಿ ಆರಾಧಿಸುವಂತ ಒಂದು ಕ್ರಮವೇ ಈ ಮಹಾಲಯ ಅಂತ ಹೇಳುವಂಥದ್ದು. ಅಂದ್ರೆ ನಮ್ಮ ಆಚರಣೆಗಳಿಗೆ ನಮ್ಮಲ್ಲಿ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಆರಾಧನೆ ಇದೆ, ಒಂದೊಂದು ರೀತಿಯ ಪದ್ಧತಿಗಳನ್ನ ಇಟ್ಕೊಂಡಿದ್ದಾರೆ. ಕೆಲವರು ಅಮಾವಾಸ್ಯ ದಿವಸನೇ ಮಾಡ್ತಾರೆ, ಉಳಿದಂತವರು ಕೆಲವು ಕುಟುಂಬದಲ್ಲಿ ಅಮಾವಾಸ್ಯ ದಿವಸನೇ ಮಾಡಬೇಕು ಅಂತ ಮುಂಚಿಂದ ಒಂದು ಕಟ್ಟಳೆ ಮಾಡ್ಕೊಂಡು ಬಂದರೆ ಅಮಾವಾಸ್ಯ ದಿವಸನೇ ಮಾಡ್ತಾರೆ. ನಮ್ಮ ಉಳಿದಂತವರಿಗೆ ಯಾವ ದಿವಸನಾದ್ರು ಮಾಡ್ಬೋದು, ಈ 15 ದಿನದಲ್ಲಿ ಯಾವ ದಿವಸನಾದ್ರೂ ಮಾಡ್ಬೋದು ಅಂತ ಇರೋದ್ರಿಂದ ಯಾವ ದಿವಸನಾದ್ರು ಅವ್ರು ಮಾಡ್ಕೊಂಡು. ಕೆಲವು ದೊಡ್ಡ ಕುಟುಂಬಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರಲ್ಲಿ ತುಂಬಾ ಜನ ಹಿರಿಯರು ತೀರ್ಕೊಂಡಿದ್ರಿಂದ ಅವರೆಲ್ಲರಿಗೂ ಸಹ ಅರ್ಗೆ ಇಡಬೇಕಂತ ಒಂದು ವ್ಯವಸ್ಥೆ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಕೆಲವು ಮನೆಗಳಲ್ಲಿ ಸುತ್ತಮುತ್ತಲ ಮನೆಗಳಲ್ಲಿ ಮುಂಚೆ ದಿವಸನೇ ನೀವು ನಮ್ಮ ಮನೆಗೆ ಮಹಾಲಯಕ್ಕೆ ಬರಬೇಕು, ಹಸ್ತ್ ಬರಬೇಕು, ಅಂದ್ರೆ ಉಪವಾಸ ಇದ್ ಬರಬೇಕು ಅಂತ ಹೇಳ್ತಾರೆ. ಯಾರು ಹಾಗೆ ಉಪವಾಸ ಇದ್ ಬರ್ತಾರೋ, ಯಾವ ಉಪವಾಸ ಬರಬೇಕು ಅಂತ ಹೇಳ್ತಾರೋ, ಅವರಲ್ಲಿ ಅವರ ಹಿರಿಯರಲ್ಲಿ ಯಾರೋ ತೀರ್ಕೊಂಡವ್ರನ್ನ ಅವ್ರನ್ನ ಕಾಣ್ತಾರೆ. ಹಂಗಾಗಿ ಅಂತ ಬಂದಂತವ್ರನ್ನ ಅವತ್ತು ಎಲ್ಲರೂ ಸೇರಿದಾಗ ತುಳಸಿ ಕಟ್ಟೆ ಮುಂದೆ ಅವ್ರು ನಿಲ್ಲಿಸಿ ಅವ್ರ ಪಾದ ತೊಳೆದು ಅವ್ರಿಗೆ ಗಂಧ ಮತ್ತು ಎಳ್ಳನ್ನ ಎಂದು ಅವ್ರ ಪಾದಕ್ಕೆ ಹಚ್ಚಿ ಅವ್ರನ್ನೇ ತಮ್ಮ ಹಿರಿಯರು ಅಂತ ಹೇಳಿ, ಯಾರು ಮನೆ ಹಿರಿಯರು ಇರ್ತಾರೋ ಅವ್ರವ್ರ ಕಾಲಿನ ಮುಟ್ಟಿ ನಮಸ್ಕಾರ ಮಾಡಿ ಹೋಗುವಂತ. ಅದು ಕಿರಿಯನ ಚಿಕ್ಕ ವಯಸ್ಸಿನವ್ರು ಆಗ್ಬೋದು, ದೊಡ್ಡ ವಯಸ್ಸಿನವ್ರು, ಯಾವ್ಯಾವ ಏನ ಅವ್ರ ಮನೇಲಿ ತೀರ್ಕೊಂಡಿರ್ತಾರೋ ಅವ್ರವ್ರಿಗೆ ಸಂಬಂಧಪಟ್ಟಂತೆ ಆ ತರ ಕರೆದಿರ್ತಾರೆ. ಅವರಿಗೆಲ್ಲ ಆ ತರದ ಒಂದು ಗೌರವ ಅವತ್ತಿರುತ್ತೆ. ಹಂಗಾಗಿ ಅವರು ಅದೇ ಒಂದು ವಿಶ್ವಾಸಕ್ಕೆ ಬೆಳಗಿಂದ ಅವ್ರು ಉಪವಾಸ ಇದ್ದೇ ಬಂದಿರ್ತಾರೆ. ಅದ ನಂತರದಲ್ಲಿ ಕಾಗೆಗೆ ತಾವು ಮಾಡಿದ ಎಲ್ಲ ಊಟದ ಆಹಾರವನ್ನ ಒಂದು ಎಲೆಯಲ್ಲಿ ಬಳಸಿ 3 ಎಲೆ ಇರ್ತಾರೆ, ಒಂದು ಗೋವಿಗೆ, ಮತ್ತೊಂದು ಕಾಗೆಗೆ, ಮತ್ತೊಂದು ತುಳಸಿಗೆ. ತುಳಸಿಯನ್ನು ಅಂದ್ರೆ ಈ ಮೂರಲ್ಲೂ ಸಹ ನಾವು ಹಿರಿಯರ ಆತ್ಮವನ್ನ ಗಮನಿಸ್ತೇವೆ. ಅಂದ್ರೆ ತುಳಸಿಯಲ್ಲೇ ಆರಾಧನೆ ಮಾಡೋದ್ರಿಂದ ತುಳಸಿ ನಮಗೆ ತುಂಬಾ ಪ್ರಮುಖವಾದಂತ ಒಂದು ಭಾಗವಾಗಿದ್ದರಿಂದ ತುಳಸಿಯಲ್ಲಿ ಆರಾಧನೆ ಮಾಡೋದ್ರಿಂದ ತುಳಸಿಯಲ್ಲಿ ಭಾಗದಲ್ಲಿ ಹಿರಿಯರು ಬರ್ತಾರೆ ಅನ್ನೋದು ಇದೆ. ಹಂಗ ತುಳಸಿ ಮೂಲಕವೇ ಹಿರಿಯರು ಬರ್ತಾರೆ ಅಂತ ಒಂದು ಪ್ರತೀತಿ ಇದೆ. ಎರಡನೇದು, ಗೋವನ್ನ ನಾವು ಹೆಚ್ಚು ನಂಬ್ಕೊಂಡಿದ್ರಿಂದ ಮತ್ತು ಹೆಚ್ಚು ಅದನ್ನ ಆರಾಧಿಸ್ತಾ ಇರೋದ್ರಿಂದ ಅಲ್ಲೂ ಸಹ ನಮ್ಮ ಹಿರಿಯರ ಅಂಶ ಇದೆ ಅಂತ ಅನ್ಕೊಳ್ತೀವಿ. ಮೂರನೇದು, ಪ್ರಕೃತಿಗೆ ಸಂಬಂಧಪಟ್ಟಂತೆ ಪ್ರಕೃತಿಯಲ್ಲಿ ಏನಾಗಿದ್ದ, ಪ್ರಕೃತಿನಲ್ಲಿ ಕಾಗೆ ತುಂಬಾ ಬುದ್ಧಿವಂತ ಪ್ರಾಣಿ ಮತ್ತೆ ಅದು ತುಂಬಾ ಚೆನ್ನಾಗಿ ಮೆಮೊರಿ ಶಕ್ತಿ ಇದೆ ಅದಕ್ಕೆ ಅಂತ. ಎರಡನೇದು, ಅದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಅದು ತಾನು ಒಂದೇ ತಿನ್ನೋದಿಲ್ಲ, ಎಲ್ಲ ಬಳಗವನ್ನು ಕರೆದು ಅಲ್ಲಿ ಸೇರಿಸಿ ತಿನ್ನುತ್ತೆ. ಹೇಗೆ ನಾವು ನಮ್ಮ ಮಹಾಲೆ ಮಾಡಬೇಕಾದ್ರೆ ಎಲ್ಲರನ್ನು ಕರಿತೇವೋ ಹಾಗೆ ಅದು ಯಾವ್ದಾದ್ರು ಒಂದು ವಸ್ತು ತಿನ್ಬೇಕಾದ್ರೆ ತನ್ನ ಬಳಗವನ್ನೆಲ್ಲ ಕರ್ತಿನ್ನದು. ಹಾಗಾಗಿ ಕಾಗೆಗೆ ಅಂತ ಒಂದು ಒಡ್ಡಾಡ್ತೇವೆ. ಈ ಮಹಾಲಯಲ್ಲೂ ಸಹ ಅಷ್ಟೇ, ಯಾರು ಫ್ಯಾಮಿಲಿಯರ್ ಇರ್ತಾರೋ ಅವ್ರು ಕಂಪಲ್ಸರಿ ಬಂದೇ ಬರ್ತಾರೆ. ಅಂದ್ರೆ ಯಾವುದಕ್ಕೆ ಮನೇಲಿ ಬೇರೆ ಯಾವುದೋ ಕಾರ್ಯಕ್ರಮಗಳಿಗೆ ಹಬ್ಬಗಳಿಗೆ ಬರದೇ ಇದ್ರು ಮಹಾಲಯ ಪಕ್ಷದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಸ್ತಾರೆ. ಯಾಕಂದ್ರೆ ಅದೊಂದು ಕಡ್ಡಾಯ ಇರುತ್ತೆ, ಯಾಕಂದ್ರೆ ಅಕಸ್ಮಾತ್ ತಪ್ಪಿಸ್ಕೊಂಡ್ರೆ ಅವ್ರಿಗೆ ಮನೆಯಲ್ಲಿ ಹಿರಿಯರ ರಕ್ಷಣೆ ಇರೋದಿಲ್ಲ, ಹಿರಿಯರಿಂದ ಗೌರವ ಸಿಗೋದಿಲ್ಲ ಅನ್ನೋದು ಅದರ ಅರ್ಥ ಆಗಿರುತ್ತೆ. ಹಂಗಾಗಿ ಎಲ್ಲರೂ ಸಹ ಮಹಾಲಯದಲ್ಲಿ ಸಕ್ರಿಯ ಭಾಗವಹಿಸ್ಕೋತಾರೆ. ಯಾಕೆ ಭಾಗವಹಿಸ್ತಾರೆ ಅಂದ್ರೆ ಅಟ್ ಲೀಸ್ಟ್ ಹೊಸ ಪೀಳಿಗೆಯವರಿಗೆ ಮತ್ತೆ ಇವರಿಗೆ ಹಳೆ ಪದ್ಧತಿ ಒಂದು ಪರಿಚಯ ಆಗ್ತದೆ, ಜೊತೆಗೆ ಹಿರಿಯರು ಬಂದು ಅವ್ರನ್ನ ಆಶೀರ್ವಾದ ಮಾಡ್ತಾರೆ ಅಂತ. ಅದಕ್ಕಾಗಿ ಮೊದಲು ಅವರಿಗೆ ಆದ್ಯತೆ ಕೊಡ್ಬೇಕು ಅಂತ ಹಿರಿಯರಿಗೆ ಫಸ್ಟ್ ಕಾಗೆ ರೂಪದಲ್ಲಿ ಒಡ್ಡೆಯ ಮೇಲೆ ಇರ್ತಾರೆ, ಒಂದು ಬಳಸಿದ್ದೆಲ್ಲ ತಗೊಂಡೋಗಿ ಮೇಲ್ಗಡೆ ಮನೆ ಮೇಲೆ ದೂರದಲ್ಲೇ ಇರ್ತಾರೆ. ಅಲ್ಲಿ ಯಾವ್ದಾದ್ರು ಒಂದು ಕಾಗೆ ಕಚ್ಕೊಂಡು ಹೋಗುತ್ತೆ ಅಂತ ನಾವಿಲ್ಲಿ ಊಟ ಮಾಡುವಂಗಿಲ್ಲ. ಅದು ಒಂದ್ ಸರಿ ಅದೊಂದ್ ರೀತಿಲಿ ಮಾಡ್ತಾರ ಆಗ್ತದೆ, ಬರೋದೇ ಇಲ್ಲ ಕಾಯಿಗೆ. ಬೇರೆ ಟೈಮಲ್ಲಿ ಕೈಯಿಂದ ಕಸ್ಕೊಂಡು ಹೋಗುತ್ತದ್ದು ಅವತ್ತಿಂದ ಬರೋದೇ ಇಲ್ಲ. ಆ ಜನರೆಲ್ಲ ಸುತ್ತ ನಿಂತು ನೋಡಿ ಬೈಕೋ ಇನ್ನೇನೇ ಇರ್ಬೋದು, ಬರೋದಿಲ್ಲ. ಕೆಲ ಟೈಮ್ ಬೇಗ ಬಂದು ತಗೊಂಡೋಗುತ್ತೆ. ಅದಾದ್ಮೇಲೆ ಪಂತಿಟ್ಟು ಬಳಸಿದಾಗ ಯಾರು ಹಸ್ತು ಬಂದಿ ಅಂತ ಕರೀತ ಅಂದ್ರೆ ಅವ್ರ ಹಿರಿಯರ ಹೆಸರು ಕರೀತಿಲ್ಲ, ಅವ್ರಿಗೆ ಮೊದಲು ಬಳಸಿ ಅವರು ಅದನ್ನ ತಿಂದ ಮೇಲೆ ಉಳ್ದಂತಾರು ಎಲೆ ಕೈಗೆ ಹಾಕ್ಬೇಕು ಅಂತ ಒಂದು ಪದ್ಧತಿ ಆಗಿರುತ್ತೆ. ತುಳಸಿಗೆ ಬಳಸಿದ್ದನ್ನ ಮನೆ ಹಿರಿಯ ಯಾರಿರ್ತಾರೋ ಅವರಿಗೆ ಅದನ್ನ ತಿನ್ಲಿಕ್ಕೆ ಅರ್ಹತೆ ಇರುತ್ತೆ, ಅವರೇ ಅದನ್ನ ಬಳಸ್ತಾರೆ. ಹಾಗೆ ಗೋವಿಗೊಂದು ಒಡ್ಡೆ ಇಟ್ಟು ಅದನ್ನ ಬಳಸಿರುತ್ತೆ. ಮುಗಿದ್ಮೇಲೆ ಹೆಣ್ಮಕ್ಳಿಗಾಗಿ ಏನ್ ಮಾಡ್ತಾರೆ ಅಂದ್ರೆ ವಿಶೇಷವಾಗಿ ಯಾರ್ಯಾರು ಮನೆಗೆ ಬಂದಿರ್ತಾರೋ ಆ ಹೆಣ್ಮಕ್ಳಿಗೆಲ್ಲ ತಲೆಗೆ ಎಣ್ಣೆ ಹಾಕಿ ಚಂದ್ರ ಬರೆಯೋದು ಅಂತ ಒಂದು ಕೆಂಪು ವರ್ಣದ ಚಂದ್ರ ತರ ಕಲರ್ ಅದನ್ನ ಹಣೆಯ ನೆತ್ತಿಗೆ ಇಟ್ಟು ಕಳಿಸ್ತಾರೆ. ಅದು ಹಿರಿಯರ ಆಶೀರ್ವಾದ ತರ ಮತ್ತೆ ಹೆಣ್ಮಕ್ಳು ಯಾವಾಗ್ಲೂ ಮನೆಯಲ್ಲಿ ಸುಖ ಸಮೃದ್ಧಿ ಇರಬೇಕು ಅನ್ನುವಂತಕ್ಕೆ ಅದ್ ಕಾಣುತ್ತೆ. ಅದಕ್ಕೆ ಅವ್ರಿಗೆ ನೆತ್ತಿಗೆ ಎಣ್ಣೆ ಹಾಕಿ ಅದನ್ನ ಕಳಿಸ್ತಾರೆ. ಇದು ಮಹಾಲಯ ಅಮಾವಾಸ್ಯಲ್ಲಿ ಇರುವಂತ ಒಂದು ಸರಳವಾದ ಪದ್ಧತಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಇರುತ್ತೆ. ಉದ್ದೇಶ ಇಷ್ಟೇ ಅಂದ್ರೆ ಇದನ್ನ ಗಮನಿಸಿದಾಗ ನಮ್ಗೆ ಒಂದು ಹಿರಿಯ ಕಿರಿಯ ಪರಂಪರೆಯ ಒಟ್ಟಿಗೆ ಇರುವಂತದ್ದು ಮತ್ತೆ ಒಂದು ಕುಟುಂಬವಾಗಿ ಒಟ್ಟಿಗೆ ಹೇಗ್ ನಾವು ಇರ್ಬೇಕು ಅದರಲ್ಲಿ ಕಾಣಿಸ್ಕೊಳ್ಳೋದು, ಜೊತೆಗೆ ನಮ್ಮಿಂದ ತೀರ್ಕೊಂಡಂತ ಒಂದು ವಂಶಾವಳಿಯನ್ನು ನಾವು ಗಮನಿಸ್ಬೇಕು. ಹಂಗಾಗಿ ಅಲ್ಲಿ ಎಡ್ಡೆ ಇಡ್ಬೇಕಾರೆ ಅಥವಾ ಅರ್ಗೆ ಬಿಡ್ಬೇಕಾರೆ ಯಾರ್ಯಾರು ಅಂತ ಎಲ್ಲರ ಹೆಸರೇಳಿ ಬಿಡ್ತಾರೆ. ಅಂದ್ರೆ ಅಷ್ಟೊಂದು ಜನ ನಮ್ಮಲ್ಲಿ ಇದ್ರು ಅಂತ ಅವ್ರವ್ರವ್ರು ನೆನ್ಪು ಮಾಡ್ಕೊಳ್ತಾರೆ. ಅವರಿದ್ರು ಇವರಿದ್ರು ಅಜ್ಜ ಮುತ್ತಜ್ಜ ಅಜ್ಜಿ ಇಂಥದ್ದೆಲ್ಲ ನೆನ್ಪು ಮಾಡ್ಕೊಳ್ತಾರೆ. ಇದು ಹೊಸ ಪೀಳಿಗೆಯವರಿಗೆ ಸ್ವಲ್ಪ ಪರಿಚಯ ಆಗ್ಬೇಕು ಅಂತ. ಹಾಗಾಗಿ ವರ್ಷದ ಇಡೀ ವರ್ಷದಲ್ಲಿ ಈ 15 ದಿನ ಮಹಾಲಯ ಪಕ್ಷ ಅಂತ ಮಾಡಿಬಿಟ್ಟು ಆ ಮಹಾಲಯ ಪಕ್ಷದ ಒಂದು ಆಚರಣೆಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಧನ್ಯವಾದಗಳು.
9: ಧನ್ಯವಾದಗಳು ಸರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಿತೃಪಕ್ಷ ಆಚರಣೆಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಆಚರಣೆಯ ಕುರಿತಾಗಿ ದಿನೇಶ್ ವಸನಗರ್ ಅವರು ಮಾಹಿತಿಯನ್ನ ಹೇಳಿದ್ರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸ್ನೇಹಿತರೆ, ಈ ಪಿತೃಪಕ್ಷ ಆಚರಣೆಯನ್ನ ನಮ್ಮ ಹಿರಿಯರು ತೀರಿಕೊಂಡಂತ ಹಿರಿಯರ ನೆನಪಿಗಾಗಿ ಅವರಿಗೆ ಒಂದು ಪ್ರತಿ ವರ್ಷ ಅವರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲ ಬಂಧು ಬಾಂಧವರನ್ನ ಎಲ್ಲರನ್ನೂ ಕರೆದು ಅವರ ನೆನಪಲ್ಲಿ ಒಂದು ಪೂಜೆಯನ್ನ ಮಾಡುವಂತಹ ಪದ್ಧತಿ ಇದು. ಒಂದೊಂದು ಜನಾಂಗದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ಕೆಲವರು ಹುಣ್ಣಿಮೆಯಿಂದ ಅಮಾವಾಸ್ಯೆಯ ಒಳಗಡೆ ಒಂದು ದಿನ ಅಂತ ಹೇಳಿ ಮಾಡ್ತಾರೆ. ಇನ್ ಕೆಲವರು ಮಹಾಲಯ ಅಮಾವಾಸ್ಯೆ ದಿನನೇ ಅಗಲಿದಂತ ಹಿರಿಯರಿಗೆ ದರ್ಪಣವನ್ನ ಬಿಡ್ತಾರೆ, ಶ್ರಾದ್ದವನ್ನ ಮಾಡ್ತಾರೆ. ಕೆಲವರು ಈ ಪಿತೃಪಕ್ಷ ಆಚರಣೆಯಲ್ಲಿ ಸಿಹಿ ಪದಾರ್ಥಗಳನ್ನ ಮಾಡಿ ಹಿರಿಯರಿಗೆ ಬಡಿಸ್ತಾರೆ. ಇನ್ನು ಕೆಲವ್ರ ಮನೆಯಲ್ಲಿ ನಾನ್ ವೆಜ್ ಅನ್ನ ಸಹ ಮಾಡಿ ಬಡಿಸುವಂತಹ ಪದ್ಧತಿ ಇದೆ. ಹೀಗೆ ಅವರವರ ಪದ್ಧತಿಗೆ ಅನುಸಾರವಾಗಿ ಅಗಲಿದಂತಹ ಪಿತೃಗಳಿಗೆ ಹಿರಿಯರನ್ನ ನೆನಪು ಮಾಡಿಕೊಂಡು ಒಂದು ದಿನ ಈ ಪಿತೃಪಕ್ಷ ಆಚರಣೆಯನ್ನ ಮಾಡ್ತಾರೆ. ಈ ಎಲ್ಲಾ ಸಮಗ್ರ ಮಾಹಿತಿಯನ್ನ ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಆಲಿಸಿದ್ರಿ. ಆಲಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಶುಭರಾತ್ರಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರಾ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
3: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
3: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
2: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: అయ్యో రామ రామ కృష్ణ ప్రభువే మొదలు తొలగు నీను.
1: అరే బందలో బందలో కాంచన కాంచన.
2: ಏನಕ್ಕ ಮಾರ್ಕೆಟ್ ಹೋತಾ
3: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಸ್ ದುನಿಯಾ ಮೇರಾ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಶಂಕರ್ ಜೈಕಿಶನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂಥ ಗೀತೆ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.

0: ಯಶೋಧರ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕಿತ್ನಾ ಪ್ಯಾರ ವಾದಾ ಹೇ ಎನ್ನುವಂಥ ಒಂದು ಗೀತೆಯನ್ನು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1971 ತೆರೆ ಕಂಡಿರುವಂತಹ ವರ್ಷ. ಇದು ಜಿತೇಂದ್ರ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಒಂದು ಸಾಹಿತ್ಯ ಲೋಕ ಎನ್ನುವಂತಹ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.
1: ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಟ್ರಾ ಚಾನೆಲ್ಸ್ ಸಬ್ಸ್ಕ್ರೈಬ್ ಕರೆ ಪ್ರೆಸ್ ಕರೆಂ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಾನಿ ಮೇರಾ ನಾಮ್ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಅದುವೇ ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕಲ್ಯಾಣ್ಜಿ ಆನಂದ್ಜಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1970 ತೆರೆ ಕಂಡಿರುವಂತಹ ವರ್ಷ. ಇದು ದೇವಾನಂದ್ ಅವರ ಒಂದು ನಟನೆಯ ಈ ಒಂದು ಗೀತೆಯನ್ನ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡುವಂತಹ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.
1: ಶಿಮಾರು ಕೆ ನಯ ವಿಡಿಯೋಸ್ ಕೆ ಲಿಯೆ ಸಬ್ಸ್ಕ್ರೈಬ್ ಕೀಜಿಯೆ ಔರ್ ಬೆಲ್ ಐಕನ್ ಕೋ ದಬಾನಾ ನಾ ಭೂಲೆ.
2: ರಾಜಾ,

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮೂಗನ ಸೇಡು ಎನ್ನುವಂತ ಒಂದು ಚಿತ್ರದ ಗೀತೆ. ಅದುವೇ ಬಂಗಾರದ ಬೊಂಬೆಯ ಎನ್ನುವಂತ ಒಂದು ಮಧುರವಾದಂತಹ ಗೀತೆ. ಇದು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಯುಗಳ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾಗಮಂಡಲ ಎನ್ನುವಂತಹ ಒಂದು ಚಿತ್ರದ ಗೀತೆ, ಈ ಹಸಿರು ಸಿರಿಯಲ್ಲಿ ಎನ್ನುವಂತಹ ಒಂದು ಗೀತೆಯನ್ನ ಸಂಗೀತ ಕಟ್ಟಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ 8:30 ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮೋಡಿ ಬಂದನೆ ಚಂದ್ರಮ ಎನ್ನುವಂಥ ಒಂದು ಮಧುರವಾದಂಥ ಗೀತೆ. ಇದು ರೇಖಾ ಭಟ್ ಬರೆದಿರುವಂಥ ಒಂದು ಗೀತೆ. ಈ ಗೀತೆಯನ್ನು ಹಾಡಿದಂಥ ಗಾಯಕಿ ಪ್ರಭಾ ಇನಾಮದಾರ್ ಅವರು. ಈ ಒಂದು ಗೀತೆ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ನಾಗಮಂಡಲ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡುವಂತಹ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವಸಂತ ಕಾವ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ಒಲವಿನ ಹೃದಯ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ, ಇದು ಶಿವರಾಮ್ ಹಾಗೂ ಸುಧಾ ರಾಣಿ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರು, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೆಜ್ಜೆನಾದ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆ. ಇದು ವಿ ಮನೋಹರ್ ಬರೆದಿರುವಂಥ ಒಂದು ಸಾಹಿತ್ಯ ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ KS ಚಿತ್ರ ಅವರ ಒಂದು ಮಧುರ ಕಂಠ ಸಿರಿಯಲ್ಲಿ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ವಚನ ವಿಹಾರ ಎನ್ನುವಂಥ ಒಂದು ಕಾರ್ಯಕ್ರಮ, ಅದುವೇ ನಮ್ಮ ಪವಿತ್ರ ದಿನೇಶ್ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಥಸಪ್ತಮಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಜೊತೆಯಾಗಿ ಹಿತವಾಗಿ

ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಅವರ ಒಂದು ನಟನೆಯ ಚಿತ್ರದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ ಜೆಎಸ್ ಎನ್ನುವಂತ ನಮ್ಮ ಆರ್ ಜೆಎಸ್ ಗಳು ನಡೆಸಿಕೊಡುವಂತ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ತಾಯಿಗೆ ತಕ್ಕ ಮಗ ಎನ್ನುವಂಥ ಒಂದು ಚಿತ್ರದ ಗೀತೆ, ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ ಎನ್ನುವಂಥ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ರಾಜ್ಕುಮಾರ್ ಹಾಗೂ ಪದ್ಮ ಪ್ರಿಯ ಅವರ ಒಂದು ಜೋಡಿಯ ಈ ಒಂದು ಯುಗಳ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ನಾಗಮಂಡಲ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಹುಡುಗಿ ಓ ಹುಡುಗಿ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೆಂಕಿಯ ಬಲೆ ಎನ್ನುವಂಥ ಒಂದು ಚಿತ್ರದ ಗೀತೆ, ನಿನ್ನ ನಗುವು ಹೂವಂತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂಗೊಳ್ಳಿ ರಾಯಣ್ಣ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ಬೆಳ್ಳನೆ ಬೆಳಗಾಯಿತು ಎನ್ನುವಂಥ ಒಂದು ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೈಸೂರ ಮಲ್ಲಿಗೆ ಎನ್ನುವಂಥ ಒಂದು ಚಿತ್ರದ ಗೀತೆ, ರಾಯರು ಬಂದರು ಮಾವನ ಮನೆಗೆ ಎನ್ನುವಂಥ ಒಂದು KS ನರಸಿಂಹ ಸ್ವಾಮಿಗಳ ಒಂದು ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕೂಲಿ ನಂಬರ್ 1 ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನು ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಸಮೀರ್ ಬರೆದಿರುವಂತಹ ಒಂದು ಗೀತೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಗೋವಿಂದ್ ಹಾಗೂ ಕರಿಷ್ಮಾ ಕಪೂರ್ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತಹ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ತಮಗಾಗಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಹಿಂದಿ ಗೀತೆ ನಿಮಗಾಗಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ರಾಜ ಹಿಂದೂಸ್ತಾನಿ ಎನ್ನುವಂಥ ಒಂದು ಚಿತ್ರದ ಗೀತೆ.

ಇತ್ತನ್ನ ಪ್ಯಾರ ಎನ್ನುವಂತ ಒಂದು ಗೀತೆಯನ್ನ ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸಮೀರ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ನದೀಮ್ ಶ್ರವಣ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಅಮೀರ್ ಖಾನ್ ಹಾಗೂ ಕರಿಷ್ಮಾ ಕಪೂರ್ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಮುಂಜಾನೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಎನ್ನುವಂಥ ಒಂದು ಮಕ್ಕಳ ಕಾರ್ಯಕ್ರಮವನ್ನ ಪವಿತ್ರ ದಿನೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ರಾಜ ಹಿಂದೂಸ್ತಾನಿ ಎನ್ನುವಂಥ ಒಂದು ಹಿಂದಿ ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಜೋಕರ್.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಜ ಬಾಬು ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಅಭಿಜಿತ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಸಮೀರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಗೋವಿಂದ್ ಹಾಗೂ ಕರಿಷ್ಮಾ ಕಪೂರ್ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಕ್ ದಿನ್ ಬೀರೆ ಜಾಯಗ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಮುಖೇಶ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಮಜ್ರು ಸುಲ್ತಾನ್ಪುರಿ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಕೇಳಿ ಆನಂದಿಸಿ.
7: ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಟ್ರಾ ಚಾನೆಲ್ಸ್ ಸಬ್ಸ್ಕ್ರೈಬ್ ಕರೆ ಪ್ರೆಸ್ ಕರೆಂ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏ ದಿಲ್ಲಗಿ ಎನ್ನುವಂಥ ಒಂದು ಚಿತ್ರಗೀತೆ, ಓಲೆ ಓಲೆ ಎನ್ನುವಂಥ ಒಂದು ಗೀತೆಯನ್ನು ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಕೇಳೋಣ ಮೇರಿ ಮೆಹಬೂಬಾ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಕುಮಾರ್ ಸಾನು ಹಾಲ್ಕ ಯಾಜ್ಞಿಕ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆನಂದ್ ಬಕ್ಷಿ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಮಜ್ರು ಸುಲ್ತಾನ್ ಪುರಿ ಅವರ ಒಂದು ಅಮೋಘವಾದಂಥ ಸಂಗೀತ, ಸಾರಿ ತಪ್ಪಾಯಿತು, ಇದು ನದೀಮ್ ಶ್ರವಣ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಾರುಖ್ ಖಾನ್ ಅವರ ಒಂದು ನಟನೆಯ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.

0: ಸ್ಥಿತಿ. ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏ ದಿಲ್ಲಗಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್, ಉದಿತ್ ನಾರಾಯಣ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಸಮೀರ್ ಬರೆದಿರುವಂತಹ ಒಂದು ಗೀತೆಯನ್ನು ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಎನ್ನುವಂತಹ ಒಂದು ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮವನ್ನ ಪವಿತ್ರ ದಿನೇಶ್ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏ ದಿಲ್ಲಗಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್, ಉದಿತ್ ನಾರಾಯಣ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಸಮೀರ್ ಬರೆದಿರುವಂಥ ಒಂದು ಗೀತೆಯನ್ನು ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಎನ್ನುವಂಥ ಒಂದು ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮವನ್ನು ಪವಿತ್ರ ದಿನೇಶ್ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಾಬಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಜೂಟ್ ಬೋಲೆ ಎನ್ನುವಂಥ ಒಂದು ಗೀತೆಯನ್ನು ಕೇಳೋಣ. ಇದು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂಥ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 8:30 ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿ ಶುಕ್ರವಾರ ರಾತ್ರಿ 8:30 ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೇಳಿ ಆನಂದಿಸಿ.
1: ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಟ್ರಾ ಚಾನೆಲ್ಸ್ ಸಬ್ಸ್ಕ್ರೈಬ್ ಕರೆ ಪ್ರೆಸ್ ಕರೆ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಪ್ರೀತಿ ಮಾಡೋರಿಗೆ ವಿರಹ ತಪ್ಪಿದ್ದಲ್ಲ. ಪ್ರೀತಿಯಲ್ಲಿ ಎಷ್ಟು ಸುಖ ಸಿಗುತ್ತೋ ವಿರಹದಲ್ಲೂ ಅವರಿಗೆ ಅಷ್ಟೇ ಸುಖ ಸಿಗುತ್ತೆ. ಅದೇ ನಿಜವಾದ ಪ್ರೀತಿ. ಈ ನಿಜವಾದ ಪ್ರೇಮಿಗಳಿಗೆ ವಿರಹ ಅನ್ನೋದು ಪಾಸಿಂಗ್ ಕ್ಲೌಡ್ಸ್ ಇದ್ದಾಗೆ. ಪೂರ್ಣಚಂದ್ರ ಕಪ್ಪು ಮೋಡಗಳ ಮರೆಯಿಂದ ಹೊರಬಂದಾಗ ಈ ಭೂಮಿಗೆ ಹೇಗೆ ಸಂತೋಷ ಆಗುತ್ತೋ, ಹಾಗೆ ವಿರಹದ ತೆರೆ ಸರಿದು ಪ್ರೇಮಿಗಳು ಮತ್ತೆ ಒಂದಾದಾಗ ಅವರ ಆನಂದಕ್ಕೆ ಎಲ್ಲೇನೇ ಇರೋದಿಲ್ಲ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೆಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ,
6: ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
7: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
4: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
8: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಸತಿ ಸಾವಿತ್ರಿ ಹರಿಕತೆ. ಹರಿಕತೆ ವಾಚನ ಮಾಡುವವರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ. ತಬಲ ಎಂ ಲಕ್ಷ್ಮೀನಾರಾಯಣ್ ಭಟ್. ತಂಬೂರಿ ಲಕ್ಷ್ಮಣ್ ದಾಸ್.

ಈ ಮಂಗಲಮಯವಾದ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಸರ್ವಶ್ರೇಷ್ಠ ಅಂತ ನಮ್ಮ ಶಾಸ್ತ್ರಗಳು ಸ್ಪಷ್ಟಪಡಿಸುತ್ತಾರೆ. ಅದರಲ್ಲಿಯೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥ ಚತುಷ್ಟಯಗಳನ್ನು ಹೊಂದಲೋಸ್ಕರವಾಗಿ ಅಧಿಕಾರಿಯಾಗಿರತಕ್ಕಂಥ ಈ ಮನುಷ್ಯ, ಇವನ ಜನ್ಮವೇ ಸರ್ವಶ್ರೇಷ್ಠ. ಆದರೆ ಅರ್ಥಕಾಮಗಳು, ಧರ್ಮ ಮತ್ತು ಮೋಕ್ಷ ಅಂತಕ್ಕಂಥ ಆ ಎರಡು ದಡಗಳ ಮಧ್ಯದಲ್ಲಿ ಹರಿಯುತ್ತಾ ಇರಬೇಕು. ಧರ್ಮದಿಂದ ಅರ್ಥವನ್ನು ಗಳಿಸಿ ಅದನ್ನು ಮೋಕ್ಷಕ್ಕೆ ವಿರುದ್ಧವಲ್ಲದ ಕಾಮದಲ್ಲಿ ತೊಡಗಿಸಬಹುದಾಗಿರತಕ್ಕಂಥ ಆ ಆದರ್ಶವಾಗಿರತಕ್ಕಂಥ ಜೀವನವನ್ನೇ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಸಂಸಾರ ಜೀವನ ಅಂತ ಕರೆದಿರತಕ್ಕಂಥ. ಆ ಸಂಸಾರ ಹೇಗಿರಬೇಕು ಅಂತ ಪ್ರಸನ್ನ ವೆಂಕಟದಾಸರು ಸ್ಪಷ್ಟಪಡಿಸುತ್ತಾರೆ.

ಸಂಯುಕ್ತವಾದ ಸಂಸಾರದಲ್ಲಿ ಇದ್ದು ಇಂದ್ರಿಯಗಳನ್ನು ಗೆದ್ದು ವಿಷಯ ಭೋಗಗಳನ್ನು ಒದ್ದು ಅಧ್ಯಾತ್ಮ ಸುಖವನ್ನು ಮೆದ್ದು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಎಚ್ಚರಿಸ್ತಾ ಇದ್ದಾರೆ. ಸತಿ ಇದ್ದರೆ ಸಮಹಿತದವಳಾಗಿ ಪತಿಯ ಮನೋಭಾವವನ್ನರಿತು ಉತ್ತಮ ಸದ್ಗತಿಗೆ ಸಾಧನೆ ಮಾಡತಕ್ಕಂಥ ಸತಿ ಇರಬೇಕಂತೆ. ಮಗನಿದ್ದರೆ ಹೇಳಿದ ಮಾತನ್ನು ಕೇಳಿ ತನ್ನ ಪರಂಪರೆಯನ್ನು ಮುನ್ನಡೆಸತಕ್ಕಂಥ ಅಧ್ಯಾತ್ಮವಾದಂತಹ ಸಂಸ್ಕಾರವುಳ್ಳ ಮಗನಿರಬೇಕಂತೆ. ಸಂಪತ್ತಿದ್ದರೆ ಸತ್ಪಾತ್ರಕ್ಕೆ ದಾನಕ್ಕೆ ಅರ್ಹವಾಗಬೇಕಂತೆ. ನೀ ಗೃಹಸ್ಥನಾಗಿ ಮನೆ ಮಾಡಿಕೊಂಡಿದ್ದವನಾದರೆ ಅತಿಥಿ ಪೂಜೆ ಹಸಿದು ಬಂದವರಿಗೆ ನಿತ್ಯ ಅನ್ನಪಾನಾದಿಗಳನ್ನು ಸತ್ಕರಿಸಬೇಕಂತೆ. ವಿರಕ್ತಿಯುಕ್ತವಾದಂತಹ ಭಕ್ತಿ, ಶುಭಮತಿ, ದುಷ್ಕೃತಿಗಳನ್ನೆಲ್ಲ ಬಿಡತಕ್ಕಂತಹ ಧೈರ್ಯ, ತನ್ನ ಇಡೀ ಜೀವನದ ಎಲ್ಲ ಭೋಗಗಳು ಸ್ಥಾನಮಾನ ಗೌರವಗಳು ಭಗವಂತನ ಪ್ರಸಾದವೆಂಬುದಾಗಿ ತಿಳಿದುಕೊಂಡು ಜನನ ಮರಣಗಳೇ ಮಹಾನ್ ಚಕ್ರದಿಂದ ಬಿಡುಗಡೆ ಹೊಂತಿಯಾದರೆ ಸಂಸಾರವೇ ನಿನಗೆ ಶ್ರೇಷ್ಠವೆನಿಸುತ್ತದೆ. ಆದ್ದರಿಂದ ಜ್ಞಾನಿಗಳು ಸಂಸಾರದಲ್ಲಿ ಇದ್ದರೂ ಕೂಡ ಕಂಸಾರಿಯ ಪದಪಾಂಶವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಗಿರಬೇಕು ಸಂಸಾರದಲ್ಲಿ? ನೀರಿನ ಮೇಲೆ ದೋಣಿ ಇದ್ದ ಹಾಗೆ. ನೀರಿನ ಮೇಲೆ ದೋಣಿ ಇದ್ರೆ ಭಯವಿಲ್ಲ, ದೋಣಿ ಒಳಗೆ ನೀರು ಬಂದರೆ ಮಾತ್ರ ಭಯವಂತೆ. ಆದ್ದರಿಂದ ನೀನು ದಾನ ಧರ್ಮಾದಿಗಳನ್ನು ಮಾಡಿ ಸಮಾಜದ ಋಣವನ್ನು ತೀರಿಸಿ ದೇಹ ಋಣ, ದೇವಋಣ, ಋಷಿ ಋಣ, ಆತ್ಮಋಣಾದಿ ಈ ಪಂಚ ಋಣಗಳಿಂದ ಮುಕ್ತನಾಗಬೇಕಾಗ್ತದೆ. ಅಂತಹ ಒಂದು ಆದರ್ಶವಾದ ದಿವ್ಯ ಸಂಸ್ಕಾರವುಳ್ಳ ಸಂಸಾರವನ್ನ ಸತೀ ಸಾವಿತ್ರಿ ಸತ್ಯವಾನನ ಜೊತೆಗೆ ನಡೆಸಿದ್ದಾಳೆ. ಮಹಾಭಾರತದಲ್ಲಿ ಧರ್ಮರಾಜಾದಿಗಳಿಗೆ ಮಾರ್ಕಂಡೇಯ ಮಹಾಮುನಿಗಳು ಈ ದಿವ್ಯವಾದಂಥ ಸಾವಿತ್ರಿ ಚರಿತ್ರೆಯನ್ನು ಹೇಳ್ತಾರೆ. ಅದನ್ನು ಕೇಳಿ ನಾವು ಪುನೀತವಾಗೋಣವಂತೆ.

ರಾಜ ಅಶ್ವಪತಿ ಮದ್ರದೇಶದ ದೊರೆ, ರಾಜನ ವಿಶೇಷವಾಗಿರತಕ್ಕಂತಹ ಕೃಪೆಗೆ ಪಾತ್ರರಾದ ಪ್ರಜೆಗಳು ಧರ್ಮನಿಷ್ಠರಾಗಿದ್ದಾರೆ. ಆಸೀನ್ ಮದ್ರೇಶು ಧರ್ಮಾತ್ಮ ರಾಜ ಪರಮ ಧಾರ್ಮಿಕ ಬ್ರಹ್ಮಣ್ಯಶ್ಚ ಮಹಾತ್ಮ ಚ ಸತ್ಯಸಂಧೋ ಜಿತೇಂದ್ರಿಯ. ರಾಜನಾದವನು ರಾಷ್ಟ್ರ ರಂಜನೆಗಾಗಿರುವವನಾದ್ದರಿಂದ ಸಂಯಮಾದಿಗಳಿಂದ ಧರ್ಮ ಮಾರ್ಗದ ಸದಾ ಕಾಲ ನಡೆದು ಪ್ರಜೆಗಳಿಗೆ ಮಹಾದ ಆದರ್ಶವನ್ನು ತೋರಿಸ್ತಾ ಇದ್ದನಂತೆ. ಅಂತಹ ಆ ಮದ್ರದೇಶಾಧಿಪತಿ ರಾಜನಿಗೆ ಯಾವ ಕೊರತೆಯೂ ಇಲ್ಲ. ಒಂದೇ ಒಂದು ದುಃಖ ಇದೆ, ಈ ಕುಲವನ್ನು ಬೆಳಗಿಸತಕ್ಕಂತಹ ಸತ್ಸಂತಾನ ಇಲ್ಲವಲ್ಲ, ಅದೇ ಚಿಂತೆ, ಬೇರೆ ಯಾವ ದುಃಖ ಇಲ್ಲ. ಅದಕ್ಕಾಗಿ ಸವಿತ್ವಾಂತರ್ಗತನಾದ ಶ್ರೀಮನ್ನಾರಾಯಣನನ್ನ, ಆ ಗಾಯತ್ರಿ ನಾಮಕರನ್ನು ಸದಾ ಕಾಲ ಪೂಜಿಸಿ ಚಿಂತಿಸಿ, ಯಜ್ಞಯಾಗಾದಿಗಳಿಂದ ಅನೇಕಾನೇಕ ಸತ್ರಗಳನ್ನು ನಡೆಸಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಕಿಚ್ಚು ಮಾಡ್ತಾ ಇದ್ದಾರೆ.

ಲಕ್ಷ ಗಾಯತ್ರಿ ಯಜ್ಞಾದಿಗಳನ್ನು ಮಾಡಿದ್ದ. ನಿರಂತರ ನಾರಾಯಣನನ್ನು ಉಪಾಸನೆ ಮಾಡ್ತಾ ನನ್ನ ಆಸೆಯನ್ನು ಪೂರ್ಣ ಮಾಡು ಅಂತ ಪ್ರಾರ್ಥನೆ ಮಾಡುವಾಗ ಅದೊಂದು ದಿನ ಸವಿತ್ವಾಂತರ್ಗತನಾದ ಶ್ರೀಮನ್ನಾರಾಯಣನೇ ಸೂರ್ಯನಾರಾಯಣ ದರ್ಶನವಿತ್ತು. ಏನ್ ನಿಂಗ ಅಪೇಕ್ಷೆ ಅಂದ್ರೆ, ತುಷ್ಟಾಸಿಯದಿ ಮೇ ದೇವ ವರಮೇಕಂ ವ್ರಣೋಮ್ಯಹಂ. ಒಂದೇ ಒಂದು ವರುಣನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಂತಾನಂ ಪರಮೋ ಧರ್ಮ ಇತ್ಯಾಹುರ್ಮಾಂ ವಿಜಾತಯಃ. ಜ್ಞಾನಿಗಳಿಂದ ಕೇಳಿದ್ದೇನೆ, ಸಂಸಾರ ರೂಪಿ ವೃಕ್ಷಕ್ಕೆ ಸಂತಾನಮೇ ಫಲವೆಂಬುದಾಗಿ. ಅಂಥ ಸಂತಾನಹೀನನಿದ್ದೇನೆ ನಾನು, ಅನುಗ್ರಹ ಮಾಡಬೇಕು. ಸೂರ್ಯನಾರಾಯಣನಂದ್ರಂತೆ, ರಾಜ ಚಿಂತೆ ಬೇಡ ನನಗೆ. ಜನಿಪಳೈ ಕನ್ಯೆ ಅನುಮಾನಗಳು ಬೇಡ. ನಿನ್ನಲ್ಲಿ ಒಬ್ಬಾಕೆ ತೇಜೋ ಸಂಪನ್ನಳಾದ ಕೀರ್ತಿವಂತಳಾದ ಕನ್ಯೆ ಜನಿಸುತ್ತಾಳೆ.

ಹೆಣ್ಣು ಮಗು ಹುಟ್ಟುತ್ತದೆ ಅಂತ ಕೇಳಿ ದುಃಖವಾಗಲಿಲ್ಲ. ಈ ಗಂಡು ಹೆಣ್ಣು ಇದು ಮುಖ್ಯವಲ್ಲ, ಚೇತನನ ಯೋಗ್ಯತೆ ಮುಖ್ಯ. ಸೂರ್ಯನಾರಾಯಣ ಪ್ರಸಾದವಾಗಿ ನನಗೆ ದೊರಕುತ್ತದೆ ಅಂತ ಸಂತೋಷ ಪಡ್ತಾನೆ. ಸಂವತ್ಸರ ಕಳೆವ ಅನಿತರಲ್ಲಿ ಅಲೌಕಿಕವಾದಂತಹ ಸೌಂದರ್ಯನ ಯುಕ್ತವಾದ ಹೆಣ್ಣು ಮಗುವನ್ನು ಪಡೆದಿದ್ದಾನೆ. ಸವಿತ್ವಾಂತರ್ಗತನಾದ ನಾರಾಯಣನ ಅನುಗ್ರಹದಿಂದ ಜನಿಸಿದವಳಾದ್ರಿಂದ ಮಗುವಿಗೆ ಸಾವಿತ್ರಿ ಅಂತ ನಾಮಕರಣ ಮಾಡಿದ್ದಾರೆ.

ಅಲೌಕಿಕವಾಗಿರತಕ್ಕಂಥ ಸೌಂದರ್ಯ ಇದು. ಮುದ್ದನಿಂದ ಸಾವಿತ್ರಿಯನ್ನು ಸಾಕಿ ಸಲಹಿದರು ಪ್ರೇಮದಿಂದ. ಕನ್ಯಾಪಿತೃತ್ವ ಆಗಾಗ ಆಗಾಗ ಅಂತರಂಗಕ್ಕೊಂದು ವೇದನೆ ಉಂಟಾಗ್ತಾ ಇದೆ. ಇಂದಲ್ಲ ನಾಳೆ ಈಕೆಯನ್ನ ವಿವಾಹದ ಸಂಸ್ಕಾರಗಳಿಂದ ದಾನ ಮಾಡಿ ಕೊಡಬೇಕಾಗ್ತದೆ. ಆ ಮಗಳ ಹಿತವನ್ನು ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರುವಂತೆ ಪ್ರವರ್ಧಮಾನನಾಗಿದ್ದಾಳೆ ಸಾವಿತ್ರಿ.

ವಿವಾಹ ವಯಸ್ಸು ಬಂದಾಗ ಸಾವಿತ್ರಿಯನ್ನ ಆಗಾಗ ನೋಡ್ತಾ ಆ ವಿಯೋಗದ ಆ ಭವಿಷ್ಯದ ದುಃಖವನ್ನು ಈಗಲೇ ಅನುಭವಿಸುತ್ತಾನೋ ಎಂಬಂತೆ ಉತ್ತಮವಾಗಿರತಕ್ಕಂಥ ಕುಲಜನಾದ ಧರ್ಮಿಷ್ಠನಾದಂಥ ವರ್ಣನ ಹುಡುಕ್ತಾ ಇದ್ದ. ಅನೇಕ ಗಂಡುಗಳು ಬಂದು ನೋಡುತ್ತಾರೆ ಈ ಸಾವಿತ್ರಿಯನ್ನ, ಅಪಾರ ತೇಜಸ್ಸನ್ನು ಕಂಡು ಈಕೆಗೆ ಪತಿಯಾಗುವ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ ಅಂತ ಪ್ರತಿಯೊಬ್ಬರು ಹಿಂದಕ್ಕೆ ಹೋಗ್ತಾ ಇದ್ದ. ತಾಂತು ಪದ್ಮ ಪಲಾ ಸಾಕ್ಷಿ, ಭಾರತಕಾರ ವರ್ಣನೆ ಮಾಡ್ತಾರೆ.

0: ಈ ಸುಂದರಿಯನ್ನು ಕಂಡು ಇವಳನ್ನು ವರಿಸುವ ಭಾಗ್ಯವೇ ನಮಗಿಲ್ಲ ಅಂತ ಭಯಗೊಂಡೇ ಹಿಂತಿರುಗುತ್ತಾರೆ ಎಲ್ಲರೂ ಕೂಡ.
1: ಅತಿ ಚಲುವೆಯು ಶಶಿವದನಿ,
0: ಸಾವಿತ್ರಿಯ ರೂಪ, ಆ ತೇಜಸ್ಸು, ಆ ನುಡಿ, ಆ ವರ್ಚಸ್ಸು,
1: ಬರಿಯ ಮೆರುಗಿನ ಲೌಕಿಕ ರಾಜಪುತ್ರರು ಯಾರು ಆಕೆಯನ್ನು ವರಿಸುವುದು?

ಶಸ್ತ್ರಶಾಸ್ತ್ರಗಳ ಅಭ್ಯಾಸವಾಗಿದೆ. ರಾಜಕಾರ್ಯದಲ್ಲಿ ನುರಿತವಳಾಗಿದ್ದಾಳೆ, ಪ್ರಜೆಗಳ ಪ್ರೀತಿಗೆ ಪಾತ್ರಳಾಗಿದ್ದಾಳೆ.

ಮಗಳನ್ನು ಕಂಡಾಗಲೆಲ್ಲ ಮನಸ್ಸಿಗೆ ದುಃಖವಾಗ್ತದೆ. ಬಾಡಿದ ಮುಖದಿಂದ ಕುಳಿತ ತಂದೆಯನ್ನು ಮಾತನಾಡಿಸ್ತಾಳೆ. ಆಗ ಹೇಳ್ತಾನೆ, ಮಗಳೇ

0: ಭರ್ತರಿ ಪುತ್ರಶ್ಚ ವಾಚ್ಯೋ ಮಾತರ ರಕ್ಷಿತ. ಮಗಳೇ, ಸರಿಯಾದ ವಯಸ್ಸಿನ ಮಗಳಿಗೆ ಮದುವೆ ಮಾಡದಿರುವ ತಂದೆ, ಋತುಕಾಲದಲ್ಲಿ ಸತಿಯನ್ನು ಕೂಡದ ಪತಿ, ತಂದೆ ತೀರದ ಮೇಲೆ ತಾಯಿಯನ್ನು ಕಾಪಾಡದ ಪುತ್ರ, ಇವರು ಮೂವರು ಕೂಡ ತಿರಸ್ಕೃತರು, ಮೃತಪ್ರಾಯರಂತಲೇ ತಿಳಿಯಬೇಕು ಇವರನ್ನು. ನನಗಂಥಾಸ್ಥಿತಿ ಪ್ರಾಪ್ತಿ ಆಯ್ತಲ್ಲ ಮಗು, ನಿನಗೆ ಯೋಗ್ಯನಾದ ಪತಿಯನ್ನು ಹುಡುಕುವ ಯೋಗ್ಯತೆ ನನಗಿಲ್ಲ. ಆದ್ರಿಂದ ಮಗಳೇ, ಕ್ಷಾತ್ರ ಪದ್ಧತಿಗನುಗುಣವಾಗಿ ನಿನಗೆ ಬೇಕಾದಂತಹ ಪತಿಯನ್ನ ನೀನೇ ಸ್ವಯಂವರ ಪದ್ಧತಿ ಅಂತ ವರಿಸಿಕೊ, ನಿನಗೆ ಬೇಕಾದಂತಹ ಪತಿಯನ್ನು ನೀನೇ ಹುಡುಕಿಕೋ ಎಂದಾಗ ತಂದೆಗೆ ಪ್ರಣಾಮವನ್ನು ಗೈದು ಅನೇಕಾನೇಕ ಅಂಗರಕ್ಷಕರಿಂದೊಡಗೂಡಿ ತೀರ್ಥಯಾತ್ರೆಯ ನೆಪದಿಂದ ಹೊರಡುತ್ತಾಳೆ. ತಂದೆಗೆ ಸ್ಪಷ್ಟಪಡಿಸುತ್ತಾಳೆ,
1: ಪರಿಮೆರುಗಿನ ಲೌಕಿಕರ ಮನುಜರ ಸಿರಿ ಶಾಶ್ವತವಲ್ಲೆನ್,
0: ನನಗೆ ಭೋಗ ಪ್ರಧಾನವಾದಂತಹ ಜೀವನ ಬೇಕಾಗಿಲ್ಲ ತಂದೆ.
1: ಪರಿಮೆರುಗಿನ ಲೌಕಿಕರ ಮನುಜರ

ವಿಷಯೋಪಭೋಗಲು ಕಾಲ ಕಳೆಯತಕ್ಕಂತಹ ಪುರುಷರನ್ನು ನಾನೆಂದೂ ಬಯಸೋದಿಲ್ಲ. ನನಗೆ ಬೇಕಾದ ಪತಿಯನ್ನು ನಾನು ಹುಡುಕೊಳ್ಳುತ್ತೇನೆಂಬ ವಿಷಯವನ್ನು ತಂದೆಗೆ ತಿಳಿಸಿ ಹೊರಡ್ತಾಳೆ. ಏವಂ ತೀರ್ಥೇಶು ಸರ್ವೇಶು ಧನೋತ್ಸರ್ಗಂ ನೃಪಾತ್ಮಜ, ಅನೇಕಾನೇಕ ಮಂಗಲ ತೀರ್ಥ ಕ್ಷೇತ್ರವನ್ನು ಸಂದರ್ಶಿಸಿ ಅಲ್ಲಿಯ ನಿಯಮಗಳನ್ನೆಲ್ಲ ಪಾಲಿಸಿ ತಾನು ಧನವನ್ನ ಸತ್ಪಾತ್ರಗಳಿಗೆ ದಾನಗೈತ. ಕುರುವದಿ ದ್ವಿಜ ಮುಖ್ಯಾನಾಂ ತಂ ತಂ ದೇಶಂ ಜಗಾಮಹ. ಯಾವ ಯಾವ ತೀರ್ಥಕ್ಷೇತ್ರಗಳ ದೇಶಗಳಿಗೆ ಹೋಗ್ತಾಳೋ ಅಲ್ಲಿದ್ದಂಥ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಸತ್ಪಾತ್ರಗಳ ಕಂಡು ದಾನ ಧರ್ಮಾದಿಗಳು ನಡೆಸ್ತಾ ಬರ್ತಾಳೆ. ಆ ಯಾತ್ರಾ ಸಂದರ್ಭದಲ್ಲಿ ಮಧುವನಕ್ಕೆ ಆಗಮಿಸಿದ್ದಾಳೆ. ಆ ಮಧುವನದಲ್ಲಿ ಸುಂದರವಾದ ಆಶ್ರಮವೊಂದನ್ನು ನೋಡುತ್ತಾಳೆ. ಮನಸ್ಸಾ ಕಡೆಗೆ ಸೆಳೆಯಿತು. ಬಂದು ನೋಡಿದ್ರೆ ಅಲ್ಲಿ ಶಾಲ್ವದೇಶದ ದೊರೆಯಾದ ಧ್ವಿಮತ್ಸೇನ ದೃಷ್ಟಿಹೀನನಾಗಿ ತನ್ನ ರಾಜ್ಯವನ್ನೂ ಕಳೆದುಕೊಂಡು ತಪಸ್ಸಿನಲ್ಲಿ ಕಾಲ ಕಳೆಯುವ ರಾಜರ್ಷಿ ಧ್ವಿಮತ್ಸೇನನ್ನು ನೋಡ್ತಾಳೆ. ಅವನ ಬಳಿಯಲ್ಲೇ ಚಿತ್ರಾಶ್ವನಾಮಕನಾದ ಅವನ ಮಗ, ಚಿತ್ರಕಲೆಯಲ್ಲಿ ಮಹಾ ನಿಪುಣ, ಅಷ್ಟೇ ಸುಂದರ, ಗುಣಾಢ್ಯ, ಸಂಯಮಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾಳೆ ಆ ಚಿತ್ರಾಶ್ವನನ್ನು. ಆಹ್, ಏನು ಸುಂದರನಿದ್ದ ನಿಮ್ಮ ಆ ಸೌಂದರ್ಯ ಜೊತೆಗೆ ಮುಗ್ಧತೆ ಇದೆ, ತಪಸ್ವಿಗಳಂತಿದ್ದಾನೆ. ದೈವಯೋಗದಿಂದ ಮನಸ್ಸು ನಟ್ಟಿದೆ. ನಟ್ಟ ದೃಷ್ಟಿಯಿಂದ ಮತ್ತೆ ಮತ್ತೆ ನೋಡುತ್ತಾಳೆ. ಕ್ಷಾತ್ರನಿವ ಸ್ವಯಂವರ ಪದ್ಧತಿಯಂತೆ ಬೇಕಾದ ಪತಿಯನ್ನು ಒರಿಸಿಕೋ ಅಂತ ತಂದೆ ಹೇಳಿದ ಮಾತು ಸ್ಮರಣಕ್ಕೆ ಬಂದು ನೋಡ್ತಾ ಇದ್ದಾಳೆ. ಮಾತನಾಡಿಸೋಣ ಇವನನ್ನು. ಸನಿಹಕ್ಕೆ ಬಂದಿದ್ದಾಳೆ. ದ್ವಿಮತ್ಸೇನನ್ನು ವಂದಿಸಿ

ಬಳಿಗೆ ಬಂದು ಯುಮತ್ಸೇನನ್ನು ಮಾತಾಡಿಸ್ತಾ ತಾನು ಬಂದ ಉದ್ದೇಶವನ್ನು ತಿಳಿಯಪಡಿ, ನಾನು ಇವನನ್ನೇ ಪತಿಯಾಗಿ ವರಣ ಮಾಡಿಕೊಳ್ತೇನೆ, ನಿಮ್ಮ ಸೇವೆಯಲ್ಲಿ ನನ್ನ ಆಯುಷ್ಯ ಭಾಗವನ್ನು ಕಳೆಯುತ್ತೇನೆ, ನಾನು ಅಶ್ವಪತಿಯ ಮಗಳು, ಸಾವಿತ್ರಿ ನನ್ನ ಹೆಸರು. ಆಗ ದ್ಯುಮತ್ಸೇನಂತ ಮಗಳೇ, ನಿನ್ನ ತಂದೆ ನನ್ನ ಗೆಳೆಯ, ಆದರೆ ನಿನಗೆ ಯಾಕೆ ಈ ತಪಸ್ವಿ ಜೀವನ? ರಾಜ್ಯ ಕಳ್ಕೊಂಡವ ನಾನು, ದುಃಖಿ ನಾನು, ಪ್ರಾರಬ್ಧಕ್ಕೆ ಬಲಿಯಾಗಿರತಕ್ಕಂಥವ ನಾನು. ಬೇಡಕಂದ, ಯೋಗ್ಯನಾಗಿರತಕ್ಕಂತಹ ವರ್ಣನಿಗೆ ಜಗತ್ತಲ್ಲಿ ಬೇರೆ ಸಿಗ್ತಾರೆ, ಛಲ ಮಾಡಿದ್ದಾಳೆ. ನೀವು ಸಮ್ಮತಿಸಿದರೆ ನನ್ನ ತಂದೆಯನ್ನು ನಾನು ಒಪ್ಪಿಸ್ತೇನೆಂಬುದಾಗಿ ಯಾತ್ರೆಯಿಂದ ಹಿಂದಕ್ಕೆ ಬಂದಿದ್ದಾಳೆ. ಬಂದವಳೆ ತಂದೆಗೆ ನಮಸ್ಕರಿಸಿ ಹೇಳ್ತಾ ಇದ್ದಾಳೆ, ಕಂಡೆ ತಾಪಸ ವೃದ್ಧ ಸೇವ್ಯನ, ಕಂಡೆ ಬಹುಕಾಲ

0: ತಂದೆ ನಿಶ್ಚಯಿಸಿ ಹನುಮನದಲ್ಲಿ ಅಂದೆ ಪತಿಯಂದವನವರಿಸಿದೆ. ಇಂದು ಪೊರಡೈ ಕಂಡು ಶ್ವಶುರನ ಮುಂದೆ ಮಾತಾಡು. ಅವನೇ ನನ್ನ ಪತಿ ಅಂತ ನಾನು ನಿರ್ಣಯ ಮಾಡಿದ್ದೇನೆ. ದಿವತ್ಸೇನ ಮಹಾರಾಜನ ಬಂದು ನೀನು ಮಾತನಾಡಬೇಕು ಅಂದಾಗ ದೈವಯೋಗದಿಂದಲೇ ಆಗಮಿಸಿದಂತಹ ನಾರದರನ್ನ ಕುರಿತು ಪ್ರಶ್ನೆ ಮಾಡಿದರೆ ಅವರಂದರೂ ಯೋಗ್ಯನಾದವ. ಆದರೆ
1: ಏಕೋ ದೋಷೋಸ್ತಿ ನಾನ್ಯೋಸ್ಯ ಸೋದ್ಯ ಪ್ರಭೃತಿ ಸತ್ಯವಾನ್.
0: ಆ ಸತ್ಯವಾನನಲ್ಲಿ ಅಥವಾ ಚಿತ್ರಾಕ್ಷನಲ್ಲಿ ಯಾವ ದೋಷವೂ ಇಲ್ಲ. ಆದರೆ ಒಂದು ದೋಷ ಇದೆ.
1: ಸಂವತ್ಸರೇಣ ಕ್ಷೀಣಾಯು ದೇಹ ಜ್ಞಾತಂ ಕರಿಷ್ಯತಿ.
0: ಇವನು ಕ್ಷೀಣಾಯು, ಒಂದೇ ವರ್ಷ ಇವನಿಗೆ ಆಯುಷ್ಯ ಉಳಿದಿದೆ. ನಿನ್ನ ಮಗಳಿಗೆ ಇದರ ವೈಧವ್ಯ ಬರಬಹುದು, ವಿಚಾರ ಮಾಡು ಅಂದ್ರೆ ಆಕೆ ಅಂದಳು
1: ದೀರ್ಘಾಯು ರಥವಲ್ಪಾಯು ಸುಗುಣೋ ನಿರ್ಗುಣೋಪಿ ಸಕೃದ್ವೃತೋ ಮಯಾ ಭರ್ತ ನ ದ್ವಿತೀಯಂ ರಣೋಮ್ಯಹಂ.
0: ತನ್ನ ನಿರ್ಣಯ ಹೇಳ್ಬಿಟ್ಲು, ಅಲ್ಪಾಯುವಾಗಲಿ ದೀರ್ಘಾಯುವಾಗಲಿ ಯಾವಾಗ ಒಮ್ಮೆ ಮನಸಾ ನಾನು ಆತನನ್ನು ಬರೆಸಿದ್ದೇನೋ ಅವನೇ ನನ್ನ ಪತಿ, ಅವನೇ ನನ್ನ ಸರ್ವಸ್ವ. ಆದ್ರಿಂದ ನಾನು ಅವನ ಸ್ವೀಕಾರ ಮಾಡಿ ಆಯಿತು. ಇನ್ನು ಯಾರನ್ನು ನಾವು ಚಿಂತನೆ ಮಾಡಿದರೂ ಬೇರೆ ಎಲ್ಲಾ ಪುರುಷರೂ ಕೂಡ ನನಗೆ ಪರಪುರುಷರು ಅನ್ನಿಸ್ತಾರೆ. ನಾನು ನಿರ್ಣಯ ಮಾಡಿದ್ದೇನೆ, ಭಗವಂತನ ಸಂಕಲ್ಪದಂತೆ ಇದು ನಡೆಯಲಿ. ಆ ನನ್ನ ಪತಿಯ ಅಂತರ್ಯಾಮಿಯಾದ ಪರಮಾತ್ಮನ ವಿಶೇಷವಾಗಿರತಕ್ಕಂಥ ಅನುಗ್ರಹ ನನಗೆ ಇಡುತ್ತದೆ, ಅವಶ್ಯವಾಗಿ ಕಾರ್ಯ ಮಾಡುತ್ತೇನೆ ಎಂಬುದಾಗಿ ಆ ಭಗವಾನ್ ಸೂರ್ಯನಾರಾಯಣನನ್ನು ಸ್ಮರಿಸುತ್ತಾ ತನ್ನ ನಿಶ್ಚಿತವನ್ನು ತಂದೆಗೆ ತಿಳಿಯಪಡಿಸಿದ್ದಾಳೆ. ಇವನೇ ನನ್ನ ಪತಿಯಾಗಲಿಕ್ಕೆ ಯೋಗ್ಯ ಎಂಬುದಾಗಿ ತಿಳಿಯಪಡಿಸುತ್ತಾಳೆ.
1: ಲಕ್ಷ್ಮೀರಮಣ ಗೋವಿಂದ ಗೋವಿಂದ.
0: ಒಮ್ಮೆ ನಾನು ಮನಸ್ಸ ಆವರಿಸಿದ ಬಳಿಕ ನನ್ನ ಮನಸ್ಸನ್ನು ಎಂದೂ ಬದಲಿಸತಕ್ಕಂಥ ನಿರ್ಣಯದಂತೆ ವೈಭವೇತ್ತ ಕ್ರಮದಿಂದ ವಿವಾಹ ನಡೆದಿದೆ. ಮಗಳನ್ನು ಬೀಳ್ಕೊಡುವಾಗ ಅಪಾರ ವೇದನೆ ಉಂಟಾಗಿದೆ ಮನಸ್ಸಿಗೆ.
1: ಕಂದ
0: ಮಗಳನ್ನು ಬರಸೆಳೆದು ಬಿಗಿದಪ್ಪಿ

ಹೊಸೀ ತಾಯಿದೆ ಮಗು, ನಿನ್ನ ವಿಯೋಗ ಹೇಗೆ ಸಹಿಸು? ಈ ರಾಜ್ಯದಲ್ಲಿ ಯಾವ್ಯಾವ ವಸ್ತುಗಳನ್ನ ಅಪೇಕ್ಷಿತವು, ನೀನು ಏನೇನು ಬಯಸ್ತೀಯೋ ಅದನ್ನೆಲ್ಲ ಕೊಂಡು ಹೋಗಬಹುದು, ಇದೆಲ್ಲ ಇರೋದು ನಿನಗೋಸ್ಕರ. ವೃದ್ಧನಾದ ಅಶ್ವಪತಿಯ ತಂದೆಯ ಕಣ್ಣೀರುಗಳು ಒರೆಸಿ ಮಾತಾ ಪಿತೃಗಳು ನಮಸ್ಕಾರ ಮಾಡಿ

ಅಪ್ಪ ನನಗಿದು ಒಂದರಲ್ಲೂ ಅಪೇಕ್ಷೆ ಇಲ್ಲ, ನನ್ನ ಪತಿಗೆ ಅನುಕೂಲವಾಗಿ ನಾನು ಇರಬೇಕು. ಅವ ತಪಸ್ವಿ ಇದ್ದಾನೆ, ವಾನಪ್ರಸ್ಥಾಶ್ರಮದಲ್ಲಿದ್ದಾರೆ ನನ್ನ ಶ್ವಶುರ ಮಾಬಂಧು, ಅವರ ಸೇವೆ ಮಾಡಿಕೊಂಡು ನಾನು ಇರಬೇಕು. ಅಪ್ಪ ಇದು ಒಂದು ನನಗೆ ಬೇಡವೆಂಬುದಾಗಿ ಸಾಮಾನ್ಯ ವಸನದ ಹೊರಡತಕ್ಕಂಥ ಮಗಳನ್ನು ಕಂಡು, ಮಗಳೇ ಈ ವಯಸ್ಸಿನಲ್ಲಿ ವೈರಾಗ್ಯ ನನಗೆ ಬರಬೇಕಾಗಿತ್ತು, ನೀನು ವಿರಕ್ತಳಾಗಿ ಮಾತು ಹೇಳ್ತಾ ಇದ್ದಿ, ಸಂಪತ್ತು ದೂರ ಮಾಡಿದ ಹಾಗೆ ಮನ

ಆಗಾಗ ವನಕ್ಕೆ ಬಂದು ದರ್ಶನ ಕೊಡಬೇಕು ತಂದೆ ನನಗೆ, ಬರುತ್ತೆ ನಮ್ಮದಾಗಿ ಹೊರಟಿದ್ದಾಳೆ. ಕಣ್ಣೀರ ಕೋಡಿ ಹರಿಯಿತಾದರೂ ಕೂಡ ಸಂಸಾರದಲ್ಲಿ ಸಂಯಮವೇ ಮುಖ್ಯವಾದುದು. ಅಶ್ವಪತಿ ಅದನ್ನು ಮರೆತಿದ್ದ. ಸಾವಿತ್ರಿ ತಪಸ್ವಿ ಜೀವನ ಕಣೆಯಾಗಿದ್ದಾಳೆ. ಒಂದು ವರ್ಷ ಮಾತ್ರ ತನಗೆ ಪತಿ ಆಯುಷ್ಯ ಆಕೆ ತಿಳಿದಿದ್ದಾಳೆ. ಸತ್ಯವಾನನನ್ನ ಚಿತ್ರಾಶ್ವನನ್ನ ಎಡಬಿಡದೆ ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗಿ, ಅವನ ಕೂತಾಗ ನಿಂತಾಗ ನಡೆವಾಗ ನುಡಿವಾಗ ಎಲ್ಲವೂ ಅವನ ಬೆಂಬಲಕ್ಕೆ ಹಿಂದೆ ಮುಂದಿದ್ದು ತನ್ನ ಪತಿಯನ್ನು ಸರ್ವಥಾ ರಕ್ಷಣೆಗೆ ಮನಗೈದಿದ್ದಾಳೆ. ಅಹೋರಾತ್ರಿ ಆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನ್ನ ಆಯುಷ್ಯ, ನನ್ನ ಸರ್ವಸ್ವ, ನನ್ನ ಮಾಂಗಲ್ಯ ಭಾಗ್ಯ ಉಳಿಸು.

ಪಕ್ಷ ಮಾಸಗಳು ಉರುಳಿವೆ, ತಿಂಗಳು 11 ಪತಿ ಸಾವಿಗಷ್ಟೇ ಹತ್ತಿರವಾದ ಎಂಬ ಚಿಂತೆ ಸಾವಿತ್ರಿ ಹೆಚ್ಚುತ್ತಾ ಇದೆ. ಬರೀ 3 ಉಳಿದಿದೆ. ಕಠೋರವಾದಂಥ ಉಪವಾಸದಲ್ಲಿ ಮಗ್ನಳಾಗಿದ್ದಾಳೆ. ಜಪತಪಾದಿಗಳಿಂದ ದೇಹ ಕ್ಷೀಣವಾಗಿದೆ. ತನ್ನ ಆಯುಷ್ಯವನ್ನೇ ಧಾರೆಯಲ್ಲಿಗೆ ಸಿದ್ಧಳಾಗಿದ್ದಾಳೆ. ದಿನಗಳದಂತೆ ಅನುಷ್ಠಾನ ಹೆಚ್ಚುತ್ತಾ ಹೆಚ್ಚುತ್ತಾ ಬರಿಯ 3 ಉಳಿದಿದೆ. ಅಂದು

ಅವಳು ಪ್ರಾರ್ಥನೆ ಕಠಿಣ ವ್ರತ ನಿತ್ಯ ಮಾಂಗಲ್ಯವನ್ನು ಕೊಡತಕ್ಕಂಥ ಸಮಸ್ತ ದೇವದೇವತೆಗಳಿಗಾಗಿ ಹರಕೆ ಅಂದು ಕೊನೆಯ ದಿನ ಮೊದಲ ರಾತ್ರಿ ಜಾಗರಣೆ ಇದ್ದು ನಾಳೆ ನನ್ನ ಮಾಂಗಲ್ಯ ಭಾಗ್ಯ ಕಿತ್ಕೊಂಡು ಹೋಗ್ತಾಳೆ. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾಳೆ.

ಪ್ರಕೃತಿಯನೆಂಬುದಂತೆ ಸೂರ್ಯೋದಯವಾಗಿದೆ. ಪತಿ ಆಯುಷ್ಯದ ಕೊನೆಯ ದಿನ ಚಿಂತಿಸುತ್ತಾಳೆ. ಸತ್ಯವಾನನಿಗೆ ಒಂದು ತಿಳಿಯದು. ಎಂದಿನಂತೆ ಕಾಷ್ಟ ಸಂಗ್ರಹಕ್ಕಾಗಿ ಹೊರಡುವಾಗ ನಾ ಬರುತ್ತೇನೆ ಅಂತ ಹೊರಟಿದ್ದಾಳೆ. ತಡೆದರೂ ಕೇಳದೆ ಆ ಪತಿ ಹಿಂದೆ ಹೊರಟಿದ್ದಾಳೆ. ವನವೈಭವಗಳನ್ನೆಲ್ಲ ವರ್ಣಿಸ್ತಾ ಬರ್ತಾರೆ. ಇದೇಕೆ ನಿನ್ನ ಮುಖ ಬಾಡಿದೆ ಸಾವಿತ್ರಿ? ನೋಡಿದಂಥ ವೈಭವ ಇಲ್ಲಿ

ಬಾಣಿ ನೋಡು ವನವ ವನವಾರ ಬಾಣಿ ನೋಡು ವನವ ವನ. ಆ ಕಪ್ಪಾದ ಮೋಡುಗಳು ನೋಡು, ಆ ಕಡೆ ಬೆಳ್ಳಗಿನ ಮಲ್ಲಿಗೆ ಅಂತಿರತಕ್ಕಂಥ ಮೇಘಂಗಳು ಬಂದದ್ರ ಜೊತೆ ಸೇರ್ತಕ್ಕಂಥದ್ದು ನೋಡು. ಆ ಮೋಡಗಳು ಕಂಡ್ರೆ ಕಾಲ ಯಮನ ವಾಹನದ ಕೋಣಗಳಂತೆ ಕಾಣಿಸುತ್ತದೆ ನನಗೆ. ಎಲ್ಲಿಂದಲೋ ಬಿರುಗಾಳಿ ಬಂದ ಆ ಮೋಡಗಳನ್ನು ಚದುರಿಸುವುದು ಕಂಡ್ರೆ ಮೃತ್ಯುವೇ ಬಂದು ಎಲ್ಲವನ್ನು ನಾಶ ಮಾಡುವಂತೆ ಕಾಣಿಸುತ್ತಿತ್ತು. ಒಂದೊಂದು ಮಾತು ಕೂಡ ತೀವ್ರವಾಗಿ ಇರಿದಂತೆ ಕಾಣಿಸುತ್ತಿತ್ತು ಮನಸ್ಸಿಗೆ. ಯಾವ ವನವರಣ್ಯವೂ ಆಕೆ ಕಿವಿ ಹಿಡಿಸಿತು. ನಳಿತೋಳುಗಳಿಂದ ಪತಿಯನ್ನಡಿಗಡಿಗೆ ಅಪ್ಪಿಕೊಂಡು ಹೇಗೆ ಹೇಳಲಿ ಎಂಬುದಾಗಿ ತಡೆದು ವಿರಳ ವಿರಳ ಶಬ್ದಗಳಿಂದ ಸ್ವಾಮಿನ್ ಕೊಂಚ ವಿಶ್ರಾಂತಿಯಲ್ಲಿರೋಣ. ಇದ್ದಕ್ಕಿದ್ದಂತೆ

ಬೃಹಸ್ಪತಿಯನ್ನೊಪ್ಪಿಕೊಂಡು ತನ್ನ ತೊಡೆಯ ಮೇಲೆ ತಲೆಯಿರಿಸಿ ಮಲಗಿಸಿದ್ದಾಳೆ, ಕೈಯನ್ನು ನೀವುತ್ತಾ ಇದ್ದಾಳೆ. ಮಾಂಗಲ್ಯವನ್ನಾಗಾಗ ಮುಟ್ಟಿ ಮುಟ್ಟಿ ಪ್ರತಿಜ್ಞೆ ಮಾಡ್ತಾ ಇದ್ದಾಳೆ, ನನ್ನ ಸರ್ವಸ್ವ ತ್ಯಾಗ ಮಾಡ್ತೀನಿ, ನನ್ನ ಸ್ವಾಮಿಯನ್ನು ಉಳಿಸಬೇಕು ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾಳೆ. ಇದ್ದಕ್ಕಿದ್ದಂತೆ 72,000 ನಾಡಿಗಳಿಂದ ಪ್ರಾಣ ಚೇತನ ಕಿತ್ತು

ಕೈಕಾಲುಗಳು ಸೆಳೆತ ಪ್ರಾರಂಭವಾಗಿದೆ. ತನ್ನ ಬಳಿಯಲ್ಲಿ ಏನೋ ದೊಡ್ಡ ನೆರಳು ಮೋಡ ಸುಳಿದಂತೆ ಕಾಣಿಸುತ್ತದೆ. ಹೀಗೆ ತಿರುಗಿ ನೋಡ್ತಾ ಇದ್ದಾಳೆ, ಯಾರಿವನು? ಅಚ್ಚರಿಯಿಂದ ಹೀಗೆ ತಿರುಗಿ ನೋಡ್ತಾ ಇರುವಂತೆ

ನಾನು ಯಾರಿಗೂ ಕಾಣಿಸುವವನಲ್ಲ, ನೀ ಪತಿವ್ರತೆ, ನಿನ್ನಲ್ಲಿ ಮಾತು ಮಾತಾಡ್ತೇನೆ. ತಿರುಗಿ ನೋಡ್ತಾ ಇದ್ದಾಳೆ, ನಡುಕು ಉಂಟಾತ್ಮೆಗೆ ಪ್ರಕಾರ.

వశంగతం అంగుష్ట మాత్రం పురుషం నిశ్చకర్చయ వోబలాత్. ಸತ್ಯವಾರಣ ಅಂಗುಷ್ಟ ಮಾತ್ರವಾಗಿರತಕ್ಕಂತಹ ಜೀವಚೇತನವನ್ನ ಪಾಶದಿಂದ ಬದ್ಧವಾಗಿ ಸೆಳೆಯುತ್ತಾ ಇದ್ದ. ಸೆಳೆಯುತ್ತಿರೇ ಪ್ರಾಣವನು ಸತಿ ಬಳಸಿ ಬಿಗಿದ

ಸಾವಲ್ವೇ ಜಗತ್ತಲ್ಲಿ ಅನಿವಾರ್ಯವಾದುದು, ಅದೊಂದೇ ಅಲ್ವೇ ಸತ್ಯ. ಯಮ ಪ್ರಾಣವನ್ನು ಸೆಳೆದೊಯ್ಯುವಾಗ ಪತಿವ್ರತಿಯಾದ ಸಾವಿತ್ರಿ ಜಡ ದೇಹವನ್ನು ತಾನು ಅಲ್ಲೇ ಪತಿಯ ಸನಿಹದಲ್ಲೇ ಇಟ್ಟು ಸ್ವರೂಪ ದೇಹದಿಂದ ಆ ಮಹಾಯೋಗಿನಿ ಪತಿಯ ಪ್ರಾಣವನ್ನು ಬೆನ್ನಟ್ಟುತ್ತಾಳೆ. ಪ್ರಕಾರ ಶರೀರ ಬೇರೆ ಬೇರೆ ಆಗಿದ್ರೂ ಕೂಡ ಆ ಒಂದಾಗಿರತಕ್ಕಂತಹ ಜೀವಾತ್ಮ ಹೊರಟೆ ಜೊತೆ ತನ್ನ ಹಿಂದೆ ಬರತಕ್ಕಂತಹ ಜ್ಯೋತಿರ್ಮಯ ಸ್ವರೂಪದ ಸಾವಿತ್ರಿಯ ಸ್ವರೂಪ ದೇಹವನ್ನು ಕಂಡು ಯಮದೇವರು ಆಶ್ಚರ್ಯ ಪಡ್ತಾರೆ. ಪ್ರಪಂಚದಲ್ಲಿ ಎಲ್ಲೂ ಇಂಥ ಸತಿಪತಿಗಳನ್ನು ಯಮ ಈ ತನಕ ನೋಡಿರಲಿಲ್ಲ. ಆ ಪತಿಯ ಹಿಂದೆ ತನ್ನ ದೇಹವನ್ನತ್ತಿಟ್ಟು ಸ್ವರೂಪ ದೇಹದಿಂದ ಬರತಕ್ಕಂಥ ಸಾವಿತ್ರಿಯನ್ನು ಕಂಡು, ಮಗಳೇ ಸಾವಿತ್ರಿ ಯಾಕೆ ಬರ್ತೀಯಮ್ಮ ನನ್ನ ಜೊತೆಗೆ, ಯಮದೇವನೇ ನನ್ನ ಪತಿ ಎಲ್ಲಿದ್ದಾನೋ ಅಲ್ಲಿ ನಾನು ಇರಬೇಕಾದ ನ್ಯಾಯವಲ್ವೇ. ಯತ್ರ ಮೇ ನೀಯತೆ ಭರ್ತಾ ಸ್ವಯಂ ವಾ ಯತ್ರ ಗಚ್ಚತಿ, ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ನಾನು ಇರಬೇಕಾದ ನ್ಯಾಯ. ಆದ್ದರಿಂದ ಅವನು ಹಿಂದೆ ಬರ್ತಾ ಇದ್ದೇನೆ, ನನ್ನ ಪತಿ ಹಿಂದೆ ನಾನು ಬರೋದ್ರಲ್ಲಿ ತಪ್ಪೇನು? ಅವನಿಗೆ ಯಾವ ಗತಿಯೋ, ಅವನಿಗೆ ಯಾವ ಸ್ಥಾನಮಾನವೋ ಅದೆಲ್ಲ ನನ್ನದಾಗ್ತದೆ. ಯಮದೇವನಂದ, ಬರಬೇಡ ಮಗಳೇ, ಹಾಗಿಲ್ಲ. ಅವನ ಆಯುಷ್ಯ ಇಲ್ಲಿಗೆ ತೀರಿದೆ, ನೀನು ಪೂರ್ಣಾಯುಷ್ಯ ಇರಬೇಕಾದವಳು. ನೀನು ನನ್ನ ಹಿಂದೆ ಬರ್ತಾ ಇದ್ದಿ, ನಿನಗೇನು ಅಪೇಕ್ಷೆ ಇದೆ ಹೇಳು, ಯಾತಕ್ಕೋಸ್ಕರ ಬರ್ತಿ? ನೀ ಏನು ಕೇಳ್ತೀಯೋ ಅದನ್ನು ಕೊಡ್ತೀನಿ, ಬೇಕಾದ ಕೇಳು ಮಗಳು. ಸಾವಿತ್ರಿ ಅಂದಳು, ಬೇಕಾದ ಕೇಳಲೆ? ಹಾ, ನಿನ್ನ ಗಂಡನ ಹೊರತು, ನಿನ್ನ ಪತಿಯ ಪ್ರಾಣದ ಹೊರತು ಬೇರೆ ಯಾವ್ದು ಬೇಕಾದ ಕೇಳ್ಕೊಡ್ತೇನೆ. ಆಕೆಂದಳು, ಯಮಧರ್ಮರಾಜ ಎಂಥ ದಯಾಳು ನೀನು, ನೀನು ಕ್ರೂರನೆಂಬುದಾಗಿ ನಿನ್ನನ್ನು ಕಂಡರೆ ಜನ ಹೆದರುತ್ತಾ ಇದ್ದಾರೆ. ನಿನ್ನ ಹೃದಯ ಎಷ್ಟು ಮೃದುವಾಗಿದೆ ಧರ್ಮರಾಜ. ಚ್ಯುತಃ ಸ್ವರಾಜ್ಯಾತ್ ವನವಾಸಮಾಶ್ರಿತೋ ವಿನಷ್ಟ ಚಕ್ಷುಃ

ನಾನು ಹುಟ್ಟಿದ ಮನೆಯಲ್ಲಿ ನನಗೇನು ಕೊರತೆ ಇಲ್ಲ. ನಾನು ಪತಿಗ್ರಹಕ್ಕೆ ಬಂದವಳು, ನನ್ನ ಮಾವಂದರಿಗೆ ಕಣ್ಣಿಲ್ಲ, ಅವರಿಗೆ ದೃಷ್ಟಿ ಬರುವಂತೆ ಕರುಣಿಸು, ಕಳೆದು ಹೋದ ರಾಜ್ಯವೂ ಮನಳಿ ದೊರಕುವಂತೆ ಮಾಡು. ಓಹೋ, ನಿನಗಾಗಿ ನೀ ಬೇಡ್ತಾ ಇಲ್ಲ ಪತಿವ್ರತಿ, ನಿಸ್ವಾರ್ಥವಾದಂತಹ ನಿನ್ನ ಪ್ರಾರ್ಥನೆ ನಡೆಸಿಕೊಡ್ತೇನೆಂಬುದಾಗಿ ಹಾಗೆ ಆಗಲಿ ಅಂತ ಯಮದೇವರ ಅನುಗ್ರಹ ಮಾಡಿ ನಿನ್ನ ಮಾವಂದರಿಗೆ ಕಣ್ಣು ಬರುತ್ತದೆ, ರಾಜ್ಯ ಮರಳಿ ಸಿಗುತ್ತದೆ, ಸುಖಿಯಾಗಿರುತ್ತೆ, ನೀನು ಹೋಗು ಮಗಳೇ ಹೋಗು. ಅತಿವೇಗದಿಂದ ಶೈಮನೀಪುರಕ್ಕೆ ತನ್ನಾಲಯಕ್ಕೆ ಆ ಸತ್ಯವಾನನ ಪ್ರಾಣವನ್ನು ಸೆಳೆದೊಯ್ತಾ ಇದ್ದಾನೆ ಯಮ. ಮತ್ತೆ ತಿರುಗಿ ನೋಡಿದರೆ ಸಾವಿತ್ರಿಯ ಪರಮಚೇತನ ಹಿಂದೆ ಬರ್ತಾ ಇದೆ, ಹಿಂದೆ ಬರ್ತಾ ಇದೆ. ಯಮದೇವ ನಿಂತು ಕೇಳ್ತಾನೆ, ಮಗಳೇ ಇನ್ನೂ ಯಾಕೆ ಬರ್ತಾ ಇದ್ದೆ, ಇನ್ನೇನು ಆಸೆ ಇದೆ ನಿನಗೆ, ಏನು ಕೇಳಬೇಕು ಅಂತಿದೆ? ಆ ಯಮದೇವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಮತ್ತೇನು ಅಪೇಕ್ಷೆ ನನಗಿಲ್ಲ, ಆದರೆ ನನ್ನ ತಂದೆಗೆ ನಾನೊಬ್ಬಳೆ ಮಗಳು, ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲ ಅಂತಕ್ಕಂತ ಚಿಂತೆ ಇದೆ ನನ್ನ ತಂದೆಗೆ, ಮಕ್ಕಳಿಲ್ಲ ಅಂತ ಸದಾಕಾಲ ಕೊರಗೂ ಕೂಡ ಇದೆ.

पितरस्तु ते शुभे कृते नरामेन नराधिपात्मज। मगळे सावित्री केळ केळ येन, ನನ್ನ ತಂದೆ ಗಂಡು ಮಕ್ಕಳು ಬೇರೆ ಇಲ್ಲ, ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲ, ಅವನಲ್ಲಿ ಯಥೇಷ್ಟ ಸಂತಾನವಾಗಿ ರಾಜ್ಯ ಸುರಕ್ಷಿತವಾಗಲಿ, ನನ್ನ ತವರ ಮನೆಯಲ್ಲೂ ಏನು ಕೊರತೆ ಇರಕೂಡು. ಪ್ರಸನ್ನನಾದಂತಹ ಯಮದೇವ ಮತ್ತಿಳಿಯಪಡಿಸಿದ, ಚಿಂತೆ ಬೇಡ, ನಿನ್ನ ತವರ ಮನೆಯಲ್ಲಿ ಅಪಾರವಾಗಿರತಕ್ಕಂತಹ ಸಂಪತ್ತು, ಸಕಲ ಭೋಗ ಭಾಗ್ಯಗಳು ದೊರಕುವುದರ ಜೊತೆಗೆ ನೂರಾರು ವೀರರು ಧೀರರು ಗುಣವಂತರಾಗಿರತಕ್ಕಂಥ ಪುತ್ರರು ಜನಿಸುತ್ತಾರೆ. ಚಿಂತೆ ಮಾಡಬೇಡ ಮಗಳೇ, ಇನ್ನು ಬಳಲಬೇಡ, ಹೋಗು ಅಂತ ತನ್ನ ವಾಹನವನ್ನು ವೇಗಗೊಳಿಸಿ ಯಮದೇವರ ಅಂತರಿಕ್ಷದಲ್ಲಿ ಹೊರಟು ಹೋಗುವಾಗ ಆ ಮಹಾಪತಿವ್ರತ ಸಾವಿತ್ರಿ ದಿವ್ಯಚೇತನ ಮತ್ತು ಹಿಂದ್ ಬರ್ತಾ ಇದೆ. ಮಹಾಕಾಲನಾದಂತಹ ಶಿವನನ್ನು ಮತ್ತೆ ಮತ್ತೆ ಚಿಂತಿಸುತ್ತಾಳೆ. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾಳು, ತಂದೆ ನೀನು ಆರೋಗ್ಯ ಭಾಗ್ಯ ಸುಖವನ್ನೆಲ್ಲ ಕೊಡತಕ್ಕಂಥವ, ನನ್ನ ಪತಿ ನನಗೆ ಮರಳಿ ಸಿಗುವ ಹಾಗೆ ಮಾಡಬೇಕು ಅಂತ ಚಿಂತಿಸ್ತಾ ಹಿಂದಿಂದ ಬರ್ತಾ ಇರುವಂತೆ ಯಮದೇವರು ತಿರುಗಿ ನೋಡುತ್ತಾಳೆ. ಮಗಳೇ, ಇನ್ನೂ ಬರ್ತಾ ಇದ್ದೆ, ಏನು ಅಪೇಕ್ಷೆ, ಏನು ಬೇಕು ಹೇಳು. ಆಗಂದಳು, ನನಗೇನು ಆಸೆ ಇಲ್ಲ,

0: ನಿತ್ಯ ಸುಮಂಗಲಯನಿಸು. ಸಾವಿತ್ರಿಂದಲು ಯಮದೇವ, ನನ್ನ ಪತಿಗ್ರಹದಲ್ಲೂ ಕೂಡ ಸರ್ವ ಸಂಪತ್ತು ಸಂತಾನಗಳು ಭೋಗಭಾಗ್ಯ ಕರುಣಿಸಿದ್ದಿ. ನಾನು ಹುಟ್ಟಿದ ಮನೆಯಲ್ಲಿ ತಂದೆಯ ಮನೆಯಲ್ಲೂ ಸಾಕಷ್ಟು ವೈಭವ ಕಾಣಿಸ್ತಿ. ಆದ್ರೆ ನನಗೇನು ಕೊಟ್ಟ ಹಾಗಾಯ್ತು? ಬೇಕಾದ ಕೇಳು ನನಗಂದಿದ್ದೀಯಲ್ಲ, ನನಗೂ ಸಂತಾನದ ಆಸೆ ಇದೆ, ನನ್ನ ಕುಲ ಪರಂಪರೆ ಬೆಳೆಯಬೇಕಾಗಿದೆ, ಪುತ್ರವತಿಯಾಗಲಿಲ್ಲ ಎಂಬ ಚಿಂತೆ ನನಗೂ ಇದೆ ಎಂದಾಗ ಆಕೆಯ ಆ ಸದ್ಗುಣ, ನಿಷ್ಠೆ, ಪಾತಿವೃತ್ಯ, ತೇಜಸ್ಸು, ನಿಸ್ವಾರ್ಥತೆ, ನಿಷ್ಕಾಮತೆಗಳನ್ನು ಕಂಡು ಯಮಧರ್ಮರಾಜ ಕೇಳ್ತಾನೆ ಆನಂದದಿಂದ. ಕೇಳ ಮಗಳೇ, ಬೇಕಾದ್ದು ಕೇಳು, ನನ್ನ ನಿತ್ಯ ಸುಮಂಗಲೆಯಾಗಿಸು, ತಥಾಸ್ತು ಅಂದು ಹಾಗೆ ಆಗಲಿ. ತಕ್ಷಣ ಅಂದಳು. ಹಾಗಾದ್ರೆ
1: ಸತ್ಯವಾಹನಗೆ ಪ್ರಾಣವ ಬರಿಸು,
0: ನಾನು ಸುಮಂಗಲೆಯಾಗಬೇಕಾದ್ರೆ

0: ಇದುವರೆಗೂ ನೀವು ಕೇಳಿದ್ದು ಸತಿ ಸಾವಿತ್ರಿ ಹರಿಕತೆ. ಹರಿಕತೆ ವಾಚನ ಮಾಡಿದವರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲಾ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಹೋಗು ಗಜಾನನ.
1: ಕಲ್ಯಾಣ ಬಾಲಕ ಕಲ್ಯಾಣವಾಗಲಿ, ಮೇಲೆ ಕೇಳು
0: ಗಜಾನನ. ನಾನು ಆಡುವ ಶ್ರೀ ಬೀರಲಿಂಗೇಶ್ವರನ ಆಟದಲ್ಲಿ ಯಾವ ತರದ ವಿಘ್ನದ ಗಾಳಿ ಸುಳಿಯಲಾರದಂತ ಅವರವನ್ನು ಕುಡಿಜಿಯ.
1: ಸೇವಕ, ನೀನು ಆಡು ಶ್ರೀ ಬೀರಣ್ಣ ದೇವರ ಆಟದಲ್ಲಿ ಯಾವ ತರದ ವಿಘ್ನದ ಗಾಳಿ ಸುಳಿಯಬಾರದೆಂದು ವರವನ್ನು ಕೊಟ್ಟಿದ್ದೇನೆ ಇಡೀ ಸೇವಕ.
0: ಆಗಲಿಪ್ಪ.
2: ಹೇ ದೇವ ಮಹಾದೇವ, ನಿನ್ನ ಪೂಜದ ಸಕಲ ವಸ್ತು ತಂದು ನಾನು ಸಂತೋಷದಿಂದ ಪೂಜೆಯನ್ನು ಮಾಡಿದ್ದೇನೆ. ಆದರೂ ನನ್ನ ಮನಸ್ಸಿನಲ್ಲಿ ಕಾಶಿಗೆ ಹೋಗಬೇಕೆಂದು ವಿಚಾರ ಬಂದಿದೆ. ಕಾಶಿಗೆ ಹೋದರೆ ಪರಮಾತ್ಮನ ಭಕ್ತಿಯನ್ನು ಯಾರು ಮಾಡುವರು? ಇದು ಸಮಸ್ಯೆ ದೊಡ್ಡದು. ನಾಳಿನ ಪೂಜೆಯಲ್ಲಿ ನಾನು ಪರಮಾತ್ಮನಿಗೆ ವಿಚಾರ ಮಾಡಿ ಕೇಳುತ್ತೇನೆ, ಕಾಶಿಗೆ ಹೋಗುವುದು.
3: ಹೋ ಹೋ, ಭಕ್ತ ಶಿರೋಮಣಿಯಾದಂತ ನಾರಾಯಣನಿ.
2: ಶಂಕರ,
3: ಪ್ರತಿನಿತ್ಯ ಆಗುವ ಪೂಜೆವೂ ವಿಂದೇಕವಾಗಲಿಲ್ಲ ನಾರಾಯಣ. ನಿನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ನಡೆದಿರುವುದು ಬೇಗನೆ ತಿಳಿಸು ನಾರಾಯಣ.
2: ನಾನು ಕಾಶಿಗೆ ಹೋಗಬೇಕೆಂದು ವಿಚಾರ ಮಾಡಿದ್ದೆ ಪರಮಾತ್ಮ. ನಾನು ಕಾಶಿಗೆ ಹೋದರೆ ನಿನ್ನ ಪೂಜೆಯನ್ನು ಯಾರು ಮಾಡುವರು? ಯಾರಿಗೆ ಹಚ್ಚಬೇಕೆಂದು ನಾನು ಗೂಢ ವಿಚಾರದಲ್ಲಿ ನಿನ್ನ ಪೂಜೆ ಮಾಡುತ್ತಿದ್ದ ಪರಮಾತ್ಮ.
3: ಹೋ ಹೋ ನಾರಾಯಣನ್, ನೀನು ಕಾಶಿಗೆ ಹೋಗೋದಕ್ಕೆ ಚಿಂತೆಯನ್ನ ಮಾಡಬೇಡ. ನಿನ್ನ ತಂಗಿಯಾದ ಸೂರಮ್ಮದೇವನು ಬ್ರಹ್ಮದೇವನಿಗೆ ಕೊಟ್ಟು ಆತನ ಲಗ್ನವನ್ನ ಮಾಡಿಸಿ ಆತನ ತಂದೆ ನನ್ನ ಪೂಜಕ್ಕೆ ನೇಮಿಸಿ ನೀನು ಸಂತೋಷದಿಂದ ಕಾಶಿ ಯಾತ್ರೆ ಮಾಡಿ ಬಾ. ತಿಳಿತೆ ನಾರಾಯಣ.
2: ಶಂಕರ,
3: ನಾರಾಯಣ,
2: ಈಗ ನನಗೆ ಸಂತೋಷವಾಯಿತು ಪರಮಾತ್ಮ. ನಾನು ಮನೆಗೆ ಹೋಗಿ ಮಡದಿಗೆ ವಿಷಯವನ್ನು ತಿಳಿಸಿ ಲಗ್ನವನ್ನು ಮಾಡಿ ತಮ್ಮ ಪೂಜಕ್ಕೆ ಬ್ರಹ್ಮದೇವನನ್ನು ನೇಮಿಸಿ ನಾನು ಕಾಶಿಗೆ ಹೋಗಿ ಬರುತ್ತೇನೆ. ಶಂಕರ, ಆಶೀರ್ವಾದ ಮಾಡು ಪರಮಾತ್ಮ.
3: ತಥಾಸ್ತು ನಾರಾಯಣ, ಹೋಗಿ ಬಾ.
2: ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿ, ಈಗ ನೀನು ತಡ ಮಾಡಬೇಡ. ಶೂರಮ್ಮ ದೇವಿಯನ್ನು ಕರೆಸಿ, ಬಡಜಿಯನ್ನು ಕರೆಸಿ, ಲಗ್ನದ ಸಿದ್ಧತೆಯನ್ನು ತಯಾರು ಮಾಡು ಪ್ರಾಣ ಸುಂದರಿ.
4: ಆಗಲಿ ಪಿತೃದೇವ. ತಮ್ಮ ಬ್ರಹ್ಮದೇವ.
5: ಏನಮ್ಮ,
4: ನೀನೇ ಬರಪ್ಪ.
5: ಆಗಲಮ್ಮ, ನಾನಾದ್ರೂ ಬರ್ತೇನೆ.
4: ತಂಗಿ ಸೂರಮ್ಮ ದೇವಿ.
6: ಏನಮ್ಮ,
4: ನೀನೇ ಬರಮ್ಮ.
6: ಆಗಲಮ್ಮ, ನಾನಾದ್ರೂ ಬಂದಿದ್ದೇನೆ.
4: ಕಲ್ಲವಕ್ಕ ಮಲ್ಲವಕ್ಕ.
1: ಏನಮ್ಮ,
4: ಸೂರಮ್ಮ ದೇವಸ್ಥಾನ ಹತ್ರ ನೀವಾರು ಬರ್ರಿ ನೋಡ.
1: ಆಗಲಮ್ಮ ಬಂದೆವು.
4: ಅಪ್ಪ ಬಿಡ್ಜಿ ಅಣ್ಣ.
7: ಏನಮ್ಮ,
4: ನೀನಾದ್ರು ಬರಪ್ಪ.
7: ನಾನಾದ್ರೂ ಬಂದೆನಮ್ಮ, ಬಂದೆನಮ್ಮ, ಬಂದೆನಮ್ಮ.

0: ಅಪ್ಪ ಬ್ರಹ್ಮದೇವ, ಹೂಮಾಲೆಯನ್ನು ನಿಮ್ಮ ಸತಿಯವರು ಕೊರಳಲ್ಲಿದ್ದಾರೆ ಸರಿ.
1: ಆಗಲಿ ಬಿಡಿಜಣ್ಣ.
0: ಅಮ್ಮ ಸುರಮ್ಮದೇವಿ.
2: ಏನ ಬಿಡಿಜಣ್ಣ?
0: ಈ ಪೂಮಾಲೆಯನ್ನು ನಿಮ್ಮ ಪತಿದೇವರು ಕೊರಳಲ್ಲಿದ್ದಾರೆ ಸರಿ. ಆ ತಾರ ಬಲಂತು ದೇವಾ, ಚಂದ್ರ ಬಲಂತು ದೇವಾ. ಏನಮ್ಮ ನೀಲಲೋಚನೆ ದೇವಿ, ಅಕ್ಷತಾದ್ರು ಎಲ್ಲರಿಗೆ ಕೊಡಮ್ಮ.
2: ಆಗಲಿ ಬಿಡಿಜಣ್ಣ.
0: ಆ ಸೂರ ಬಲಂತು ದೇವಾ, ಸುಮೂರ್ತ ಸಾವಧಾನ ಕ್ಷತ ಸಮಯಪ. ಬಗಿರ್ ಬಗಿರ್ ಬಗಿರ್ ಬಗಿರ್ ಬಗಿರ್ ಪಾ ಬ್ರಹ್ಮದೇವ.
1: ಏನು ಬಡಿಜಣ್ಣ?
0: ನಿಮ್ಮ ಸತ್ಯವ್ರ ಹೆಸರು ಹೇಳಕ್ಕೆ ಬೇಕು ನೋಡಪ್ಪ.
1: ಆಗಲಿ ಬಡಿಜಣ್ಣ, ಹೆಸರಾದ್ರೂ ಹೇಳ್ತೇನೆ ಕೇಳು. 10 ರೂಪಾಯಿ ಸೀರಿ ಮುತ್ತಿನ ಉಡಕ್ಕಿ, ಮುತ್ತಿನ ದಂಡೆಗಡೆ ಅವನು ಮುತ್ತಾಯ್ ತನಕ ಹೋಗ್ತಾಳ ಸೂರಮ್ಮದೇವಿ ನೋಡು ಬಡಿಜಣ್ಣ.
0: ಸೂರಮ್ಮದೇವಿ?
2: ಏನು ಬಡಿಜಣ್ಣ?
0: ನಿಮ್ಮ ಪತಿದೇವ್ರ ಹೆಸರು ಹೇಳಕ್ಕೆ ಬೇಕು ನೋಡಮ್ಮ.
2: ಹೋಮದ ಕಂಬಳಿಯನ್ನು ಹೊತ್ತು, ನೇಮದ ಬೆತ್ತವನ್ನು ಹಿಡಿದು, ಹಾಲ ಸಮುದ್ರ, ಕೀಲ ಸಮುದ್ರ, ಸತ್ಯಾಳ ಸಮುದ್ರದ ದಾಟಿ ಜಂಬು ಬೆಟ್ಟದಲ್ಲಿರುವ ಹೂಕಾಯನ್ನು ತಂದು
0: ತಂದು
2: ಆ ಪರಮಾತ್ಮನ ಪೂಜೆ ಮಾಡುವಂತ
0: ಮಾಡುವಂತ
2: ಬ್ರಹ್ಮದೇವ ಬ್ರಹ್ಮದೇವ ಅನ್ನುತ್ತಾರೆ ನೋಡು.
0: ಆಗಲಮ್ಮ ಆಗಲಿ ಸಂತೋಷ. ಏನಮ್ಮ ನೀಲಲೋಚನೆ ದೇವಿ?
2: ಏನು ಬಿಡಿಜಣ್ಣ?
0: ನನ್ನ ದಕ್ಷಿಣ ಕೊಟ್ಟು ಬಿಡಮ್ಮ, ನಾನು ಹೋಗಿ ಬರುತ್ತೇನೆ.
2: ನಿನ್ ದಕ್ಷಿಣ ತೆಗೆದುಕೊಂಡು ಹೋಗಿ ಬರ್ರಿ ಬಿಡಿಜಣ್ಣ.
0: ಹೋಗಿ ಬರುತ್ತೇನೆ.
3: ಬ್ರಹ್ಮದೇವ
1: ಮಾವನವರೇ,
3: ನೀನು ಹಾಮದ ಕಂಬಳಿ ನೇಮದ ಬೆತ್ತ ಭಂಡಾರ ಭರಣಿ ಹೂವಿನ ದುರುಡಿ ಸಿತಾಳ ಬಿಂದಿಗೆಯನ್ನು ತೆಗೆದುಕೊಂಡು ಹಾಲ ಸಮುದ್ರ ಕೀಲು ಸಮುದ್ರ ಸಪ್ಪಾಳ ಸಮುದ್ರ ಹೂವ ತಂದು ಪರಮಾತ್ಮನ ಪೂಜವನ್ನು ಮಾಡಬೇಕು. ನಾನು ಕಾಶಿಗೆ ಹೋಗಿ ಬರುತ್ತೇನೆ, ತಿಳಿಯುತ್ತೆ ಬ್ರಹ್ಮದೇವ?
1: ಆಗಲಿ ಮಾವನವರೇ, ಈಗ ನಾನು ತಡ ಮಾಡದೆ ಪರಶಿವನ ಪೂಜಕ್ಕೆ ಹೋಗುತ್ತೇನೆ.

0: ಓಹೋ ಬ್ರಹ್ಮದೇವ
1: ಶಂಕರ,
0: ನಾರಾಯಣನು 12 ವರ್ಷ ಸೇವೆ ಮಾಡಿದರೂ ಇದೇ ಸೇವೆ ಮಾಡಿರುವನು. ಈ ಸೇವೆವು ನನಗೆ ವೈದ್ಯವಿಲ್ಲ. ನೀನು ಆಲ ಸಮುದ್ರ ಕೀಲ ಸಮುದ್ರ ಸಪ್ತಾಳ ಸಮುದ್ರ ಚಿಕ್ಕವಾಗಿ ಜಂಬ ಬೆಟ್ಟದಲ್ಲಿ ರೂಕಾಯಿಯನ್ನು ತಂದು ನನ್ನ ಪೂಜೆ ಮಾಡುದಿದ್ದರೆ ಮಾಡು, ಇಲ್ಲದಿದ್ದರೆ ನೀನು ನಿನ್ನ ಮನೆಗೆ ಹೋಗು, ನಾನು ನನ್ನ ಗುಡಿಯಲ್ಲಿ ಇರ್ತೇನೆ. ತಿಳಿತೆ ಬ್ರಹ್ಮದೇವ.
1: ಶಂಕರ ಪರಮೇಶ್ವರ, ತಾಯಿ ತಂದಿ ಪುಣ್ಯರಲಿ, ಮ್ಯಾಲ ನಿಮ್ಮ ದಯ ಇದ್ದರೆ ಹಾಲ ಸಮುದ್ರ ಕೀಲ ಸಮುದ್ರ ಸಪ್ಯಾಳ ಸಮುದ್ರ ಜಂಬು ಬೆಟ್ಟದಲ್ಲಿರುವ ಹೂಕಾಯನ್ನು ತಂದು ಸಂಜೆಯನ್ನು ಸೇವೆ ತೆಗೆದುಕೊಂಡರೆ ಮುಂಜಾನೆ ಪೂಜೆಗೆ ತಂದು ಭಕ್ತಿ ಮಾಡುತ್ತೇನೆ ಪರಮಾತ್ಮ. ಇದಕ್ಕೆ ತಮ್ಮ ಆಶೀರ್ವಾದ ಮಾಡಬೇಕು.
0: ತಥಾಸ್ತು ಬ್ರಹ್ಮದೇವ. ಹೋಗಿದ
1: ಗುರು ಹೇಳಿದಂತೆ ಈಗ ನಾನು ಹಾಲ ಸಮುದ್ರ ಕೀಲ ಸಮುದ್ರ ಸಪ್ಯಾಳ ಸಮುದ್ರ ಜಂಬು ಬೆಟ್ಟದಲ್ಲಿ ಬಂದಂತೆ ಆಯಿತು. ಈಗ ನಾನು ಹೂವಿನ ಬಣ್ಣದಲ್ಲಿ ಹೋಗುತ್ತೇನೆ. ಹೋಹೋ, ಏನು ಸುವಾಸಿಕ, ಏನು ಮಕರಂದ! ರಾಯ್ ಚೆಂಡುವ, ಚಿಟ್ಟು ಚೆಂಡುವ, ಗುಲಾಬದ ಹೂವ, ಗುರುವಾಸದ ಹೂವ, ಕೇಸರಿಯ ಖ್ಯಾದಿಗಿ, ನೀರನ ಮಲ್ಲಿಗಿ, 10 ಹೂವ ಒದ್ದಿ ಭರಣಿ ತುಂಬಿದ್ದೇನೆ. ಈಗ ನಾನು ತಡ ಮಾಡದೆ ಪರಶಿವನ ಪೂಜೆಗೆ ಹೋಗುತ್ತೇನೆ.

0: ಓಹೋ, ಶಾಂತ ಭಕ್ತಿಭಾವದ ಪೂಜವಿದು ಬ್ರಹ್ಮದೇವನ ಪೂಜವು. ನಾರಾಯಣನು ಅನ್ನು 12-24 ವರ್ಷ ಸೇವೆ ಮಾಡಿದರೂ ನಾರಾಯಣನ ಸೇವೆವು ನನಗೆ ವ್ಯಗ್ಯವಾಗಲಿಲ್ಲ. ಬ್ರಹ್ಮದೇವನ ಪೂಜವು ಪವಿತ್ರ ಪೂಜೆ ಆಗಿರುವುದು. ಇನ್ನ ಮೇಲೆ ನನ್ನ ಪೂಜವು ಬ್ರಹ್ಮದೇವನೇ ಮಾಡಲಿ. ಸೇವಕನಿಗೆ ತಿಳಿಸಿ ಆಜ್ಞೆಯನ್ನ ಮಾಡಿ ನಾರಾಯಣನನ್ನ ಒಳಗೆ ಬರಕೂಡದಂತೆ ಮಾಡುತ್ತೇನೆ. ಓಹೋ ಸೇವಕ,
1: ನಮೋ ನಮೋ ಶಂಕರ.
0: ನಾರಾಯಣನನ್ನ ಒಳಗೆ ಬರಕೂಡದಂತೆ ನನ್ನ ಆಜ್ಞೆಯನ್ನ ಮಾಡಬೇಕು ಸೇವಕ.
1: ಆಗಲಿ ಶಂಕರ.
2: ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿ.
1: ಏನು ದೇವ?
2: ನಾವು ಕಾಶಿ ಯಾತ್ರದಲ್ಲಿ ಬಾಳಿದಾನ, ಕಬ್ಬದಾನ, ಅನ್ನದಾನ, ವಸ್ತ್ರದಾನವನ್ನು ಮುಗಿಸಿಕೊಂಡು ತಿರುಗಿ ಬಂದೆವು. ಇನ್ನ ಮೇಲೆ ಪರಮಾತ್ಮನ ಪೂಜ್ಯಕ್ಕೆ ಹೋಗಿ ಬರುತ್ತೀನಿ ಪ್ರಾಣ ಸುಂದರಿ.
1: ಪತಿದೇವ ಸಂತೋಷದಿಂದ ಹೋಗಿ ಆ ಶಿವನ ದರ್ಶನ ತೆಗೆದುಕೊಂಡ ಬರಿ ಪತಿದೇವ.
2: ಆಗಲಿ ಪ್ರಾಣ ಪ್ರಿಯಳೇ. ಅಹೋ ಏನು ಚಮತ್ಕಾರವಿದು! ಕೈಲಾಸವಾಸವು ಮಕರಂದ ಹಿಡಿದಿರುವುದೇ. ನನ್ನಕ್ಕಿಂತಲೂ ಆ ಪಂಚ ಬ್ರಹ್ಮನ ಸೇವಿನಿ ಶ್ರೇಷ್ಠವಾದಂತೆ ಕಾಣುತ್ತದೆ. ಬ್ರಹ್ಮದೇವ, ಈಗ ನಾನು ಪರಮಾತ್ಮನಿಗೆ ಸುಳ್ಳವನ್ನು ಹೇಳಿ ಪಂಚ ಬ್ರಹ್ಮನ ಸೇವೆಯನ್ನು ಬಿಡಿಸುತ್ತಿದ್ದರೆ ನಾರಾಯಣನೇ ಅಲ್ಲ, ತಡಮಾಡಲಿ ಹೋಗುತ್ತೇನೆ ಪರಶಿವನ ಬೆಟ್ಟಿಗೆ.
3: ನಾರಾಯಣ ಗೌಡರೇ, ನಿಮಗೆ ಒಳಗೆ ಹೋಗಲಕ್ಕೆ ಅಪ್ಪಣಿಲ್ಲ. ಏಕಲ್ಲರ ಶಂಕರನ ಆಜ್ಞೆಯಾಗಿರುತ್ತದೆ.
2: ನಾನು ಕಾಶಿ ಯಾತ್ರವನ್ನು ಮಾಡಿಕೊಂಡು ಬಂದಿರುವೆನು, ಅಲ್ಲಿಂದ 3 ಮಾತು ತಂದಿರುವೆನು. ಈ ಪರಮಾತ್ಮನಿಗೆ ನಾ ತಿಳಿಸೋದಕ್ಕೆ ಬಂದಿರುವೆನು. ನೀನು ನನಗೆ ಒಳಗೆ ಬಿಡಬೇಕು ಸೇವಕ.
1: ಕೇಳ್ಕೊಬರ್ತೀರಿ, ಕೇಳ್ಕೊಬರ್ತೀರಿಪ್ಪ. ನಮಸ್ಕಾರಿಪ್ಪ ಗೌಡ, ಕೇಳ್ಕೊಬರ್ತೀನಿ.
2: ತಡಮಾಡಲಿ ಕೇಳಿಕೊಂಡು
1: ತಡಮಾಡಲಿ. ನಮಸ್ಕಾರಿಪ್ಪ. ನಮಸ್ಕಾರಿ. ನಮೋ ನಮೋ ಶಂಕರ.
0: ತಥಾಸ್ತವಾಗಲಿ ಸೇವಕ, ಮೇಲೆ ಕೇಳು.
1: ಶಂಕರ
0: ಸೇವಕ,
1: ನಾರಾಯಣವರು ಗೌಡರು ಕಾಶಿಯಲ್ಲಿ ಕಬ್ಬದಾನ, ಅನ್ನದಾನ, ವಸ್ತ್ರದಾನ ಎಲ್ಲ ಮಾಡಿಕೊಂಡು ಬಂದಿರುವರಂತೆ. ಅಲ್ಲಿಂದ 3 ಮಾತು ತಂದಿರುವರು. ತಮ್ಮ ಅಪ್ಪಣೆ ಆದರೆ ಒಳಗೆ ಬಿಡುತ್ತೇನೆ ಭಗವಂತ.
0: ನಾರಾಯಣನನ್ನು ಒಳಗೆ ಬರಮಾಡುವಂತನಾಗು ಸೇವಕ.
1: ಆಗಲಿ ಭಗವಂತ. ಓ ನಾರಾಯಣ ಗೌಡರೇ, ಶಂಕರನ ಆಜ್ಞೆಗಿರುತ್ತದೆ, ಒಳಗೆ ಹೋಗರಿ.
2: ನಮೋ ನಮೋ ಶಂಕರ.
0: ತಥಾಸ್ತವಾಗಲಿ ನಾರಾಯಣ, ಮೇಲೆ ಕೇಳು.
2: ನಾನು ಕಾಶಿ ಯಾತ್ರವನ್ನು ಮಾಡಿಕೊಂಡು ಬಂದಿರುವೆನು, ಅಲ್ಲಿಂದ 3 ಮಾತು ತಂದಿರುವೆನು.
0: ನೀನ ಕಾಶಿಯಿಂದ ತಂದಿರುವ 3 ಮಾತವು ಯಾವಿರುವು ಬೇಗನೆ ತಿಳಿಸು ನಾರಾಯಣ.
2: ಮುಂಜಾನೆ ಅದು ಒಟ್ಟಿದ ಕುಳುಬಾನು ನೋಡಬಾರದು, ಸಿಡಿ ಹೈದ ಗಿಡವನ್ನು ನೋಡಬಾರದು. ನೀನು ಈ ಹುಟ್ಟ ಬಂಜಿ ಕೈಲೆ ಮುಟ್ಟಿ ಸೇವಾ ತೆಗೆದುಕೊಳ್ಳಬಾರದು. ಇವೇನನ್ನು 3 ಮಾತು ಶಂಕರ?
0: ಓಹೋ ನಾರಾಯಣನೇ.
2: ಶಂಕರ,
0: ಇನ್ನ ಮುಂದೆ ಆತನ ಕಡೆಯಿಂದ ಪೂಜೆಗೊಳ್ಳುವುದಿಲ್ಲ, ಇನ್ನ ಮೇಲೆ ನನ್ನ ಪೂಜೆವು ನೀನೇ ಮಾಡಬೇಕು ನಾರಾಯಣ.
2: ಆಗಲಿ ಶಂಕರ.
4: ದಿನಾಲು ಚಂದ್ರನ ಕಿರಣ ನಿಂತಿರುವ ಮುಖದ ಕಳಿವು ಇವತ್ತಿನ ದಿವಸ ಬಾಡಿದ ಕಾರಣವೇನು ಪತಿನಾಥ? ಯಾರೇನು ಅಂದಿರುವರು, ಯಾರೇನು ಆಡಿರುವರು, ಬೇಗ ಬೇಗನೆ ತಿಳಿಸರಿ ಪ್ರಾಣನಾಥ.
5: ಪ್ರಿಯಳೇ
4: ಪತಿನಾಥ,
5: ನಿಮ್ಮಣ್ಣನಾದ ನಾರಾಯಣನು ಪರಮಾತ್ಮನ ಮುಂದೆ ಬಂಜಿಯಿಂದ ಸೇವೆ ತೆಗೆದುಕೊಳ್ಳಬಾರದೆಂದು ಹೇಳಿದನು. ಅದಕ್ಕೆ ಪರಶಿವನು ಒಪ್ಪಿರ್ತಾನೆ. ಇದನ್ನು ಕೇಳಿ ಭೂಮಿಯ ಮೇಲೆ ಬದುಕಬಾರದು ಎಂದು ಆಗಿದೆ. ಪ್ರಿಯಳೇ ಬದುಕಬಾರದು ಎಂದು ಆಗಿದೆ
4: ಪತಿನಾಥ.
5: ಪ್ರಿಯಳೇ,
4: ಆ ಭಗವಂತ ನಮಗೆ ಸ್ವತಿಪತಿಗೆ ಮಕ್ಕಳು ಕೊಟ್ಟಿದರೆ ನನ್ನಣ್ಣ ನಮಗೆ ಅನ್ನುವ ಕಿಮ್ಮತ್ತವೇನು ಪತಿನಾಥ? ಕಿಮ್ಮತ್ತವೇನು ಪತಿನಾಥ?
5: ಪ್ರಿಯಳೇ,
4: ತಮ್ಮಂತವರು ಇಟ್ಟೇ ಮಾತಿಗೆ ಚಿಂತಿಸಿ ಕುಳಿತರೆ ನನ್ನಂತ ಹೆಣ್ಣ ಬಾರಿಗೆ ಗತಿಯೇನು ಆಗುವುದು ಪ್ರಾಣನಾಥ? ಗತಿಯೇನು ಆಗುವುದು ಪತಿನಾಥ?
5: ಪ್ರಿಯಳೇ,
4: ನಾನು ಈಗಲ್ಲೇ ಮುತ್ತಿನ ಅರ್ಥ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಲ್ಲಿ ಮಗ ನಿಂತು ಕಠೋರವಾದ ಭಕ್ತಿಯನ್ನು ಮಾಡಿ ಮಕ್ಕಳ ಪುತ್ರ ಸಂತಾನನ್ನು ಪಡೆದುಕೊಂಡು ಬರುವೆನು. ತಮ್ಮ ಉತ್ಸಾಹ ಏನಿರುವುದು ಏನಿಲ್ಲ ಬೇಗನೆ ತಿಳಿಸ್ರಿ ಪ್ರಾಣನಾಥ.
5: ಪ್ರಿಯಳೇ
4: ಪತಿನಾಥ,
5: ನಿನಗೆ ಮಂಗಲವಾಗಲಿ, ಹೋಗಿ ಬಾ ಪ್ರಿಯಳೇ.

0: ದಯಾನಿಧಿ ಕರುಣಾಕರ, ಬೇಗನೆ ಬಂದು ಪುತ್ರ ಸಂತಾನನ್ನು ಕೊಟ್ಟು ಎನ್ನಿಗೆ ದಯಾಪಾಲ ಶ್ರೀ ಶಂಕರ.
1: ನನ್ನನ್ನು ಕಾಪಾಡುವೇನು ಶಂಕರ, ನನ್ನನ್ನು ಕಾಪಾಡುವೇನಪ್ಪ.
0: ಶಂಕರ ಪರಮೇಶ್ವರ, ನೀನು ಬರದಿದ್ದರೆ ಇದೇ ನಿನ್ನ ಲಿಂಗಕ್ಕೆ ಹಾಯ್ದು ನನ್ನ ಪ್ರಾಣನ್ನು ಕಳೆದುಕೊಳ್ಳುತ್ತೇನೆ. ಜೈ ಶಂಕರ.
2: ಅಮ್ಮ ಸೂರಮ್ಮ.
0: ಶಂಕರ,
2: ನನ್ನನ್ನು ನೆನೆಸಿದ ಕಾರಣ ಏನು ಸೂರಮ್ಮ ದೇವಿ?
0: ಎನ್ನಗೆ ಮಕ್ಕಳು ಬೇಕಾಗಿರುವುದು, ಬೇಗನೆ ಪುತ್ರ ಸಂತಾನನ್ನು ಕೊಟ್ಟು ಎನ್ನಗೆ ದಯಾಪಾಲ ಶ್ರೀ ಶಂಕರ.
2: ಅಮ್ಮ ಸೂರಮ್ಮ.
0: ಶಂಕರ,
2: ಹೀಗಲ್ಲಿ ಮಕ್ಕಳಮ್ಮ.
0: ಏನು?
2: ನಿನ್ನ ಗಂಡನಿಗೆ ಫಲವಿಲ್ಲ, ನಿನಗೆ ಮಕ್ಕಳ ಇರುವುದಿಲ್ಲ.
0: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಇದೇನು ವಿಚಿತ್ರ? ಸರ್ವ ಜಗತ್ತವೇ ತಮ್ಮಲ್ಲೇ ಅಡಕಾಗಿರುವುದು. ಹುಟ್ಟಿಸಲು ಬಲ್ಲಿ, ಕೊಲ್ಲಲು ಬಲ್ಲಿ, ಅದನ್ನು ನಾನೇನು ಹೇಳಲಿ ಶಂಕರ? ನಾನು ಪುತ್ರ ಸಂತಾನ ಒಂದೇ ಬಿಡುತ್ತೇನೆ. ನೀವು ಮಕ್ಕಳವರೂ ಪ್ರಸಾದ ಕೊಡದಿದ್ದರೆ ತಮ್ಮ ಪಾದ ಮೇಲೆ ಬಿದ್ದು ನನ್ನ ಪ್ರಾಣನ್ನು ಕಳೆದುಕೊಳ್ಳುತ್ತೇನೆ.
2: ಅಮ್ಮ ಸೂರಮ್ಮ.
0: ಶಂಕರ,
2: ನೀನು ಬೇಡುವ ಮಕ್ಕಳವರ ಪ್ರಸಾದವನ್ನು ಬಿಟ್ಟು ಮತ್ತೇನು ಬೇರೆ ಇದ್ದರೆ ಬೇಡುವು, ತಕ್ಷಣದಲ್ಲಿ ಕೊಟ್ಟು ಕಳಿಸುತ್ತೇನೆ. ಏಕೆಂದರೆ ನಿನ್ನ ದೈವದಲ್ಲಿ ಮಕ್ಕಳು ಇರುವುದಿಲ್ಲ, ಆದ ಕಾರಣ ನಾನು ಕೊಡಲಿಕ್ಕೆ ಬರುವುದಿಲ್ಲ. ಬಂದ ದಾರಿ ಹಿಡಿದ ಸುಮ್ಮನೆ ಹೊರಟು ಹೋಗಿಬಿಡಮ್ಮ ಸೂರಮ್ಮ ದೇವಿ ಪುಣ್ಯತಾಯಿ.
0: ಅಯ್ಯೋ ಶಂಕರ, ಮರಳಿ ಹೋಗಿ ಬಂದಿತ್ತ ಮುಖವು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಪಾದ ಮೇಲೆ ಬಿದ್ದು ನನ್ನ ಪ್ರಾಣನ ಕಳೆದುಕೊಳ್ಳುತ್ತೇನೆ. ಜೈ ಶಂಕರ.
2: ಸೂರಮ್ಮ ಸ್ವಲ್ಪ ಸಮಾಧಾನವಾಗಮ್ಮ. ಓಹೋ, ಸೂರಮ್ಮ ದೇವಿಯನ್ನ ಮುಂದೆ ಆಟ ಮಾಡುತ್ತಿರುವಳು, ಪ್ರಾಣ ಕೊಡಲಿಕ್ಕೆ ಕೂಡ ಸಿದ್ಧಳಾಗಿರುವಳು. ಇದಕ್ಕೆ ನಾನು ಏನು ವಿಚಾರ ಮಾಡಲಿ? ಹೌದು, ಯಮ್ಯವಟ್ಟಿ ಯಮರಾಯನದ ಮಗನು ಕೊನೆ ಸೂರ ದೈತ್ಯನು ಮೂರ ಲೋಕದಲ್ಲಿ ಮೀರಿ ನಿಂತಿರುವನು. ದೇವದೇವತೆಗಳಿಗೆಲ್ಲ ದಾಳಿ ತಂದಿರುವನು, ಕೆಟ್ಟು ಓಡಿಸಿರುವನು. ಆಗಲಿ, ಈಗ ನನ್ನ ಅರ್ಧ ದೇಹವನ್ನು ತಾಳಿ ಸೂರಮ್ಮ ದೇವಿಯ ಗರ್ಭದಲ್ಲಿ ಜನಿಸಿ ಕೋಣೇಶೂರ್ನ ಮರ್ದನವನ್ನ ಮಾಡಲೇಬೇಕು, ಸೂರಮ್ಮ ದೇವಿಗೆ ಕಾರಿಕವರ ಪ್ರಸಾದವನ್ನ ಕೊಡಲೇಬೇಕು. ಅಮ್ಮ ಸೂರಮ್ಮ ದೇವಿ.
0: ಶಂಕರ,
2: ನೀನ ಬೇಡುವ ಮಕ್ಕಳವರ ಪ್ರಸಾದವನ್ನ ಕೊಡುತ್ತೇನೆ, ತೆಗೆದುಕೊಳ್ಳಮ್ಮ ಸೂರಮ್ಮ ದೇವಿ.
0: ಧನ್ಯ ಪರಮಾತ್ಮ, ಧನ್ಯಳಾದನು.
2: ನೀನು ಇಲ್ಲಿಂದ ಮನೆಗೆ ಹೋದ ಬಳಿಕ ಜಗಲಿ ಮೇಲೆ ಜ್ಯೋತಿಯನ್ನ ಚೇನನ ಲಿಂಗ ಪೂಜೆಯನ್ನ ಮಾಡಿ ನಾನು ಕೊಟ್ಟಿರುವ ಕಾರಿಕವರ ಪ್ರಸಾದವನ್ನ ಸ್ವೀಕಾರ ಮಾಡಿದರೆ ಸೂರ್ಯಕಿರಣಂತ ಮಗು ಜನಿಸೋನಮ್ಮ ಸೂರಮ್ಮ ದೇವಿ.
0: ಆಗಲಿ ಶಂಕರ, ನಾನಿನ್ನ ಹೋಗಿ ಬರುತ್ತೇನೆ.
2: ತಥಾಸ್ತು ಸೂರಮ್ಮ ದೇವಿ, ಹೋಗಿ ಬಾ.
0: ಪತಿನಾಥ.
3: ಪ್ರಿಯಳೇ,
0: ತಮ್ಮ ವಚನದಂತೆ ಪುತ್ರ ಸಂತಾನನು ಪಡೆದುಕೊಂಡು ಬಂದಿರುವೆನು. ಆ ಬರುವಾಗ ಪರಮಾತ್ಮನು ಒಂದೇ ಒಂದು ಶಬ್ದ ನುಡಿದಿರುವನೇ ಪತಿನಾಥ, ನುಡಿದಿರುವನೇ.
3: ಅದ್ಯಾವ ಶಬ್ದ ಪ್ರಿಯಳೇ?
0: ಪತಿನಾಥ.
3: ಪ್ರಿಯಳೇ,
0: ನೀವಿಬ್ಬರು ಸ್ವತಿಪತಿ ಕೂಡಿ ಜಗಲಿ ಮೇಲೆ ಜೋಡೆಡ ದಿವ್ಯನ್ನು ಹಚ್ಚಿ ಆ ಪರಮಾತ್ಮನ ಪೂಜೆಯನ್ನು ಮಾಡಿ ಮಂತ್ರದ ಮೇಲೆ ಕುಳಿತುಕೊಂಡು ನಾನು ಕೊಟ್ಟ ಕಾರಿಕವರು ಪ್ರಸಾದನ್ನು ಸ್ವೀಕಾರ ಮಾಡಿಸಿದರೆ ಸೂರ್ಯ ಕಿರಣದಂತ ಮಗ ಜನಿಸುವುದೊಂದು ನುಡಿದಿರುವನೇ ಪತಿನಾಥ. ತೆಗೆದುಕೊಳ್ಳರಿ ಆ ಭಗವಂತ ಕೊಟ್ಟ ಕಾರಿಕವರು ಪ್ರಸಾದನ್ನು.
3: ತೆಗೆದುಕೊಂಡನು ಪರಮಾತ್ಮ ಕೊಟ್ಟ ಕಾರಿಕವರ ಪ್ರಸಾದವನ್ನು. ನನಗೂ ಸಂತೋಷವಾಯಿತು ಪ್ರಿಯಳೇ.
0: ನನಗೂ ಆನಂದವಾಗಿರುವುದು ಪತಿನಾಥ. ನಿಜವಾದಿತು ಶಿವನವರು ಪ್ರಸಾದ. ಒಂದು ದಿನ ಅಂದರೆ ಒಂದು ತಿಂಗಳಾದಂತೆ, ಎರಡು ದಿನ ಅಂದರೆ ಎರಡು ತಿಂಗಳಾದಂತೆ, ಮೂರು ದಿನ ಅಂದರೆ ಮೂರು ತಿಂಗಳಾದಂತೆ, ನಾಲ್ಕು ದಿನ ಅಂದರೆ ನಾಲ್ಕು ತಿಂಗಳಾದಂತೆ ಆಲತ್ತಿರುವುದು, ಐದು ದಿನ ಅಂದರೆ ಐದು ತಿಂಗಳಾದಂತೆ ಆಲತ್ತಿರುವುದು, ಗರ್ಭದಲ್ಲಿ ಅರವಡಿಸಿದ ಕಂದನು ಮೂಡಿದಂತೆ ಆಗಿರುವುದು, ಬಯಕಿವು ಬಯಸಲತ್ತಿರುವುದು, ಬಯಕಿವು ಎನ್ನೆಗೆ ಕಾಡಲತ್ತಿರುವುದು. ಇಂಥ ಸಮಯದಲ್ಲಿ ನನ್ನ ಹಡದ ತಾಯಿದ್ದರೆ ಸ್ವಚ್ಛನ ಮಗಳು ಬಸರೆಂದು ಬಯಕೆಯ ಬುತ್ತಿಯನ್ನು ಮಾಡಿ ತಂದು ಊಟ ಮಾಡಿಸೇ ಹೋಗುವವಳು. ನಾನು ಯಾರ ಕೈಯಿಂದ ಊಟ ಮಾಡಲಿ ಅಮ್ಮ, ಯಾರ ಕೈಯಿಂದ ಊಟ ಮಾಡಲಿ? ಯಾರಾದರೂ ಕೂಡ ನನ್ನ ತವರ ಮನೆಯವರು ಬಂದ ಮೇಲೆ ಅವರ ಕೈಯಲ್ಲಿ ಇದೇ ಸುದ್ದಿಯನ್ನು ಹೇಳಿ ಕಳಿಸಿ ನನ್ನ ಅಣ್ಣನನ್ನು ಕರೆಸಿಕೊಳ್ಳುತ್ತೇನೆ. ಅವರು ಬರುವ ದಾರಿ ನೋಡುತ್ತಾ ನಾನು ನನ್ನ ಮನೆಯಲ್ಲೇ ಕುಳಿತುಕೊಳ್ಳುತ್ತೇನೆ.

0: ಮುತ್ತಿನ ಬಳಿ ಕಾಂಜಿನ ಬಳಿ ಚಿಕ್ಕಿ ಬಳಿ ಬಳಿ ಬೇಕ ನಮ್ಮ ಬಳಿ.
1: ಏನು ಬಳಗಾರನಂತೆ ದನಿ ಕೇಳಿ ಬರತ್ತಿರುವುದು? ಆದ್ರೆ ಮುಂದಕ್ಕೆ ಹೋಗಿ ನೋಡುತ್ತೇನೆ.
2: ಆ ಬಳಿ ಬೇಕೆ ನಮ್ಮ ಬಳಿ, ಹರಳಿನ ಬಳಿ, ಮುತ್ತಿನ ಬಳಿ, ಕಾಂಜಿನ ಬಳಿ, ಚಿಕ್ಕಿಯ ಬಳಿ, ಬಳಿ ಬೇಕೆ ನಮ್ಮ ಬಳಿ.
1: ಬಳಗಾರಣ್ಣ.
2: ಏನಮ್ಮ?
1: ತಾನು ಯಾವ ಊರಿನವನಪ್ಪ?
2: ನಾನು ನಗರಿ ಪಟ್ಟಣದವನಮ್ಮ.
1: ಯಾರು ಕಾಲಣ್ಣವೇನು?
2: ಹೌದು ಅಮ್ಮ.
1: ಮನೆಯಲ್ಲಿ ಆದ್ರೂ ಬಾ ಕಾಲಣ್ಣ.
2: ಆಗಲಿ ಮಾತಾಯಿ.
1: ಮಣಿ ಹಾಕಿದ್ದೇನೆ, ಕುಳಿತುಕೋ ಕಾಲಣ್ಣ.
2: ಆಗಲಿ ಮಾತಾಯಿ.
1: ಕಾಲಣ್ಣ, ಯಾವ್ಯಾವ ಥರದ ಬಳಿ ತುಂಬಿದೆ ಕಾಲಣ್ಣ?
2: ತಾಯಿ ಸುರಮದೇವಿ.
1: ಕಾಲಣ್ಣ,
2: ಬಂಗಾರ ಬಳಿ, ಮುತ್ತಿನ ಬಳಿ, ಚಿಕ್ಕಿ ಬಳಿ, ಚಕ್ಕಿ ಬಳಿ ಸಹ ತುಂಬಿ ನೋಡ ನಮ್ಮವ್ವ.
1: ನಿನ್ನ ಬಂಗಾರ ಬಳಿ, ಮುತ್ತಿನ ಬಳಿ, ಹರಳದ ಬಳಿ, ಚಿನ್ನದ ಬಳಿ, ಚಿಕ್ಕಿಯ ಬಳಿಯ ಮೇಲೆ ನನ್ನ ಆಸೆ ಇಲ್ಲ ಕಾಲಣ್ಣ. ಐದೈದು ಹಸಿರ ಕಡ್ಡಿ ಬಳಿನೇ ಇಡಿಸೋಪ್ಪ.
2: ನಿನ್ನ ಇಚ್ಛೆ ಅಂತ ಐದೈದು ಹಸಿರು ಕಡ್ಡಿ ಬಳಿ ಇಡಿಸ್ತೀನಿ ಬಾರ ನಮ್ಮವ್ವ.
1: ಆಗಲಿ ಕಾಲಣ್ಣ.
2: ಕೈಗೆ ಬಳಿ ಚೆನ್ನಾಗಿ ಇರಲಿಲ್ಲ ನೋಡ ನಮ್ಮವ್ವ.
1: ಹೌದು ಕಾಲಣ್ಣ, ಕೈಗೆ ಬಳಿ ಚೆನ್ನಾಗಿ ಹೊಳಿತಿರ್ಬೇಕು ಕಾಲಣ್ಣ.
2: ಆಗಲಿ ಮಾತಾಯಿ, ನಾನಿನ್ನು ಹೋಗಿ ಬರ್ತೀನಮ್ಮ.
1: ಕಾಲಣ್ಣ, ನಂದೊಂದು ವಿಷಯ ಇರುವುದು ಕಾಲಣ್ಣ.
2: ಅದ್ಯಾವ ವಿಷಯ ಮಾತಾಯಿ? ಸುರಮದೇವಿ ಬೇಗನೆ ತಿಳಿಸಮ್ಮ.
1: ಆ ಭಗವಂತನು ಕಲ್ಯಾಣ ಮಾಡಿರುವನು. ನಾನು 5 ತಿಂಗಳ ಗರ್ಭಿಣಿ ಇರುವೆನು. ಸಣ್ಣಕ್ಕೆ ಶಾವಗಿ, ಸುರುಳಿಯ ಹೋಳಿಗೆ, ಅಕ್ಕಿಯ ಅನ್ನ, ಕರದ ಕಾರ್ಚಿಕಾಯಿನಲ್ಲಿ ಉಪ್ಪಿನಕಾಯಿ, ಎನ್ನ ಜಮ ಬೀಳತ್ತಿರುವುದು. ಇಂಥ ಸಮಯದಲ್ಲಿ ನನ್ನ ಹಡದ ತಾಯಿದ್ದರೆ ಬೈಕಿಯ ಬುತ್ತಿಯನ್ನು ತರಿಸಿ ಊಟ ಮಾಡಿಸೇ ಹೋಗುವವಳು. ನಾನು ಯಾರ ಕೈಯಿಂದ ಊಟ ಮಾಡಲಿ ಕಾಲಣ್ಣ? ಯಾರ ಕೈಯಿಂದ ಊಟ ಮಾಡಲಿ ಕಾಲಣ್ಣ?
2: ತಾಯಿ,
1: ನೀನು ಇಲ್ಲಿಂದ ಹೋಗಿ ಸ್ವತಃ ನನ್ನ ಅಣ್ಣನಿಗೆ ಬೆಟ್ಟಾಗಿ ಬೇಗನೆ ಬೈಕಿಯ ಬುತ್ತಿಯನ್ನು ತೆಗೆದುಕೊಂಡು ತಡ ಮಾಡದೆ ಬಾ ಎಂದು ಹೇಳು ಕಾಲಣ್ಣ, ಬಾ ಎಂದು ಹೇಳು ಕಾಲಣ್ಣ.
2: ಆಗಲಿ ಮಾತಾಯಿ. ತಾಯಿ ಸುರಮದೇವಿ.
1: ಕಾಲಣ್ಣ,
2: ನಿಮ್ಮ ಅಣ್ಣನಿಗೆ ಹೋದ ಕೂಡಲೇ ಹೇಳಿ ಕಳಿಸಿ ಕೊಡ್ತೀನಮ್ಮ, ನಾನಿನ್ನು ಹೋಗಿ ಬರುತ್ತೇನೆ.
1: ನೀನು ಸಂತೋಷದಿಂದ ಹೋಗಿ ಬಾ ಕಾಲಣ್ಣ.
2: ಆಗಲಿ ಮಾತಾಯಿ.

0: ನಮಸ್ಕಾರ ಗೌಡ್ರೆ, ನಮಸ್ಕಾರ.
1: ಏಕೆ ಕಾರಣ ನಮ್ಮ ಕಡೆಗೆ ಬಂದಂತೆ ಆಯಿತು. ಮತ್ತೇನು ತಂದ್ರಿ ಹೊಸ ಸುದ್ದಿ?
0: ತಂದಿದ್ದೇನ್ರಿ ಗೌಡ್ರೆ, ಹೊಸ ಸುದ್ದಿ ಏನು ತಂದಿದ್ದೇನ್ರಿ?
1: ಏನು ತಂದ್ರಿ?
0: ತಾಯಿ ಸೂರಮ್ಮ ದೇವರು 5 ತಿಂಗಳ ಗರ್ಭಿಣಿಗಳು ಬೇಗನೆ ಬಂಕೆ ಬುತ್ತಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ರು ನಿಮ್ಮ ತಂಗಿ ಸೂರಮ್ಮ ದೇವ್ರ ಗೌಡ್ರಿ. ಹಾಕ್ರಿ ಗೌಡ್ರ,
1: ನಾನು ಬೈಕಿ ಬುತ್ತಿಯನ್ನು ತೆಗೆದುಕೊಂಡು ಚಂದನಗಿರಿಗೆ ಕೊಟ್ಟು ಬರುತ್ತೇನೆ. ನೀನು ನಿನ್ನ ಮನೆಗೆ ಹೋಗೋ ಕಾಲಣ್ಣ.
0: ಮರಿಬೇಡ್ರಿ, ತಾಯಿ ಸೂರಮ್ಮ ದೇವರು ಬಹಳ ದುಃಖ ಮಾಡಿ ಹೇಳ್ರಿಪ್ಪ.
1: ನಾನೇಕೆ ಮರೆಯಲಿ?
0: ಆಗಲ್ರಿಪ್ಪ, ನಾನು ಹೋಗಿ ಬರುತ್ತೇನ್ರಿ.
1: ಹೋಗಿ ಬಾ ಕಾಲಣ್ಣ.
0: ನಮಸ್ಕಾರ, ಹೋಗಿ ಬರುತ್ತೇನ್ರಿ.
1: ಸೂರಮ್ಮ ದೇವಿ 5 ತಿಂಗಳ ಗರ್ಭಿಣಿ, ತಂಗಿ ಹೊಟ್ಟಿರಿ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂಲ, ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ. ಮನೆಗೆ ಹೋಗಿ ಮಡದಿಗೆ ಈ ವಿಷಯವನ್ನು ತಿಳಿಸಿ ಬೈಕ್ ಬುತ್ತಿಯನ್ನು ಮಾಡಿಸಿ. ಯಾರಿಗೆ ಗೊತ್ತಿಲ್ಲದಂತೆ ಈ ಬುತ್ತಿಯಲ್ಲಿ ಸವನ್ನು ಬೆರೆಸಿ ನಾನು ನಮ್ಮ ತಂಗಿಯನ್ನು ಕೊಲ್ಲದಿದ್ದರೆ ನಾರಾಯಣನೇ ಅಲ್ಲ. ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿಯೇ.
2: ಏನು ಪತಿ ದೇವ?
1: ಸೂರಮ್ಮ ದೇವಿ 5 ತಿಂಗಳ ಗರ್ಭಿಣಿ, ಕಾಲಣ್ಣನ ಕೈಯಲ್ಲಿ ಹೇಳಿ ಕಳಿಸಿದ್ದಾಳೆ. ಆ ದೇವಿಗೆ ಬೈಕನ್ನು ಬಯಸಲತ್ತಿರುವುದು. ನಾನು ಸಂತೆಯನ್ನು ಮಾಡಿಕೊಂಡು ಬರುವ ಅಕ್ಷರದಲ್ಲಿ ನೀನು ಭುತ್ತಿಯನ್ನು ಸಿದ್ಧಪಡಿಸು ಪ್ರಾಣ ಸುಂದರಿ.
2: ಪರಿದೇವ, ತಂಗಿ ಸೂರಮ್ಮ ಹುಟ್ಟಿ ಹುಟ್ಟಿದ ಕಂದನು, ಹೆಣ್ಣು ಹುಟ್ಟಿದರೆ ನನ್ನ ಮಗನಿಂದ ತೆಗೆದುಕೋತೀನಿ, ಗಂಡ ಹುಟ್ಟಿದ ನನ್ನ ಮಗಳನ್ನು ಕೊಡ್ತೀನಿ. ಪತಿದೇವ,
1: ನಾನು ಹೇಳಿದಟ್ಟೆ ನೀನು ಕೇಳು.
2: ಆಗಲೇ ಪತಿದೇವ, ಪತಿದೇವ ತೆಗೆದುಕೊಳ್ಳಲಿ ಬುತ್ತಿ ಗಂಟನು. ಪತಿದೇವ,
1: ಈ ಬುತ್ತಿ ಗಂಟವನ್ನು ತೆಗೆದುಕೊಂಡೆನು. ಯಾರಿಗೆ ಗೊತ್ತಿಲ್ಲದಂತೆ ಈ ಬುತ್ತಿಯಲ್ಲಿ ಇಸವನ್ನು ಬೆರೆಸಿದ್ದೇನೆ. ನನ್ನ ಕಾರಾಸ್ತನದ ಕೊಲ್ಲಿ ಹಬ್ಬಿಸಲೇಬೇಕು. ತಂಗಿ ಕೊಲಿ, ತಂಗಿ ಕಂದನ ಕೊಲಿ, ತಡಮಾಡಲು ಹೋಗುತ್ತೇನೆ ಚಂದನಗಿರಿಗೆ.
3: ನಾನು ಹೇಳಿದ ಸುದ್ದಿಯನ್ನು ಆ ಬಳಗಾರ ಕಾಲಣ್ಣನು ಹೇಳಿದನೋ ಅಥವಾ ಇಲ್ಲೋ, ಹೌದು ಹೇಳಲಿಕ್ಕಾಗಿ ಏನೋ ಸ್ವಲ್ಪ ಅಡತಡೆ ಆಗಿರಬಹುದು. ಇನ್ನೂ ಆದರೆ ಕೂಡ ನನ್ನ ತವರ ಮನೆಯ ದಾರಿ ನೋಡುತ್ತಾ ಬೀಸು ಕಲ್ಲಿಗೆ ಸ್ವಲ್ಪ ತೆಲಿಕೊಟ್ಟು ಬರೆಯಿಕೊಳ್ಳುತ್ತೇನೆ, ಇಸರಂತಿ ತೆಗೆದುಕೊಳ್ಳುತ್ತೇನೆ.
4: ಅಮ್ಮ ಸೂರಮ್ಮ, ಏಳು ಎಚ್ಚರಗೂ ಸತ್ಯ ನುಡಿಯನ್ನ ಕೇಳು. ನಿಮ್ಮಣ್ಣನು ಹೊರಟಿದ್ದಾನೆಯೇ ಇಸದ ಬುತ್ತಿಯನ್ನ ತೆಗೆದುಕೊಂಡು. ನಿಮ್ಮಣ್ಣನ ತಂದ ಬುತ್ತಿಯನ್ನು ಪ್ರೀತಿಯಿಂದ ಊಟ ಮಾಡಬೇಡ. ನಿಮ್ಮ ಮನೆಯಲ್ಲಿ ಸಾಕಿರುವ ಬೆಕ್ಕಿ 2 ತುತ್ತು ಹಾಕಿ ನೋಡು, ಆಮೇಲೆ ಊಟ ಮಾಡು. ನಿಮ್ಮಣ್ಣನ ತಂದ ಬಳಿ ದಂಡಿ ದಾರ ಮೊದಲ ಮಾಡಿದ್ದ ಮೀನಿಂದ ತೊಡಬೇಡ. ನಿನ್ನ ಮನೆಯಲ್ಲಿರುವ ನಡಗಂಬಿಗೆ ಏರಿಸಿ ನೋಡು, ಆಮೇಲೆ ತೊಡು. ಏಳು ಏಳು ಎಚ್ಚರಾಗೋ ಸತ್ಯ ನುಡಿಯನ್ನ ಕೇಳು.
3: ಏನು ಸ್ವಪ್ನದಲ್ಲಿ ಶಬ್ದ ಹೀಗೇಕೆ ಕೇಳಿ ಬಂದಿರುವುದು? ನನ್ನಣ್ಣ ನನಗೇಕೆ ಸಾಕವನು? ಇಲ್ಲ, ಇದು ಎಲ್ಲ ಸುಳ್ಳು. ನನ್ನಣ್ಣ ತಂದ ಬುತ್ತಿಯನ್ನು ಅಣ್ಣ ತಂಗಿ ಕೂಡಿ ನಾನು ಊಟ ಮಾಡುತ್ತೇನೆ. ಅಣ್ಣ ಬರುವ ದಾರಿ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ.
1: ಹೇ ತಂಗಿ ಸೂರಮ್ಮ ದೇವಿ.
3: ಯಾರು ಅಣ್ಣವೇನು?
1: ಹೌದು ತಂಗಿ ಸೂರಮ್ಮ ದೇವಿ.
3: ಅಣ್ಣ
1: ಈ ಬುತ್ತಿ ಗಂಟವನ್ನು ತೆಗೆದುಕೊರಮ್ಮ.
3: ಆಗಲಣ್ಣ, ಬುತ್ತಿ ಗಂಟನ್ನು ತೆಗೆದುಕೊಂಡಿದ್ದೇನೆ, ಕೈಕಾಲು ಮಜ್ಜಲಾದರೂ ಮಾಡೋಣ.
1: ಈಗ ನಾನು ಕೈಕಾಲು ಮಜ್ಜಲ ಮಾಡದಂತೆ ಆಯ್ತಮ್ಮ.
3: ಮನೆಯಲ್ಲಿ ಆದ್ರೂ ಬಾ ಅಣ್ಣ.
1: ಆಗಲಿ ತಂಗಿ.
3: ಅಣ್ಣ
1: ಸೂರಮ್ಮ ದೇವಿ,
3: ತಾವೆಲ್ಲ ಆರಾಮದಿಂದ ಇದ್ರೇನು? ಅಣ್ಣ
1: ಎಲ್ಲ ಆರಾಮದಿಂದ ಇರುವರು ತಂಗಿ.
3: ನನ್ನ ಅತಿಗೆ ಹೇಗಿರುವಳು ಅಣ್ಣ?
1: ಅವರು ಆರಾಮದಿಂದ ಇರುವರು.
3: ಆಗಲಿ ಅಣ್ಣ, ತವರು ಮನೆ ಸುದ್ದಿ ಕೇಳಿದ ಕೂಡಲೇ ನನಗಾದ್ರೂ ಸಂತೋಷವಾಯ್ತು ನೋಡುವಣ್ಣ.
1: ಹೌದಮ್ಮ.
3: ಅಣ್ಣ
1: ಸೂರಮ್ಮ ದೇವಿ,
3: ತಾನು ಸ್ವಲ್ಪ ಊಟ ಆದ್ರೂ ಮಾಡುವಣ್ಣ.
1: ನನಗೆ ನಿನ್ನ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ ತಂಗಿ.
3: ಏಕೆ ಅಣ್ಣ?
1: ಬಣ್ಣನ ಚವಡಿಯಲ್ಲಿ ನ್ಯಾಯ ನಿಂತಿರುವುದು 700 ಎಮ್ಮಿಗೆ ಆಳಿಲ್ಲ ತಂಗಿ, ನಾನು ಹೋಗಬೇಕಾಗ್ಯದಮ್ಮ.
3: ಅಯ್ಯೋ ಅಣ್ಣ, ಅಟ್ಟು ನಿನ್ನ ಮನೆ ಕಡೆ ಅಡತಡಿ ಕೆಲಸಿದ್ದರೆ ಇನ್ನೂ 4-6 ದಿವಸ ಬಿಟ್ಟು ಬರಬೇಕಾಗಿತ್ತು ಅಣ್ಣ, ಬಿಟ್ಟು ಬರಬೇಕಾಗಿತ್ತು ಅಣ್ಣ.
1: ಸೂರಮ್ಮದೇವಿ
3: ಅಣ್ಣ,
1: ಹಾಗೇನು ತಿಳ್ಕೋಬಾರದಮ್ಮ. ನಾನು ಮತ್ತೊಮ್ಮೆ ಬಂದಾಗ 4-6 ದಿವಸ ನಿನ್ನ ಮನೆಯಲ್ಲಿ ನಿಂತು ಊಟ ಮಾಡಿ ಹೋಗುತ್ತೇನೆ ತಂಗಿ. ನಾನು ನಿನ್ನ ಮನೆಯಲ್ಲಿ ಈಗ ಊಟ ಮಾಡುವುದಿಲ್ಲ.
3: ಅಯ್ಯೋ ಅಣ್ಣ, ನೀನು ಊಟ ಮಾಡದೆ ಹೋದರೆ ನಿನ್ನ ತಂಗಿಯ ಕಳ್ಳು ತಳಮಳಾಗುವುದು ಅಣ್ಣ, ತಳಮಳಾಗುವುದು. ಊಟ ಮಾಡಿಕೊಂಡು ಹೋಗು ಅಣ್ಣ.

0: ಅಣ್ಣ, ನೆರಮನೆ ಹೊರಮನೆ ಬಾರಿಯರು ಕೇಳಿದರೆ ನಾನು ಏನಂದ ಹೇಳರಿ ಅಣ್ಣ, ಏನಂದ ಉತ್ತರ ಕೊಡಲಿ ಅಣ್ಣ? ಹೌದು, ನನ್ನಣ್ಣ ತಂದ ಬುತ್ತಿಯನ್ನು ನಾನು ಈಗ ಊಟ ಮಾಡುತ್ತೇನೆ.
1: ಆಯ್ತು ನನ್ನ ಕೆಲಸವು. ಇಸದ ಬುತ್ತಿಯನ್ನು ತಂದ ಕೊಟ್ಟೆನು. ಹೊತ್ತ ಮುಣುಗಿದ್ರೊಳಗಾಗಿ ಸತ್ತ ಸುದ್ದಿಯನ್ನು ಕೇಳಲೇಬೇಕು. ನಾನು ನಗರಿ ಪಟ್ಟಣಕ್ಕೆ ಹೋಗಿ ಬರುತ್ತೇನೆ.
0: ನಾನು ಊಟಕ್ಕೆ ಕೂತ ಸಮಯದಲ್ಲಿ ನನ್ನ ಮನೆಯಲ್ಲಿರುವ ಸಾಕಿದ ಬೆಕ್ಕಾದ್ರೂ ಬತ್ತವೇನು? ಹೌದು, ಇದು ಆದ್ರೆ ಕೂಡ 3 ತಿಂಗಳ ಗರ್ಭಿಣಿ ಇರುವುದು. ನಾವು ಮಾತುಳವರು ಆಳ ಕೊಟ್ಟು ಹೇಳಿ ಕಳಿಸಿ ಬುತ್ತಿ ಬಾನನ್ನು ತರಿಸಿ ಊಟ ಮಾಡುವವರು. ಇದು ಆದ್ರೆ ಕೂಡ ಮೂಕ ಕಾಡ ಪ್ರಾಣಿ ಇರುವುದು. ಇದಕ್ಯಾರ ತಾಯಿ ಇರುವರು, ಇದಕ್ಯಾರು ತಂದಿರುವರು? ಇದೇ ನಾನು ಎತ್ತಿದ ತುತ್ತನ್ನು ನನ್ನ ಮನೆಯಲ್ಲಿರುವ ಸಾಕಿದ ಬೆಕ್ಕಿಗೆ ಹಾಕುತ್ತೇನೆ. ಆಮೇಲೆ ನಾನು ಸಂತೋಷದಿಂದ ಊಟ ಮಾಡುತ್ತೇನೆ. ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸಿದೇನು ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸಿದೇನು ಅಣ್ಣ? ಅಯ್ಯೋ ಶಿವ ಶಿವ, ನಾನು ಬೆಕ್ಕಿಗೆ ಒಂದ ತುತ್ತ ಅನ್ನ ಹಾಕಿದ ಕೂಡಲೇ ಬೆಕ್ಕ ತಿನ್ನು ಸತ್ತ ಹೋಯ್ತವೇನು ಅಮ್ಮ, ಸತ್ತ ಹೋಯ್ತವೇನು ಅಣ್ಣ? ಅಯ್ಯೋ ಅಣ್ಣ, ಬುತ್ತಿಯಲ್ಲಿ ಈಸ ಬೆರೆಸುವಕ್ಕಿಂತ ಮೊದಲು ಕಡಗದಿಂದ ನಿನ್ನ ತಂಗಿಯ ಶಿರ ಬಿಡಿಸಬೇಕಾಗಿತ್ತು ಅಣ್ಣ, ಶಿರ ಬಿಡಿಸಬೇಕಾಗಿತ್ತು ಅಣ್ಣ. ಅಯ್ಯೋ ಅಣ್ಣ,
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
3: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಹೆಣ್ಣಾಗಿ ಈ ಜಗತ್ತಿನಲ್ಲಿ ಜನಿಸಬಾರದು ಅಮ್ಮ, ಜನಿಸಬಾರದು. ಹೆಣ್ಣಾಗಿ ಜನಿಸುವಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಆಲದ ಮರನಾಗಿ ಜನಿಸಿದರೆ 4 ಮಂದಿ ಸಾಧು ಸತ್ಪುರುಷರ ನೆರಳಿಗೆ ಕೂತು ಆನಂದ ಪಡೆಯುತ್ತಿದ್ದರು. ಈ ಹೆಣ್ಣಿನ ಜನ್ಮ ಗಿಡದಕ್ಕಿಂತಲೂ ಹೀನಾಗಿ ನಡೆಯುತ್ತವೇನು ಅಮ್ಮ, ಹೀನಾಗಿ ನಡೆಯುತ್ತವೇನು? ನನ್ನಣ್ಣ ತಂದ ಹಸರು ಬಳಿ ಸೀರಿ ಕುಬ್ಬಸ ದಂಡಿ ದಾರ ಮೊದಲು ಮಾಡಿ ನಡಗಂಬಿಗೆ ಏರಿಸುತ್ತೇನೆ. ಆಮೇಲೆ ನಾನು ಸಂತೋಷದಿಂದ ನನ್ನ ಅಣ್ಣ ತಂದ ಸೀರೆಯನ್ನು ದಮ್ಮಿನಿಂದ ತೊಡುಗುತ್ತೇನೆ. ಅಯ್ಯೋ ಅಣ್ಣ, ಅಯ್ಯೋ ಅಣ್ಣ, ನಡಗಂಬಿಗೆ ಸೀರೆ ಏರಿಸಿ ಕೊಡಬೇಕಂದ್ರೆ ಉಡುಗುಡಲಿಲ್ಲವೇನು ಅಣ್ಣ, ಉಡುಗುಡಲಿಲ್ಲವೇನೋಪ್ಪ? ನಡಗಂಬಿಗೆ ಏರಿಸಿದ ಕೂಡಲೇ ಸೀರೆಗೆ ಬೆಂಕಿ ಹತ್ತಿ ಸೀರೆ ಸುಟ್ಟವಾಯಿತು ಅಣ್ಣ, ಸುಟ್ಟವಾಯಿತು ಅಣ್ಣ. ಅಯ್ಯೋ ಅಣ್ಣ, ನಂದಂತ ದುರ್ದೈವ ಇರುವುದು ಅಣ್ಣ, ನಂದಂತ ದುರ್ದೈವ ಇರುವುದು. ಸ್ವಪ್ನವು ಸತ್ಯವಾಯಿತು. ಇನ್ನು ಮುಂದೆ ನಾನು ಇದೇ ಬುತ್ತಿಯನ್ನು ಹಿತ್ತಲ ದೊಡ್ಡಿಯಲ್ಲಿ ಹುಗಳಿ ಬೇರೆ ಒಂದು ಪಂಚ ಅಮೃತಡಿಯನ್ನು ಮಾಡಿ ನಾನು ತವರ ಮನೆಯ ಬುತ್ತಿಯನ್ನು ಬೀರಿ ಬಿಡುತ್ತೇನೆ. ನಾನು ಮನೆಯಲ್ಲೇ ಅಡಿಗೆ ಮಾಡುತ್ತೇನೆ. ತಂಗಿ ಮಲ್ಲಮ್ಮ.
6: ಏನು ತಾಯಿ ಸುರಮದೇವಿ, ನಮ್ಮನ್ನು ಹೇಗೆ ಕರೆಸಿ ತಾಯಿ?
0: ಈ ಬೈಕೆಯ ಬುತ್ತಿಯನ್ನು ಬೀರುವ ಸಲುವಾಗಿ ನಿಮ್ಮನ್ನು ನಗರಿಯ ಪಟ್ಟಣದಿಂದ ಚಂದನಗಿರಿಗೆ ನನ್ನ ಮನೆಯಲ್ಲಿ ನಾನು ಕರೆಸಿರುವೆನು ನಮ್ಮ.
6: ಅಯ್ಯ ತಾಯಿ ಸುರಮದೇವಿ.
0: ತಂಗಿ,
6: ಬೈಕೆಯ ಬುತ್ತಿಯನ್ನು ತೆಗೆದುಕೊಂಡು ಯಾರು ಬಂದಿರ ನನ್ನ ತಾಯಿ?
0: ಬೈಕೆಯ ಬುತ್ತಿಯನ್ನು ತೆಗೆದುಕೊಂಡು ಸ್ವತಃ ನನ್ನ ಅಣ್ಣ ಬಂದಿರುವನ್ನ ಮಾಯಿ ಬೈಕೆಯ ಬುತ್ತಿಯನ್ನು ತೆಗೆದುಕೊರಮ್ಮ.
6: ನಿನ್ನ ಅಣ್ಣ ಎಲ್ಲಿರೋರಮ್ಮ?
0: ತಂಗಿ ಮಲ್ಲಮ್ಮ.
6: ಏನು ತಾಯಿ ಸುರಮದೇವಿ,
0: ಬೇಗನೆ ಬುತ್ತಿಯನ್ನು ಕೊಟ್ಟು ತನ್ನೂರಿಗೆ ತಾನು ಹೊರಳಿ ನನ್ನಣ್ಣ ಹೋಗಿರುವನು ನಮ್ಮ.
6: ಆಗ್ಲಿ ತಾಯಿ ಸುರಮದೇವಿ, ನಾನು ಹೋಗಿ ಬರ್ತೀನಮ್ಮ.
0: ನೀನು ಸಂತೋಷದಿಂದ ಹೋಗಿ ಬಾ ತಂಗಿ ಮಲ್ಲಮ್ಮ.

0: ಕೊಟ್ಟ ಇಸದ ಬುತ್ತಿ ಊಟ ಮಾಡದಂತೆ ಕಾಣುವುದಲ್ಲ. ಊಟ ಮಾಡಿದರೆ ಹೊತ್ತ ಮಣದರೊಳಗಾಗಿ ಸತ್ತ ಸುದ್ದಿಯನ್ನು ಕೇಳಲೇಬೇಕಾಗಿತ್ತು, ಊಟ ಮಾಡಿಲ್ಲ. ಚಂದನಗಿರಿಗೆ ಭೋಗಾರ ಕಾಳಣ್ಣನು ಹೋಗಿ ಬರುವನು, ಅವನ ಬಂದ ಮೇಲೆ ಚಂದನಗಿರಿ ಸುದ್ದಿಯನ್ನು ಕೇಳುತ್ತೀನಿ. ಆ ಕಾಳಣ್ಣನು ಹೋಗಿ ಬರಲಿ.
1: ದಿನವೂ ಪೂರ್ಣ ತುಂಬಿದಂತೆ ಆಗಿರುವುದು, ಬಾಣಿತನ ಸಮೀಪಕ್ಕೆ ಬಂದಿರುವುದು. ಬಾಣಿತನ ಆಗುವ ಸಮಯದಲ್ಲಿ ಕೂಸಮಾಸ ನೋಡಿ ಬೌಳಿಕೆ ಬಂದು ನೆಲಕ್ಕೆ ಬಿದ್ದರೆ ನನ್ನನ್ನು ಎತ್ತವರು ಯಾರು ಅಮ್ಮ, ಇಳುವವರು ಯಾರು? ಯಾರಾದರೂ ಕೂಡ ನನ್ನ ತವರ ಮನೆಯವರು ಬಂದ ಮೇಲೆ ಅವರ ಕೈಯಲ್ಲಿ ಇದೇ ವಿಷಯವನ್ನು ತಿಳಿಸಿ ಇಬ್ಬರು ಸೂರಗಿತ್ತನನ್ನು ಕರೆಸಿಕೊಳ್ಳುತ್ತೇನೆ.
2: ಬಳಿ ಬೇಕೇನಮ್ಮ? ಬಳಿ ಹರಿದ ಬಳಿ, ಮುತ್ತಿನ ಬಳಿ, ಕಾಂಜಿನ ಬಳಿ, ಚಿಕ್ಕ ಬಳಿ, ಬಳಿ ಬೇಕೇನಮ್ಮ? ಬಳಿ
1: ಯಾರು? ಕಾಳಣ್ಣವೇನು?
2: ಹೌದು, ನಾನು ಕಾಳವಿರೋನಮ್ಮ.
1: ನಂದೊಂದು ವಿಷಯ ಇರುವುದು ಕಾಳಣ್ಣ.
2: ಅದೇ ವಿಷಯ ಅಮ್ಮ, ಬೇಗನೆ ತಿಳಿಸಮ್ಮ.
1: ದಿನವೂ ಪೂರ್ಣ ತುಂಬಿದಂತೆ ಆಗಿರುವುದು, ಬಾಣಿತನ ಸಮೀಪಕ್ಕೆ ಬಂದಿರುವುದು. ಬಾಣಿತನದ ಸಮಯದಲ್ಲಿ ಇಬ್ಬರು ಸೂಲಗಿಟ್ಟರು ಬೇಕೇ ಬೇಕು. ನೀನು ಇಲ್ಲಿಂದ ಹೋಗಿ ಸ್ವತಃ ನನ್ನ ಅಣ್ಣನಿಗೆ ಭೇಟಿಯಾಗಿ ಬೇಗನೆ ಇಬ್ಬರು ಸೂಲಗಿತ್ತರನ್ನು ಕೊಟ್ಟು ಕಳಿವೆಂದು ಹೇಳು ಕಾಳಣ್ಣ.
2: ಆಗಲಿ ಮಾತಾಯಿ, ನಾನು ಇಲ್ಲಿಂದ ಹೋದ ಕೂಡಲೇ ಮಣ್ಣನಿಗೆ ಹೇಳಿ ಇಬ್ಬರು ಸೂಲಗಿತ್ತರನ್ನು ಕೊಟ್ಟು ಕಳಿಸುತ್ತಿದ್ದೇನೆ ತಾಯಿ. ಸುರಮದೇವಿ, ನಾನಿನ್ನು ಹೋಗಿ ಬರುತ್ತೇನೆ.
1: ನೀನು ಸಂತೋಷದಿಂದ ಹೋಗಿ ಬಾ ಕಾಳಣ್ಣ.
2: ಆಗಲಿ ಮಾತಾಯಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ರೀ.
0: ನಮಸ್ಕಾರ ಕಾಳಣ್ಣ. ಮತ್ತೇನು ಹೊಸ ಸುದ್ದಿ ತಂದ್ರಿ?
2: ನಿನ್ನೆ ಬಳಿ ವ್ಯಾಪಾರಕ್ಕೆ ಚಂದನಗಿರಿಗೆ ಹೋಗಿದ್ರಿಪ್ಪ. ತಾಯಿ ಸೂರಮದೇವರು ಭೇಟಿಯಾಗಿದ್ದಾರೆ ಗೌಡ್ರೆ.
0: ಭೇಟಿಯಾಗಿ ನಿನಗೂ ಏನು ಹೇಳಿದ್ರು ಕಾಳಣ್ಣ?
2: ತಾಯಿ ಸೂರಮದೇವರು ದಿನವೂ ಪೂರ್ಣ ತುಂಬಿದಂತೆ ಆಗಿರೋದು ಗೌಡ್ರೆ. ಬಾಣಿತನ ಸಮಯದಲ್ಲಿ ಇಬ್ಬರು ಸೂಲಿಗಿತ್ತರು ಬೇಕೆಂದು ಹೇಳಿದ್ರು ನಿಮ್ಮ ತಂಗಿ ಸೂರಮದೇವರು ಗೌಡ್ರೆ.
0: ಹೇ ಕಾಳಣ್ಣ.
2: ಯಾಕ್ರಿಪ್ಪ?
0: ಆ ಸೂಲಿಗಿತ್ತರನ್ನು ಕೊಟ್ಟು ಕಳಿಸುತ್ತೇನೆ, ನೀನು ನಿನ್ನ ಮನೆಗೆ ಹೋಗು ಕಾಳಣ್ಣ. ಇದಕ್ಕೆ ಏನು ವಿಚಾರ ಮಾಡಲಿ? ಸೇವಕನಿಗೆ ತಿಳಿಸಿ ಸೂಲಿಗಿತ್ತರನ್ನು ಕರೆಸಿ ಅವರಿಗೆ ಗುಪ್ತಲೆ ತಿಳಿಸಿ ಚಂದನಗಿರಿಗೆ ಕಳಿಸಿ ನಾನು ನಮ್ಮ ತಂಗಿಯ ಕಂದನನ್ನು ಕೊಲೆ ಮಾಡುತ್ತಿದ್ದರೆ ನಾರಾಯಣನೇ ಅಲ್ಲ. ಹೇ ಸೇವಕ.
3: ನಮಸ್ಕಾರಿಪ್ಪ. ನಮಸ್ಕಾರ. ನಮಸ್ಕಾರ. ಯಾಕೆ ಹೋದ್ರಿ ನನಗೆ
0: ಸೇವಕ?
3: ಓರಿಪ್ಪ,
0: ಈಗ ನೀನು ತಡಮಾಡದೆ ಹೋಗಿ ಆ ಸೂಲಗಿತ್ತರನ್ನು ಕರೆದುಕೊಂಡು ಬಾ ಸೇವಕ.
3: ಸುಳ್ಳು ಹೇಳಿ ಬಂದ್ರಿ?
0: ಹೇ, ನಾನು ಹೇಳಿದಟ್ಟೆ ಕೇಳು.
3: ನೀವೇಂದ್ರಿ ರಿಪ್ಪ ಗೌಡ್ರ?
0: ಸೂಲಗಿತ್ತರನ್ನ ಕರೆದುಕೊಂಡು ಬಾ ಅಂದೆ.
3: ಹೆಂಗಂದ್ರಿ? ಕರ್ಕೊಂಬರ್ತೀನಿ ಸೂಲಗಿತ್ತರ ಕರ್ಕೊಂಬರ್ತೀನಿ. ಹೋಗಿ
0: ತಡಮಾಡದೆ ಕರೀ.
3: ತಡಮಾಡಲ್ಲ ಹೋಗ್ತೀನಿರಪ್ಪ. ಇಲ್ಲಿ ಬಿಟ್ರೆ ಬೆಂಗಳೂರು, ಬೆಂಗಳೂರು ಬಿಟ್ಟರು ಬಿಜಾಪುರ ರೀ. ಮತ್ತೆ ಸೂಲಗಿತ್ತರ ಮನೆ ಹೋಗಿ ಬರ್ತೀನಿರಪ್ಪ. ಗೌಡ್ರ ಮುಂದರೆ ಸೂಲಗಿತ್ತರ ಕರ್ಕೊಂಬರ್ತೀನಿ ಹೇಳದನಿ. ಅವ್ರು ನೋಡ್ರಿ ಒಂದೇ ಜಾಗದಲ್ಲಿರೋರು ಅಲ್ಲ. ಅವ್ರು ನೋಡ್ರಿ ಸೋಬಾನ್ದಾಗಿರೋರು, ಆಮೇಲೆ ಕುಬ್ಸ ಮಾಡಲ್ಲಿರೋರು, ಹಡದಲ್ಲಿರೋರು, ತೋಟ್ಲ ಹಾಕಲ್ಲಿರೋರು. ಅದು ಎಲ್ಲ ಸಿಗಲಿಲ್ಲ ಅಂದ್ರೆ ಮತ್ತೊಂದು ಪುನಾರಿ ಲಗ್ನ ಮಾಡಕ್ಕೂ ಹೋಗವ್ರಿ ಅವ್ರು. ಮನೆಗದಲ್ಲಿ ಹೋಗಂಗ್ ಹೋಗ್ಬೇಕಲ್ಲ.

0: ಪರಸ್ಪರ ಇನ್ನೊಮ್ಮೆ ಜಗ್ಗಿ ಒಳಗೆ ನೋಡ್ತೀನಿ. ಮೂಲೆ ಮನೆ ಸುಬ್ಬವ್ವ
1: ಯಾರ ತಮ್ಮ
0: ನಾನೇ
1: ಯಾರು ನಾವೇ ನಾಗಪ್ಪನ ತಮ್ಮ
0: ಇಲ್ರಿ ಕಟ್ಟ ಮಾಡೋ ನಾಗಪ್ಪ.
1: ಐ ತಮ್ಮ ಹಿಂಗ್ಯಾಕ ಮಾತಾಡ್ತೇಪ್ಪ ಪೂರ ಕಳ್ಸತ್ತದಿ
0: ಇರ್ಲಾಕ್ ಬಿಡ್ರಿ ಅಂದ್ರೆ ಮನೆಗೆ ಏನ್ ಮಾಡಾಕತ್ತೀರಿ?
1: ಐ ತಮ್ಮ ದೊಡ್ಡ ಕೆಲಸ ಹೇಳ್ದಪ್ಪ.
0: ದೊಡ್ಡ ಕೆಲಸ ಅಂದ್ರ
1: ಗಂಡಕ್ಕೆ ಮನೆ ಕುಡಿಸೋದು?
0: ಯಾಕೆ ಮಕ್ಳ ಹತ್ರ ಆಗಿಲ್ಲ?
1: ಅವನೇ ಸೊತ್ತಲ ಮಗ ನೋಡ್ತಮ್ಮ.
0: ಸೊತ್ತಲ ಮಗ ಅವನೇ?
1: ಅಲ್ಲ ತಮ್ಮ ಮಗಳ ಮಗ.
0: ನಾನು ಅದೇ ಅಂದ ನಮ್ಮ ಮಗಳ ಮಗ ನಿನ್ನ ಗಂಡ ಆಗಿ ಆತನ. ಇರ್ಲಾಕ್ ಬಿಡ್ರಿ ನಾರಾಯಣಗೌಡರು ಕರೆದ್ರೆ ಸಟ್ಟೆ ಬಂದ್ ಬಿಡ್ರಿಲ್ಲ.
1: ಬೇಗನೆ ಬರ್ತೇವು ನಡೀತಮ್ಮ.

0: ಸೂರಿಗಿತ್ತರೆ
1: ನೋಡ್ರ.
0: ಚಂದನಗಿರಿಯಲ್ಲಿ ನಮ್ಮ ತಂಗಿ ಸೂರಮ್ಮ ದೇವಿ ಬಾಣುತ್ತಾನಿರುವುದು, ಬಾಣುತ್ತಾನದ ಸಲುವಾಗಿ ನಿಮ್ಮನ್ನು ಕರೆಸಿರುವನು. ಸೂಲಿಗಿತ್ತರೆ
1: ನೋಡ್ರ,
0: ನಂದೊಂದು ಬೇರೆ ಕೆಲಸ ಇರುವುದು.
1: ಅದ್ಯಾವ ಕೆಲಸ ರೀ ಗೌಡ್ರ?
0: ಈ ಮಾತು ಯಾರ ಮುಂದೆ ಹೇಳಬಾರದು.
1: ಯಾರ ಮುಂದೆ ಹೇಳದಲ್ರಿ ಗೌಡ್ರ, ನಮ್ಗೆ ಕುನ ನಿಮ್ಗೆ ಗುರ್ತ್ರಿ.
2: ಅಲ್ಲ ನನಗೆ
1: ಏನ ಸುಬ್ಬಿ,
2: ಯಾರ ಮುಂದೆ ಹೇಳಿದ್ರೆ ಸೋದಕ್ಕೆ ಅಲ್ಲ ಏನು ಬಾಯ ಮಣ್ಣು.
1: ಮತ್ತೆ ಹಂಗ
2: ಬಲ್ಲವ್ರು ಒಂದು ಮಾತು ಹೇಳಾರ ಸುಳ್ಳಲ್ಲಂತ.
1: ಅಯ್ಯಯ್ಯ ಏನ್ ಹೇಳ್ರಿ ಸುಬ್ಬಿ,
2: ಗಂಡಸೂರಂತಕ್ಕ ಕೂಸ್ಕೊಳ್ಳಿಂದ್ರಂಗಿಲ್ಲತ್ತ.
1: ಅಯ್ಯ ಹೊಯ್ ನೋಡ,
2: ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲತ್ತ. ನಾಳೆ ನಾವೆಲ್ಲರ ಕಸ ಕಡ್ಡಿ ತೆಗೆಯಲ್ಲಿ ಹೋಗಲಿ, ಈ ಮಾತು ಅನವರೇ ನೋಡೋದಾಗಿ ಪಕ್ಕ ವಿಚಾರ ಮಾಡಿ ಕೇಳು.
1: ಯಾಕಲ್ಲ ನೋಡಿ ಸುಬ್ಬಿ, ಯಾರ ಮುಂದೆ ಹೇಳುದಿಲ್ರಿ ಗೌಡ್ರ.
0: ಸೂರಿಗಿತ್ತರೆ
1: ಗೌಡ್ರ,
0: ನೀವು ಚಂದನಗಿರಿಗೆ ಹೋಗಿ ನಮ್ಮ ತಂಗಿ ಬಾಣತಾನ ಸಮಯದಲ್ಲಿ ಸೂರಮ್ಮ ದೇವಿ ಕಣ್ಣವನ್ನು ಕಟ್ಟಿ ಕೂಸಿನ ಕೊಲಿ ಮಾಡಿ ಕೂಸಿನ ರಕ್ತಿನಲ್ಲಿ ನನ್ನ ದಸ್ತವನ್ನು ತಸೊಂಡು ಬರಬೇಕು. ಸೂರಿಗಿತ್ತರೆ

0: ನನ್ನಿತ್ತಲ್ಲ ಸೀರ್ ಕಳಿತ ಸುಬ್ಬಿ
1: ಗೌಡ್ರ. ಈ ಕೆಲಸ ನಮ್ ಕಡಿಂದ ಸಾಪ್ ಸಾಪ್ ಆಗೋದಿಲ್ಲ ನೋಡ್ರಿ ಗೌಡ್ರ.
0: ನನ್ನ ಕಡಿಂದ ಆಗೋದಿಲ್ಲ ನೋಡ್ರಿ ಗೌಡ್ರ.
2: ಹೇ ಸೋರ್ಗಿತ್ತರೆ
1: ಗೌಡ್ರ,
2: ನಾನು ಹೇಳಿದಕ್ಕೆ ನೀವು ಕೇಳಿರಿ.
0: ಇಲ್ಲದಿದ್ರಿ,
2: ಇಲ್ಲದಿದ್ದರೆ ನಿಮ್ಮ ಇಬ್ಬರನ್ನು ನಗರಿ ಪಟ್ಟಣವನ್ನು ಬಿಟ್ಟು ಹೊರಗೆ ಹಾಕಿ ಬಿಟ್ಟನೆ ಸೋಲಿಗಿತ್ತರೆ.
1: ಏನಾಗಿ?
0: ಏನ
1: ಇದೇನ್ ದೊಡ್ಡ ಕೆಲಸ ಬಿಡ ನೀನ?
0: ಅದ್ಯಾಂಗ ಸುಬ್ಬಿ?
1: ಅಲ್ಲ ಆನಾಗಿ
0: ಏನ
1: ಕಾಲು ಮುಂದಾಗಿ ಹುಟ್ಟಿದ್ರ ಕಾಲು ತುಟ್ಟನು, ಚೆಂಡು ಮುಂದಾಗಿ ಹುಟ್ಟಿದ್ರ ಚೆಂಡು ತುಟ್ಟನು. ಈ ಕೆಲಸ ಮಾಡ್ಕೊಂಡ್ ಬಂದ ಬಳಕ ಪಗಾರ ಏನ್ ಕೊಡ್ತಾರೆ ಕೇಳನಾಗಿ?
0: ಯಾಕಲ್ ನೋಡ ಸುಬ್ಬಿ, ಗೌಡ್ರ ಈ ಕೆಲಸ ಮಾಡ್ಕೊಂಡು ಬಂದ ಬಳಕ ನಮ್ಮ ಪಗಾರ ಏನ್ ಕೊಡ್ತೀರಿ ಗೌಡ್ರ?
2: ಸೋಲಿಗಿತ್ತರೆ
0: ಗೌಡ್ರ,
2: ನಾ ಹೇಳು ಕೆಲಸ ನೀವು ಮಾಡಿಕೊಂಡ ಬಂದರೆ ನಾನು ನಿಮ್ಮ ಚೆಲ್ಲಮಿರುವರಿಗೆ ಹರಿಲಾರ ಸೀರಿ ಉಡಿಸುವೆನು.
1: ಯೋನಾಗಿ
0: ಏನ ಸುಬ್ಬಿ,
1: ನನ್ನ ಸೀರೆ ದಿಂಡಿಗೆ ಬಂದ ನೋಡ.
0: ಅಲ್ಲ ಸುಬ್ಬಿ,
1: ಏನಾಗಿ
0: ನಂದು ಸೀರೆ ಕುಂಡಿ ಪದ್ರೆ ಯಾರ್ದ ನೋಡ.
1: ಅಲ್ಲ ಆನಾಗಿ
0: ಏನ
1: ಹರಿಲಾರಿ ಸೀರೆ ಅಂದ್ರ ಅರ್ಥ ಆಯ್ತಾನೆ ನನಗ?
0: ಅಯ್ಯ ನನಗ ಅರ್ಥ ಆಲಿ ನೋಡ ಸುಬ್ಬಿ.
1: ಹರಿಲಾರಿ ಸೀರೆ ಅಂದ್ರ ಊರ ಮುಂದೆ ನಮ್ಮ ಮಾನನ ಹೊಲ ನಮ್ಮ ಹೆಸರ್ಲೆ ಹತ್ತು ನಂದಂಗ.
0: ಅಯ್ಯೋ ಹೈ ನೋಡ,
1: ಹೊಲ ಎಂದ್ರೆ ಹರಿದಿತ್ತಾನ?
0: ಅಯ್ಯೋ ಅದ್ಯಾಂಗ ಹರಿತದ ಸುಬ್ಬಿ?
1: ಅದರಂತೆ ವಚನ ತಗೋರ.
0: ಯಾಕಲ್ ನೋಡ ಗೌಡ್ರ, ಅದರಂತೆ ವಚನ ಕೊಟ್ಟು ಬಿಡ್ರಿ.
2: ಇದರಂತೆ
0: ನೀವೇನೋ ಹರಿಲಾರಿ ಸೀರೆ ಉಡಿಸ್ತೀನಿ ಅಂದ್ರಲ್ಲ.
2: ನಾ ಹೇಳೋ ಕೆಲಸ ನೀವು ಮಾಡಿಕೊಂಡ ಬರ್ತಿ, ನನಗೆ ನನಗೆ ವಚನ ಕೊಡರಿ.
1: ಅಯ್ಯ ಗೌಡ್ರ, ಅಕ್ಕಿ ವಚನ ಅಕ್ಕಿ ಅಂತ ಕಿರ್ಲಕ್ಕ, ನಿಮ್ಮ ವಚನ ನಿಮ್ಮಂತ ಕಿರ್ಲಕ್ಕ. ನಿಮ್ಮ ದಸ್ತುರುಂಬಲ ಕೊಟ್ಟು ಬಿಡ್ರಿ ಗೌಡ್ರ, ಅಗತ್ಯವಾಗಿ ನಿಮ್ಮ ಕೆಲಸ ಮಾಡ್ಕೊಂಡ್ ಬರ್ತೇವ್ರಿ ಗೌಡ್ರ.
2: ಈ ದಸ್ತವನ್ನು ತೆಗೆದುಕೊಂಡು ತಡಮಾಡಲು ಚಂದನಗಿರಿಗೆ ಹೋಗಿ ಬರ್ರಿ ಸೋಲಿಗಿತ್ತರೆ.
0: ಗೌಡ್ರ
1: ಯೋನಾಗಿ
0: ಏನಾಯ್ತ ಸುಬ್ಬಿ?
1: ದರ್ಪದ ಗೌಡ್ರದು
0: ಐ ಬಿಡ ನಿನ್ನ ಮನೆಯಾಗ ಪಿಂಜಾರ ಹೊರಗೆ ಸರದಾರ. ಇಂತ ಗೌಡ್ರು ದಿನ ನೋಡ್ತೇವ ಗೊತ್ತಿಲ್ಲ ಸುಬ್ಬಿ ನಿನಗೆ?
1: ನೋಡ ನಿನ್ನ ಬಾಯಂಗ್ ಮಂಡು ಬಂದ್ಗಿಂದಾರು. ಅಲ್ಲ ಅನಾಗಿ
0: ಏನ
1: ಚಂದನಗಿರಿ ಸೂರಮದೇವಿ ಸಾರರೇ ಹಿಡಿದೇವು.
0: ಹಿಡಿದೇವ್ ನೋಡ,
1: ಬಲ್ಲವರು ಒಂದು ಮಾತು ಹೇಳಾರ ಸುಳ್ಳಲ್ಲ ಅಂತ.
0: ಏನು ತಿಳಾರ ಸುಬ್ಬಿ?
1: ಮಳೆ ಬರುವಲ್ಲ ತಿಳ್ಕೊಂಡು ಕಂಬಳಿ ಬಿಟ್ಟು ಹೋಗಬಾರದಂತ, ಹಸು ಆಗೋಲ್ಲ ತಿಳ್ಕೊಂಡು ಬುತ್ತಿ ಬಿಟ್ಟು ಹೋಗಬಾರದಂತ. ಎರಡು ರೊಟ್ಟಿ ಆದ್ರೂ ಮಾಡ್ಕೊಂಡು ಬೇಗನೆ ಬಾರಮ್ಮ, ಹೋಗರು ಚಂದನಗಿರಿ ಸೂರಮ್ಮದೇವಿ ಮಾಡ್ತಾನಕ.
0: ಇಲ್ಲ ಇಬ್ರು ಕುಡಿ ಕೂತು ಕಲ್ಲಿಗೆ ಮುಕ್ಕ ಹಾಕಿ ಬೀಸ್ಕೊಂಡ್ರು ಬುತ್ತಿ ಕಟ್ಕೊಂಡು ಹೋಗಿ ನಡಿಯ.
1: ಅಯ್ಯ ನಾಗಿ
0: ಏನ ಸುಬ್ಬಿ,
1: ಜ್ವಾಳನು ಕೊಡ್ಬೇಕು ಬೀಜ ಕೊಡ್ಬೇಕೇನಾ ನಿನಗ?
0: ಐ ತಂಗಿ ಹಾಕ್ಬೇಕಾರ ತಂಗಿ ಕೇಳ್ಬೇಕು, ತಂಗಿ ಬೇಕಾದ್ರೆ ಹಾಕಿ ಕೇಳ್ಬೇಕು ನೋಡ.
1: ಆಗಲೆಕ್ಕ ಬೀಸು ಕಲ್ಲಿಗೆ ಮುಕ್ಕ ಹಾಕಿ ಬೀಸು ನಡಿಯ.
0: ನಡಿಯ

0: ನಾಗಿ.
1: ಏನಾಯ್ತ ಶುಭಿ?
0: ಬತ್ರಣ್ಣ ತಂಗಿ ಸೂರಮ್ದೇವ್ ಮನಿ ಇದೇ ನೋಡಾನಾಗಿ.
1: ಅಯ್ಯ ತೊಲಬಾಗ್ಲ ಏನ್ ದಾಂಡ್ಗದ ಶುಭಿ? ಸೂರಮ್ದೇವ್ ಮನಿದು
0: ತೊಲಬಾಗ್ಲ ಏನ್ ನೋಡ್ತೇ? ಇವ್ರು ಇದ್ದೊಳಗ್ ಇದ್ದಿರ್ಬೇಕು, ದೊಡ್ಡ ತೊಲಬಾಗ್ಲ ಹತ್ರ ಹಚ್ಚಿರ್ಬೇಕು. ಇರ್ಲಿ ಬಿಡು, ಸೂರಮ್ದೇವಿ ಅದ್ರ ಕೇಳು.
1: ಸೂರಮ್ದೇವಿ, ಸೂರಮ್ದೇವಿ
2: ಯಾರಮ್ಮ?
1: ನಾವು ಸೂಲಿಗಿತ್ತರಮ್ಮ.
0: ತಾಯಿ ಸೂರಮ್ದೇವಿ
2: ಏನಮ್ಮ
0: ಎಟದೂರು ಕೊಟ್ಟರ ತಾಯಿ ನಿನಗ? ಅಲ್ಲೇ ಸನ್ಯಾಳಿ ನೋಡಿ ತಿಳುಗುಂದಿಗೆ ಮಕ್ಕಳಾಪುರಕ್ಕ ಕೊಡಬಾರ್ದೇನ? ವಾ,
2: ಯಾವಾಗಲೂ ಹೆಣ್ಣ ಮಕ್ಕಳಾಗಿ ಹುಟ್ಟಿ ಬಂದ ಮೇಲೆ ಅವರ ಬೀಸಾಣ ಜ್ವಾಳ ಎಲ್ಲಿರುತ್ತವೋ ಅಲ್ಲೇ ಭೋಗ ಕಳಿಬೇಕಾಗ್ತದಮ್ಮ.
1: ಕರೆ ತಾಯಿ ಸೂರಮ್ದೇವಿ ನಿಂದು.
2: ಅಮ್ಮ ಸೂರಗಿತ್ತೇರಿ.
1: ಏನು ಸೂರಮ್ದೇವಿ?
2: ಏಕೋ ನನ್ನ ಕಣ್ಣಿನಲ್ಲಿ ಕತ್ತಲಿ ಬಿದ್ದಂತೆ ಆಲತ್ತಿರುವುದಮ್ಮ.
0: ತಾಯಿ ಸೂರಮ್ದೇವಿ
2: ಅಮ್ಮ
0: ಸೊತ್ತಲು ಬಾಣತನದ ಕಣ್ಣಿ ಕತ್ತಿ ಬಿಡುದು ಸೋಜಿಕದ ನನ್ನ ತಾಯಿ.
2: ಅಮ್ಮ ಸೂರಗಿತ್ತೇರಿ.
0: ಏನು ತಾಯಿ ಸೂರಮ್ಮದೇವಿ?
2: ಏಕೋ ನನ್ನ ಹೊಟ್ಟೆಯಲ್ಲಿ ಆದ್ರೂ ಕೂಡ ಸಂಕಟ ಆದಂತೆ ಆಲತ್ತಿರುವಂದಮ್ಮ.
1: ತಾಳು ಸೂರಮ್ದೇವಿ.
2: ಅಮ್ಮ ಅಮ್ಮ ತಾಳಲಾರಿನಮ್ಮ, ಈ ಬೇರೆಯ ತಾಪು ನನ್ನ ಕಡೆಯಿಂದ ತಾಳಲಾರಿ.
1: ತಾಳು ಸೂರಮ್ದೇವಿ, ಸ್ವಲ್ಪ ತಾಳು.
0: ಸೂರಮ್ಮದೇವಿ ಸೊತ್ತಲು ಬಸರುಗಳು.
1: ಅಯ್ಯ ಹೈನ್ ನೋಡ,
0: ಕೂಸ ಮಾಂಸ ನೋಡಿ ಕಣ್ಣಿಗೆ ಬಳಿಕೆ ಬಂದರೆ ಬಿಸವರವರು ಬೇಗನೆ ಕಣ್ಣು ಕಟ್ಟನಾಗಿ.
1: ಯಾಕಲ್ಲ ನೋಡ ಶುಭಿ,
2: ಸೊಂಟಿನಲ್ಲಿ ಸಾವಿರಾರು ಶೇತ್ರ ಬೇರೆ ಹೊಡೆಯುತ್ತಿರೋದು ಅಮ್ಮ, ಈ ಬೇರೆಯ ತಾಪು ನನ್ನ ಕಡೆಯಿಂದ ತಾಳಲಾರೇನು ಅಮ್ಮ ತಾಳಲಾರೇನು.
1: ತಾಳು ಸೂರಮ್ದೇವಿ, ಸ್ವಲ್ಪ ತಾಳು.
2: ಶಂಕರ ಪರಮೇಶ್ವರ ಬೇಗನೆ ಕಡೆಗೆ ಮಾಡು ಶಂಕರ.

0: ಭಯ ನನ್ನ ಹೋಗ್ಯವ ನಾಗಿ
1: ನಾನು ಸೊಂಟ ಮುರಿದಾದ ಸುಬ್ಬಿ
0: ಅದಕ್ಕೆ ನನಗೇನು ಮಾಡಂಗೆ ನಾಗಿ
1: ನಾನು ಸೊಂಟ ಹಿಡಿದು ಎತ್ತ ಬರ ಸುಬ್ಬಿ ಇದು ಎಂತ ಸರ್ ಹಿಡ್ಕೊಂಡು ಬಂದಿದೆ ಬುಬ್ಬಣಿ
0: ಹೋಗಿ ಗೌಡ್ರಿ ಭೇಟಿಯಾಗ ನಡಿಯ ನಡಿ
1: ನಡಿಯ ಸುಬ್ಬಿ
0: ನಡಿ
2: ಸೂದಗಿತ್ತರು ಬೈದಾಡುತ್ತಾ ಎತ್ತವಾದರು ನನ್ನ ಮೇಯ ಹಾಗರಾದ ಕಾರಣವೇನು ನಾನು ಕಣ್ಣ ಬಿಚ್ಚಿ ನೋಡುತ್ತೇನೆ ಏನು ಹಾಲಗಲ್ಲ ಹವಳ ತುಟಿ ಬಾವಿಸ ಬಣ್ಣ ಬತ್ತಿಸ ಕಳೆ ಸೂರ್ಯನ ವರ್ಣ ಚಂದ್ರನ ಕಿರಣ ನನ್ನ ಕಂದನ ರೂಪಕ್ಕೆ ಅಳತಿಲ್ಲ ನನ್ನ ಕಂದನ ಕುರಿ ಕೊಯ್ಯವರು ಯಾರು ನನ್ನ ತೊಳೆಯ ತೊಳೆಯವರು ಯಾರು ಅಮ್ಮ ತೊಳೆಯ ತೊಳೆಯವರು ಯಾರು ಆದ್ರೆ ನನ್ನ ಕಂದನಿಗೆ ನನಗೂ ಸೂರಗಿತ್ತರು ಇಲ್ಲದಂತೆ ಆಯ್ತವೇನು ಶಂಕರ ಪರಮೇಶ್ವರ ಬೇಗನೆ ಕಲ್ಲಮ್ಮ ಮಲ್ಲಮ್ಮನನ್ನು ಬರುವಂತೆ ಮಾಡು ಶಂಕರ
0: ಅಲ್ಲಕ ಲೋಕ
1: ಮಲ್ಲವಕ್ಕ
0: ಸೂರಮ್ಮದೇವಿ ಪ್ರತಿನಿತ್ಯ ತಪ್ಪದೆ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದಳು
1: ಹೌದು ಮಲ್ಲವಕ್ಕ
0: ಇವತ್ತಿನ ದಿವಸ ಸೂರಮ್ಮದೇವಿ ಬಣತನ ಅವಂತೆ ಕಾಣುತ್ತದೆ ಸೂರಮ್ಮದೇವಿ ಅದರ ಕೇಳಕ್ಕಲ್ಲವಕ್ಕ
1: ಆಗಿದೆ ಮಲ್ಲವಕ್ಕ ಸೂರಮ್ಮದೇವಿ ಸೂರಮ್ಮದೇವಿ
2: ಯಾರಮ್ಮ
1: ನಾವು ಕಲ್ಲವ ಮಲ್ಲರು ಅಮ್ಮ
2: ಮನೆಯಲ್ಲಿ ಆದ್ರೂ ಬರ್ ನೋಡಮ್ಮ
1: ಆಗಲಿ ತಾಯಿ
0: ಅಯ್ಯೇ ತಾಯಿ ಸೂರಮ್ಮದೇವಿ
2: ಏನಮ್ಮ
0: ಬಾಣತನ ಎಟ್ಟೊತ್ತಾಯ್ತ ತಾಯಿ ನಿಂದು
2: ಅರ್ಧ ಗಳಿಗೆಯಲ್ಲಿ ಬಾಣತನ ಆಗಿರ್ಬೋದು ನಮ್ಮ
0: ಅಯ್ಯ ತಾಯಿ ಸೂರಮ್ಮದೇವಿ ಅರ್ಧ ಗಳಿಗೆಯಲ್ಲಿ ಬಾಣತನ ಆಗ್ಯದತ್ತರ ಹೇಳ್ತಿ ನಿನಗೆ ಯಾರು ಸೂಲಿಗೆತ್ತೇರ ಅದ್ರು ಇಲ್ಲೇ ನಮ್ಮ
2: ತಂಗಿ ಕಲ್ಲಮ್ಮ ಮಲ್ಲಮ್ಮ
0: ಏನು ತಾಯಿ ಸೂರಮ್ಮದೇವಿ
2: ನೀವೇ ನನ್ನ ಹಣದ ತಂದೆ ತಾಯಿದರು ಬಂದು ಬಳಗದವರು ನನ್ನ ಕಂದನ ಸೂಲಗಿತ್ತರು ನೀವೇ ಇರುವರು ಬೇಗನೆ ಕಂದನ ಹುರಿ ಗಾಳಿಗೊಳ್ಳಬಹುದು ಅಮ್ಮ ಕಂದನ ಹುರಿಯಾದ್ರೂ ಬಿದಿರು ನೋಡಮ್ಮ
0: ಆಗ್ಲಿ ತಾಯಿ ಸೂರಮ್ಮದೇವಿ ಅಯ್ಯೇ ಕಲ್ಲವಕ್ಕ
1: ಏನು ಮಲ್ಲವಕ್ಕ
0: ಏನು ರೂಪವಂತ ಕಂದು ಹುಟ್ಟ್ಯದ ಕಲ್ಲವಕ್ಕ
1: ಹೌದು ಮಲ್ಲವಕ್ಕ
2: ಅಮ್ಮ ಇದು ನನ್ನ ಕಂದಲ್ಲ ಅಮ್ಮ ಇದು ನಿಮ್ಮ ಕಂದಂದು ತಿಳಿದು ಸಮಾಧಾನದಿಂದ ಎರವಣಿಗೆ ಮಾಡಬೇಕು ನಮ್ಮ
0: ಆಗಲಿ ತಾಯಿ ಸೂರಮ್ಮದೇವಿ ಏನು ಕಲ್ಲವಕ್ಕ
1: ಏನು ಮಲ್ಲವಕ್ಕ
0: ಹಿರಿಯರಿ ಬೇರೆ ತೆಗೆದುಕೊಂಡು ಬೇಗನೆ ಬಾರಮ್ಮ
1: ಆಗಲಿ ಮಲ್ಲವಕ್ಕ
0: ತಾಯಿ ಸೂರಮ್ಮದೇವಿ
2: ಏನಮ್ಮ
0: ಮೇಲೆ ಕೇಳ ತಾಯಿ ಸೂರಮ್ಮದೇವಿ ಹೇರ ಪೇರಾದವು ಮೇಲೆ ಕೇಳು ಕಲ್ಲವಕ್ಕ
1: ಮಲ್ಲವಕ್ಕ
0: ಸೂರಮ್ಮದೇವಿ ಮಾಡ್ತಾನೆ ಆದ್ರೂ ಮಾಡ್ದೇವು
1: ಮಾಡ್ದೇವು
0: ಇದ್ದಂತ ಕೈಯನ್ನ ಐದಾದ ಬಳಿ ಆದ್ರೂ ತಕೊಂಡೆವು
1: ತಕೊಂಡು ಅಕ್ಕ
0: ಸೂರಮ್ಮದೇವಿ ಮಾಡ್ತಾನೆ ಮಾಡಿದೆವು ಐದಾದ ಬಳಿ ಬಿಡಿಸಿ ಉಡಕ್ಕೆ ಹಾಕಿ ಕಳಿಸಬಾರ್ದೇನ ಕಲ್ಲವಕ್ಕ
1: ಮಲ್ಲವಕ್ಕ ಇದ್ದುಳವ್ರು ಎಂದೆಂದು ಮಾಡ್ದ ಇಲ್ಲಾರ್ದವ್ರು ಏನೇ ಅಲ್ಲಿ ಒತ್ತಿಟ್ಟು ಮಾಡ್ಕೊಸ್ತಾರ ಅಕ್ಕ
0: ನಿಂದು ಕರೆಯೋದ ಕಲ್ಲವಕ್ಕ
2: ಅಮ್ಮ ಏನು ಮಾತಾಡ್ತೀರಿ
0: ಐತಾ ಸೂರಮ್ಮದೇವಿ ನಾವೇನು ಮಾತಾಡತ್ತಿಲ್ಲಮ್ಮ ಬರುವಾಗ ನನಗೆ ಅಂಡಗ ಆರಾಮಿದ್ದಿಲ್ಲ ಗುಳಿಗೆ ತಗೊಂಡಾರೋ ಇಲ್ಲೋ ಅಂತ ತಿಳ್ಕೊಂಡು ಮಾತಾಡ್ಕೊತಿದ್ದೆವು ತಾಯಿ ಸೂರಮ್ಮದೇವಿ
2: ತಂಗಿ ಕಲ್ಲಮ್ಮ ಮಲ್ಲಮ್ಮ
0: ಏನು ತಾಯಿ ಸೂರಮ್ಮದೇವಿ
2: ನಾಳೆ ನನ್ನ ಕಂದನ ತೊಟ್ಲಾಕು ಸಮಯ ಅಲ್ಲಿ ಇಬ್ಬರು ನಿಮ್ಮಿಬ್ಬರನ್ನು ಕರೆಸಿ ಗುಳಿಯಾದ ಗುಡ್ಡದ ಕುಸ ತರಿಸಿ ಡಜಾನ ಡಜಾನ ಬಳಿ ಇರಿಸಿ ಉಡಕ್ಕೆ ಹಾಕಿ ಕಳಿಸುತ್ತೇನೆ ಸಂಜೆನೆ ಮುಂಜಾನೆ ನನ್ನ ಕಂದನಿಗೆ ನೀರು ಹಾಕಲಿಕ್ಕೆ ತೆಪ್ಪಿಸಲಾರದೆ ಇಬ್ಬರು ಬರಬೇಕು ನೋಡಮ್ಮ
1: ಆಗಲಿ ತಾಯಿ
3: ಚಂದನಗಿರಿಗೆ ಹಾದ ಸೂರಿಗಿತ್ತರು ಎನ್ನೇಕೆ ಬರಲಿಲ್ಲ ಅವರಿಗೆ ಏನಾಗಿರಬಹುದು ಬರಲಿ ಬರಲಿ ಸೂರಿಗಿತ್ತರು ಬರಲಿ ಅವರು ಬಂದ ಮೇಲೆ ಚಂದನಗಿರಿ ಸುದ್ದಿಯನ್ನು ಕೇಳುತ್ತೇನೆ ಸೂರಿಗಿತ್ತರು ಬರಲಿ
4: ಬಂದೇವ್ರಿ ಗೌಡ್ರ ಬಂದೇವ್ರಿ
3: ಸೂರಿಗಿತ್ತರೆ
0: ಗೌಡ್ರ
3: ಏನಾಗಿದೆ ನಿಮಗೆ
0: ನಿಮ್ಗೇನ್ ಗೊತ್ತಾಗ್ತದ್ರಿ ಗೌಡ್ರ ನಾ ಹೋಗೋದೆ ನೀವು ಹೋಗಿದ್ರ ಆತಿತ್ರಿ ಗೌಡ್ರ ನಿಮ್ ಬರ್ತಾನೆ ಯಾಕಂದ್ರ ನಿಮ್ ತಂಗಿ ಹೊಟ್ಟಿದ ಹುಟ್ಟಿದ ಕಂದನು ನಾಗಿ ಸೊಂಟಿದ ಮೇಲೆ ಒದ್ದು ನಾಗಿ ಸೊಂಟ ಮುರ್ದಾನ್ರಿ ಗೌಡ್ರ ಇದು ಅಲ್ಲದೆ ನನ್ನ ಬಾಯಿ ಮೇಲೆ ಒದ್ದು ಬಾಯಿನಲ್ಲೆಲ್ಲ ಪೂರ ಹೋಗ್ಯಾವ್ ನೋಡ್ರಿ ಗೌಡ್ರ ತೋರಿಸಂದ್ರೆ ತೋರಿಸ್ತೀನಿ ನೋಡ್ರಿ ಗೌಡ್ರ ಬಾಯನ ಅಲ್ಲ
3: ನಾ ಹೇಳು ಕೆಲಸ ನೀವು ಮಾಡಿಕೊಂಡ ಬರಲಿಲ್ಲ ನಾನು ನಿಮಗೆ ಏನು ಕೊಡುವುದಿಲ್ಲ
4: ಗೌಡ್ರ ದವಾಖಾನಿ ಖರ್ಚರ ಕೊಡ್ರಿ ಗೌಡ್ರ
3: ಅಳುತ್ತ ಮನೆಗೆ ಹೋಗಿರಿ ಸೂಲಗಿತ್ತರೆ
0: ಏನಾಗಿ
4: ಏನ ಸುಬ್ಬಿ
0: ಅಳಕೊತ್ ಹೋಗತ್ ಹೇಳ್ತಾರ ದವಾಖಾನಿ ಖರ್ಚು ಕೊಡ್ತಾರ ನಡಿ ಹೋಗುನು
4: ಅಲ್ಲ ಸುಬ್ಬಿ
0: ಏನಾಗಿ
4: ಹರಿಲಾರಿ ಸೀರೆ ಉಡಿಸ್ತೀನಿ ಅಂದ್ರೆ ಹೂ ಉಟ್ಕೊಂಡಿಲ್ಲ ನಡಿ ಇನ್ನು ಹೋಗುನು ಎಳೆದಾಡ್ಕೋತು
0: ನಡಿ
3: ಈಗ ನಾನು ಬುಡು ಬಿಡುಕಿನ ದ್ರೇಷವನ್ನು ತೆಗೆದುಕೊಂಡು ತಡ ಮಾಡದ ಚಂದನಗಿರಿಗೆ ಹೋಗಿ ನಾನು ನಮ್ಮ ತಂಗಿಯ ಕಂದನ ಕೊಲೆ ಮಾಡುವವರಿಗೆ ನನ್ನ ಜೀವ ಸಮಾಧಾನವಿಲ್ಲ ತಡಮಾಡದೆ ಹೋಗುತ್ತೇನೆ ಚಂದನಗಿರಿಗೆ
2: ನನ್ನ ಕಂದ ಹುಟ್ಟಿ 10-13 ದಿವಸ ಮೀರಿ ನಡೆದಿರುವುದು ಕಂದನ ಕರಿಯಸರೇನು ಜಲ್ವೆಸರೇನು ಯಾವ ನಕ್ಷತ್ರದಲ್ಲಿ ಜನಿಸಿ ಬಂದಿರುವನೇ ಇದನ್ನು ಯಾರನ್ನು ಕೇಳಲಿ ಹೌದು ಊರಿನಲ್ಲಿ ಅಲ್ಲಿ ಓಣಿಯಲ್ಲಿ ಆದರೂ ಕೂಡ ಬುಡುಬುಡಿಕೆನು ಬಂದರೆ ಅವನ ತಕ್ಕ ದಕ್ಷಿಣನ್ನು ಕೊಟ್ಟು ನನ್ನ ಕಂದನ ಶಕುನ ಕರೆದು ಕೇಳುತ್ತೇನೆ

0: ನನ್ನ ಕನ್ನನ ಶಕುನ ಹೇಳ್ತೇನೆ ಬಿಡು ಹುಡುಕ.
1: ಹೌದಮ್ಮ,
0: ನನ್ನ ಮನೆಯಲ್ಲಿ ಆದ್ರೂ ಬಾರಪ್ಪ.
1: ಆಗಲಮ್ಮ. ಆದರೆ ನಿನ್ನ ಕಂದು ಎಷ್ಟೊತ್ತಿಗೆ ಜನಿಸಿರುವನಮ್ಮ?
0: ಹೇಳುತ್ತೇನೆ ಕೇಳು ಬಿಡು ಹುಡುಕ.
1: ಆಗಲಮ್ಮ.
0: ಐತಾರ ಮಾಸಿ ಮ್ಯಾಲ ಚತುರ್ದಶಿ ರಾತ್ರಿ ಬಾರದಲ್ಲಿ ನನ್ನ ಕಂದ ಜನಿಸಿ ಬಂದಿರೋನು ನೋಡು ಬಿಡು ಬಿಡಿಕ.

0: ನಿನ್ನ ಮಗ ಹುಟ್ಟು ನಕ್ಷತ್ರವೂ ಸುಮಾರಿ ಆದಮ್ಮ.
1: ಏನು, ನನ್ನ ಕಂದ ಹುಟ್ಟಿದ ನಕ್ಷತ್ರ ಸುಮಾರ ಇರುವುದು?
0: ಹೌದಮ್ಮ.
1: ಬಿಡುಬಿಡಿಕೆ, ಮತ್ತೊಂದು ಪಾನ ತಿರುವಿ ನೋಡುವಪ್ಪ.
0: ನಾನು ಮತ್ತೊಂದು ಪಾನ ತಿರುವಿ ಗಣಿತಿ ಕಟ್ಟಿ ನೋಡಿದ್ರೆ ತಾಯಿಗೆ ಪೀಡಕಾರ, ತಂದಿಗೆ ಅರಿಷ್ಟ, ಸೋದರ ಮಾವನಿಗೆ ಮತ್ತಿಟ್ಟು ಅರಿಷ್ಟ. ತಾಯಿ ತಂದಿಗೆ ಹೀನ, ಬಂದ ಬಳಗಕ್ಕೆ ಹೀನ, ಚಂದನಗಿರಿಗೆ ನಿನ್ನ ಕಂದ ಹೀನ ಹುಟ್ಟದಮ್ಮ.
1: ಅಯ್ಯೋ ಬಿಡುಬಿಡಿಕ, ಯಾವನಾದ್ರೂ ತೋಟಕ ಹೇಳು ಬಿಡುಬಿಡಿಕ. ಬಂಗಾರ ಆಕಳ ಮಾಡಿ ದಾನ ಮಾಡುತ್ತೇನೆ, ಬೇಡಿದವರಿಗೆ ಬೇಡುದ್ಯ ಕೊಡುತ್ತೇನೆ, ಎಮ್ಮಿ ಜನಿಗೆ ಬಿಡುತ್ತೇನೆ. ತೋಟಕ ಹೇಳುವಪ್ಪ.
0: ಮತ್ತ್ಯಾವ ತೋಟಕ? ಇಲ್ಲಮ್ಮ,
1: ಮತ್ತೇನೆ ಮಾಡಬೇಕು ಅಪ್ಪ.
0: ಈ ಕಂದನನ್ನು ಅರಣ್ಯದಲ್ಲಿ ಕಡಿದು ಬರಬೇಕು.
1: ಮೂರ್ಖ ಬುಡುಬುಡುಕಿನ ಮಾತ ಬುಡುತನ ಸುಳ್ಳ. ದೋಸ್ಕಿನ ಹೆಂಡತಿ ಹಾಸಿಗೆಯಲ್ಲಿ ಸತ್ತರೆ ನಿನ್ನ ಸುದ್ದಿ ನಿನಗೆ ಗೊತ್ತಿಲ್ಲ ಮೂಳ. ನನ್ನ ಕಂದನ ಶಕುನ ನೀನೇನು ಬನ್ನಿ, ನನ್ನ ಮನೆಯಲ್ಲಿ ಅರಗಳಿಗೆ ಸಹ ನಿಲ್ಲಬೇಡ, ಮತ್ತೊಮ್ಮೆ ನನಗೆ ಮುಖವು ತೋರಬೇಡ, ಹೊರಟ್ಟ ಹೋಗು ಇಲ್ಲಿಂದ.
0: ಏನಮ್ಮ ನಾರಾಗೆ ಬಂದ ನಿನ್ನ ಮಗನ ಶಕುನ ಹೇಳಿನ?
1: ನನ್ನಣ್ಣ ನಾರಾಯಣನು ಉಂಡು ಊಟ ಕಂಡ ಕನಸ ಪಾತಾಳ ವೇದ ಕೈಲಾಸ ಸುದ್ದಿ ಹೇಳುತ್ತಿರುವನು, ಹೊಡೆದ ದೇವರ ಹಿಡಿದು ಕೊಡುತ್ತಿರುವನು, ಕುಡಿದ ನೀರು ಸಹ ಹೇಳುತ್ತಿರುವನು, ನೀಲ ಮುತ್ತಿನ ಹೊತ್ತಿಗೆ ಓದುತ್ತಿರುವನು. ನಾನು ಅವನನ್ನು ಕರೆಸಿಕೊಳ್ಳುತ್ತೇನೆ. ನನ್ನ ಅಣ್ಣನನ್ನು ಕರೆಸಿಕೊಳ್ಳುವವರಿಗೆ ನನ್ನ ಜೀವದಲ್ಲಿ ಸಮಾಧಾನವಿಲ್ಲ.
2: ಇರಲಿ, ತಾಯಿ ಸೂರಮ್ಮದೇವಿ ಮನೆಗೆ ಹೋಗಿ ನೀರನ್ನು ಕುಡಿದು ವಿಶ್ರಾಂತಿಯನ್ನು ತೆಗೆದುಕೊಂಡು ಹೋಗುತ್ತೇನೆ. ತಾಯಿ ಸೂರಮ್ಮದೇವಿ
1: ಯಾರು? ಕಾಳಣ್ಣವೇನು?
2: ಹೌದು, ನಾನು ಕಾಳವೀರನಮ್ಮ. ಏನು ಮಾಡ್ಲಕತ್ತಿದ ನಮ್ಮ ಮನೆ ಒಳಗೆ?
1: ಮನೆಯಲ್ಲಿ ಕೆಲಸ ನಡೆದಿರುವುದು ಕಾಳಣ್ಣ. ನಾನು ಈಗ ಸೂರ್ಯ ಪ್ರಕಾಶವಾದ ಮಗನನ್ನು ಹಡಿದಿದ್ದೇನೆ, ಸ್ವಲ್ಪ ನೋಡು ಕಾಳಣ್ಣ.
2: ನಿನ್ನ ಕಂದನ ರೂಪಕ್ಕೆ ಹೇಳಕ್ಕೆ ಏನು ಅಳತಿಲ್ಲ ಬಿಡ ನಮ್ಮವ. ಹಾಲಗಲ್ಲ ಹೊಳದ ತುಟಿ ಬತ್ತಿಸ ಬಣ್ಣ, ಸೂರ್ಯನ ವರ್ಣ ಚಂದ್ರನ ಕಿರಣ, ಶುದ್ಧ ಬ್ರಹ್ಮದೇವರನ್ನೇ ಹೋತನ ನೋಡು ನಮ್ಮವ್ವ.
1: ಹೌದು, ತಂದಿನ ಹೋತಿರಬಹುದು ಕಾಳಣ್ಣ.
2: ತಾಯಿ ಸುರಮ್ಮದೇವಿ
1: ಕಾಳಣ್ಣ,
2: ಈ ಕಂದನನ್ನು ತೆಗೆದುಕೋರಮ್ಮ, ನಾನೇನು ಹೋಗಿ ಬರುತ್ತೇನೆ.
1: ಕಾಳಣ್ಣ.
2: ತಾಯಿ,
1: ನಂದೊಂದು ವಿಷಯ ಇರುವುದು ಕಾಳಣ್ಣ.
2: ಅದ್ಯಾವ ಕೆಲಸಮ್ಮ, ಬೇಗನೆ ಹೇಳಮ್ಮ.
1: ನೀನು ಇಲ್ಲಿಂದ ಹೋದ ಕೂಡದೆ ಸ್ವತಃ ನನ್ನ ಅಣ್ಣನಿಗೆ ಭೇಟಿಯಾಗಿ ಬೇಗನೆ ನೀಲ ಮುತ್ತಿನ ಹೊತ್ತಿಗೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳು ಕಾಳಣ್ಣ.
2: ಆಗಲಿ ಮಾ ತಾಯಿ. ನಮಸ್ಕಾರ ಗೌಡ್ರೆ, ನಮಸ್ಕಾರ ರೀ.
0: ನಮಸ್ಕಾರ ಕಾಳಣ್ಣ. ಏಕೆ ಕಾಳಣ್ಣ, ಮತ್ತೇನು ತಂದ್ರಿ ಹೊಸ ಸುದ್ದಿ?
2: ತಂದಿದ್ದೇನ್ರಿ ಗೌಡ್ರೆ, ಹೊಸ ಸುದ್ದಿಯನ್ನು ತಂದಿದ್ದೇನ್ರಿ.
0: ಏನು ತಂದಿರಿವಿ?
2: ನಿನ್ನೆ ಬೆಳಿ ವ್ಯಾಪಾರಕ್ಕೆ ಮತ್ತೆ ಚಂದನಗಿರಿಗೆ ಹೋಗಿದ್ರಿಪ್ಪ.
0: ಮುಂದೇನಾಯ್ತು ಕಾಳಣ್ಣ?
2: ತಾಯಿ ಸೂರಮ್ಮದೇವರು ಭೇಟಿಯಾಗಿದ್ದಾರೆ ಗೌಡ್ರೆ.
0: ಭೇಟಿಯಾಗಿ ನಿನಗೂ ಏನು ಹೇಳಿದ್ರು ಕಾಳಣ್ಣ?
2: ತಾಯಿ ಸೂರಮ್ಮದೇವರು ಸೂರ್ಯ ಪ್ರಕಾಶವಾದ ಮಗನನ್ನು ಹಡಿದಿದ್ದಾಳೆ ಗೌಡ್ರೆ. ಮಗನು ಶಕುನನ್ನು ಕೇಳುವುದರ ಸಲುವಾಗಿ ನಿಮ್ಮ ನೀಲ ಮುತ್ತಿನ ಹೊತ್ತಿಗೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ರು ನಿಮ್ಮ ತಂಗಿ ಸೂರಮ್ಮದೇವರು.
0: ಓಹೋ ಕಾಳಣ್ಣ, ನೀನು ಎಂತ ಆನಂದದ ಸುದ್ದಿಯನ್ನು ತಂದಿ ಕಾಳಣ್ಣ. ಈಗ ನಾನು ನೀಲಿ ಹತ್ತಿಗೆಯನ್ನು ತೆಗೆದುಕೊಂಡು ತಡ ಮಾಡಿದೆ ಚಂದನಗಿರಿಗೆ ಹೋಗುತ್ತೇನೆ. ನೀನು ನಿನ್ನ ಮನೆಗೆ ಹೋಗು ಕಾಳಣ್ಣ.
2: ಆಗ್ರಪ್ಪ, ಹೋಗಿ ಬರ್ತೇನೆ. ನಮಸ್ಕಾರ ಗೌಡ್ರೆ.
0: ನಮಸ್ಕಾರ, ಹೋಗಿ ಬಾ ಕಾಳಣ್ಣ. ಈಗ ನಾನು ನೀಲಿ ಹತ್ತಿಗೆಯನ್ನು ತೆಗೆದುಕೊಂಡು ತಡ ಮಾಡದೆ ಚಂದನಗಿರಿಗೆ ಹೋಗಿ ನಾನು ನಮ್ಮ ತಂಗಿಯ ಕಂದನನ್ನು ಅರಣ್ಯಪಾಲ ಮಾಡುವೆನು. ಈಗ ಚಂದನಗಿರಿಗೆ ಬಂದಂತೆ ಆಯಿತು. ಹೇ ತಂಗಿ ಸೂರಮ್ಮದೇವಿ.
1: ಯಾರು ಅಣ್ಣವೇನು?
0: ಹೌದು ತಂಗಿ.
1: ಮನೆಯಲ್ಲಿ ಯಾರು ಬಾಣ್ಣ?
0: ನನ್ನನ್ನು ಕರೆಸಿದ ಕಾರಣವೇನಮ್ಮ?
1: ನನ್ನ ಕಂದ ಹುಟ್ಟಿ 10-13 ದಿವಸ ಮೀರಿ ನಡೆದಿರುವುದು. ನನ್ನ ಕಂದನ ಕರಿಯಸರೇನು, ಜಲ್ಮೆಸರೇನು, ಯಾವ ನಕ್ಷತ್ರದಲ್ಲಿ ಜನಿಸಿ ಬಂದಿರುವನೆ? ಇದನ್ನು ಕೇಳುವ ಸಲುವಾಗಿ ನಿನ್ನನ್ನು ನಗರಿ ಪಟ್ಟಣದಿಂದ ಚಂದನಗಿರಿಗೆ ನಾನು ಕರೆಸಿರುವೆನು ಅಣ್ಣ.
0: ಸೂರಮ್ಮದೇವಿ.
1: ಅಣ್ಣ,
0: ನಿನ್ನ ಕಂದ ಹುಟ್ಟು ನಕ್ಷತ್ರವೂ ಸುಮಾರಿ ಆದಮ್ಮ.
1: ನನ್ನ ಕಂದ ಹುಟ್ಟಿದ ನಕ್ಷತ್ರ ಸುಮಾರ ಇರುವುದು?
0: ಹೌದಮ್ಮ.
1: ಮತ್ತೊಂದು ಪಾನ ತಿರುವಿ ನೋಡುವಣ್ಣ.
0: ಸೂರಮ್ಮದೇವಿ.
1: ಅಣ್ಣ,
0: ನಾನು ಮತ್ತೊಂದು ಪಾನ ತಿರುವಿ ಗಣಿತಿ ಕಟ್ಟಿ ನೋಡಿದ್ರೆ ತಾಯಿಗೆ ಪೀಡಕಾರ, ತಂದಿಗೆ ಅರಿಷ್ಟ, ಸೋದರ ಮಾವನಿಗೆ ಮತ್ತಿಟ್ಟು ಅರಿಷ್ಟ. ತಾಯಿ ತಂದಿಗೆ ಹೀನ, ಬಂದ ಬಳಗಕ್ಕೆ ಹೀನ, ಚಂದನಗಿರಿಗೆ ನಿನ್ನ ಕಂದ ಹೀನ ಹುಟ್ಟದ ತಂಗಿ.
1: ಏನು ಅಣ್ಣ ಇದು ಎಂತ ಶಬ್ದ ಅಣ್ಣ? ಬಂಗಾರ ಆಕಳ ಮಾಡಿ ದಾನ ಮಾಡುತ್ತೇನೆ, ಬೇಡಿದವರಿಗೆ ಬೇಡಿದ್ದೆ ಕೊಡುತ್ತೇನೆ, ಎಮ್ಮೆ ಜನಿಗೆ ಬಿಡುತ್ತೇನೆ. ಯಾವಾದಾದ್ರೂ ತೋಟಕ ಹೇಳು ಅಣ್ಣ.
0: ಮತ್ತ್ಯಾವ ತೋಟಕ? ಇಲ್ಲಮ್ಮ.
1: ಮತ್ತೇನು ಮಾಡಬೇಕು ಅಪ್ಪ?
0: ಈ ಕಂದನನ್ನು ಅರಣ್ಯದಲ್ಲಿ ಒಯ್ದು ಕರೆದು ಬಂದ.
1: ಅಯ್ಯೋ ಅಣ್ಣ, ಅಣ್ಣ, ಇದು ಎಂತ ಶಬ್ದ ಅಣ್ಣ, ಇದು ಎಂತ ಶಬ್ದ ಅಣ್ಣ. ಅಣ್ಣ, ಮುತ್ತಿನಂತ ಕಂದನನ್ನು ಒಯ್ದು ನಾನು ಅರಣ್ಯದಲ್ಲಿ ಕಡಿದ ಬರಬೇಕೇನು ಅಣ್ಣ, ಕಡಿದ ಬರಬೇಕೇನು ಅಣ್ಣ. ಅಣ್ಣ, ನನ್ನಿಂದಾದ್ರೂ ಹೊಡೆಯುವುದಾಗುವುದಿಲ್ಲ ಅಣ್ಣ, ನನ್ನಿಂದಾದ್ರೂ ಹೊಡೆಯುವುದು ಆಗುವುದಿಲ್ಲ.
0: ಸೂರಮ್ಮದೇವಿ.
1: ಅಣ್ಣ,
0: ಈ ಕಂದನಾದರೂ ನನ್ನಿಂದ ಇವರು ಹೊಡುವುದಾಗುವುದಿಲ್ಲಮ್ಮ.
1: ಮತ್ತೇನು ಮಾಡಬೇಕು ಅಣ್ಣ?
0: ನನ್ನ ಮನೆಯಲ್ಲಿ ದೈತ್ಯರಿರುವರು, ಅವರಿಗೆ ನಾಳಿಗೆ ನಾನು ಕೊಟ್ಟು ಕಳಿಸುತ್ತೇನೆ.
1: ಅಯ್ಯೋ ಅಣ್ಣ,
0: ದೈತ್ಯರು ಬರುವ ಹತ್ತಿರದಲ್ಲಿ ನೀನು ಕಂದನ ತೊಟ್ಟಿಲವನ್ನು ಬಾಗಿಲು ಧರಿಗೆ ಇಟ್ಟುಬಿಡು ತಂಗಿ.
1: ಏನು ಅಣ್ಣ?
0: ದೈತ್ಯರು ಬಂದು ತೆಗೆದುಕೊಂಡು ಹೋಗಿಬಿಡುತ್ತಾರೆ.
1: ಅಯ್ಯೋ ಅಣ್ಣ,
0: ನಾನು ಹೋಗಿ ಬರ್ತೀನಮ್ಮ.
1: ಕಂದ, 9 ತಿಂಗಳ ಹೊತ್ತು ಎತ್ತಡದ ತಾಯಿಯ ಕಳ್ಳ ತಳಮಳ ಅನಿಸದೇನು ಕಂದ, ತಳಮಳ ಅನಿಸದೇನು ಕಂದ. ಕಂದ, ನಿನ್ನನ್ನು ಜಲ್ಮೆಸರ ಕೇಳುವ ಸಲುವಾಗಿ ನನ್ನ ಅಣ್ಣನನ್ನು ಕರೆಸಿ ಕೇಳಿದ್ರೆ ನನ್ನ ಅಣ್ಣ ಏನಂದ ನುಡದ ಹೋದ ಕಂದ, ಏನಂದು ನುಡದ ಹೋದ ಕಂದ. ಶಂಕರ ಪರಮೇಶ್ವರ ಮಗನೇ ಕೊಡಬಾರು, ಶಂಕರ ಕೊಟ್ಟ ಕಸಿದಕ್ಕೊಂಡು ಹೋಗಬಾರು. ಏನು, ನಾನು ಈಗ ನನ್ನ ಅಣ್ಣ ಹೇಳಿದಂತೆ ಮಾಡುತ್ತೇನೆ. ಬಂಗಾರ ತೊಟ್ಟಿಲಕ್ಕೆ ಬೆಳ್ಳಿ ಹಿಡಿಯಗ್ಗ ಹಚ್ಚುತ್ತೇನೆ. 4 ಮೂಲೆಗೆ 4 ಬಿಡಾಣನ್ನು ಇಡುತ್ತೇನೆ. 4 ಮಗೆ ನೀರನ್ನು ಇಡುತ್ತೇನೆ. 7ರಿವೆ ಹಾಸುತ್ತೇನೆ. ರತ್ನದ ಕಂಬಳಿ ಹಾಸಿದ್ದೇನೆ, ಮುತ್ತಿನ ಕಂಬಳಿಯನ್ನು ಹುಚ್ಚುತ್ತೇನೆ. ಆ ದೈತರು ತೊಟ್ಟಿಲನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಇದೇ ತೊಟ್ಟಿಲನ್ನು ಎತ್ತಿ ಹೊನ್ನ ಹೊರಸಲು ಹೊರಗಿಡುತ್ತೇನೆ. ಆದ್ರೆ ಆ ಮಾ ದೈತರು ತೆಗೆದುಕೊಂಡು ಹೋಗುವುದು 9 ತಿಂಗಳ ಹೊತ್ತು ಎತ್ತಡದ ತಾಯಿಯ ಕಣ್ಣಿಂದ ನೋಡುವುದೇ ಆಗುವುದಿಲ್ಲ ಅಮ್ಮ, ನೋಡುವುದೇ
3: ಆಗುವುದಿಲ್ಲ.
1: ಚಂದನಗಿರಿಯನ್ನು ಬಿಟ್ಟು ನಡೆದೇನು ಕಂದ? ಕಂದ, ಆ ಮಾ ದೈತರು ನಿನ್ನನ್ನು ಹರಿಯಾಣದಲ್ಲಿ ಕಡಿಯುವ ಸಮಯದಲ್ಲಿ 9 ತಿಂಗಳ ಹೊತ್ತು ಎತ್ತಡದ ತಾಯಿಯ ಎದಿ ಬದಿ ಬಿಗದರೆ ಹಾಲನ್ನು ಯಾರಿಗೆ ಕುಡಿಸಲಿ ಕಂದ? ಮಗನನ್ನು ಯಾರಿಗೆ ಕರೆಯಲಿ ಕಂದ? ಮಗನೆಂದು ಯಾರಿಗೆ ಕರೆಯಲಿ ಕಂದ? ಶಂಕರ ಪರಮೇಶ್ವರ.
4: ಹೆಂಗಮ್ಮ ಮಲ್ಗೆ ಮಾರು,
5: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
4: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
5: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನನ್ನನ್ನು ಅಗಲಿ ನಾನು ಈ ಭೂಮಿಯ ಮೇಲೆ ಹೇಗೆ ಇರಲಿಕ್ಕಂದ ಹೇಗೆ ಇರಲಿಕ್ಕಂದ
1: ಈಗ ನನ್ನ ಕೆಲಸವು ಕೈಗೂಡಿದಂತೆ ಆಯಿತು. ಹೇ ದೈತರೆ, ನೀವು ಚಂದನಗಿರಿಗೆ ಹೋಗಬೇಕು. ದೈತರೆ, ಚಂದನಗಿರಿಯಲ್ಲಿ ನಮ್ಮ ತಂಗಿ ಹೊಟ್ಟಿಲೆ ಬಂದು ಹೀನ ಕಂದ ಹುಟ್ಟಿದೆ.
2: ಏನ್ ಮಾಡಂದ್ರೆ,
1: ಆ ಕಂದನ ತೊಟ್ಟಿಲವನ್ನು ಅರಣ್ಯದಲ್ಲಿ ಒಯ್ದು ಕೂಸಿನ ಕೊಲೆ ಮಾಡಿ ಕೂಸಿನ ರಕ್ತಿನಲ್ಲಿ ನನ್ನ ದಸ್ತವನ್ನು ತಸ್ಕೊಂಡು ಬರಬೇಕು. ದೈತರೆ,
2: ನಾವು ದೊಡ್ಡವ್ರು ಏನ್ ಹೇಳ್ತಾರ ಬಾಯಿಗಿಸ್ಕೊಂಡು ಇಟ್ಟಿದ್ದೆವು. ಚೋಟ್ ಕೂಸಿನ ಹೊಡೆದ್ರೆ ನಿಮ್ದು ಕಿಮ್ಮತ್ತಿಲ್ಲ, ನಮ್ದು ಕಿಮ್ಮತ್ತಿಲ್ಲ. ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಮೋಟ ದಮ್ ದಮ್ ಇದ್ದವ್ರಿಗೆ ಹೇಳ್ರಿ ಬಾಬಾ, ಒಂದೇಟಿ ಕೊರಕ.
1: ನಾನು ಹೇಳಿದಕ್ಕೆ ನೀವು ಕೇಳಿರಿ,
2: ಇಲ್ಲಾದ್ರೆ
1: ಇಲ್ಲದಿದ್ದರೆ ನಿಮ್ಮ ಇಬ್ಬರನ್ನು ಕಾಂಜಿನ ಕಂಬಿಗೆ ಕಟ್ಟಿ ಚರಣ ಸುಲದ
2: ಹಂಗೇನ್ ಮಾಡ್ಬೇಡಿ ಗೌಡ್ರ. ಅದೇನ್ ದೊಡ್ಡ ಕೆಲಸ ಅದೇನ್ ದೊಡ್ಡ ಕೆಲಸ
3: ಅದೇನ್ ಕೆಲಸ ದೊಡ್ಡದು.
2: ಚೋಟ್ ಕೂಸಿನ ಹೊಡೆದ್ ಒಂದ್ ಏಟಿಗೆ ಬಂದೇ ಬಿಡುನು. ಗೌಡ್ರು ಇದು ಪಗಾರ ಏನ್ ಕೊಡ್ತಾರೆ ಕೇಳು.
3: ನಮ್ ಪಗಾರ ಏನ್ ಕೊಡ್ತೀರಿ?
1: ನಾ ಹೇಳೋ ಕೆಲಸ ನೀವು ಮಾಡಿಕೊಂಡು ಬಂದರೆ ನಾನು ನಿಮಗೆ ಬೇಡಿದ್ದೆ ಕೊಡುವೇನು.
2: ಏನ್ ಬೇಡದ್ದು ಕೊಡ್ತೀರಿ ದುರ್ಗೆ? ಏನ್ ಬೇಡ,
3: ನನ್ನ ಮನಸ್ಸಿಗೆ ಬಂದದ್ದು ಬೇಡ.
2: ಬಾಬಾರಿ, ಒಕ್ಕಳಕ್ಕಿ ನಾಕಲ್ಲಿ ಎರಡು ಕೋಣ 35 ಕೂಡ ನೀರ್ ಕೊಟ್ರ ಬಾಬಾರ್ ಕೆಲಸ ಕೊರಕ.
1: ದಸ್ತವನ್ನು ತೆಗೆದುಕೊಂಡು ತಡ ಮಾಡಿದ್ರೆ ಈ ಕೆಲಸವನ್ನು ಮಾಡಿಕೊಂಡು ಬರೀ ದೈತರೆ.
2: ಆಗ್ಲಿಪ್ಪ ತರ್ರಿ. ಅಲ್ಲೋ ದುರ್ಗ
3: ನೋಡಿ,
2: ನಿಮ್ ಮಕ್ಳ ಹತ್ರ ಆಗ್ಯಾವಿಲ್ಲ
3: ಕೆಲಸಿತ್ತು
2: ಇರ್ಲಾಕ್ ಬಿಡು ಖರೇ. ಇಂದ ಇದು ಕೆಲಸ ಗೌಡ್ರ ಕೆಲಸ ಹಿಡಿದೇವು. ಇನ್ ನಾ ಮುಂದೆ ನೀ ಮುಂದೆ ಒತ್ತು ನಿನ್ನ
3: ನಡಿ. ಹಂಗ
2: ಹೋಗೋಣ,
3: ಬತ್ ನೋಡು
2: ಅಂದ್ರೆ ಕುತ್ತಮ್ಮ
3: ಚಂದನಗಿರಿ ಬತ್ ಅಂದ
2: ಹಿಂಗಂದ್ಯ. ಬರೋಬರಿ ಮತ್ತಾಕಿನ ತೋಟ್ಲ ಹೊರಗೆ ಇಟ್ಟಾರ
3: ತಾಯಿ ಸುರಮ್ಮ ತೋಟ್ಲ ಹೊರಗೆ ಇಟ್ಟಾಳ.
2: ನೋಡು ಒತ್ತು ನಿನ್ನ
3: ಹಿಡಿ
2: ಹಿಡಿ
3: ಹಿಡಿ ಹಿಡಿ. ಏನಾಯ್ತು ನೀ ಬಟ್ಟೆ ಹಿಡಿ, ನಾ ಮ್ಯಾಲ ಹಿಡ್ತೀನಿ.
2: ಮೊಮ್ಮಗನ ಎಡ್ಡು ಒಂದೇ ಆಯ್ತು, ನೀ ಅಚ್ಚಿಗೆ ಹಿಡಿ, ನಾ ಇಚ್ಚಿಗೆ ಹಿಡಿತೀನಿ.
3: ಹಿಡಿ ಹಂಗಾರೆ ಸರಿ ಬಿಡಬೇಡ. ಭೂತದ ಗಾಳಿದ ಪ್ರಸಾಸ
2: ಬಟ್ಟೆ ಮಲಿಗೆ ಹೊಡೆದಾರ
3: ನಮ್ಗೆ ಹೊಟ್ಟೆ. ನಾವು ಒಬ್ಬೊಬ್ರು ಒಂದೊಂದು ಊಟಿಗೆ ಕಳಕ್ಕಿ 35 ಕೂಡ ನೀರ್ ಕುಡ್ತೇವು.
2: ಇಚ್ಚಿಗಡೆ ಕುಟ್ಟ ಅಚ್ಚಿಗಡೆ ಇಡ್ತೇವು, ಅಚ್ಚಿಗಡೆ ಗುಡ್ಡ ತಂದು ಇಚ್ಚಿಗಡೆ ಇಡ್ತೇವು.
3: ಈ ತೋಟ್ಲ ಯಾಕೆ
2: ಯಾಕೆತ್ತವಲ್ಲು ಉಳ್ಳಾಗಡ್ಡೆ ಒಂದ್ ಏಟಿ ಕಿತ್ತಿನ ನಮ್ಮಲ್ಲಿ ಏನ್ ತೆಪ್ಪಿಗೆ ಪದನ
3: ನಮ್ಮಲ್ಲಿ ಏನ್ ತೆಪ್ಪದು?
2: ಗಂಡಗ ಚಾಕು ಮೊಮ್ಮಗನ ಗಂಡಗ ಚಾಕು
3: ಕೈಯಾಗ ಸಿಗದು ಕಾಲಾಗ ಸಿಗದು
2: ಹಾಳಿ ಬೀಳುದು.
3: ಹಾಕಂಗ್ರಿ ಸರ್,
2: ನಮ್ಮ ಮತ್ತವ್ರಿಗೆ ಯಾರಿಗೆ ಹಾಕೋಲ್ಲ ನಮ್ ನಾವೇ
3: ಇರ್ಲಿ.
2: ಹಿಡಿ ನೆತ್ತು
3: ಹಿಡಿ ಬಿಡಬೇಡ.
0: ಒಂಬತ್ತು ತಿಂಗಳ ಹೊತ್ತು ಹೆತ್ತಡದ ತಾಯಿಯ ಕಣ್ಣಿಂದ ನೋಡಬಾರದನ್ನು ಮರಿಗೆ ಹೋಗಿ ನಿತ್ತರೆ. ಇನ್ನೂ ಇಲ್ಲೇ ಇಟ್ಟಕೊಂಡ ನಿತ್ತಿರೇನೋಪ್ಪ ದೈತರೆ ಕಂದ. ಮತ್ತಾದ್ರು ನಿನ್ನ ತಾಯಿಯ ದರ್ಶನವೇನು ಕಂದ? ದೈತರು ಕೋಲ ಮಾಡುತ್ತಾ ಇಲ್ಲೇ ಇಟ್ಟುಕೊಂಡು ನಿತ್ತಿರುವರೇನೋಪ್ಪ ಕಂದ. ಇನ್ನೊಂದು ನಿನ್ನ ತಾಯಿಯ ಮರಿ ಹಾಲಾದ್ರೂ ಕುಡಿಯ ಕಂದ.
2: ಕುಡಿಸ್ಬೇಡ
0: ಕಂದ. ಅಯ್ಯೋ ಕಂದ, ಆ ಮಾ ದೈತರ ಕೈಯಲ್ಲಿ ಸಿಕ್ಕು ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು ನನ್ನಯ್ಯ ಗೊತ್ತು ಕಂದ. ಆದ್ರೆ ನೀನು ತಂದೆಯ ತಾಯಿ ಆಚೆಯನ್ನು ಬಿಟ್ಟು ಕಂದ ಅರಣ್ಯ ದಾರಿ ಹಿಡಿದು ಏನು ಕಂದ? ಅರಣ್ಯ ದಾರಿ ಹಿಡಿದು ಏನು ಕಂದ?
2: ಸಟ್ಟೆ ಮುಗಿಸವಯ್ಯ, ನಾವು ಹೋಲಕ್ ಟೈಮ್ ಭಾಳ ಆಗ್ತದೆ ನಮಗಿನ್ನ.
0: ಏನು ನನ್ನ ಅಕ್ಕಂದ ಮನೆಗೆ ನಾನು ಆಶೀರ್ವಾದ ಮಾಡುತ್ತೇನೆ. ಪಲ್ಲಕ್ಕಿ ಪದವಿಯಾಗಲಿ, ನೆಲಕ್ಕಿ ಬಾನೇರಲಿ, ಸಾಲ ಸತ್ತಿಗಾಗಲಿ, ಓಲ ಪಲ್ಲಕ್ಕಾಗಲಿ, ನೆಲೊಳಗಂಗೆ ಹರಿವರಿಗೆ, ಸೂರ್ಯಚಂದ್ರ ಇರುವರಿಗೆ, ಹಳ್ಳಿ ಹಳ್ಳಿಗೆ ಬಿಳಿ ಗುಡಿ ದೇವರಾಗಿ ಜಗತ್ತಿನಲ್ಲಿ ಜೈಬೀರಿ ಹೊಡೆದು ನಿತ್ಯ ಮದಮಗನಾಗಿ ಮೆರಿ ಕಂದ. ಇದೇ ನಿನ್ನ ತಾಯಿಯ ಕಡೆ ಆಶೀರ್ವಾದ ಕಂದ. ಹೋಗಿ ಬಾ ಕಂದ, ಹೋಗಿ ಬಾ.

0: ಅಲ್ಲಿ ಹೋದ್ರಿಗ
1: ಏನೋ ಮರ್ಗ
0: ತಾಯಿ ಹರಕೆ ಅಂದ್ರೆ ಹೆಚ್ಚಿನ ನೋಡಿ ಏನೇನು ಕೊಟ್ಲ ಅವ್ರ ತಾಯಿ
1: ಅವ್ರ ತಾಯಿ ಏನೇನು ಹರಕೆ ಕೊಟ್ಲಪ್ಪ ಜಕ್ಕನೆ ಹೇಳ್ತ ನೋಡು ಅವ್ರದ್ದು ನಡಿ. ಏ ಮರ್ಗ
0: ಏನ ತೊಂದ್ರಿಗ
1: ಬತ್ತು ಬರ್ರಿ
0: ಏನು ಬತ್ತು
1: ಕಾಡ್ರ ಭೂಮಿ ಕಲ್ಲು ಕಟ್ಟಿದ ಮಾಯಿ ಮಂಡಿಗೆ ಸೋಪ
0: ಭಾರಿ ಜಂಗಲ್ ಅದ
1: ಬಟ್ಟು ಜಂಗಲ್ದಾಗ ಬಂದೇವ ನೋಡು
0: ಇಲ್ಲೇ ತೋಟ್ಲ ಇಳಿಸಿ ಮತ್ತೆ ಹಾಕಿ ಅನುಮಾನ ಹಿಡಿ ತೋಟ್ಲ ಹಿಡಿ
1: ಇಡು
0: ಹಿಡಿ
1: ಇಡು
0: ಮತ್ತೆ ಅನುಮಾನ ನಾ ಇನ್ನು ಕರ್ಕೆ
1: ಇಲ್ಲಾರದಾರ ನಾನೇ ನಾನು ನಿನ್ನೆ ನೀನು
0: ಹೌದು
1: ಇಬ್ಬರೇ ಅದೇವ ಇಲ್ಲಾರ ಜಂಗಲ್ದಾಗ ಯಾರು ಅದಾರ ಒಬ್ರು ಇಲ್ಲಿ
0: ಯಾರು ಇಲ್ಲ
1: ಸಮಾಧಾನ ನೋಡಿ ಮೋತಿ ನೋಡಿ ಹೊಡೆದು ಹೋಗುನು
0: ಪಟ್ಟೆ ನೋಡೇನ್ ಮೋತಿ
1: ಏ ಕೂಸಿಂಗ್
0: ಮಾಡ್ಲಾಗ್ತದ
1: ಕೂಸದ
0: ಕೂಸ ಪಾರದ ಪೋರ ನಾ ಕೇಳ್ತೀರಿ ಕೂಸತ್ತ
1: ನಾ ಮೋದಿ ಅಟ್ಟೆ ನೋಡಿ
0: ನೋಡಂಗ ಕೆಲಸ ಭಾರಿ ಆಯ್ತಲ್ಲ
1: ಏನಾಯ್ತು
0: ಏ ನಾಲ್ಕು ಮೂಲಿಗೆ ನಾಲ್ಕು ಚಚ್ಕದ ಹೋಳಿಗೆವು ಹೊಗ್ಗೆ
1: ಮತ್ತೇನು
0: ತುಪ್ಪ
1: ಅದ್ರ ಮೇಲೆ
0: ಉಪ್ಪಿನ ಮೇಲೆ ಉಪ್ಪಿನಕಾಯಿ ಯಪ್ಪ ಇನ್ನು ಮಂದಿ ಎಟ್ಟು ಹೊಡೆದು ಊಟ ಮಾಡೋದು ಪಟ್ಟೆ
1: ಏ ಹಣ ಮುಂದೆ ಇಟ್ಕೊಂಡು ಹೆಂಗ್ ಊಟ ಮಾಡುದು
0: ಹಣ ಇಟ್ಕೊಂಡು ಹೆಂಗ್ ಊಟ ಮಾಡುದು ದುಡ್ಲಾರೆ ಪಗಾರ ಬರ್ತದ ಮಗನ
1: ಏ ನಿಂದು ಬರೋಬರಿನೇ ಕರೆ ಹಂಗೇನು ಮಾಡೋನ್ ಬೇಡ
0: ಮೊದಲು ಊಟ ಮಾಡುತ್ತೆ
1: ಮೊದಲು ಊಟ ಮಾಡೋದು ರಟ್ಟಾಗಿ ಸಗತಿ ಬರ್ತದ
0: ಒಂದ್ ಎಟ್ಟಿ ಕೊರಕೆ
1: ಊಟ ಮಾಡೋನ್ ಬಾಂಗ
0: ಕುಂಡ್ರೆ ಸಟ್ಟೆ
1: ಕುಂದ್ರು ಏನಾಯ್ತು ತುಸು ತಿನ್ಬೇಕಪ್ಪ
0: ಏನಾಯ್ತು
1: ಪಂಚರಾಮ್ ಕುಮೂಲ್ ಮಾಡವ
0: ಏ ನನ್ನ ಊಟ ಹಂಗೆ ಶಿವ
1: ಈಗ ಏನಕತ್ತಾನ ಹೊಡೆಯಂಗಾಲಾಗತ್ತಿತ್ತು ನನಗ
0: ಮತ್ತೇನಲ್ಲತ್ತು
1: ಈ ಮುತ್ತೇನ ಪ್ರಸಾದ ಏನ್ ತೊಗೊಂದೇವಲ್ಲ ಈ ಪ್ರಸಾದ ನನಗೆ ಯಾಕೋ ಬೇರೆ ಬೇರೆ ತಿಳಿಯಕತ್ತದ
0: ಗೌಡ್ರ ಮುಂದೆ ಏನ್ ಹೇಳೋ ಮಗನ
1: ಅಂದ್ರೆ ಏನ್ ಮಾಡೋಣ ಈಗ
0: ಇದು ಇಲ್ಲೇ ಕೂಸ್ ಇಲ್ಲೇ ಬಿಟ್ಟು ಬಿಡೋಣ
1: ಇಲ್ಲೇ ಬಿಟ್ಟು
0: ಕಾಡುದ್ರ ಭೂಮಿ ಕಲ್ಲು ಕಟ್ಟಿದ ಬಾಯಿ ಮಲ್ಲಿಗೆ ಸೋಪನ ಭಾರಿ ಜಂಗಲ್ ಅದ
1: ಜಂಗಲ್ ಅದ
0: ಇಲ್ಲೇ ತೋಟ್ಲ ಇಳಿಸಿ ಬಿಡೋಣ ಯಾವ್ದಾದ್ರು ಒಂದು ಬ್ಯಾಟಿ ಎಬ್ಬಿಸಿ ರಗತ್ ತುಕುನ ಮಾಡ್ಕೊಂಡು ಹೋಗ್ಬಿಡೋಣ
1: ಹೋಗ್ಬಿಡೋಣ ನಡಿ ಹಂಗಾರೆ ಹೋಗುನು
0: ಹೋಗುನ ನಮಗ್ ಸಿಗು ಬ್ಯಾಟಿ ಯಾವು
1: ನಮಗ್ ಸಿಗು ಬ್ಯಾಟಿ ಹತ್ತಿ ಕಟ್ಟ

0: ಬೇಡಕ್ ಚಾವು
1: ಹೆಂಗ್ ಬರ್ತದ ಅಂದೆ.
0: ಹಂಗಾರ ಬಲಿ ಹಾಕಿದ ಅವ್ರು ನಾ ಎಬ್ಸ್ಕೊಂಡ್ ಬರ್ತ
1: ಎಬ್ಸ್ಕೊಂಬ ಸಟ್ಟೆ
0: ಹಿಡಿ ಹೆಂಗ
1: ನಾ ಎಬ್ಸ್ಕೊಂಡ್ ಬರ್ತೀನಿ ಬಲಿ ಹಾಕಿ ಸಟ್ಟೆ
0: ಭಾರಿ ಕೆಂಪಗದ
1: ಇರ್ಲಾಕ್ ಬಿಡು ಕರೆ ಇನ್ನು ಹೋಗಲು ಇನ್ನು ಮತ್ತೆ ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀ ಮುಂದೆ
0: ನಡಿ ಕೌಡ್ರಿ
1: ಕಣ್ಣು ನಡಿ
0: ಹಂಗ
1: ನಡಿ. ಬಂದರು ಬಂದರು ಚಂದನಗಿರಿಗೆ ಹಾದು ದೈತರು ಬಂದರು.
0: ನಮಸ್ಕಾರ ಗೌಡ್ರೆ. ನಮಸ್ಕಾರ ಇಪ್ಪ.
1: ಹೇ ದೈತರೆ
0: ಓರಿಪ್ಪ,
1: ನಾ ಹೇಳು ಕೆಲಸ ಮಾಡಿಕೊಂಡು ಬಂದ್ರಿ, ಸತ್ಯ ನಿಮ್ಮ ದೇವರಾಣಿ ಮಾಡಿ ಹೇಳು.
2: ಕುಸಿನ ಕಡೆಯ ತೆಳ ಅರಣ್ ಕೊಟ್ಟು ಹಚ್ಚ ಕೊಡಿದ್ರಲ್ಲ, ಕಲ್ಲು ಕಟ್ಟಿದ ಬಾಯಿ ಮಲ್ಲಿಗೆ ಸೋಪಾನ ಭಾರಿ ಜಂಗಲ್ ಇತ್ರಿ. ಅಲ್ಲಿ ಒಯ್ದು ಬಾಯಿ ಮೇಲೆ ತೊಟ್ಲ ಇಳಿಸಿದೇವ್ರಿ, ಬಾಯಾಗ ನೀರು ಕುಡಿದ ಮ್ಯಾಲ ನೋಡಿದ್ರಾಗ ಕಡ ಕಡ ಕಡ ಕಡ ಕಡ ಕಡ ಕತ್ತರಿಸಿ ತೋಟ್ಲ ಕೂಸ್ ಮಾಯಾಗ ಹೋಗ್ಬಿಡ್ತೀರಿ ಗೌಡ್ರೆ. ಸತ್ಯ ರೀ ಇದು?
1: ಈ ಮಾತು ಸತ್ಯ?
2: ಖರೆ ಖರೆ ರೀ ಬಾಬಾ ಇದು.
1: ಈಗ ನೀವು ನಿಮ್ಮ ಮನೆಗೆ ಹೋಗ್ರಿ, ನಾನು ಮುಂದೇನು ಬರುತ್ತದೆ ನೋಡುತ್ತೇನೆ.
2: ಆದ್ರಿಪ್ಪ
1: ಹೋಗಿ ಬರ್ರಿ ದೈತರೆ.
2: ಯಾಕಲ್ಪ ಹೋಗ್ಬಿಡ್ತೇವ್ರಿ.
3: ಶಿವಶಂಕರ ಗಿರಿಜಾರಮಣ. ಭೂಲೋಕದಲ್ಲಿ ಅರಣ್ಯದಲ್ಲಿ ಕಂದಮ್ಮನ ಅಳುತ್ತಾ ತೊಟ್ಟಿದ್ದದು, ಅದರ ಪರಿಪಾಲನೆಗೆ ಯಾರು ಪತಿದೇವ?
4: ಪಾರ್ವತಿ.
3: ಪತಿದೇವ
4: ಇದೆಲ್ಲ ಮಾಡಿರುವನು ಆ ದುಷ್ಟ ನಾರಾಯಣನು. ತಂಗಿ ಕಂದಮ್ಮನನ್ನು ಗಲಿಸಿ ಕಂದನ ತೊಟ್ಟಿಲವನ್ನು ಅರಣ್ಯದಲ್ಲಿ ತಂದಿಟ್ಟಿರುವನು. ಬೇಗನೆ ಕಂದನ ಪರಿಪಾಲನೆ ಮಾಡುವುದಕ್ಕೋಸ್ಕರ ಭೂಲೋಕಿಗೆ ಹೋಗಲು ನಡೆ ಪಾರ್ವತಿ.
3: ಪತಿದೇವ.
4: ಪಾರ್ವತಿ
3: ಕೂಸ ಬಹಳ ಹಾಳಾಗ್ತಿರುವುದು, ಬೇಗನೆ ಭೂಲೋಕಕ್ಕೆ ಇಳಿರಿ ಪತಿದೇವ.
4: ಆಗಲಿ ಪಾರ್ವತಿ. ಪಾರ್ವತಿ.
3: ಪತಿದೇವ
4: ಇತ್ತವ ಎತ್ತಿಕೋ ಕಂದಮ್ಮನನ್ನು ನಿನ್ನ ಬಗಲಲ್ಲಿ ಕುಡಿಸು ನಿನ್ನ ಮಲಿ ಹಾಲನ್ನು.
3: ಪತಿದೇವ ಎತ್ತಿಕೊಂಡಿದ್ದೇನೆ ಕಂದಮ್ಮನನ್ನು, ಕುಡಿಸಿದ್ದೇನೆ ಮಲಿ ಹಾಲು. ಮಲಿ ಹಾಲು ಭೂಮಿಗೆ ಹಿಂಡಿ ಮಣ್ಣಿನ ಉಂಡಿಯನ್ನು ಮಾಡಿ ಮೂಡಲಾಡದ ಠಂಗಿಗೆ ಹೊಡೆದಿದ್ದೇನೆ ಪತಿದೇವ. ಪ್ರತಿನಿತ್ಯ ಜೇನುತುಪ್ಪದ ರಸವನ್ನು ಉಣ್ಣುವಂತೆ ಮಾಡಿದ್ದೇನೆ.
4: ಪಾರ್ವತಿ.
3: ಪತಿದೇವ
4: ನಾನಾದ್ರೆ ತೊಟ್ಟಿಲವನ್ನು ಎತ್ತಿ ಮೂಡಲೊಡೆದ ಟೊಂಗಿಗೆ ಮೇಲೆತ್ತಿ ಕಟ್ಟಿರುವನು ಪಾರ್ವತಿ.
3: ಆಗಲಿ ಪತಿದೇವ.
4: ಇದು ಅಲ್ಲದೆ ಕೂಸಿಗೆ ಆಡುವುದಕ್ಕೆ ಗಿಳಿಂಡು ಸಹ ತರಿಬಿದ್ದೇನೆ ಪಾರ್ವತಿ.
3: ಹೌದು ಪತಿದೇವ.
4: ಇದು ಅಲ್ಲದೆ ಕಂದನೆ ಪರಿಪಾಲನೆ ಮಾಡುವುದಕ್ಕೆ ಏಳಡಿ ಸರ್ಪಿನ ಕಾವಲು ಸಹ ಇರಿಸಿದ್ದೇನೆ ಪಾರ್ವತಿ.
3: ಸಂತೋಷವಾಯಿತು ಪತಿದೇವ.
4: ಇನ್ನ ಮೇಲೆ ಸಂತೋಷದಿಂದ ಕೈಲಾಸ ಗಮನಕ್ಕೆ ಹೋಗಲು ನಡೆ ಪಾರ್ವತಿ.

0: ಅಕ್ಕ
1: ತಂಗಿ,
0: ಗಂಡ ಕಚ್ಚಿ ಹಾಕಿ ದುಂಡಾಳ ಬಡಗಿಡಿದು ಆಡ ಕಲಿತ ಅರಣ್ಯಕ್ಕಾದ್ರು ಹೋಗ ನಡಿ ಅಕ್ಕ.
1: ಆಗ್ಲಿ ತಂಗಿ.
0: ಅಕ್ಕ
1: ತಂಗಿ,
0: ನಾನೊಂದು ವಿಚಾರ ಹೇಳ್ತೇನೆ, ಚಿತ್ತುಟ್ಟು ಕೇಳೋಕ.
1: ಅದೇನು ಬೇಗನೆ ತಿಳಿಸು ತಂಗಿ.
0: ಇವತ್ತಿನ ದಿವಸ ಮೊದಲ ಚಿಕ್ಕ ಭೇಟಿ ನಿನ್ನದು, ಹಿಂದಿನ ಕಡೆ ಚಿಕ್ಕ ಭೇಟಿ ನನ್ನದು ನೋಡೋಕ.
1: ಆಗ್ಲಿ ತಂಗಿ. ಅಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನ್ನ ಪಾಲಿಗೆ ಬೇಕು ಸಿಕ್ಕಿತ್ತೆ.
0: ಅಕ್ಕ
1: ತಂಗಿ,
0: ಅಳುವ ಕುಸಿರ ಧ್ವನಿಯಾದರೂ ಕೇಳಿ ಬಂತು ನೋಡೋಕ್ಕ. ಇದೇ ಗಿಡದ ಬಳ್ಳಿಯಲ್ಲಿ ತೊಟ್ಟಿರದಲ್ಲಿ ಕಂದನು ಹೇಗೆ ಆಡುತ್ತಿರುವನು ನೋಡು ಅಕ್ಕ.
1: ತಂಗಿ ಮಾಯಮ್ಮ.
0: ಏನು ಅಕ್ಕ?
1: ಕಂದನ ಎಡ ಚಂದ ಆಡ್ತಾನೆ ತಂಗಿ.
0: ಹೌದಕ್ಕ.
1: ಈ ಗಿಡದ ಬಳ್ಳಿಯಲ್ಲಿ ಏರಿ ತೊಟ್ಟಿಲನ್ನು ಬಿಚ್ಚಿ ಕುಡ್ದನು ಹಿಡಿಕೋ ತಂಗಿ.
0: ಆಗಲಿ ಅಕ್ಕ.
1: ಅಯ್ಯಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನಗಾದ್ರೂ ಹೇಳಿ ನಾಗಚಂದ್ರ ಕತ್ತಲಿಕ್ಕೆ ಬಂದ. ತಂಗಿ ಮಾಯಮ್ಮ.
0: ಅಕ್ಕ,
1: ಈ ತೊಟ್ಟಿಲಿನ ಕಡೆ ಬಿಚ್ಚು ಆಗುಲ್ ತಂಗಿ.
0: ಅಕ್ಕ
1: ತಂಗಿ,
0: ನೀನು ಹೇಳಿದಂತೆ ನಾನಾದರೂ ಕಂಚಳ ಆಲದ ಮರವನ್ನೇರಿ ತೊಟ್ಟಿಲವನ್ನು ಬಿಚ್ಚಿ ಕೊಡುತ್ತೇನೆ, ನೀನು ಕೆಳಗೆ ನಿಂತು ತೆಗೆದುಕೊಳ್ಳು ಅಕ್ಕ.
1: ಆಗಲಿ ತಂಗಿ.
0: ಅಯ್ಯಯ್ಯೋ ಶಿವ ಶಿವಶಂಕರ ಪರಮೇಶ್ವರ, ನನಗಾದ ನಾಗಚಂದ್ರನು ಕತ್ತಲಕ್ಕೆ ಬಂದನಲ್ಲ ನಾಗಚಂದ್ರ.
2: ಹೇ ಮಾಯವ್ವ, ಈ ಕಂದನ ನಾನು ಜೋಪನ ಮಾಡಿರುವನು. ನನ್ನ ಜಾಜವನ್ನು ಕೊಟ್ಟರೆ ನಿನಗೆ ಹಾದಿ ಬಿಡುತ್ತೇನು, ಇಲ್ಲದಿದ್ದರೆ ನಿನಗೆ ನಾನು ಹಾದಿ ಬಿಡುವುದಿಲ್ಲ.
0: ನಾಗಚಂದ್ರ, ನಿನ್ನ ಜಾಜ ಏನಿರುವುದು ಬೇಗನೆ ತಿಳಿಸು ನಾಗಚಂದ್ರ.
2: ಮಾಯಕ್ಕ.
0: ನಾಗಚಂದ್ರ,
2: ವರ್ಷಕ್ಕೊಮ್ಮೆ ನಾಗರಿ ಪಂಚಮಿ ಹಬ್ಬ ಎಂದೆನಿಸಿ ನಾಡನಾರರಿಗೆ ತಮ್ಮ ತವರಿಗೆ ಕರೆಸಿ ಒಂದತ್ತವನ್ನು ಇಡಿಸಿ ಅವರ ಕೊರಳಲ್ಲಿ ಹಂಗನೂಲವನ್ನು ಹಾಕಿಸಿ ಸೂರ್ಯ ಚಂದ್ರ ಇರುವರಿಗೆ ನಿಲಾಳಗಂಗೆ ಹರುವರಿಗೆ ನೂರು ಸುತ್ತಿ ಹಾಲು ಎರಬೇಕು ಮಾಯಮ್ಮ. ಇದೇ ನನ್ನ ಚಾಜ ಇರುವುದು.
0: ಆ ವಿಶೇಷ, ಸೂರ್ಯ ವಂಟ ಮಾರ ಏರುವುದರೊಳಗಾಗಿ ನಿನ್ನ ಹೊತ್ತಿಗೆ ಹಾಲ ಏರಿಸುತ್ತೇನೆ, ದಾರಿ ಬಿಡು ನಾಗಚಂದ್ರ.
2: ಈಗ ನನಗೆ ಸಂತೋಷವಾಯಿತು ಮಾಯಕ್ಕ, ನೀನು ಕಂಚಳದ ಮರವನ್ನು ಏರಿ ಆ ಕಂದನ ತೊಟ್ಟಿಲವನ್ನು ತೆಗೆದುಕೊಂಡು ಹೋಗು ಮಾಯಮ್ಮ, ನನಗೆ ಸಂತೋಷವಾಯಿತು.
0: ಆಗಲಿ ನಾಗಚಂದ್ರ.
1: ತಂಗಿ ಮಾಯಮ್ಮ.
0: ಏನು ಅಕ್ಕ?
1: ತಂತು ತೊಟ್ಟಿಲ ಹಿಡಿಕೊಂಡಿನು, ಈ ಕಂದ ನಂದೋಡು ತಂಗಿ.
0: ಇಲ್ಲಕ್ಕ, ಈ ಕಂದ ನನ್ನದು ನೋಡು ಅಕ್ಕ.
1: ಇಲ್ಲ ತಂಗಿ, ಕಂದ ನನ್ನೋಡು ತಂಗಿ.
0: ಆದಿಶೇಷನಿಂದ ವರವ ಪಡೆದುಕೊಂಡು ಕಂದನನ್ನು ಕೆಳಗೆ ಇಳಿಸಿ ಕೊಟ್ಟಿದ್ದೇನೆ. ಇಲ್ಲ, ಈ ಕಂದ ನನ್ನದೇ ನೋಡು ಅಕ್ಕ.
1: ಇಲ್ಲ ತಂಗಿ, ಕಂದ ನನ್ನೋಡು ತಂಗಿ.
0: ಅಕ್ಕ
1: ತಂಗಿ,
0: ನಾನೊಂದು ವಿಚಾರ ಹೇಳುತ್ತೇನೆ, ಚಿತ್ತಿಟ್ಟು ಕೇಳೋಕ್ಕ.
1: ಅದೇನು ಬೇಗ ತಿಳಿಸು ತಂಗಿ.
0: ನಾವಿಬ್ಬರು ಕೂಡಿಕೊಂಡು ಅರಣ್ಯದಲ್ಲಿ ಜಗಳಾಡುತ್ತಾ ಕುಳಿತರೆ ನಮ್ಮ ನ್ಯಾಯವನ್ನು ಯಾರು ಕೇಳುವರು ಅಕ್ಕ?
1: ಹೌದು ತಂಗಿ.
0: ಇದೇ ತೊಟ್ಟಿಲವನ್ನು ತೆಗೆದುಕೊಂಡು ಹೋಗಿ ಮೂರು ಕಣ್ಣಿನ ಹುತ್ತಿನ ಮೇಲೆ ಇಟ್ಟು ಹಾಲಿ ಹಳ್ಳಕ್ಕೆ ಹೋಗಿ ತೊಯ್ದ ಮಡಿಯಿಂದ ಬಂದು ಐದು ಸುತ್ತವನ್ನು ಹಾಕಿ ಯಾರ ಮಲಿ ಹಾಲು ಕಂದನ ಬಾಯಲ್ಲಿ ಬೀಳುತ್ತದೆಯೋ ಈ ಕಂದ ಅವರದೇ ನೋಡೋಕ್ಕ.
1: ಆಗಲಿ ತಂಗಿ.

0: ಶಿವಶಂಕರ ಪರಮೇಶ್ವರ. ಎಷ್ಟಾದ್ರೂ ಈ ಕಂದನ ಬಾಯಲ್ಲಿ ಹಾಲವಿರಲ್ಲ. ನೀನಾದ್ರೆ ಸುತ್ತಾಕಿ ನೋಡ್ತಂಗಿ
1: ಆಗಲಕ್ಕ ಒಂದ ಸುತ್ತ.

0: ಏನು ಅಕ್ಕ?
1: ತಂಗಿ,
0: ನನ್ನ ಮನೆ ಹಾಲು ಹೇಗೆ ದಾರಿಗಟ್ಟರು ಚುತ್ತಿಟ್ಟು ನೋಡು ಅಕ್ಕ.
1: ತಂಗಿ, ಮಾಯಮ್ಮ.
0: ಏನು ಅಕ್ಕ?
1: ಎಟ್ಟಾದ್ರೆ ಈ ಕಂದ ನಿನ್ನಂತೆ ಮಾಡಿಕೊಂಡು ನನ್ನ ಜೋಡಿ ಮಾತಾಡ್ಬೇಡ, ಹೋಗಿಬಿಡು ತಂಗಿ.
0: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಅಕ್ಕ, ಇವತ್ತು ನಿಜವೂ ಸಹ ನನ್ನ ಜೋಡಿ ಮಾತನಾಡಬಲ್ಲಲ್ಲ ಅಕ್ಕ. ನಾವಿಬ್ಬರು ಕೂಡಿಕೊಂಡು ಈ ಕಂದನನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನಕ ಮಗನ ಮಾಡಿ ಜನಕ ತಮ್ಮನೆಂದು ಇಬ್ಬರ ಕೂಡಿ ಕಂದನನ್ನು ಸಲವಣ್ಣ ನಡಿಯಕ್ಕ.
1: ಆಗ್ಲಿ ತಂಗಿ.

0: ಅಕ್ಕ.
1: ತಂಗಿ,
0: ಈ ಕಂದನ ಹೆಸರನ್ನು ಏನು ಅಕ್ಕ?
1: ತಂಗಿ, ಮಾಯಮ್ಮ.
0: ಏನು ಅಕ್ಕ
1: ಈ ಕಂದನು? ನಮ್ಮ ಆಡಕೈತ ಹೋದಲ್ಲಿ ಕಂದ ಸಿಕ್ಕನಿರು.
0: ಹೌದು ಅಕ್ಕ.
1: ಸಿಕ್ಸಿಂಗ್ ಬೀರಾ, ಸಿಕ್ಸಿಂಗ್ ಬೀರಾ ಹೆಸರು ತಂಗಿ.
0: ಆಗಲಿ ಅಕ್ಕ. ಬೀರಣ್ಣ ಬೀರಣ್ಣ ಕುರ್ರ, ಮಾದೇವ ಮಾದೇವ ಕುರ್ರ, ಬೀರಣ್ಣ ಬೀರಣ್ಣ ಕುರ್ರ, ಸಿಕ್ಸಿಂಗ್ ಬೀರಣ್ಣ, ಸಿಕ್ಸಿಂಗ್ ಬೀರಣ್ಣ ಕುರ್ರ, ಬೀರಣ್ಣ ಬೀರಣ್ಣ ಕುರ್ರ.

0: Merriante. ಚಡ್ಲ ಗರ್ಜನೆಯಿಂದ ಅರ್ಬಟ್ಟೆ ಸುತ್ತಾ ಶಾಂತದಲ್ಲಿ ಚಂದ್ರನ ಕಿರಣದಂತೆ, ಉಗ್ರದಲ್ಲಿ ಸೂರ್ಯನ ಕಿರಣದಂತೆ ಭೂಮಿಗಿಳಿದ ಬಂದೇನು ಅಮ್ಮ ಅಕ್ಕಗಳಿರ.
1: ಏನು ಕಂದ ಬಿರಣ್ಣ,
0: ನನಗೆ ಆಡಲಕ್ಕೆ ಬಿಲ್ಲ ಬಾಣಗಳನ್ನ ತರಿಸಿ ಕುಡಿರಕ್ಕ, ಓರಿಗೆ ಹುಡುಗರ ಜೊತೆ ಆಡಲಕ್ಕೆ ಹೋಗಿ ಬರುತ್ತೇನೆ.
1: ತೆಗೆದುಕೋ ಮುತ್ತಿನ ತಂಡನು, ನಿಮಗೆ ಮಂಗಲವಾಗಲಿ, ಹೋಗಿ ಬಾ ಕಂದ.
2: ತಂಗಿ
3: ಅಕ್ಕ
2: ಬಾಣಿ ಎಕಡದ್ ಬತ್ತಮ್ಮ,
3: ಅಕ್ಕ ಬಾಣಿ ಎಕಡದ್ ಬತ್ ನೋಡ.
2: ಅಯ್ಯ ಇವನ ಅಕ್ಕ ತಂಗಿಯರ್ ಇಲ್ಲ ಇಟ್ಟು ಹುರಿತನ, ತಾಯಿ ತಂದಿದ್ದು ರೇಟ್ ಮೆರಿತಿದ್ದವ ಹುರುಗಾಲ.
3: ಅಕ್ಕ
2: ಏನ ತಂಗಿ,
3: ನಾವು ಮನೆಗೆ ಹೋದ ಬಳಕ ನಮ್ಮ ಹಿರಿಯರ ಕೊಡ ಹ್ಯಾಂಗ ಹೊಡಿತತ್ ಕೇಳಿದ್ರೆ ಏನತ್ ಹೇಳುದಕ್ಕ?
2: ತಂಗಿ
3: ಅಕ್ಕ
2: ನೀರು ತರೋ ಸಮಯದಲ್ಲಿ ಕಾಲ್ ಜಾರಿ ಬಿದ್ದೇವು ಕೊಡ ಹೊಡಿತತ್ ಹೇಳು, ಮನೆಗಾದ್ರೂ ಹೋಗು ನಡಿಯಮ್ಮ.
1: ಕಂದ ಬೀರಣ್ಣ, ಪ್ರತಿನಿತ್ಯ ಸೂರ್ಯನ ಕಿರಣಂತೆ ಹೊಳೆಯುವ ನಿನ್ನ ಮುಖದ ಕಳೆಯು ಇಂದು ಕುಂದಿದ ಕಾರಣವೇನು? ಯಾರೇ ನಂದಿರುವರು, ಯಾರೇ ನಾಡಿರುವರು, ಎನ್ನ ಮುಂದೆ ಬೇಗನೆ ತಿಳಿಸು ಕಂದ.
0: ಏನು ಹೇಳಲಿ ಅಕ್ಕ, ಹೇಳಬೇಕೆಂದರೆ ಈ ಬಾಯಿಂದ ನನಗೆ ಹೇಳುವುದು ಆಗುವಲ್ಲದಕ್ಕ ಆಗುವಲ್ಲದು. ಅಕ್ಕ
1: ಕಂದ ಬೀರಣ್ಣ,
0: ನಾನು ಓರಿಗೆ ಹುಡುಗರ ಜೊತೆ ಆಡಲಕ್ಕೆ ಹೋದಾಗ ನನ್ನ ಬಾಣವು ನಾರಿಯರ ಕೊಡಕ್ಕೆ ಬಡಿತು ಅಕ್ಕ, ಕೊಡಕ್ಕೆ ಬಡಿತು.
1: ಮುಂದೇನಾಯ್ತು ಕಂದ?
0: ನಾರಿಯರು ತಾಯಿಲ್ಲ ತಂದಿ ಇಲ್ಲ ಎಂದು ನಿಂದೆಲ್ಲ ಮಾತನಾಡಿರುವರು ಅಕ್ಕ.
1: ಶಿವಶಿವಶಂಕರ ಪರಮೇಶ್ವರ,
0: ನನ್ನ ತಾಯಿ ತಂದಿ ಎಲ್ಲಿರುವರು? ಬೇಗನೆ ತೋರಿಸು ಅಕ್ಕ, ಬೇಗನೆ ತೋರಿಸು.
1: ಕಂದ ಬೀರಣ್ಣ,
0: ಅಕ್ಕ
1: ನಿನ್ನ ಸಮಾಚಾರ ಹೇಳಿದರೆ ಬಹಳ ದೊಡ್ಡದಿರುವುದು ಕಂದ, ಅದನ್ನು ಕೇಳಬೇಡ ಕಂದ, ಸುಮ್ಮನೆ ಮನೆಗೆ ಹೋಗೋ ನಡಿಯಪ್ಪ.
0: ಅಕ್ಕ
1: ಕಂದ ಬೀರಣ್ಣ,
0: ನೀನು ನನ್ನ ತಾಯಿ ತಂದೆಯರ ಹೆಸರು ಹೇಳಿದರೆ ನಾನು ನಿನ್ನ ಜೊತೆಯಲ್ಲೇ ಬರುತ್ತೀನಿ ಅಕ್ಕ, ಇಲ್ಲದಿದ್ದರೆ ನಾನು ಬರಲಾರೇನ ಅಕ್ಕ, ಬರಲಾರೇನು.
1: ಅಯ್ಯಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನನ್ನ ಕಂದ ಇವತ್ತಿನ ದಿವಸ ಹಠ ಮಾಡುತ್ತಿರೋನಲ್ಲ. ಕಂದ ಬೀರಣ್ಣ,
0: ಅಕ್ಕ
1: ಹೇಳುತ್ತೇನೆ ಕಿತ್ತುಟ್ಟು ಕೇಳಪ್ಪ.
0: ಅದೇನಿರುವುದು ಬೇಗನೆ ತಿಳಿಸು ಅಕ್ಕ.
1: ನಿನ್ನ ತಂದೆ ಹೆಸರು ಬ್ರಹ್ಮದೇವ, ತಾಯಿ ಹೆಸರು ಸೂರಮ್ಮದೇವಿ, ಚಂದನಗಿರಿಯಲ್ಲಿರುವರು ಕಂದ. ನಿನ್ನ ಸೋದರ ಮಾವನಾದ ನಾರಾಯಣನು ನೀನು ನಿನ್ನ ತಾಯಿ ಗರ್ಭದಲ್ಲಿರುವರಿಗೆ ಕಾಡುತ್ತಾ ಬಂದಿರುವನು. ನೀನು ಹುಟ್ಟಿದ 13 ದಿವಸದಲ್ಲಿಯೇ ನಿನ್ನ ತೊಟ್ಟಿಲವನ್ನು ದೈತ್ಯರ ಕೈಯಲ್ಲಿ ಕೊಟ್ಟು ಅರಣ್ಯಕ್ಕೆ ಕಳುಹಿಸಿ ಕಡಿ ಎಂದು ಕಳಿಸಿರುವನು. ಆಮೇಲೆ ಆ ಪುಣ್ಯಾತ್ಮ ದೈತ್ಯರು ನಿನ್ನನ್ನು ಹೊಡೆಯದೆ ಬಡಿಯದೆ ಹಾಗೆ ಬಿಟ್ಟು ಬಂದರು ಕಂದ. ಆಮೇಲೆ ಕೈಲಾಸದಿಂದ ಪಾರ್ವತಿ ಪರಮೇಶ್ವರ ಬಂದು ನಿನ್ನನ್ನು ಸಂರಕ್ಷಣೆ ಮಾಡಿರುವರು ಕಂದ. ಇದು ಅಲ್ಲದೆ ನಾವಿಬ್ಬರು ಅಕ್ಕವ ಮಾಯವ ಆಡ ಕಾಯುತ್ತ ಅರಣ್ಯಕ್ಕೆ ಹೋಗಿ ನಿನ್ನನ್ನು ತಂದು ಜೋಗಳ ಪಾಡಿ ಬೀರಣ್ಣನೆಂದು ಹೆದರಿಟ್ಟಿರು ಕಂದ. ಇದೇ ನಿನ್ನ ಕೊನೆಯ ಮಾತಪ್ಪ?
0: ಮುಗಿಯಿತು ಮಾಯಕ್ಕ, ಕೊನೆಯ ಮಾತು. ಜೀವದಿಂದಿರುವನೇ ನನ್ನ ಸೋದರ ಮಾವನಾದ ನಾರಾಯಣ, ಅವನ ರುಂಡವನ್ನ ಚೆಂಡಾಡುತ್ತ ಬರುತ್ತೇನೆ ನಗರಿ ಪಟ್ಟಣದಿಂದ ಮಂದನಗಿರಿಗೆ. ಅಮ್ಮು ಹರಟೆ
1: ಬೇಡ ಕಂದ ಬೀರಣ್ಣ, ಬೇಡ ಕಂದ ಬೀರಣ್ಣ.
0: ಅಕ್ಕ
1: ಇದಕ್ಕೆ ನಾನೊಂದು ವಿಚಾರ ಹೇಳುತ್ತೇನೆ ಕಿತ್ತುಟ್ಟು ಕೇಳಪ್ಪ.
0: ಆಗಲಿ ಅಕ್ಕ.
1: ಕಂದ ಬೀರಣ್ಣ,
0: ಅಕ್ಕ
1: ತಾಯಿ ತಂದೆ ಸತ್ತರೆ ಸೋದರ ಮಾವನು ಇರಬೇಕಂತ ಶಾಸ್ತ್ರ ಹೇಳುತ್ತದೆ ಕಂದ, ಶಾಸ್ತ್ರ ಹೇಳುತ್ತದೆ. ಆದ ಕಾರಣ ನೀನು ಹುಲಿಯಂತಿರುವ ಸೊಕ್ಕಿದ ಮಾವನ ಸೊಕ್ಕನ್ನು ಮುರಿದು ಅವನ ಮಗಳನ್ನು ಲಗ್ನ ಮಾಡಿಕೊಂಡು ಗೆದ್ದು ತಂದರೆ ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಗುವುದು ಕಂದ.
0: ಅದಕ್ಕೇಕೆ ತಡವಮ್ಮ, ಯಾವದಾದರೂ ಒಂದು ರೂಪ ಬದಲಾಸಿ ಬಡಿಗೆರ ಭಾವನರ ಕಡೆಯಿಂದ ಅಂತರ ಕುದುರೆಯನ್ನ ಮಾಡಿಸಿ ಆ ಕುದುರೆ ಮೇಲೆ ಕೂಡಿಸಿಕೊಂಡ ಬರ್ತೇನೆ ಅವನ ಮಗಳನ್ನು, ಹೋಗಿ ಬರುತ್ತೇನೆ ಆಶೀರ್ವಾದ ಮಾಡುವ ಅಕ್ಕ.
1: ನಿನಗೆ ಮಂಗಲವಾಗಲಿ, ಹೋಗಿ ಬಾ ಕಂದ.
0: ಆಗಲಿ ಅಕ್ಕ. ನಗರಿ ಪಟ್ಟಣದಲ್ಲಿ ಬಳಿ ಇಡಿಸುತ್ತೇನೆ, ಬರೀ ನಾರಿಯರೇ ರಾಣಿಯರೇ ರಾಜ್ಯ ಪುತ್ರಿಯರೇ.
2: ಏನು ರೂಪ ಅಂತ ಬಳಗಾರನು, ಒಮ್ಮಿಂದೊಮ್ಮೆ ನೋಡಿದ ಕೂಡಲೇ ಕಣ್ಣಿಗೆ ಕತ್ತಲಿ ಬಿದ್ದಂತೆ ಆಯ್ತು, ಮನಸ್ಸು ಸಂತೋಷವಾಯಿತು. ಇಡಿಸಿಕೊಳ್ಳುತ್ತೇನೆ ಬಳಿಯನ್ನು.
0: ಓಹೋ, ಒಮ್ಮಿಂದೊಮ್ಮೆ ನನ್ನ ನೋಡಿದ ಕೂಡಲೇ ಬಳಿ ಇಡಿಸಿಕೊಳ್ಳಲು ತಯಾರವಾದಳಲ್ಲ. ನಾನೇನು ಹೀಗೆ ಸಾದಾ ಬಳಿ ಇಡಿಸುವನಲ್ಲ, ನನ್ನ ಹೇಳಿಕೆಯಂತೆ ಮಾಡಿದರೆ ಬಳಿಯಾದ ಹಿಡಿಸುತ್ತೇನಮ್ಮ ನೀಲಲಕ್ಷಣದೇವಿ.
4: ಬಳಗರಣ್ಣ, ನಿನ್ನ ಹೇಳಿಕೆಯನ್ನು ಬೇಗನೆ ತಿಳಿಸು ಬಳಗರಣ್ಣ.
0: ಅಮ್ಮ ನೀಲಲಕ್ಷಣದೇವಿ.
4: ಬಳಗರಣ್ಣ,
0: ನಿಮ್ಮ ಮನೆಯ ಸಾರಿಸಬೇಕು, ಸುಣ್ಣ ಬಣ್ಣದ ಜೋರ ಬಿಡಬೇಕು, ಮನೆಯ ಮುಂದೆ ಅಂದರ ಹಾಕಬೇಕು, ಅಂದರದಲ್ಲಿ ಹಸಿಗಟ್ಟಿ ಹಾಕಬೇಕು, ನಿನ್ನ ಮಗಳಿಗೆ ಕೈ ಕಂಕಣ ಅಣಿಗೆ ದಂಡೆಯನ್ನು ಕಟ್ಟಿ ಹಸಿಗಟ್ಟಿ ಮೇಲೆ ಕೂಡಿಸಬೇಕು. ನಾನು ಅಲ್ಲಿ ಕುಳಿತ ಬಳಿ ಹಿಡಿಸಿದ ಕೂಡಲೇ ನೀನು ಅಕ್ಕಿಕಾಳನ್ನು ಉಗಿಯಬೇಕು. ಇಷ್ಟೆಲ್ಲ ತಯಾರು ಮಾಡುವೇನಮ್ಮ ನೀಲಲಕ್ಷಣದೇವಿ.
4: ಅಮ್ಮ ಮಗಳೇ, ಬಳಗಾರ ಹೇಳಿದ್ದು ಎಲ್ಲ ಸಿದ್ಧಪಡಿಸಮ್ಮ, ನನಗೆ ಬಳೆ ಇಡೋ ಇಚ್ಛ ಆಗಿದೆ. ಆಗಲಿ ಮಗಳೇ. ಸರ್ವ ಸಿದ್ಧತೆ ಮಾಡಿದನು ಮಗಳೇ.
5: ಏನಮ್ಮ
4: ಕಟ್ಟಿಕೊ ಮುತ್ತಿಂದ ನೀನು ಕುಂದ್ರ ಹಸಿಗಟ್ಟಿ ಮೇಲೆ ಬಳಗಣ್ಣ ಅಜ್ಕೊಂಡು ಬಳಿಯಾದ ಹುಡುಗ ಬಳಗಣ್ಣ.
0: ಆಗಲೇ ಅಮ್ಮ ನೀನು ಹೇಳಿದಂತೆ ಬಳಿಯಾದ ಹಿಡಿಸುತ್ತೇನೆ. ಇಡಸಿದ್ದನ ಬಳೆಗಳನ್ನು ಹೋಗುತ್ತೇನೆ ನಾನು ನನ್ನ ಊರಿಗೆ.
6: ಹೇ ನೀಲಲಕ್ಷಣದೇವಿ, ಇದೇನು ಮನೆಯಲ್ಲಿ ಗದ್ದಲ? ನಮ್ಮ ಮನೆಗೆ ಯಾರು ಬಂದಿರುವರು ಪ್ರಾಣಸುಂದರಿ?
4: ಪತಿದೇವ, ಯಾರು ಬರ್ಲಕ್ಕೇನ್ರಿ? ಬಳಗಾರನ ಬಂದಿದ್ದನು. ಹೀಗೆ ಮನೆ ಸಿಂಗಾರ ಮಾಡಿದ್ರೆ ಬಳಿ ಉಡಿಸ್ತಿದ್ರು. ಪತಿದೇವ, ಮನೆಯೆಲ್ಲ ಸುಭಾವಿತ್ತು, ನೀವ್ಯಾಕೆ ಸಮಸ್ಯೆ ತೆಗೆದುಕೊಂಡಿರಿ?
6: ನಾನೇಕೆ ಸಮಸ್ಯೆ ತೆಗೆದುಕೊಳ್ಳಲಿ? ನೀನು ಮಾಡೋ ಕೆಲಸ ಮಾಡಿಬಿಟ್ಟಿರಿ. ಅವನು ಬಳಗಾರನು ಅಲ್ಲ, ಜಾರಗಾರನಿದ್ದ. ಆ ಬಳಗಾರನ ಬಲಿ ನಮಗೆ ಬಿದ್ದಂತೆ ಆಯಿತು ಪ್ರಾಣಸುಂದರಿ.
4: ಏನ್ರಿ ಏನಂದ್ರಿ? ನಿಮ್ಮ ಮಾತಿನ ತಾ ನಮಗ ತಿಳಿದಾರೆಂಗಾಯ್ತು. ಮುಂದಿನ ಆಟ ಏನು ಮಾಡ್ತಾರೋ ಏನು?
6: ಮಾಡುವನು ಮಾಡುವನು ನಾನು.

0: ಬಡಿಗರ ಬಾಬನ ಲಕ್ಕಡಿಯಿಂದ ಅಂತರ ಕುದುರೆಯನ್ನು ತರಿಸಿ ಮಾಡ್ಯಕ್ಕೆ ಹೊಡೆಯುತ್ತೇನೆ. ಬಂತು ಮಾಡ್ಯವು ಹೋಗುತ್ತೇನೆ ಮಾಡ್ಯದೊಳಗೆ.
1: ಅಯ್ಯೋ, ಹೊರಗೆ ಬಂದಂಥವ್ರೆ ಯಾರು?
0: ಮತ್ತೆ ಬೇರೆದವರೇ ಯಾರು? ನಿನ್ನ ಪ್ರೀತಿಯ ಪುರುಷ ಬೀರಣ್ಣ. ತಡ ಮಾಡಬೇಡ, ಕೋಡು ಕುದುರೆ ಮೇಲೆ ಬಿಡುತ್ತೇನೆ ವಾಯುಮಾರ್ಗದಿಂದ. ಹೋಗೋಣ ಬೆಳ್ಳಿಗೆರೆ.
2: ಅಹೋ, ಯಾವಾಗ ಬಂದಿರುವನು ಬೀರಣ್ಣನು? ತೆಗೆದುಕೊಂಡು ಹೊರಟನು ಮಗಳನ್ನು. ಬೀರಣ್ಣ, ನೀನು ಮಾನವನೆಂದು ನಿನ್ನ ತಾಯಿ ಉದರದಲ್ಲಿರುವವರಿಗೆ ನಾನು ಕಾಡುತ್ತ ಬಂದಿರುವನು. ನಾನು ಮಾಡಿದ ಪಾಪ ನಾನೇ ಕಳುವುತ್ತೇನೆ. ತಪ್ಪಾಯಿತು, ಕೈಯ ಮುಗಿತೀನಿ. ಆಶೀರ್ವಾದ ಮಾಡಬೇಕು ಬೀರಣ್ಣ.
0: ಮಾಡಿದ್ದೇನೆ ಆಶೀರ್ವಾದ. ನೀನು ಮಾಡಿದ ಕರ್ಮವನ್ನು ನೀನೇ ಕಳೆ. ತೆಗೆದುಕೊಂಡ ಹೊರಟೆನು ನಾನು ನಿನ್ನ ಮಗಳನ್ನು. ಬಂದೆನಕ್ಕ? ಬಂದೆ.
1: ಯಾರು ಬೀರಣ್ಣವೇನು?
0: ಹೌದು ಅಕ್ಕ, ಸೊಕ್ಕಿನ ಮಾವನ ಸೊಕ್ಕವನ್ನು ಮುರಿದ ಅವನ ಮಗಳನ್ನು ಲಗ್ನ ಮಾಡಿಕೊಂಡು ಬಂದಿರುವನು. ನಮಸ್ಕಾರ ಮಾಡು ನನ್ನ ಪಡೆದ ಅಕ್ಕನವರಿಗೆ. ಕನ್ಯಕಾಮ್ರತಿ,
1: ನಮಸ್ಕಾರ ಮಾಡುತ್ತೇನೆ ತಾಯಿಯವರಿಗೆ. ಮಂಗಲವಾಗಲಿ ನನ್ನ ಮಗಳಿಗೆ. ಕಂದ ಬೀರಣ್ಣ,
0: ಅಕ್ಕ
1: ಹುಲಿಯಂತಿರುವ ಸೊಕ್ಕಿನ ಮಾವನ ಸೊಕ್ಕನ್ನು ಮುರಿದು ಅವನ ಮಗಳನ್ನು ಲಗ್ನ ಮಾಡಿಕೊಂಡು ಗೆದ್ದು ತಂದಿದ್ದಕ್ಕೆ ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಯಿತು ಕಂದ. ಈಗ ನಾನು ನನ್ನ ಅವರಿಗೆ ಗೆಳತಿಯರ ಮನೆಗೆ ಹೋಗಿ ಬರುತ್ತೇನೆ. ಒಲೆಯ ಮೇಲೆ ಹಾಲಿರುವುದು, ಹಾಲನ್ನು ಕಾವಲು ಮಾಡು ಕಂದ.
0: ಆಗಲಿ ಅಕ್ಕ, ನೀನು ಹೇಳಿದಂತೆ ನೀನು ಹೋಗಿ ಬರುವವರಿಗೆ ನಾನು ಹಾಲನ್ನು ಕಾಯುತ್ತಾ ಇಲ್ಲೇ ಕುಳಿತುಕೊಳ್ಳುತ್ತೇನೆ. ನೀನು ಹೋಗಿ ಬಾ ಅಕ್ಕ.
1: ಆಗಲಿ ಕಂದ.
3: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
4: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
3: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
4: ಏನು? ಏನ್ ವಿಷಯ ಅಮ್ಮ?
3: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಕಂದ ಬೀರಣ್ಣ
1: ಹಕ್ಕ
0: ಬೆಕ್ಕಿಗೇನಾಗಿರುವುದು ಕಂದ ಬೆಕ್ಕವು ಹೀಗೇಕೆ ಬಿದ್ದಿರುವುದಪ್ಪ
1: ಹಕ್ಕ
0: ಕಂದ ಬೀರಣ್ಣ
1: ನೀನು ಒಲೆಯ ಮೇಲೆ ಹಾಲವನ್ನಿಟ್ಟು ಹಾಲ ಇಲ್ಲ ಕೈ ಅಂತ ಹೇಳಿ ಹೋಗಿದ್ದೆ ಅಕ್ಕ
0: ಮುಂದೇನಾಯ್ತು ಕಂದ
1: ಬೆಕ್ಕವು ಬಂದು ಹಾಲ ಕುಡಿ ಎತ್ತಿತ್ತು ಅಕ್ಕ ಕುಡಿ ಎತ್ತಿತ್ತು
0: ಆಮೇಲೆ ಏನಾಯ್ತು ಕಂದ
1: ನಾನು ಒಂದೇ ಏಟ ಹೊಡೆದ ಕೂಡಲೇ ಬೆಕ್ಕ ಚಿಡದ ಬಿದ್ದು ಸತ್ತ ಹೋಯಿತು ಅಕ್ಕ ಸತ್ತ ಹೋಯಿತು
0: ಮೂರ್ಖ
1: ಅಕ್ಕ
0: ನೀನು ನನ್ನ ಮನೆಯಲ್ಲಿ ಸಾಕಿದ ಬೆಕ್ಕಿಗೆ ಹೊಡೆದ್ರು ನಾಳೆ ನನ್ನನ್ನಾದ್ರೂ ಹೊಡೆಯುವಿ
1: ಅಕ್ಕ
0: ನನ್ನ ಮನೆಯಲ್ಲಿ ಅರಿಗಳಿಗೆ ಸಹ ನಿಲ್ಲಬೇಡ ಮತ್ತೊಮ್ಮೆ ಮುಖವನ್ನು ತೋರಬೇಡ ಹೊರಟು ಹೋಗಿಬಿಡು ಮೂರ್ಖ
1: ನೀನು ಹೋಗಂದರೆ ನಾನು ಎಲ್ಲಿಗೆ ಹೋಗಲಕ್ಕ ನಾನು ನಿನ್ನ ಬಿಟ್ಟು ಹೋಗಲಾರೆನು ಅಕ್ಕ ಹೋಗಲಾರೆನು

0: ಬಿಡಲ್ಲ.
1: ಇನ್ನು ಮೇಲೆ ನಿನ್ನ ತಾಯಿ ತಂದೆಯರ ಬೆಟ್ಟಿಗೆ ಚಂದನಗಿರಿಗೆ ಹೋಗಿ ಬಿಡಬಿರಣ್ಣ, ನನ್ನ ಮನೆಯಲ್ಲಿ ನಿಲ್ಲಬೇಡಪ್ಪ.
2: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಕನ್ಯಕಾಮೃತಿ
0: ಪೋತಿ ದೇವ,
2: ಇನ್ನ ಮೇಲೆ ತಡ ಮಾಡಿದ್ರೆ ತಾಯಿ ತಂದೆಯರ ಬೇಟಿಗೆ ಚಂದನಗಿರಿಗೆ ಹೋಗೋಣ ನಡಿ ಪ್ರಿಯಳೆ.

0: ಆಗಲಪತಿ ದೇವ ಚಂದನಗಿರಿಗೆ ಹೋಗೋ ನಡೆಯಿರಿ.
1: ಅಮ್ಮ ಅಮ್ಮ ತಾಯಿ.
2: ಯಾರೋಪ್ಪ?
1: ನಾನು ನಿನ್ನ ಮಗನಮ್ಮ.
2: ಬಂಜೆತನ ಹೋಗಲಾಡಿಸುವ ಸಲುವಾಗಿ ಮುತ್ತಿನ ಅರ್ಥ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಲ್ಲಿ ಬೇಗ ನಿಂತು ಕಠೋರವಾದ ಭಕ್ತಿಯನ್ನು ಮಾಡಿ ಒಂದೇ ಒಂದು ಪುತ್ರ ಸಂತಾನನ್ನು ಪಡೆದುಕೊಂಡ ಬಂದುದೇ ನಿಜ. ಆದ್ರೆ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಆ 13 ದಿವಸದ ಕಂದನನ್ನು ಒಯ್ದು ಆ ಮಾ ದೈತ್ಯರ ಕೈಯಲ್ಲೇ ಕೊಟ್ಟು ತೊಟ್ಟಿಲದಲ್ಲಿ ಹಾಕಿ ಆರಣ್ಯಕ್ಕೆ ಕಳಿಸಿರುವೇನು ಅಪ್ಪ, ಆರಣ್ಯಕ್ಕೆ ಕಳಿಸಿರುವೇನು. ನನಗಲ್ಲಿ ಮಕ್ಕಳಿರುವರಪ್ಪ, ಮಗನೆಂದು ನುಡಿಯಬೇಡ ಕಂದ, ಮಗನೆಂದು ನುಡಿಯಬೇಡ. ನಾನು ಮಕ್ಕಳಿಲ್ಲಾರ ಮಾ ಪರದೇಶಿ ಇರುವೆನು.
1: ನಿಜವಮ್ಮ, ನೀನು ಹೇಳುವುದರಲ್ಲಿ ತಪ್ಪೇನು ಇರುವುದಿಲ್ಲ. ಇದೆಲ್ಲ ಮಾಡಿರುವನು ಆ ದುಷ್ಟನಾರಾಯಣನು. ದೈತರು ನೀನು ಮಾಡಿದ ಬುತ್ತಿ ಪ್ರಸಾದವನ್ನು ಊಟ ಮಾಡಿ ನನ್ನನ್ನು ಕಡಿಯದೇ ಹಾಗೆ ಬಿಟ್ಟವಾದರಮ್ಮ. ಆಮೇಲೆ ಅಕ್ಕವ ಮಾಯವಾಡ ಕಾಯ್ತ ಬಂದು ನನ್ನನ್ನು ಎತ್ತಿಕೊಂಡು ಜೋಗಳನ್ನ ಪಾಡಿ ಶ್ರೀ ಬೀರಣ್ಣನಿಂದ ಹೆಸರಿಟ್ಟಿರುವರಮ್ಮ. ನಾನು ನಿಜವಾಗಿ ನಿನ್ನ ಮಗನಿರುವೆನಮ್ಮ, ನಿಜವಾಗಿ ನಾನು ನಿನ್ನ ಮಗನಿರುವೆನು.
2: ಪರಮಾತ್ಮನ ವರು ಪ್ರಸಾದ, ಬೆಂಕಿಯಲ್ಲೇ ಸುಡಲಿಲ್ಲ, ನೀರಿನಲ್ಲೇ ಮುಣಗಲಿಲ್ಲ. ಜಗತ್ತಿನಲ್ಲಿ ಜೈಬೀರಿ ಹೊಡೆದು ಮತ್ತಾದ್ರೂ ತಾಯಿಯ ದರ್ಶನಕ್ಕ ಬಂದಿ ಏನು ಕಂದ, ಬಂದಿ ಏನು ಅಪ್ಪ? ಕಂದ
1: ಅಮ್ಮ,
2: ನಾನು ನಿನ್ನ ತಾಯಿಯಲ್ಲ ಕಂದ, ನಿನ್ನ ಮನೆಯಲ್ಲಿ ಸಾಕಿದ ನಾಯಿ ಎಂದು ತಿಳಿ. ಜೈ ಬೀರಮ್ಮ,
1: ಇದರಲ್ಲಿ ನಿನ್ನವೇನು ತಪ್ಪಿರುವುದಿಲ್ಲಮ್ಮ. ಇದೆಲ್ಲ ಮಾಡಿರುವನು ಆ ದುಷ್ಟನಾರಾಯಣನು. ಸೊಕ್ಕನ ಮಾವನ ಸೊಕ್ಕವನ್ನ ಮುರಿದು ಅವನ ಮಗಳನ್ನ ಲಗ್ನ ಮಾಡಿಕೊಂಡು ಬಂದಿರುವನು. ನಮಸ್ಕಾರ ಮಾಡು ಹೆತ್ತ ನನ್ನ ತಾಯಿಯವರಿಗೆ ಕನ್ಯಕಾಮರತಿ.
3: ನಮಸ್ಕಾರ ಮಾಡುತ್ತೀರಿ ಅತ್ತೆಯವರಿಗೆ,
2: ಮಂಗಲವಾಗಲಿ ಎನ್ನ ಸೊಸಿಗೆ.
1: ಅಮ್ಮ ತಾಯಿ,
2: ವೀರಣ್ಣ
1: ನಿನ್ನ ಮೇಲೆ ನೀನು ನಗನಗತ್ತ ಇರಬೇಕಮ್ಮ.
2: ಆಗಲಿ ಕಂದ, ನೀನು ಹೇಳಿದಂತೆ ಇನ್ನ ಮೇಲೆ ನಾನು ನಗನಗತ್ತಿರುತ್ತೇನೆ ಕಂದ. ಆನಂದ ಸಾಗರ ತುಂಬಿ ತುಳುಕತ್ತಿರುವುದು.
1: ಅಮ್ಮ, ನಾನು ಇದೇ ಸಂತೋಷದಲ್ಲಿ ಗುರು ರೇವಣ ಸಿದ್ಧನ ಹಬ್ಬವನ್ನು ಹುಟ್ಟಿಸಬೇಕಾಗಿದೆ. ಹಬ್ಬದ ಕಾರ್ಯಕ್ಕೆ ಯಾರನ್ನ ಕರೆಸಬೇಕಮ್ಮ?
2: ವೀರಣ್ಣ, ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ತಂಗಿ ಬಂದರ ಕಾರಣ ಕಡಿಗೆ ಆಗುವುದು. ನಿನ್ನ ಅಕ್ಕನಾದ ಮಾಯಮ್ಮ ಬಂದರೆ ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯ ಹಸನಾಗುವುದು. ವೀರಣ್ಣ, ನೀನು ತಡಮಾಡದೆ ಮಂದನಗಿರಿಗೆ ಹೋಗಿ ನಿನ್ನ ಅಕ್ಕನಾದ ಮಾಯಮ್ಮನನ್ನು ಗುರುವ ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ಕರೆದುಕೊಂಡು ಬಾ ಕಂದ.
1: ಅಮ್ಮ, ನಾನು ಅಲ್ಲಿಗೆ ಹೋಗುವುದಿಲ್ಲಮ್ಮ.
2: ಏಕೆ ವೀರಣ್ಣ?
1: ಹಕ್ಕವನ್ನು ಸಾಕಿರುವ ಬೆಕ್ಕಿಗೆ ಹೊಡೆದಿರುತ್ತೇನೆ, ಆದ ಕಾರಣ ನಾನು ಅಲ್ಲಿಗೆ ಹೋಗುವುದಿಲ್ಲ ಅಮ್ಮ, ಅಲ್ಲಿಗೆ ಹೋಗುವುದಿಲ್ಲ.
2: ನೀನು ಅಲ್ಲಿಗೆ ಹೋಗುವುದಿಲ್ಲದಿದ್ದರೆ ದೇವರಗಿಣಿ ಬಪ್ಪಣ್ಣನನ್ನು ಕರೆಸಿ ತಡ ಮಾಡದೆ ಮಂದನಗಿರಿಗೆ ಕಳಿಸಿ ನಿನ್ನ ಅಕ್ಕನಾದ ಮಾಯಮ್ಮನನ್ನು ಕರೆದುಕೊಂಡು ಬಾ ಎಂದು ತಿಳಿಸು ವೀರಣ್ಣ.
1: ಹಾಗಲಿ ಅಮ್ಮ ತಾಯಿ. ಬಪ್ಪಣ್ಣ ಬಪ್ಪಣ್ಣ.
4: ಏಕೆ ವೀರಣ್ಣ?
1: ನೀನೀಗ ಮಂದನಗಿರಿಗೆ ಹೋಗಿ ಅಕ್ಕನಾದ ಮಾಯಮ್ಮನನ್ನ ಕರೆದುಕೊಂಡ ಬಾ ಬಪ್ಪಣ್ಣ. ಅಕ್ಕನ ಮನೆಯ ಮುಂದೆ ಹೂವಿನ ಅಂಗಡಿ ದ್ವಾರ ಬಾಗಿಲಿರುತ್ತದೆ. ಇದನ್ನ ಕೇಳುತ್ತವಾದರೂ ಯಾರಾದರೂ ಹೇಳುವರೋ ಬಪ್ಪಣ್ಣ?
4: ವೀರಣ್ಣ
1: ಬಪ್ಪಣ್ಣ,
4: ಈಗ ನೀನು ಹೇಳಿದಂತೆ ನಾನು ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕನನ್ನು ಕರೆದುಕೊಂಡು ಬರುತ್ತೇನೆ ವೀರಣ್ಣ, ಹೋಗಿ ಬರುತ್ತೇನೆ. ಈಗ ನಾನು ಮಂದನಗಿರಿಗೆ ಬಂದಂತೆ ಆಯಿತು, ಅಕ್ಕ ಮಾಯವನ ಮನೆ ನನಗೆ ಗುರುತವಿಲ್ಲ. ಈ ಹಾಲಬಾಯಿ ಮೇಲೆ ಕುಳಿತುಕೊಳ್ಳುತ್ತೀನಿ, ಯಾರಾದರೂ ನೀರಿಗೆ ಬಂದರೆ ಅವರಿಗೆ ಕೇಳಿ ನಾನು ಅಕ್ಕನ ಮನೆಗೆ ಹೋಗುತ್ತೇನೆ.
5: ಏನು ಅಕ್ಕ?
6: ಏನು ತಂಗಿ?
5: ಹಾಲಿ ಹಳ್ಳದ ಬಾವಿಗೆ ನೀರಿಗೆ ಆದರೂ ತರಮಾಡಲಾರದೆ ಹೋಗಿ ಅಕ್ಕ.
6: ಆಗಲಿ ಅಕ್ಕ. ತಮ್ಮ, ನೀನು ಯಾರಪ್ಪ?
4: ನಾನು ಚಂದನಗಿರಿಯ ಅಮ್ಮ.
6: ಇಲ್ಲಿ ಯಾರ ಮನೆಗೆ ಬಂದಿತ್ತಮ್ಮ?
4: ಇಲ್ಲಿ ಅಕ್ಕ ಮಾಯವನ ಮನೆಗೆ ಬಂದಿರಿ. ಇವನು
6: ತಂಗಿ ಮಾಯಕ್ಕ.
5: ಏನಕ್ಕ?
6: ನಿನ್ನ ಮನೆಗೆ ಯಾರಾದರೂ ಬಂದಿದ್ದರೂ ಸ್ವಲ್ಪ ನೋಡು ಅಕ್ಕ.
5: ಆಗಲಿ ಅಕ್ಕ. ಯಾರು? ಬಪ್ಪಣ್ಣವೇನು?
4: ಹೌದು ಅಕ್ಕ.
5: ಏಕೆ ಬಪ್ಪಣ್ಣ ಮನೆ ಕಡೆಗಾದರೂ ಬರಬಾರದೇನಪ್ಪ?
4: ಅಕ್ಕ ನಿನ್ನ ಮನೆ ಹಾದಿ ಗುರುತವಿಲ್ಲದಕ್ಕೆ ನಾನು ಇಲ್ಲಿ ಹಾಲಬಾಯಿ ಮೇಲೆ ಕುಳಿತುಕೊಂಡೇನಕ್ಕ. ಯಾರಾದರೂ ನೀರಿಗೆ ಬಂದರೆ ಅವರಿಗೆ ಕೇಳಿ ನಿನ್ನ ಮನೆಗೆ ಬರಬೇಕಂತೇಳಿ ನಾನು ಇಲ್ಲೇ ಕುಳಿತುಕೊಂಡೇನಮ್ಮ.
5: ಇರಲಿ ಬಿಡು ಬಪ್ಪಣ್ಣ, ಮನೆ ಕಡೆಗಾದ್ರೂ ಹೋಗ ನಡಿಯಪ್ಪ.
4: ಆಗಲಿ ಅಕ್ಕ.
5: ಬಪ್ಪಣ್ಣ
4: ಅಕ್ಕ,
5: ನೀನು ಬಂದ ವಿಷಯ ಅದು ಬೇಗನೆ ತಿಳಿಸು ಬಪ್ಪಣ್ಣ.
4: ಅಕ್ಕ.
5: ಬಪ್ಪಣ್ಣ,
4: ಬೀರಣ್ಣನು ಗುರು ರೇವಣ ಸಿದ್ಧನ ಹಬ್ಬ ಹುಡಿಸಿರುವನು, ನನಗೆ ನಿನಗೆ ಕರಿಲಕ್ಕೆ ಕಳಿಸಿರುವನು.
5: ಹರವರ ತಮ್ಮ ಬೀರಣ್ಣನು ಪರರ ಆಳ ಕೊಟ್ಟ ಕಳಿಸಿರುವನೇ. ಆ ಬೀರಣ್ಣನ ಮಾರಿಗೆ ಎತ್ತ ಹುಟ್ಟಲಿಲ್ಲ, ಬುತ್ತಿ ಹುಟ್ಟಲಿಲ್ಲ. ಆ ಬೀರಣ್ಣನ ಮನೆಯಲ್ಲಿ ಗುರು ರೇವಣ ಸಿದ್ಧನ ಹಬ್ಬವಿದ್ದರೆ ಈ ಅಕ್ಕ ಮಾಯಮ್ಮನ ಮನೆಯಲ್ಲಿ ಪರ್ವತ ಮಲ್ಲಯ್ಯನ ಕವಡಿ ಇಳಿದಿರುವುದು ಸದಾನ ಕಾಲ ದಾಸೋಹಿರುವುದು. ಇದನ್ನು ಬಿಟ್ಟು ಬರುವುದಾಗುವುದಿಲ್ಲ ಬಪ್ಪಣ್ಣ. ನೀನು ಬಂದ ದಾರಿಡುವು, ಸುಮ್ಮನೆ ಹೋಗಪ್ಪ.
4: ಅಕ್ಕ.
5: ಅಮ್ಮ. ಬಪ್ಪಣ್ಣ,
4: ಹಾಗೇನು ತಿಳ್ಕೋಬಾರದಮ್ಮ. ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಹೋಗೋಣ ನಡೆಯಕ್ಕ, ಹಾಗೇನು ಮಾಡಬೇಡಮ್ಮ.
5: ತಮ್ಮ ಬಪ್ಪಣ್ಣ, ನಾನು ಅಲ್ಲಿಗೆ ಬರುವುದಿಲ್ಲ ಬಪ್ಪಣ್ಣ.
4: ಅಕ್ಕ.
5: ಬಪ್ಪಣ್ಣ,
4: ಬೀರಣ್ಣನಲ್ಲಿ ಏನಾದರೂ ತಪ್ಪಾದರೂ ಅವನು ತಂದು ನಿನ್ನ ಕಾಲು ಹಿಡಿಸುತ್ತೇನೆ. ಚಂದನಗಿರಿಗೆ ನಡಿಯಕ್ಕ.
5: ತಮ್ಮ ಬಪ್ಪಣ್ಣ, ನೀನು ಎಷ್ಟು ಪರಿಪರಿಯಿಂದ ಬೇಡಿಕೊಂಡರು ನಾನು ಅಲ್ಲಿಗೆ ಬರುವುದಿಲ್ಲ ಅಂತ ತಮ್ಮ ಬೀರಣ್ಣನಿಗೆ ತಿಳಿಸು ಬಪ್ಪಣ್ಣ.
4: ಅಕ್ಕ.
5: ಬಪ್ಪಣ್ಣ,
4: ನಾನು ನಿತಾರ ಹೇಳ್ತೀನಿ ಕೇಳುವಕ್ಕ.
5: ಆಗಲಿ ಬಪ್ಪಣ್ಣ.
4: ನಾನು ಹಳ್ಳಿ ಹೋಗಿ ಚಂದನಗಿರಿಗೆ ಹೋಗಿ ಬೀರಣ್ಣನಿಗೆ ಹೇಳಿ ಅವನನ್ನು ಮಂದನಗಿರಿಗೆ ಕಳಿಸಿ ಗುರು ರೇವಣ ಸಿದ್ಧನ ಹಬ್ಬಕ್ಕೆ ನಾವು ಕರೆದ ಬೈಲಿಲ್ಲ ಅಂದ್ರೆ ನನ್ನ ಹೆಸರು ಬಪ್ಪಣ್ಣನ ಎಲ್ಲಕ್ಕ ನಾನು ಹೋಗಿ ಬರುತ್ತೇನೆ.
5: ಹೋಗಿ ಬರಪ್ಪ.
1: ಓಹೋ, ಬಪ್ಪಣ್ಣನು ಒಬ್ಬನೇ ಹೊರಟಂತೆ ಕಾಣುತ್ತದೆಯಲ್ಲ. ಬಂದನು ಬಂದನು ಬರಲಿ, ಬಂದ ಮೇಲೆ ಮಂದನಗಿರಿ ಸಮಾಚಾರವನ್ನು ತಿಳಿದುಕೊಳ್ಳುತ್ತೇನೆ. ಏಕೆ ಬಪ್ಪಣ್ಣ ಅಕ್ಕನವರು ಬರಲಿಲ್ಲವೆ?
4: ಬೀರಣ್ಣ, ಅಕ್ಕನವರು ನೊಂದದ ಮಾತನಾಡಿ ಹಾಗೆ ಕಳಿಸಿರೋರು ಬೀರಣ್ಣ.
1: ಏನು ಆಡಿರೋರು ಬಪ್ಪಣ್ಣ?
4: ನಿನ್ನ ಮಾರಿಗೆ ಭುತ್ತ ಹುಟ್ಟಲಿಲ್ಲ, ಎತ್ತ ಹುಟ್ಟಲಿಲ್ಲ. ಯಾರವರು ತಮ್ಮ ಬೀರಣ್ಣನು ಪರವೂರಾಳ ಕೊಟ್ಟು ಕಳಿಸರೆಂದು ನಿಂದದ ಮಾತನಾಡಿರುವರು ಬೀರಣ್ಣ.
1: ಬಪ್ಪಣ್ಣ,
4: ಅಕ್ಕ ಆಡಿದ ಮಾತು ಎನ್ನೆದೆಯಲ್ಲಿ ಬಡಿದು ಬೆನ್ನಿನಿಂದೆ ಪಾರಾದಂತೆ ಆಯ್ತು ಬೀರಣ್ಣ.
1: ಅಕ್ಕನಾದ ಮಾಯಮ್ಮನ ಆಡಿದ ಮಾತು ನೀನೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಬಪ್ಪಣ್ಣ.
4: ಇಲ್ಲ ಬೀರಣ್ಣ.
1: ಅಕ್ಕನಾದ ಮಾಯಮ್ಮನನ್ನು ಸ್ವತಃ ನಾನೇ ಹೋಗಿ ನನ್ನ ಅಕ್ಕನನ್ನ ಕರೆದುಕೊಂಡೇ ಬರ್ತೇನೆ ಬಪ್ಪಣ್ಣ. ನಾನೇ ಹೋಗಿ ಬರುತ್ತೇನೆ
4: ಬೀರಣ್ಣ.
1: ಬಪ್ಪಣ್ಣ,
4: ನೀನು ಮಂಗನ ಮರ ಚೇಜಿಗೆ ಉಕ್ಕಿನ ಕಡ್ಲಿ ಮೇಸಿ ಉರುಮಾರಿ ಶೀತಳವನ್ನು ಕುಡಿಸಿ ಬಂಗಾರ ಜೀನ ಹೇರಿ ಬೆಳ್ಳಿ ತಂಗ ಬಿಗಿದು ಚೇಜೆ ಗಗನಕ್ಕೆ ಹಾರಿಸಿ ಮಂದನಗಿರಿಗೆ ಹೋಗಿ ಗುರು ರೇವಣ ಸಿದ್ಧನ ಹಬ್ಬಕ್ಕೆ ಅಕ್ಕನನ್ನು ಕರೆದುಕೊಂಡು ಬರಬೇಕು ಬೀರಣ್ಣ. ನೀನು ಹೋಗಿ ಬರಬೇಕಪ್ಪ.
1: ಆಗಲಿ ಬಪ್ಪಣ್ಣ. ಬಂದೇನಕ್ಕ? ಬಂದೇನು.
5: ಯಾರು ಬೀರಣ್ಣವೇನು?
1: ಹೌದು ಅಕ್ಕ.
5: ಕಂದ ಬೀರಣ್ಣ.
1: ಅಕ್ಕ,
5: ನಿನಗೆ ಅಲ್ಲ ಸಲ್ಲದ ಮಾತುಗಳನ್ನು ಆಡಿ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಇದೊಂದು ಮಾತು ತಪ್ಪಾಗಿರುವುದು ಕಂದ. ಇದೊಂದು ಮಾತನ್ನು ಕ್ಷಮಿಸಬೇಕಪ್ಪ.
1: ನಿನ್ನ ಮನೆಯಲ್ಲ ಸಾಕಿರುವ ಬೆಕ್ಕಿಗೆ ಹೊಡೆದಿರ್ತೇನೆ, ಆದ ಕಾರಣ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿರುತ್ತೆ. ಇದರಲ್ಲಿ ನಿನ್ನದೇನು ತಪ್ಪಿರಲಾರದು ಅಕ್ಕ.
5: ಬೀರಣ್ಣ.
1: ಅಕ್ಕ,
5: ಬುತ್ತಿಯ ಗಂಟವನ್ನು ಕೊಡು ಬೀರಣ್ಣ. ತಮ್ಮ ಬೀರಣ್ಣ.
1: ಅಕ್ಕ,
5: ಬಂಗಾರದ ತಂಬಿಗೆಯಲ್ಲಿ ನೀರನ್ನು ಕೊಡುತ್ತೇನೆ. ಕೈಕಾಲ ಮಚ್ಚಲವಾದರೂ ಮಾಡು ಬೀರಣ್ಣ. ಮನೆಯಲ್ಲಿ ಕಂಬಳಿಯನ್ನು ಹಾಕಿದ್ದೇನೆ, ಊಟವಾದರೂ ಮಾಡಬೇಕಂದ.
1: ಅಕ್ಕ.
5: ಬೀರಣ್ಣ,
1: ನಾನು ಹೀಗೆ ಊಟ ಮಾಡುವುದಿಲ್ಲ ಅಕ್ಕ. ಆಮಿನಿಗೆ ಹಾಕಿದ್ರೆ ಚಳ್ಳಿನ ಅಡ್ಡಿಣಿಗೆ ಹಾಕಿದ್ರೆ ಊಟ ಮಾಡುತ್ತೇನೆ ಅಕ್ಕ, ಇಲ್ಲದಿದ್ದರೆ ಊಟ ಮಾಡುವುದಿಲ್ಲ.
5: ತಮ್ಮ ಬೀರಣ್ಣ.
1: ಅಕ್ಕ,
5: ನೀನು ಗುರು ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ಅಕ್ಕನನ್ನು ಕರೆದುಕೊಂಡು ಹೋಗಲಕ್ಕೆ ಬಂದಿಲ್ಲ, ಕಾಡಲಕ್ಕೆ ಬಂದಿರುವಿ. ನಿನ್ನ ಆಜ್ಞೆಯಂತೆ ನಿನ್ನ ತೇಜಿಗೆ ಉಕ್ಕಿನ ಕಡಲೆಯನ್ನು ಮೀಸಿದ್ದೇನೆ, ಉರಿ ಬರಿ ಶೀತಾಳಾದರೂ ಕುಡಿಸಿದ್ದೇನೆ. ಇದು ಅಲ್ಲದೆ ಹಾವಿನ ಹರಿ ಗದ್ದಿಗೆಯ ಮೇಲೆ ಚೇಳಿನ ಅಡ್ಡುಡಿಗೆಯನ್ನು ಹಾಕಿದ್ದೇನೆ. ಊಟವಾದರೂ ಮಾಡಬೇಕಂದ.
1: ಆಗಲಿ ಅಕ್ಕ, ಊಟವಾದರೂ ಮಾಡಿದಂತೆ ವಾಯಿತು. ಇನ್ನ ತಡ ಮಾಡದೆ ಚಂದನಗಿರಿಗೆ ಆದ್ರೆ ಹೋಗೋಣ ನಡಿಯಕ್ಕ.
5: ಆಗಲಿ ಬೀರಣ್ಣ, ತಡ ಮಾಡಲಾರ್ದೆ ಹೋಗೋ ನಡಿಯಪ್ಪ.
1: ಬಂದೇನಮ್ಮ. ಬಂದೇನು. ಅಕ್ಕನಾದ ಮಾಯಮ್ಮನನ್ನ ಕರೆದುಕೊಂಡ ಬಂದೇನಮ್ಮ. ನೀರಾದರೂ ಕುಡುವಮ್ಮ.
2: ತಂಗಿ ಮಾಯಮ್ಮ.
5: ಏನು ಅಕ್ಕ?
2: ಮನೆಯಲ್ಲಿ ಆದ್ರೂ ಬಾರಮ್ಮ.
5: ಆಗಲಮ್ಮ.
2: ತಂಗಿ ಮಾಯಮ್ಮ.
5: ಏನು ಅಕ್ಕ?
2: ನಾನಾದ್ರೂ ಗುರುವಾರ ರೇವಣ ಸಿದ್ಧನ ಹಬ್ಬದ ಕಾರ್ಯಕ್ಕೆ ಸನಾಸಾರಣೆ ಮಾಡಿ ಮನಾ ಮೀಸಲು ಮಾಡಿ ಕಾಯವದ್ರ ಮಾಡಿ ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಜೋಡಾಡ ಎಡೆಯನ್ನು ಸಿದ್ಧಪಡಿಸಿರುವೆನು. ನೀನಾದ್ರೆ ಕೂಡ ಜೋಡಾಟ ಎಡೆಯಾದ್ರು ಸಿದ್ಧಪಡಿಸು ತಂಗಿ ಮಾಯಮ್ಮ.
5: ಆಗಲಿ ಅಕ್ಕ. ಅಕ್ಕ, ನಾನಾದರೂ ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಜೋಡಾಡು ಎಡೆಯನ್ನು ಸಿದ್ಧಪಡಿಸಿದ್ದೇನೆ. ಇನ್ನು ಮೇಲೆ ಗುರು ರೇವಣಕ್ಕಿದ್ದನ ಹಬ್ಬದ ಕಾರ್ಯಕ್ಕೆ ತಡಮಾಡಲಾರದೆ ಹೋಗಿ ನಡೀರಕ್ಕ.
2: ಹೋಗ್ರು ನಡಿ ತಂಗಿ. ತಂಗಿ ಮಾಯಮ್ಮ ಕಡ್ಡಿಯಾದ್ರು ಅತ್ತಮ್ಮ.
5: ಆಗಲಿಮ್ಮ.

0: ಚಂದನ ಹಬ್ಬದ ಕಾರ್ಯವು ಮುಗಿದಂತೆ ಆಯ್ತು. ನನ್ನನ್ನು ಕಳಿಸಿಕೊಡಕ ನಾನು ನನ್ನ ಊರಿಗೆ ಹೋಗುತ್ತೇನೆ.
1: ಇವತ್ತ ಒಂದೇ ದಿವಸ ನೀನು ನಿಲ್ಲುತ್ತಂಗಿ, ನಾಳೆ ನಿನ್ನ ಜೊತೆಯಲ್ಲೇ ನಿನ್ನ ತಮ್ಮ ಬೀರಣ್ಣನನ್ನು ಕೊಟ್ಟ ಕಳಿಸುತ್ತೇನೆ.
2: ಅಕ್ಕ ಬೀರಣ್ಣ, ನನಗೆ ಇನ್ನ ಮೇಲೆ ನಿದ್ರೆ ಬಂದಂತೆ ಆಗಿದೆ. ಮುತ್ತಿನ ಕಂಬಳಿಯನ್ನು ರತ್ನದ ಕಂಬಳಿಯನ್ನು ಹಚ್ಚು ಅಕ್ಕ, ಇನ್ನ ಮೇಲೆ ನಾನು ಮನೆಗೆ ಕೊಳ್ಳುತ್ತೇನೆ.
0: ತಮ್ಮ ಬೀರಣ್ಣ,
2: ಅಕ್ಕ
0: ನೀನು ಹೇಳಿದಂತೆ ಮುತ್ತಿನ ಕಂಬಳಿಯನ್ನು ಹಾಕಿದ್ದೇನೆ, ರತ್ನದ ಕಂಬಳಿಯನ್ನು ಹಚ್ಚುತ್ತೇನೆ, ಮನೆಗೆ ಕೊಳ್ಳು ಕಂದ.
2: ಆಗಲಿ ಅಕ್ಕ. ಓಹೋ, ಇದೆಲ್ಲಿಂದ ಬಂತ ಚೀಟಿ? ಹಿರಿವಳಿ ದಂಡಿ ಮೇಲೆ ಮಂಟೂರ್ ಎಂಬ ಕಣಿಯ ಮೇಲೆ ಕೊನೆಸೂರ ಎಂಬ ದೈತ್ಯನು ಬೆಳೆದು ನಿಂತಿರುವ ಸಿದ್ಧ ಸದ್ಯರನ್ನೆಲ್ಲ ಅಂಜಿಸಿರುವನಂತೆ, ದಿಕ್ಕೆಟ್ಟು ಓಡಿಸಿರುವನಂತೆ. ಅವನವದೆ ಮಾಡಬೇಕಾದರೆ ಶ್ರೀ ಬೀರಣ್ಣನೇ ಬೇಕೆಂದು ಪರಶಿವನ ಚೀಟಿಯಲ್ಲಿ ಬರೆದಿದ್ದಾನೆ. ತಯಾರಾದಿತೋ ಬೀರಣ್ಣನ ಬಿಲ್ಲ ಬಾಣಗಳ ಚೂರಿಯು ಹೊರಟ್ಟ ವಧೆ ಮಾಡಲಿಕ್ಕೆ.
0: ಬೇಡ ಕಂದ, ಬೀರಣ್ಣ ಬೇಡ ಕಂದ, ಬೀರಣ್ಣ.
2: ಅಕ್ಕ,
0: ಏಕೆಂದರೆ ಅವನು ಮೂರು ಲೋಕಕ್ಕೆ ಮೀರಿದ ಕೋಣೇಶ್ವರ ದೈತ್ಯನಿರುವನು. ಆದ ಕಾರಣ ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ ಕಂದ.
2: ಬರುವೆ ಅಂತೇಮ್ಮ, ಪಂಚಡಂಗಿ ವಾಯು ಗಂಗಾಳ ಚಂದ್ರಾಮನೆಂಬ ಚಪ್ಪ ಕಡಲಿ ಮೇಲೆ ನಂದಿ ಬಸವಣ್ಣನ ಮೂರ್ತಿಯನ್ನು ಮಾಡಿ ತೊಯ್ದ ಮಡಿಯಿಂದ ಮೀಸಲ ನೀರಿನಿಂದ ಸರ್ವ ವಿದ್ಯೆಯನ್ನು ತೆಗೆದುಕೊಂಡವ ಅಕ್ಕ, ತಡ ಮಾಡು ವಿದ್ಯಕ್ಕೆ ಹೋಗೋಣ.
0: ಆಗಲಿ ಕಂದ. ತಮ್ಮ ಬೀರಣ್ಣ,
2: ಅಕ್ಕ
0: ಆರುತಿಯನ್ನಾದ್ರೂ ಬೆಳಗುತ್ತೇನೆ ಸ್ವಲ್ಪ ನಿನ್ನ ತಮ್ಮ.
2: ಆಗಲಿ ಅಕ್ಕ, ತಡ ಮಾಡಲಾರ್ದೆ ಆರುತಿ ಆದ್ರೆ ಮಾಡು.

0: ಈ ಭೂಮಿ ಮೇಲೆ ನನ್ನ ಸರಿ ಸಮಾನರು ಯಾರಿಲ್ಲ, ನನ್ನ ಆರ್ಭಟಕ್ಕೆ ನಿಲ್ಲುವರು. ನನ್ನ ಉಸಲಿನಿಂದ ಇಡೀ ಬ್ರಹ್ಮಾಂಡವಿಡುವರು, ದೇವ ದೇವತೆಗಳಿರಲ್ಲ ದಿಕ್ಕಟ್ಟು ಓಡುವರು. ನಾನು ಮನಗಿಕೊಳ್ಳುವುದಾದರೆ ಒಂದ ಕಿವಿಯನ್ನು ಹಾಸಿಕೊಂಡು ಮತ್ತೊಂದ ಕಿವಿಯನ್ನು ಹಚ್ಚಿಕೊಂಡು ಮನಗುತ್ತೇನೆ. ಯಾರಾದರೂ ಗಳಿಗೆಯಲ್ಲಿ ಬಂದರವರನ್ನು ನುಂಗಿಬಿಡುತ್ತೇನೆ. ಅವು ಪ್ರಾಕರ್ಮದಿಂದ ಬರುತ್ತೇನೆ ಈ ಭೂಮಿ ಮೇಲೆ, ಇನ್ನು ಮೇಲೆ ಮನಗಿಕೊಳ್ಳುತ್ತೇನೆ.
1: ತಮ್ಮ ಬೀರಣ್ಣ,
2: ಅಕ್ಕ
1: ಮಂಟೂರ ಕಡೆಗಾದ್ರೂ ಯುದ್ಧಕ್ಕೆ ಬೇಗನೆ ಹೋಗೋಣ ನಡಿಕಂದ.
2: ಆಗಲಿ ಅಕ್ಕ, ಮಂಟೂರ ಕಡೆಗಾದ್ರೆ ಬಂದಂತೆ ವಾಯ್ತು. ಕೋಣೇಶ್ವರ ದೈತ್ಯನು ದಾವಲ್ಲಿರುವನು, ಬೇಗನೆ ತೋರಿಸು ಅಕ್ಕ.
1: ಆಗಲಿ ತಮ್ಮ. ಕಂದ ಬೀರಣ್ಣ,
2: ಅಕ್ಕ
1: ಕೋಣೇಶ್ವರ ದೈತ್ಯನು ಇಲ್ಲೇ ಕುಟ್ಟದಂತೆ ಕುಟ್ಟದಂತೆ ಹೇಗೆ ಮಲಗಿಕೊಂಡಿರುವನು ನೋಡು ಕಂದ.
2: ಮಲಗಿಕೊಂಡಿದೆಯಲ್ಲ ತೊಕ್ಕದ ಕೋಣ, ಮಲಗಿದಲ್ಲಿ ಒಡಿದರೂ ಬೀರಣ್ಣನ ಕೀರ್ತಿಯು ಬರುವುದಿಲ್ಲ. ಇದನ್ನ ಎಬ್ಬಿಸಿ ಹೊಡಿತೇನೆ, ಇದರ ಪ್ರಾಣ ಕ್ಷಣಾರ್ಧದಲ್ಲಿ ಕಡಿತೇನೆ ಇದರ ರುಂಡ. ಎದ್ದೇಳು, ಏತಿಕೆ ಮನೆಗಿರುವ ಸ್ವಕ್ಕಿದ ಕೋಣೇಶ್ವರ ದೈತ್ಯನೆ.
0: ಯಾರು ನನ್ನನ್ನು ಕೂಗಿ ಎಬ್ಬಿಸುತ್ತ ಬಂದಿರುವನಲ್ಲ, ನಾನು ಯಾರೆಂಬುದು ಆತನಿಗೇನು ಗುರುತವಿರಲಕ್ಕೆ. ಓಹೋ, ಅದೇನು ಸಣ್ಣ ಹುಡುಗನಂತೆ ಕಾಣುತ್ತದೆಯಲ್ಲ, ಅದಕ್ಕೆ ಸುಮ್ಮನೆ ಬೆದರಿಸಿ ಮನೆಗೆ ಕಳಿಸುತ್ತೇನೆ. ಹೋಗಲೇ ಹುಡುಗ, ಸುಮ್ಮನೆ ಮನೆಗೆ ಹೋಗು, ನನಗೆ ನಿದ್ರೆಯು ಬಹಳ ಬಂದಂತೆ ಆಗಿರುವುದು.
2: ಏಕೆ ಕೋಣೇ ದೂರ ದೈತಾ ಎನ್ನೋ ನಿನ್ನ ನಿದ್ರೆ ಮುಖದಲ್ಲವೇ? ಒಮ್ಮಿಲೆ ಸುಖದ ನಿದ್ರೆ ಮಾಡು ಅಂತ ಹೇಳು. ಹಸದಿರುವ ಬೀರಣ್ಣನ ಬಾಣ ಇದಕ್ಕೆ ಊಟ ಮಾಡಿಸಬೇಕಾಗಿದೆ ನಿನ್ನ ಪ್ರಾಣ.
0: ಏನು ಬೀರಣ್ಣ, ನೀನಿನ್ನು ಸಣ್ಣವನಿರುವಿ, ನನ್ನ ಉಸಲಿಗೆ ಕಲ್ಲು ಮುಳ್ಳು ಗಿಡ ಗಂಟಿ ನನ್ನ ಒಡಲೊಳಗೆ ಬಂದು ಬೀಳಬಹುದು. ಊಸಿನ ನುಂಗಿದ ನನ್ನ ಹೆಸರು ಕೋಣೇಶ್ವರ ದೈತ್ಯನೆಂದು ಮರ್ತದಲ್ಲಿ ಕೀರ್ತಿ ಬರುವುದಿಲ್ಲ, ಅದು ನಿನಗೆ ತಿಳಿಯುವುದಿಲ್ಲ. ಅಲ್ಲೇ ಅಡಿಗೆ ಮನೆಯಲ್ಲಿ ಆಟ ಪಾಠಗಳನ್ನು ಆಡುತ್ತಾ ಕಾಲ ಕಳೆ ಹೋಗುವ ಮೂಲ ನಿನಗೇಬೇಕೋ
2: ವಿದ್ದಿರುವ ಪ್ರಮಾತ್ಮನು ನನ್ನನ್ನು ನಿನ್ನ ಜೊತೆ ಇದ್ದ ಮಾಡಲಿಕ್ಕೆ. ಮೀಸಲಾಗಿರುವುದು ನಿನ್ನ ಪ್ರಾಣವನ್ನು ನನಗಾಗಿ, ಹಿಂದ ಮುಂದಿನ ವಿಚಾರ ಇಲ್ಲದೆ ಇದ್ದಕ್ಕೇಳ ಮುಳ ಬಿಡುತ್ತಿನ ಬಾಣ.
0: ಏನು ಬಿರಣ್ಣ, ನಿನ್ನ ಬಾಣ ಚೋರಿಗಳು ನನಗೆ ಬಂದು ಹುಲ್ಲು ಕಟ್ಟಿ ಹೋಗದಂತೆ ಆಗುವುದು. ಎತ್ತೇನು ನೋಡೋಣ, ಬಿಡುವಿನ ಬಾಣ.
2: ನನ್ನ ಬಾಳಿನ ಒಡತಕ್ಕೆ ಪ್ರತಿಮೆಗಿರುವ ನೀರಿನ ರಾಜವ ಗತ್ಕತನೇ ಕುದಿಯುವುದು. ಬ್ರಹ್ಮಾಂಡಲು ಗದ್ಗದ್ದನೆಂದು ನಡಗುವುದು. ಆಕಾಶದಲ್ಲಿ ಇರ್ಪ ಚಿಕ್ಕೆಗಳು ಪಲ್ಲ ಪಲ್ಲ ಪಲ್ಲಂದ ಭೂಮಂಡಲಕ್ಕೆ ಒದರಿ ಭೂಮಲದ ಪ್ರದಯ ಪರಿತ್ಕಾರವಾಗುವುದು. ಇನ್ನ ಮೇಲೆ ಹೊಡಿಗನಲ್ಲ ಭೂಮಿ ಆಕಾಶಕ್ಕೂ ಏಕಾಗಿ ಬಿಟ್ಟನ ಬಾಣ ಆರ್ಯ ಹೋಗೋದು ನಿನ್ನ ಪ್ರಾಣ.
1: ಅಯ್ಯಯ್ಯೋ ತಮ್ಮ ಬೀರಣ್ಣ, ನನ್ನ ಕಣ್ಣಿಗೆ ಕತ್ತಲೆ ಬಿದ್ದಂತೆ ಆಯ್ತು ಕಂದ. ಇವರು ಮೂರು ಲೋಕಕ್ಕೆ ಮೀರಿದ ಕೋಣೇಶ್ವರ ದೈತ್ಯರು, ಈತನ ಜೋಡಿ ಯುದ್ಧ ಮಾಡುವುದು ಬೇಡ ಕಂದ. ಸುಮ್ಮನೆ ಮನೆಗೆ ಹೋಗೋಣ ನಡಿ ತಮ್ಮ.
0: ಮಾಯಮ್ಮ, ನಿನ್ನ ತಮ್ಮನಿಗೆ ತಿಳಿಸಿ ಮನೆಗೆ ಕರೆದುಕೊಂಡು ಹೋಗು.
2: ನರ ಮನುಷ್ಯರ ಮೋಸದಿಂದ ಸಕ್ಕಿದ ಕೋಣ ನಿನ್ನ ರುಂಡವನ್ನ ಚಂಡಾಡದಿದ್ದರೆ ಬೀರಣನೇ ಅಲ್ಲ ನೆಲ್ಲ ಮಳ ಇದ್ದಕ್ಕೆ.

0: ನಿನ್ನ ಪ್ರಾಣ, ಪರಮಾತ್ಮ ನೆನೆಸುತ್ತ ಬಿಟ್ಟ ಬಿಡುವ ನಿನ್ನ ಪ್ರಾಣ.
1: ಅಯ್ಯೋ ಬಡಿತಲ್ಲ ಬೇರೆಣ್ಣನ ಬಾಣಗಳು, ಅಯ್ಯೋ ಬಹಳ ಸಂಕಟವೂ ಆಗ ಹತ್ತಿದೆ, ಪ್ರಾಣ ಕೂಡ ಹೊರಗೆ ಹೋಗದಂತೆ ಆಯಿತು. ಇದಕ್ಕೆ ನಾನು ಏನು ಮಾಡಲಿ? ಇನ್ನು ಮೇಲೆ ಬೀರಣ್ಣನ ಕೂಗಿ ಕರೆ ಹೊತ್ತು ಬಂತಲ್ಲ, ಬಾರಪ್ಪ ಬೀರಣ್ಣ.
0: ಎಲ್ಲಿ ಹೋಯ್ತೇ ನಿನ್ನ ತೋರತನ? ಮೂರ ಲೋಕಕ್ಕೆ ಮೀರಿ ನಿಂತಿದ್ದೀಯಲ್ಲ, ಅಳುತ್ತ ಬಿದ್ದಿ ಬೀರಣ್ಣನ ಮುಂದೆ ಭೂಮಿಯ ಮೇಲೆ. ಬಂದೆನು ಬಂದೆನು ನಿನ್ನ ಸಮೀಪಕ್ಕೆ ಬಂದೆನು. ನಿನ್ನ ಆಶೆ ವಿಷಯ ಏನಿರುವುದು ಹೇಳ ಕೊನೆ ಸುರದಿತ್ತ
1: ಬೀರಣ್ಣ? ನನ್ನ ಆಶೆ ವಿಷಯಗಳನ್ನು ಹೇಳ್ತೇನೆ, ಚಿತ್ತಿಟ್ಟು ಕೇಳು. ನನ್ನ ರುಂಡ ಬಿದ್ದಲ್ಲಿ ಮಂಡಗನೂರು ಎನಿಸಬೇಕು, ದಂಡ ಬಿದ್ದಲ್ಲಿ ಕ್ವಾಣಗನೂರು ಎನಿಸಬೇಕು, ಇದು ಕೋಡ ಬಿದ್ದಲ್ಲಿ ಕೋಲೂರು ಎಂದು ಎನಿಸಿ ಮಧ್ಯ ಮಂಡಲದಲ್ಲಿ ನನ್ನ ಕೀರ್ತಿ ಉಳಿಯಂತೆ ಮಾಡಬೇಕು. ವಿದಕ್ಕೆ ನಿನ್ನ ಆಶೀರ್ವಾದ ಆಗಬೇಕು. ವಿದೇ ನನ್ನ ಬಿಚ್ಚಿರುವ ಬೀರಣ್ಣ.
0: ಏ ಕೋಣಾಸುರದೈತನೆ, ದಂಡ ಬಿದ್ದಲೆ ಕೋಲೂರ, ರುಂಡ ಬಿದ್ದಲೆ ಮುಂಡಗನೂರ, ಕೋಡ ಬಿದ್ದಲೆ ಕೋಲೂರವೆಂದೆನಿಸಿ ಮತ್ತೆ ಲೋಕದಲ್ಲಿ ನಿನ್ನ ಕೀರ್ತಿ ಉಳಿಯಂತೆ ಮಾಡುತ್ತೇನೆ. ಕೆತ್ತಿದ್ದನ ಬಾಣ ಮಾಡಿದ್ದೇನೆ ಆಶೀರ್ವಾದ, ಪರಮಾತ್ಮ ನೆನೆಸುತ್ತ ಬೆಟ್ಟ ಬಿಡೋ ನಿನ್ನ ಪ್ರಾಣ.
1: ಪಡೆದನ ಬೀರಣ್ಣನು ನಿನ್ನ ಆಶೀರ್ವಾದವನ್ನು ಬಿಡುತ್ತೇನೆ ನನ್ನ ಪ್ರಾಣವನ್ನು. ಅಯ್ಯೋ
2: ತಮ್ಮ ಬೀರಣ್ಣ,
0: ಅಕ್ಕ
2: ಮೂರು ಲೋಕಕ್ಕೆ ಮೀರಿದ ಕೋಡೇಶ್ವರನ ದೈತ್ಯನ ಮರ್ದನ ಮಾಡಿದಂತೆ ಆಯಿತು.
0: ಹೌದು ಅಕ್ಕ.
2: ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿ ಆಯಿತು ನೋಡು ತಮ್ಮ.
0: ಅಕ್ಕ
2: ತಮ್ಮ ಬೀರಣ್ಣ
0: ನೀನು ಹೇಳಿದಂತೆ ಇನ್ನ ಮೇಲೆ ವನದೇವತೆ ಮಠಕ್ಕಾದರೆ ಹೋಗೋಣ ನಡಿ ಅಕ್ಕ.
2: ಬೇಗನೆ ಹೋಗೋಣ ನೀ ತಮ್ಮ.
3: ವನದೇವತೆ ಮಠಕ್ಕೆ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ, ನನಗೆ ನಿದ್ರೆ ಬಂದಂತೆ ಆಯ್ತು. ನನ್ನ ಮಠದಲ್ಲಿ ನಕ್ಕು ನಲಿದಾಡುತ್ತ ಮನಿಗಿಕೊಳ್ಳುತ್ತೇನೆ. ಯಾರಾದರೂ ಗಳಿಗೆಯಲ್ಲಿ ಬಂದರೆ ಅವರನ್ನು ಚರ್ರ ಎಂದು ಸೀಳಿ ನುಂಗಿಬಿಡುತ್ತೇನೆ.
2: ತಮ್ಮ ಬೀರಣ್ಣ,
0: ಅಕ್ಕ
2: ವನದೇವತಿ ಮಠವಾದರೂ ಎಷ್ಟು ಸುಂದರವಾಗಿರುವುದು ನೋಡು ಬೀರಣ್ಣ.
0: ಅಕ್ಕ ಇದು ಸುಂದರವಾದ ಮಠವಲ್ಲಕ್ಕ, ನಮ್ಮನ್ನ ಪರೀಕ್ಷೆ ಮಾಡುವ ಮಠ. ಇವತ್ತೊಂದು ದಿವಸ ಇರಲು ಈ ವನದೇವತಿ ಮಠದಲ್ಲಿ ಜಾಗವಾದರೆ ಕೇಳುವಕ್ಕ.
2: ಅಮ್ಮ ವನದೇವತಿ.
3: ಏನಮ್ಮ
2: ಇವತ್ತೊಂದು ದಿವಸ ಇರಲಿಕ್ಕೆ ನಿನ್ನ ಮಠದಲ್ಲಿ ಜಾಗ ಆದರೂ ಕುಡು ತಾಯಿ?
3: ಕುಡುವುದಿಲ್ಲ, ಜಾಗ ಕುಡುವುದಿಲ್ಲ.
2: ಹಾಗೆ ಮಾಡಬೇಡಮ್ಮ, ಇವತ್ತೊಂದೇ ದಿವಸ ಇರಲಿಕ್ಕೆ ನಿನ್ನ ಮಠದಲ್ಲಿ ಜಾಗ ಕುಡು ತಾಯಿ.
3: ಏನಮ್ಮ ಮಾಯಮ್ಮ?
2: ಏನು ವನದೇವತಿ?
3: ನಿನ್ನ ಜೊತೆಯಲ್ಲಿ ಇದ್ದವರ ಹೆಸರು ಹೇಳಿದರೆ ಜಾಗ ಕುಡುತ್ತೀನಿ, ಇಲ್ಲದಿದ್ದರೆ ಕುಡುವುದಿಲ್ಲ.
2: ಅಮ್ಮ ವನದೇವತಿ.
3: ಏನಾಯ್ತು
2: ಹೇಳುತ್ತೀರ? ಚಿತ್ತುಟ್ಟು ಕೇಳಮ್ಮ.
3: ಹೇಳಮ್ಮ.
2: ನನ್ನ ತಮ್ಮನ ಹೆಸರು ಬೀರಣ್ಣ ಇರುವುದು, ನನ್ನ ಹೆಸರು ಮಾಯಮ್ಮ ಇರುವುದು. ಇವತ್ತೊಂದು ದಿವಸ ಇರ್ಲಕ್ಕೆ ಮಠದಲ್ಲಿ ಜಾಗ ಕುಡುತ್ತಾಯಿ.
3: ಅಲ್ಲೇ ಮಲಗಿಕೊಳ್ಳರಿ, ಅಲ್ಲೇ ಮೂಲೆಯಲ್ಲಿ ಕುಳಿತುಕೊಳ್ಳರಿ.
2: ಆದರಮ್ಮ
3: ಸೂರ್ಯ ಹೊಂಟ ಮಾರಿರುವುದರೊಳಗಾಗಿ ನನ್ನ ಮಠವನ್ನು ಬಿಟ್ಟು ಹೋಗಬೇಕು.
2: ಆಗಲಿ ವನದೇವತಿ.
3: ನನಗೆ ನಿದ್ರೆ ಬಂದಂತೆ ಆಯ್ತು, ನನ್ನ ಮಠದಲ್ಲಿ ಮಲಗಿಕೊಳ್ಳುತ್ತೇನೆ.
2: ಆಗಲಮ್ಮ. ತಮ್ಮ ಬೀರಣ್ಣ,
0: ಅಕ್ಕ
2: ಸ್ವಕ್ಕದ ವನದೇವತಿಯು ಕಾಡಿದಂತೆ ಸೂರ್ಯ ಹೊಂಟ ಮಾರು ಏರುವುದರೊಳಗಾಗಿ ಈ ವನದೇವತಿ ಮಠವನ್ನು ನನ್ನಂತೆ ಮಾಡಿಕೊಳ್ಳಬೇಕು ನೋಡು ತಮ್ಮ.
0: ಸೂರ್ಯ ವಂಟ ಮಾರುವತ್ತೇರುದ್ರೊಳಗಾಗಲಿ ಈ ಮಠವನ್ನ ನನ್ನಂತೆ ಮಾಡಿಕೊಳ್ಳುತ್ತೇನೆ. ಆಗಲಿ ಅಕ್ಕ.
2: ಆಗಲಿ ತಮ್ಮ.
3: ಅಮ್ಮ ಬೆಳಕಾಯಿತು, ಮಾಯಮ್ಮ ಬೆಳಕಾಯಿತು, ನನ್ನ ಮಠವನ್ನು ಬಿಟ್ಟು ಹೋಗಬೇಕು. ತಿಳುತ್ತೆ ಮಾಯಮ್ಮ?
0: ಯಾರ ಮಠ. ಸುತ್ತಮುತ್ತಲು ತಿರುಗಾಡಿ ನೋಡು, ಯಾರ ಹೆಸರಿನಿಂದಲಿಕ್ಕೆ ಬರೆದಿರುವುದು?
3: ಅಲ್ಲಿ ನೋಡಿದರೆ ಮಾಯವ್ವ ಬೀರಪ್ಪ ಇರುವುದು, ಇಲ್ಲಿ ನೋಡಿದರೆ ಮಾಯವ್ವ ಬೀರಪ್ಪ ಇರುವುದು. ಇರಲಕ್ಕೆ ಜಾಗ

0: ಬೀರಣ್ಣನ ಬಾಣ, ಬೀರಣ್ಣನ ಬಾಣಿನ ಸಂಕಟವು ತಾಳಲಾರೆ ನಮ್ಮ ತಾಳ. ಮೂರ ಲೋಕಕ್ಕೆ ಮೀರಿ ನಿಂತಿದ್ಯಲ್ಲ, ಅಳುತ್ತ ಬಿದ್ದಿ ಬೀರಣ್ಣನ ಮುಂದೆ ಭೂಮಿಯ ಮೇಲೆ. ನಿನ್ನ ಜಯ ಜಯ ಏನಿರುವುದು ಹೇಳುವನ ದೇವತೆ
1: ಬೀರಣ್ಣ.
0: ಅನದೇವತೆ,
2: ಮರ್ತ್ಯ ಲೋಕದಲ್ಲಿ ನನ್ನ ಕೀರ್ತಿ ಉಳಿಯಂತೆ ಮಾಡಬೇಕು ಬೀರಣ್ಣ, ಮಾಡಬೇಕಪ್ಪ. ಇದೇ ನನ್ನ ಆಸೆ ಇರುವುದು ಬೀರಣ್ಣ, ಇದೇ ನನ್ನ ಆಸೆ ಇರುವುದು.
0: ಕೆತ್ತಿದ್ದನ ಬಾಣ, ಮಾಡಿದ್ದೇನೆ ಆಶೀರ್ವಾದ. ಪರಮಾತ್ಮ ನೆನೆಸುತ್ತ ಬೆಟ್ಟ ಬಿಡೋ ನಿನ್ನ ಪ್ರಾಣ.
2: ಪಡೆದನು ಬೀರಣ್ಣನ ಆಶೀರ್ವಾದ, ಸಂತೋಷದಿಂದ ಪ್ರಾಣವನ್ನು ಬಿಡುತ್ತೇನೆ.
3: ತಮ್ಮ ಬೀರಣ್ಣ
0: ಅಕ್ಕ,
3: ಪ್ರತ್ಯಲೋಕಕ್ಕೆ ಮೀರಿದ ವರದೇವತೆ ಬರ್ತಾರ ಮಾಡಿದಂತೆ ಆಯ್ತು.
0: ಹೌದು ಅಕ್ಕ.
3: ಅಕ್ಕ ಮಾಯಮ್ಮನ ಮನಸ್ಸಿಗೆ ನೆಮ್ಮದಿಯೇ ನೆಮ್ಮದಿ ನೋಡಕಂದ. ತಮ್ಮ ಬೀರಣ್ಣ
0: ಅಕ್ಕ,
3: ಇನ್ನು ಮೇಲೆ ನಾನು ಇದೇ ತಿಂತಲಿ ಗ್ರಾಮದಲ್ಲಿ ನೆನೆಯುತ್ತೇನೆ. ನೀನು ಇನ್ನು ಮೇಲೆ ಗೋಳಾಗಿರ ಗುಡ್ಡಕ್ಕೆ ತಪಸ್ಸರಿಗೆ ಹೋಗಿ ಬಾ ಕಂದ.
0: ಅಕ್ಕ ಮಾಯಮ್ಮ,
3: ತಮ್ಮ ಬೀರಣ್ಣ,
0: ನೀನು ಹೇಳಿದಂತೆ ನಾನಿನ್ನ ಗೋಡಾಗಿರಿ ಗುಡ್ಡಕ್ಕೆ ತಪಸ್ಸರಿಗೆ ಹೋಗಿ ಬರುತ್ತೇನೆ. ಆಶೀರ್ವಾದ ಮಾಡಬೇಕು ಅಕ್ಕ.
3: ಜಗದಲ್ಲಿ ಕೀರ್ತಿ ಶಾಲೆಯಾಗಿ ಮೆರಿ ತಮ್ಮ,

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಧರ್ಮದ ನೆಲೆಯಲ್ಲಿ ಶ್ರೀ ಮಂಜುನಾಥ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಆರ್.ಜೆ. ಮಹಾಲಕ್ಷ್ಮಿ ಅವರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರಭು ಮಂಜುನಾಥ ಎನ್ನುವಂಥ ಒಂದು ಮಂಜುನಾಥ ಸ್ವಾಮಿ

ಮೇಲಿನ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.